ಶುಭೋದಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948 ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 3ನೇ ತಾರೀಕು ಭಾನುವಾರ. ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಈ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರದಲ್ಲಿ ಈಗ ನಿಮ್ಮೊಂದಿಗೆ ನಾನು TLV. ಈಗ ಸಮಯ 5:56 12 ಸೆಕೆಂಡುಗಳು.

ಶುಭ ನಡೆ. ಶಿಕ್ಷಕನಾದವನು ಸದಾ ಕಲಿಯುತ್ತಲೇ ಇರಬೇಕು. ಸ್ವತಃ ಉರಿಯುತ್ತಿದ್ದರೇನೇ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲು ಸಾಧ್ಯ. ರವೀಂದ್ರನಾಥ ಟ್ಯಾಗೋರ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಿ ಡಾಕ್ಟರ್ ಪದ್ಮಿನಿ ನಾಗರಾಜು, 6:35 ರೈತರಿಗೆ ಸಲಹೆ, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:50 ಸ್ವರಮಾಧುರ್ಯ, 7:15 ವಾಣಿಜ್ಯ ಪ್ರಕಟಣೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಬೆಂಗಳೂರು ಕೇಂದ್ರದಿಂದ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಚರ್ಚೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ವೇಣು ವಿನೋದ್, 9:30 ಚಿತ್ರಗೀತೆಗಳು, 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆಎನ್, 10:00 ಚಿಣ್ಣರ ಲೋಕ, ಚೇರಮಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟಿರುವ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ, ನಿರ್ವಹಣೆ ಶಕುಂತಲಾ ಎಂ, 10:30 ಗಾನ ಭಜನ, 11:00 ಕೊಡವಸಿರಿ ಬದಲಾಯೇಂಡುಳ್ಳ ಕೊಡಗು, ಈ ವಿಷಯವಾಗಿ ಪರಿಸರವಾದಿ ಸಮಾಜ ಸೇವಕ ರುದ್ರಗುಪ್ಪೆ ಗ್ರಾಮದ ಕೋಲತಂಡ ರಘುಮಾಚಯ್ಯ ಅವರೊಂದಿಗೆ ನಡೆಸಿದ ಮಾತುಕತೆ, 11:30 ಗಾನ ಭಜ ಗಾನ ಡಂಗೂರ, 12:05 ವನಿತಾ ವಿಹಾರದಲ್ಲಿ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ಆಶಾ, 12:35 ಆರೋಗ್ಯ ಕಾರ್ಯಕ್ರಮ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ, 11:00 ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಗತಿಪಥ ಪಿಎಂ ಬ್ಲೂ ರೆವಲ್ಯೂಷನ್, 11:20 ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತ, ಭಾರತೀ ಸುತರ ಕುರಿತು ಟಿ ಪಿ ರಮೇಶ್ ಅವರಿಂದ ಭಾಷಣ ನಿರ್ಮಾಣ ಎಸ್ ಸುಬ್ರಹ್ಮಣ್ಯ, 11:40 ಪ್ರಚಲಿತ, 2:40 ರಸಮಂಜರಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 3:00 ಕಥಾ ಶ್ರೀಮದ್ ರಾಮಾಯಣ ಭಾಗ ಪಾದುಕ ಪ್ರದಾನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು, 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಹೆಚ್ ಜೆ ವಿಶಾಲಾಕ್ಷಿ ನಿರ್ವಹಣೆ ಪಿ ಎಂ ಜಗದೀಶ್, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಕಥಾ ಸಂಕಲನದಲ್ಲಿ ಯುವ ಸಮೂಹಕ್ಕೆ ಕಿವಿಮಾತು ಹೇಳಿರುವ ಕಥೆಗಳು, ಪ್ರಸ್ತುತಿ ನಿರ್ವಹಣೆ ಎಂ ಶಕುಂತಲ, 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರ ಕಾವೇರಿ, 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ ಮಾವಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, 7:20 ಸುದ್ದಿ ಜಂಪೆ ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐ ಎನ್ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ, 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ಸೆಟ್ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಕೊಂಡಕುಳಿ ಕೇಶಿರಾಜ ಈ ಕುರಿತು ಮಾತನಾಡುತ್ತಾರೆ ರೇವಣ್ಣ ಸಿದ್ದಪ್ಪ ದುಖಾಲ್, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ, 8:00 ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳು, ರಾತ್ರಿ 9:30 ಯುವವಾಣಿ, 10:00 ರವಿ ವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನ, ಇದು ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ.

ಇನ್ನು ಕೇಳಿ ಕೇಳಿಟ್ರ ಚಿತ್ರ ನಾಣಯ್ಯ ರಚಿಸಿರುವ ಗೀತೆ ಹಾಡಿದ್ದಾರೆ ಬೊಟ್ಟೋಳಂಡ ಆಶಿತ ಬೊಪ್ಪಣ್ಣ. ಗಣಪನ ಕೊಂಡಾಡಿರೋ

ಇದುವರೆಗೆ ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ.
1: ಶ್ರೀ ರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್, ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ

0: ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು, ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ, ಸುಖ, ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ, ಉಣ್ಣದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ ಅವರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು. ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಭಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ, ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ, ಮನುಜ ಮಾಯೆಯೊಳಗೆ ಎಂಬ ಮಾತನ್ನ ತಿಳಿಸಿದ್ದಾರೆ. ಹೆಣ್ಣು, ಹೊನ್ನು, ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ. ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
1: ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ. ಈಗ ರೈತರಿಗೆ ಸಲಹೆ.
3: ತಾಳೆಬೆಳೆನಲ್ಲಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ನಾಟಿ ಮಾಡಿದ 3 ವರ್ಷಗಳವರೆಗೆ ಒಣಗದಂಥ ರೋಗಬಾಧಿತ ಗರಿಗಳನ್ನು ಮತ್ತು ಹೂ ಗೊಂಚಲನ್ನು ಕತ್ತರಿಸಿ ತೆಗೆಯಬೇಕಾಗತ್ತೆ. ಗೊನೆ ಬಿಡುವಂಥ ಮರಗಳಲ್ಲಿ ಸುಮಾರು 40 ಗರಿಗಳನ್ನು ಬಿಟ್ಟು ಹೆಚ್ಚು ಗರಿಗಳನ್ನು ಕತ್ತರಿಸೋದು ಲಾಭದಾಯಕ ಅಂತ ಕಂಡುಬಂದಿದೆ. ಕೊಯ್ಲು ಮಾಡುವಾಗ ಕೆಲವು ಗರಿಗಳನ್ನು ಕತ್ತರಿಸೋದು ಅನಿವಾರ್ಯ. ಇಂತಹ ಸಂದರ್ಭದಲ್ಲಿ ಹೆಚ್ಚು ಗರಿಗಳನ್ನು ನಾವು ಕತ್ತರಿಸಬಾರದು. ವರ್ಷದಲ್ಲಿ ಒಂದು ಸರಿಯಾದ್ರೂ ಒಣಗದಂಥ ಎಲೆ ಮತ್ತು ಹೆಚ್ಚಿನ ಗರಿಗಳನ್ನು ಕತ್ತರಿಸಿ ಸ್ವಚ್ಛ ಮಾಡಬೇಕು. ಹೊಂಬಾಳೆಯನ್ನು ತೆಗೆದು ಕೂಡ ಬಹಳ ಮುಖ್ಯ. ತಾಳೆಗಿಡ ತುಂಬ ಚಿಕ್ಕದಾಗಿರುವಾಗ ಗಂಡು ಮತ್ತು ಹೆಣ್ಣು ಹೂಗೊಂಚಲು ಅಥವಾ ಹೊಂಬಾಳೆಗಳನ್ನು ಬೆಳೆಯೋದಕ್ಕೆ ಬಿಡದಲೆ ಕತ್ತರಿಸುವಂಥ ಕ್ರಮಕ್ಕೆ ಅಬ್ಲೇಷನ್ ಅಂತ ಕರೀತಾರೆ. ತಾಳೆಗಿಡವನ್ನು ನಾಟಿ ಮಾಡಿದ 14-18 ತಿಂಗಳಲ್ಲಿ ಹೂ ಬಿಡೋದಕ್ಕೆ ಪ್ರಾರಂಭಿಸುತ್ತೆ. ಹೂ ಬಿಡೋದಕ್ಕೆ ಪ್ರಾರಂಭ ಆದಮೇಲೆ ನಾವು ಹೊಂಬಾಳೆಗಳನ್ನು ಕಿತ್ತಾಕಬೇಕು. ಹೊಂಬಾಳೆಗಳನ್ನು ಕೈಯಿಂದಲೇ ಸುಲಭವಾಗಿ ಕೀಳಬಹುದು. ಇದರಿಂದ ಗಿಡ ಹೆಚ್ಚು ಆರೋಗ್ಯಕರವಾಗಿ ಬೆಳೆಯುತ್ತೆ. ಕಾಂಡ ಮತ್ತು ಬೇರುಗಳು ಬಲಿಷ್ಠವಾಗಿ ಬೆಳೀತವೆ. ಗಿಡಗಳ ಬೆಳವಣಿಗೆಗೆ ಅನುಗುಣವಾಗಿ ಹೂಗಳ ನಿರ್ಮೂಲನೆಯನ್ನು ನಾಟಿ ನಂತರದ 2-3 ವರ್ಷದವರೆಗೆ ಮುಂದುವರಿಸಬಹುದು. ಎಣ್ಣೆಯ ತಾಳೆ ಬೆಳೆ ಪರಕೀಯ ಪರಾಗಸ್ಪರ್ಶದಿಂದ ಕಾಯಿಕಚ್ಚುವಂತಹ ಒಂದು ಮರ. ನಾಟಿ ಮಾಡಿದ 6 ವರ್ಷದವರೆಗೆ ಕೃತಕ ಪರಾಗಸ್ಪರ್ಶ ಕ್ರಿಯೆ ಬಹಳ ಅತ್ಯಗತ್ಯ. ಆನಂತರ ವಾತಾವರಣದಲ್ಲಿ ಪರಾಗರೇಣುಗಳ ಸಾಂದ್ರತೆ ಸಾಕಷ್ಟಿರೋದ್ರಿಂದ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಸಂಪೂರ್ಣ ಪರಾಗಸ್ಪರ್ಶ ಮತ್ತು ಗರ್ಭಾಂಕುರವಾಗಿ ಹೆಚ್ಚು ಫಸಲು ಬರೋದಕ್ಕೆ ಇಲಿಯೋಡೋ

0: ಮೈಕ್ರೋಬಿಯಸ್ ಕೆಮರೋನಿಕಸ್ನಂತಹ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವಂಥ ಕೀಟಗಳ ಅವಶ್ಯಕತೆ ಇದೆ. ಪರಾಗರೇಣುಗಳ ಸಾಂದ್ರತೆ ಸಾಕಷ್ಟಿರುವಾಗ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಪರಾಗರೇಣುಗಳ ಸಂಗ್ರಹಕ್ಕಾಗಿ ಹೂ ಬಿಡೋದಕ್ಕೆ ಮೊದಲು ಗಂಡು ಹೂಗೊಂಚಲುಗಳನ್ನು ಚೀಲದಲ್ಲಿ ತುಂಬಿ ಕಟ್ಟಬೇಕು. ಹೂ ಬಿಡೋದಕ್ಕೆ ಪ್ರಾರಂಭವಾದಾಗ ಹೂಗೊಂಚಲನ್ನು ಚೀಲದಿಂದ ಕತ್ತರಿಸಿ ಸೂರ್ಯನ ಬಿಸಿಲಿನಲ್ಲಿ 5 ಗಂಟೆ ಒಣಗಿಸ್ಬೇಕು. ಚೀಲದಲ್ಲಿ ಉದುರಿದಂಥ ಪರಾಗರೇಣುಗಳನ್ನು ಜರಡಿ ಹಿಡಿದು ನಾವು ತೇವಾಂಶ ರಹಿತ ಡಬ್ಬಿಗಳಲ್ಲಿ ಸಂಗ್ರಹಿಸಿಡಬೇಕಾಗತ್ತೆ. ಈ ಪರಾಗರೇಣುಗಳು 30 ದಿನಗಳ ಕಾಲ ಸಜೀವವಾಗಿರ್ತವೆ. ಹೆಣ್ಣು ಹೂಗಳ ಶಲಾಕಾಗ್ರದ ಮೇಲೆ ಪರಾಗರೇಣುಗಳನ್ನು ನಾವು ಸ್ಪರ್ಶಿಸೋದರ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಪೂರ್ಣವಾಗುತ್ತೆ. ಈ ಎಣ್ಣೆ ತಾಳೆ ಬೆಳೆಗೆ ಹೆಚ್ಚಿನ ರೋಗ ಮತ್ತು ಕೀಟಗಳ ಹಾವಳಿ ಇರೋದಿಲ್ಲ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸುಳಿ ಕೊರೆಯುವಂಥ ದುಂಬಿ, ಕೆಂಪು ಮೂತಿ ಹುಳು ಮತ್ತು ನಿಧಾನವಾಗಿ ಚಲಿಸುವಂಥ ಕಂಬಳಿ ಹುಳು, ಹಾಗೆಯೇ ಎಲೆ ಚುಕ್ಕೆ ರೋಗ, ಚಿಬ್ಬು ರೋಗ, ಸುಳಿ ಕೊಳೆ ರೋಗ ಮತ್ತು ಅಣಬೆ ರೋಗಗಳು ಅಪರೂಪವಾಗಿ ಕಾಣಿಸ್ಕೊಳ್ತವೆ. ಈ ಎಣ್ಣೆ ತಾಳೆ ಬೆಳೆಯಲ್ಲಿ ಗೊಂಚಲಿನಲ್ಲಿ ಕಾಯಿ ಕಟ್ಟದೇ ಇರುವಂಥದ್ದು ಒಂದು ಮುಖ್ಯವಾದ ಸಮಸ್ಯೆ. ಕಡಿಮೆ ಕಾಯಿಗಳನ್ನು ಕಟ್ಟುವಂಥದ್ದು, ಒಂದೂ ಕಾಯಿ ಕಟ್ಟದೇ ಇರೋವಂಥದ್ದು, ಜೊತೆಗೆ ಕಾಯಿಗಳು ಒಣಗೋದು ಅಥವಾ ಕಾಯಿಗಳು ಕೊಳತು ಹೋಗೋದು ಇದರ ಮುಖ್ಯ ಲಕ್ಷಣಗಳು. ತೇವಾಂಶದ ವಾತಾವರಣ ಇದ್ದಾಗ ಶಿಲೀಂಧ್ರದ ಹಾವಳಿಯಿಂದ ಗೊಂಚಲುಗಳ ಕೊಳೆಯುವಿಕೆ ತೀವ್ರವಾಗುತ್ತೆ. ಕೃತಕವಾಗಿ ಪರಾಗಸ್ಪರ್ಶವನ್ನು ಮಾಡೋದು ಅಥವಾ ಈ ಪರಾಗಸ್ಪರ್ಶವನ್ನು ಮಾಡುವಂಥ ದುಂಬಿಗಳನ್ನು ತೋಟದಲ್ಲಿ ಬಿಡೋದ್ರಿಂದ ಈ ಗೊಂಚಲಲ್ಲಿ ಕಾಯಿ ಕಟ್ಟದೇ ಇರುವಂಥ ಸಮಸ್ಯೆಯನ್ನು ನಾವು ನಿವಾರಿಸಬಹುದು. ಇನ್ನು ಕೊಯ್ಲಿನ ಒಂದು ಕ್ರಮಕ್ಕೆ ಬಂದರೆ, ಮಾಗಿದ ಹಣ್ಣುಗಳು ಗೊಂಚಲಿನಲ್ಲಿ ಸಡಿಲವಾದಾಗ ಕೊಯ್ಲಿನ ಸಮಯ ಅಂತ ನಾವು ನಿರ್ಧಾರ ಮಾಡ್ಕೋಬಹುದು. ಉಳಿ ಅಥವಾ ಕತ್ತಿಯನ್ನು ಬಿದಿರಿನ ಕೋಲಿಗೆ ಸಿಕ್ಕಿಸಿ ಗೊಂಚಲುಗಳನ್ನು ಕತ್ತರಿಸಬಹುದು. ಮೊದಲು ಗೊಂಚಲನ್ನು ಹಿಡಿದಿರುವಂಥ ಗರಿಯನ್ನು ಕತ್ತರಿಸಿದ ನಂತರ ಗೊಂಚಲನ್ನು ಕತ್ತರಿಸಬೇಕು. ಇನ್ನು ಮುಖ್ಯವಾಗಿ ನಾವು ತಾಜಾ ಹಣ್ಣಿನ ಗೊಂಚಲು ಸಂಪೂರ್ಣವಾಗಿ ಬೆಳೆದು ಕಟಾವಿಗೆ ಸಿದ್ಧವಾದಾಗ ಕೆಲವು ಅಂಶಗಳನ್ನು ಗಮನಿಸಬೇಕು. ಇವುಗಳನ್ನು ಕಟಾವು ಸೂಚಕಗಳು ಅಂತ ಕರೀತಾರೆ. ಹಣ್ಣುಗಳು ಕಿತ್ತಳೆ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ. ಪ್ರತಿ ಗೊಂಚಲಿನಿಂದ ಸುಮಾರು 5-10 ಹಣ್ಣುಗಳು ತಾವಾಗಿಯೇ ಉದುರು ಹೋಗ್ತವೆ. ಹಣ್ಣುಗಳನ್ನು ಬೆರಳಿನಿಂದ ಬಲವಾಗಿ ಒತ್ತಿದಾಗ ಕಿತ್ತಳೆ ಬಣ್ಣದ ಎಣ್ಣೆ ಹೊರಗಡೆ ಬರುತ್ತೆ. ಸಾಮಾನ್ಯವಾದ ಒಂದು ನಿರ್ವಹಣೆಯಲ್ಲಿ 1 ಹೆಕ್ಟೇರ್ ಅಂದರೆ 2.5 ಎಕರೆ ತೋಟದಿಂದ 12 ಟನ್ನಷ್ಟು ಈ ತಾಜಾ ತಾಳೆ ಹಣ್ಣಿನ ಗೊಂಚಲುಗಳನ್ನು ನಾವು ಪ್ರತಿ ವರ್ಷ ಪಡಿಬಹುದು. ಈ ಹಣ್ಣಿನ ಗೊಂಚಲುಗಳಿಂದ ಅಂದಾಜು ನಾವು 2.5 ಟನ್ನಷ್ಟು ತಾಳೆ ಎಣ್ಣೆಯನ್ನು ಪಡಿಬಹುದು. ಮುಖ್ಯವಾಗಿ ಕಟಾವಿಗೆ ಕೆಲವೊಂದು ಉಪಕರಣಗಳು ಬೇಕಾಗ್ತವೆ. ಸಣ್ಣ ವಯಸ್ಸಿನ ಗಿಡಗಳಲ್ಲಿ ಕಟಾವು ಮಾಡೋದಕ್ಕೆ ಅಲ್ಯೂಮಿನಿಯಮ್ ಅಥವಾ ಕಬ್ಬಿಣದ ಸರಳಿಗೆ ಜೋಡಿಸಲಾದಂಥ ಮೊನಚಾದ ಅಗಲಬಾಯಿಯ ಉಳಿ ಸಾಕಾಗುತ್ತೆ. 8 ಅಡಿಗಿಂತ ಹೆಚ್ಚು ಎತ್ತರದ ವಯಸ್ಕ ಮರದಲ್ಲಿ ಕಟಾವನ್ನು ಮಾಡೋದಕ್ಕೆ 45 ಅಡಿ ಎತ್ತರದವರೆಗೆ ವಿಸ್ತರಿಸಬಹುದಾದಂಥ ಅಲ್ಯೂಮಿನಿಯಂ ಕೊಳವೆಗೆ ಜೋಡಿಸಲಾದಂಥ ಹರಿತವಾದಂಥ ಕೊಯ್ಲು ಕತ್ತಿ ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.

0: ಅಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು.
1: ಬೆಳ್ಳನೆ ಮಂಜಿನ ಸೀರೆಯೋ, ಇಳಿಜಾರುವ ನೀರಿನ ಧಾರೆಯೋ,
0: ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಜ.

ಯೋಧರ ನಾಡು ಕೊಡಗು. ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು. ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
1: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸ್ವರಮಾಧುರ್ಯ. ರಾಧಾ ಜಯಲಕ್ಷ್ಮಿಯವರ ಸ್ವರಗಳಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ನಾಟ ರಾಗ ಚತುಷ್ಟ ಏಕ್ತಾಳ್ ಮಹಾಗಣಪತಿ.

ನಂಜುಂಡ ಎಂಗಡಮೋ ನೀನಂದ ಮಣ್ಣಪಟ್ಟಿತ್ತು ಎಳು ದಂಡು ಬೈತ್ರ ಕೊಕ್ಕಲೈರ ಪೂವಣ್ಣ ಪಟ್ಟು ಎಂಗಡ ಆಗಿರ್ಕಾರ್ಯ ಇಂದು ದಂಡು ಗಂಟೆಗೆ ಮಡಿಕೇರಿ ಕೂಡ ಸಮಾಜಕ್ಕೆ ಹಾಕೊಳ್ತು ನಡಪ ನಿಧನ ಸುದ್ದಿ ಕೇಳಿದ್ರಿ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:05 ಇಂದು ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಹಾಗೂ ಉದ್ದೇಶಗಳ ಕುರಿತಾಗಿ ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣ ಮೋಹನ ತಲೆಂಗಳ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ 100 ಹಾಸಿಗೆಗಳ ನೌಕರರ ರಾಜ್ಯ ವಿಮಾ ನಿಗಮದ ನೂತನ ಆಸ್ಪತ್ರೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 10:30 ಉದ್ಘಾಟಿಸಲಿದ್ದಾರೆ. ಬಳ್ಳಾರಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುವ 100 ಹಾಸಿಗೆ ಇಎಸ್ಐಸಿ ಆಸ್ಪತ್ರೆಗೆ ಸಚಿವರು ವರ್ಚುವಲ್

0: ವೇದಿಕೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಭಾಗವಹಿಸಲಿದ್ದಾರೆ. ಆರ್ಥಿಕ ಇಲಾಖೆ ವಿವಿಧ 24,300 ಹುದ್ದೆಗಳ ಭರ್ತಿಗೆ ಮಂಜೂರಾತಿ ನೀಡಿದೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನೂತನ ಕರ್ನಾಟಕ ಪ್ರಗತಿ ಪೋರ್ಟಲ್ ಹಾಗೂ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗದೆ ಬಾಕಿ ಉಳಿದ 32,132 ಹುದ್ದೆಗಳಿವೆ. ಕೆಲ ಇಲಾಖೆಗಳಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಪರಿಷ್ಕರಣೆ ಬಾಕಿ ಇದೆ. ಶೀಘ್ರ ನೇಮಕಾತಿ ಅಧಿಸೂಚನೆ ಹೊರಡಲಿದೆ ಎಂದರು. ಕಚ್ಚಾ ರೇಷ್ಮೆ ಉತ್ಪಾದಿಸುವಲ್ಲಿ ಕರ್ನಾಟಕ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಓಕುಳಿಪುರಂನಲ್ಲಿ 666.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರೇಷ್ಮೆ ಹಾಗೂ ಖನಿಜ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ರೇಷ್ಮೆ ಕೃಷಿ ಆಧರಿಸಿ ರಾಜ್ಯದ 150,000 ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ರೇಷ್ಮೆ ತೋಟಗಾರಿಕೆ ಪಶು ಸಂಗೋಪನೆಯತ್ತ ಯುವ ಕೃಷಿಕರನ್ನು ಸೆಳೆಯಲು ವೈಜ್ಞಾನಿಕ ಹಾಗೂ ಲಾಭದಾಯಕ ಕೃಷಿ ಕೈಗೊಳ್ಳಲು ತರಬೇತಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯ ದೇಶಕ್ಕೆ ಎರಡನೇ ಸ್ಥಾನ ಹಾಗೂ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಅಂದಾಜು 60,000 ಎಕರೆ ಪ್ರದೇಶದಲ್ಲಿ ಥಾಮ್ಸನ್ ಸೀಡ್ಲೆಸ್, ಸೊನಾಟಾ ಸೇರಿದಂತೆ ಇತರೆ ತಳಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಮೌಲ್ಯವರ್ಧಿತ ಉತ್ಪನ್ನವಾಗಿ ಒಣದ್ರಾಕ್ಷಿ ಸಹ ತಯಾರಿಸಲಾಗುತ್ತಿದೆ. ವಿಜಯಪುರ ದ್ರಾಕ್ಷಿಗೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಅಗತ್ಯವಿದೆ. ರಾಷ್ಟೀಯ ತೋಟಗಾರಿಕೆ ಮಂಡಳಿ ನಿರ್ದೇಶಕ ಭೀಮ್ಸೇನ್ ಕೋಕರೆ ಜಿಐ ಟ್ಯಾಗ್ ಮಾನ್ಯತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಗತಿಪರ ರೈತರು 0.5 ಎಕರೆ ಹಿಡ್ಕೊಂಡು 100-125 ಎಕರೆ ವರೆಗೂ ಇವತ್ತು ದ್ರಾಕ್ಷಿಯನ್ನ ಬೆಳೀತಾ ಇದ್ದಾರೆ. ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಒಂದು ವರೈಟಿ, ಅದನ್ನ ನಾವು ಹೆಚ್ಚಾಗಿ ಬೆಳೀತಾ ಇದೀವಿ. ಸೋನಾಕ ಇರಬಹುದು, ಮಾನಿಕ್ ಚಮನ್ ಇರಬಹುದು, ಮ್ಯೂಟೇಷನ್ ಆದ ತಳಿಗಳು ಬಂದಿದಾವೆ. ಅವು ಒಣ ದ್ರಾಕ್ಷಿಗೆ ಸೂಕ್ತವಾದ ತಳಿಗಳು. ಹೆಚ್ಚು ಪ್ರಾಮುಖ್ಯ ಅಂದ್ರೆ ಥಾಮ್ಸನ್ ಸೀಡ್ಲೆಸ್ ಒಣ ದ್ರಾಕ್ಷಿ ಸಲುವಾಗಿ ಜಗತ್ತಿನಾದ್ಯಂತ ಅದನ್ನ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಭಾರತ ದೇಶದಲ್ಲಿ ಅತ್ಯುತ್ತಮ ಒಣ ದ್ರಾಕ್ಷಿ ಬೆಳೆಯುವುದಂದ್ರೆ ಬಿಜಾಪುರ ಜಿಲ್ಲೆ. ಒಣ ದ್ರಾಕ್ಷಿ ಎನರ್ಜಿ ಬೂಸ್ಟ್ ಮಾಡುತ್ತೆ, ಚಿಕ್ಕ ಮಕ್ಕಳಿಗಿರ್ಬಹುದು, ಸ್ಪೋರ್ಟ್ಸ್ ಮನ್ಗಿರ್ಬಹುದು, ವಯಸ್ಸಾದವ್ರಿಗಿರ್ಬೋದು. ಒಣ ದ್ರಾಕ್ಷಿಗೆ ಜಿಐ ಟ್ಯಾಗ್, ಅದನ್ನು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಭಾರತ ಸರ್ಕಾರದವರು ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಕೆಟಿಂಗ್ ಸಲುವಾಗಿ ಬಹಳ ಹೆಲ್ಪ್ ಆಗುತ್ತೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜಿಲ್ಲಾಧಿಕಾರಿ ಸಂಗಪ್ಪ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ ಎಣಿಕೆಗೆ ಒಟ್ಟು 14 ಮೇಜುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ 2 ಮತಗಳು ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ಟಿಡಿ ರಾಜೇಗೌಡ ಅವರ ಖಾತೆಗೆ ಸೇರ್ಪಡೆಯಾಗಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ಇಂದು ಮಧ್ಯಾಹ್ನ 2 ಗಂಟೆಯಿಂದ 5:00 ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆಗಳು ನಡೆಯಲಿವೆ. ಶಿವಮೊಗ್ಗ ನಗರದ ಒಟ್ಟು 12 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು 4,577 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದು

ಪ್ರಭಾರಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ತಿಳಿಸಿದ್ದಾರೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಸ್ವತಂತ್ರ ಮತ್ತು ಬಹುಮಾಧ್ಯಮದ ಮಹತ್ವವನ್ನು ಸಾರಲು ಮೇ 3ನೇ ತಾರೀಖು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ 1993ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಧರಿಸಿತು. ವಿಜಯಪುರದ ವಿವಿಧ ಇಲಾಖೆಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಮಾರ್ಗದರ್ಶನ ಮಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ವಲಯದ ಜೋಳದ ರಾಶಿ ಗುಡ್ಡದಲ್ಲಿ ಕಾಡ್ಗಿಜ್ಜು ಹಬ್ಬಿದ ಹಿನ್ನೆಲೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸಿದ್ದಾರೆ ಎಂದು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೌಶಿಕ್ ದಳವಾಯಿ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಜೀವಹಾನಿಯಾದ ಬಗ್ಗೆ ಯಾವುದೇ ವರದಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ.

0: ಅಷ್ಟೇ ಸಾಮಾನ್ಯ ಸಭೆ ನಿರ್ಧರಿಸಿತು. ವಿಜಯಪುರದ ವಿವಿಧ ಇಲಾಖೆಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಮಾರ್ಗದರ್ಶನ ಮಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ವಲಯದ ಜೋಳದ ರಾಶಿ ಗುಡ್ಡದಲ್ಲಿ ಕಾಡ್ಗಿಜ್ಜು ಹಬ್ಬಿದ ಹಿನ್ನೆಲೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸಿದ್ದಾರೆ ಎಂದು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೌಶಿಕ್ ದಳವಾಯಿ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಜೀವಹಾನಿಯಾದ ಬಗ್ಗೆ ಯಾವುದೇ ವರದಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊಟ್ಟಿಗೆಗೊಲ್ಲಹಳ್ಳಿ, ಕೋಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ, ತಿಮ್ಮೆಗೌಡನಪಾಳ್ಯ ಗ್ರಾಮಗಳ ಸುತ್ತಮುತ್ತ ಮರಣ ಹೊಂದಿದ ನವಿಲುಗಳ ದೇಹದಲ್ಲಿ H5N1 ಏವಿಯನ್ ಇನ್ಫ್ಲೂಯೆನ್ಸಾ ದೃಢಪಟ್ಟಿದೆ. ಭೋಪಾಲ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿಷಾದ್ ಪ್ರಯೋಗಾಲಯ ವೈರಾಣು ಸೋಂಕನ್ನು ದೃಢಪಡಿಸಿದೆ. ತುಮಕೂರು ಜಿಲ್ಲಾಧಿಕಾರಿ ವೈರಸ್ ನಿಯಂತ್ರಣ ಕ್ರಮಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತುಂಗಭದ್ರಾ ಜಲಾಶಯಕ್ಕೆ ಇಂದು ಬೆಳಗ್ಗೆ 9 ಗಂಟೆಗೆ ಜಲಸಂಪನ್ಮೂಲ ಖಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಲಿದ್ದಾರೆ. ಜಲಾಶಯಕ್ಕೆ ನೂತನವಾಗಿ ಅಳವಡಿಸಲಾಗುತ್ತಿರುವ ಕ್ರಸ್ಟ್ಗೇಟ್ ಕಾಮಗಾರಿಯನ್ನು ಪರಿವೀಕ್ಷಿಸಲಿದ್ದಾರೆ. ಬಳಿಕ 11:30ಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರಿಗೆ ತೆರಳಲಿದ್ದಾರೆ. 1923ರಲ್ಲಿ ಚೆನ್ನೈನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ದೇಶದಲ್ಲಿ ಪ್ರಥಮ ಬಾರಿಗೆ May 1 ಕಾರ್ಮಿಕ ದಿನವಾಗಿ ಆಚರಿಸಿತ್ತು ಎಂದು ಕಲಬುರಗಿ ಜಿಲ್ಲೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸ್ ನವಲೆ ತಿಳಿಸಿದ್ದಾರೆ. ಶಹಾಬಾದ್ ರಸ್ತೆಯ ನಂದೂರು ಶ್ರೀ ವೆಂಕಟೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದುಡಿಮೆಗೆ 8 ಗಂಟೆ, ಮನೋರಂಜನೆಗೆ 8 ಗಂಟೆ ಹಾಗೂ ವಿಶ್ರಾಂತಿಗೆ 8 ಗಂಟೆ ಎಂಬ ತತ್ವವನ್ನು ಕಾರ್ಮಿಕ ದಿನಾಚರಣೆ ಪ್ರತಿಪಾದಿಸುತ್ತದೆ ಎಂದರು. ಜೈನ ಸಮಾಜದ ಪ್ರತಿನಿಧಿ ಮಂಡಳಿ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಬಿಝಡ್ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದೆ. ಮಹೇಂದ್ರ ಸಿಂಘಿ ಅವರು ಸಚಿವರಿಗೆ ಮನವಿ ಸಲ್ಲಿಸಿ ಜೈನ ಸಮಾಜದ ಸ್ಥಾನಕ ಮಂದಿರ ಹಾಗೂ ತೇರಾಪಂಥ ಸಭಾಭವನಗಳಲ್ಲಿ ನಡೆಯುವ ಧಾರ್ಮಿಕ ಪಾಠಶಾಲೆಗಳಲ್ಲಿ ಸೇವೆ ಸಲ್ಲಿಸುವವರಿಗೆ 6,000 ರೂಪಾಯಿ ಗೌರವಧನ ನೀಡುವಂತೆ ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:15:30. ಇನ್ನು ವಾಣಿಜ್ಯ ಪ್ರಕಟಣೆಗಳು.
2: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
3: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
2: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
3: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
2: ಮಾಹಿತಿಗೆ ಸಂಪರ್ಕಿಸಿ 9900957 53.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಪ್ರೀತಿಯ ಮಕ್ಕಳೇ, ಇಂದು ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ.
7: ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹೆಂಗ ಬಾಗಿ

0: ಬರಲವ್ವ.
1: ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೀರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಸ್ವರ ಒಂದೂ ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ,
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ನಿಮ್ ಮಗಂಗೆ ಎಷ್ಟ್ ಮಾರ್ಕ್ಸ್ ಬಂತು?
4: ನನ್ ಮಗಂಗೆ 201 ಮಾರ್ಕ್ಸ್ ಕಣೆ.
3: ಹೌದಾ? ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ.
1: ಸಮಯ ಮತ್ತೊಮ್ಮೆ ಇಂದು ಬೆಳಗ್ಗೆ 10 ಗಂಟೆಗೆ ಯಾವ ಕಾರ್ಯಕ್ರಮ? ಚಿಣ್ಣರ ಲೋಕ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ.
5: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ಥೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಅಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
6: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
1: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು, ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು ನಿಮಗಾಗಿ. ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳ ಪ್ರಸಾರ ಇಂದು ಸಂಜೆ 5 ಗಂಟೆಗೆ. ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಇದೊಂದು ಪ್ರಕಟಣೆ. ಇಂದು ಮರಗೋಡು ಕುಂದುಮೆ ಶಿವ ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿ ಮತ್ತಿತರ ಕುಲಗಳು ನಿಗದಿಪಡಿಸಿದಂತೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
11: ಮಡಿಕೇರಿಯ ಡಿಟ್ವಿನ್ ಟೆಕ್ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿರ ಮದನ್ 9844-8199.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
17: ಮನಸೂರೆಗೊಳ್ಳುವ

0: ಎಲ್ಲಾ ರೀತಿಯ ಫರ್ನಿಚರ್ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ
1: ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಬ್ಬಲು. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
2: ನೀವು ಒಳ್ಳೆಯ ಬ್ರ್ಯಾಂಡ್ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆಲ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಶೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್, 2-wheel ಅಂಡ್ 4-wheel ಇನ್ಶೂರೆನ್ಸ್, ಪಿನ್ಯ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ್ಣ, ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9994508537
4: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
5: ಮಡಿಕೇರಿ ತಾಲೂಕು ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ದೇವರ ಬಿಂಬಪ್ಪನ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ May 5-8 ತಾರೀಕಿನವರೆಗೆ ನೀಲೇಶ್ವರ ಉಚ್ಚಲತಾಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 8:00 PM ಆಶೀರ್ವಚನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೋರಿದ್ದಾರೆ.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457.
6: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು, ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
0: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
10: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಮಡಿಕೇರಿ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಇದೇ 5ರಂದು ಮಂಗಳವಾರ ನಡೆಯಲಿದೆ. ಬೆಳಿಗ್ಗೆ 6:30 ಗಣಪತಿ ಹೋಮ, 7:30 ದೇವಿಗೆ ಅಭಿಷೇಕ, 9:20 ಕಳಶ ಪೂಜೆ, 11:45 ದೇವಾಲಯದ ಆವರಣದಲ್ಲಿ ದೇವಿಯ ರಥೋತ್ಸವ, ನಂತರ ತುಲಾಭಾರ, ತಲೆಮುಂಡಿ ತೆಗೆಯುವುದು, ತೀರ್ಥಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ, ಮಧ್ಯಾಹ್ನ 12:30 ತಾಯಿಯ ದರ್ಶನ, ಸಂಜೆ 6:00 ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ರಾತ್ರಿ ದೇವಿಯ ದರ್ಶನ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿ

0: ಕಾರ್ಯಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಮಾಪುಕ್ಲು ನಾಡರ ಬೇತು ಗ್ರಾಮತ್ರ ಕಳಿಪಟ್ಟ ಶ್ರೀ ಮಕ್ಕಿಶಾಸ್ತವು ದೇವನೇರ ಎಡಮ್ಯಾರ ನಮ್ಮೆ ಮೇತಿಂಗತ್ರ ನಾಳಂಕೆ ದಂಡು ಮೂಂದು ಪಿಂಜ ನಾಳಂಗ್ ನಡಪ ನಾಳಂಕೆ ದಂಡಾಂಗ್ ಚಿನಿಯಾಚೆ ಬೈಟು ಪತ್ತು ಗಂಟೆಗೆ ದೇವಳ ಕೊಟ್ಟಿ ಪಾಡುವ ನಾಳಂಕೆ ಮೂಂದಾಂಗ್ ನಾರಾಚೆ ಪೊಲಾಕ ಪನ್ನೊಂದು ಗಂಟೆಗೆ ಹತ್ತು ಪೋರಾಟ ಅಂದೇ ಬೈಟು ಒಂಬತ್ತರ ಗಂಟೆಗೆ ಅಂದಿ ಬುಡುಕ ನಡಪ ನಾಳಂಕೆ ನಾಳಾಂಗ್ ತಿಂಗಳಾಚೆ ಪೊಲಾಕ ಪತ್ತು ಗಂಟೆಗೆ ಅಜ್ಜಪತರ ಮಧ್ಯಾಹ್ನ ಓರ ಗಂಟೆಗೆ ವಿಷ್ಣುಮೂರ್ತಿ ತೆರೆ ನಡಪ ನಾಡರ ಭಕ್ತ ಮಾಜನ ಏರ ಕಣಕಲು ಬಂದಿತ್ತು ದೇವಳ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಣಿತು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528. ಪೊನ್ನಿ ಮಾನಿಸ್ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೊಮ್ಯಾಕ್, ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತೆ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ವುಡ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720-44039. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
4: ಕೇಳಿದರೆ ಇದೊಂದು ಪ್ರಕಟಣೆ. ಇಂದು ಮರಗೋಡು ಕುಂದುಮೆ ಶಿವ ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿ ಮತ್ತಿತರ ಕೋಲಗಳು ನಿಗದಿಪಡಿಸಿದಂತೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯವರು ಕೋರಿದ್ದಾರೆ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕೋ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
3: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656. ಕಾಳಿಮಾಡ ಶರತ್, 8762

0: 5092.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
2: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದ್ದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತಕ್ಕ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರು ಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್: ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವ ಕ್ರಮವನ್ನು ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಸಹಾಯಕ ಮತಗಟ್ಟೆಗಳು ಸೇರಿದಂತೆ ಎಲ್ಲ 285 ಮತಗಟ್ಟೆಗಳಲ್ಲಿ ಈ ತಿಂಗಳ 21ರಂದು ಮರು ಮತದಾನ ನಡೆಯಲಿದೆ. ಮತಗಳ ಎಣಿಕೆ ಕಾರ್ಯ ಇದೇ 24ರಂದು ಜರುಗಲಿದೆ. ಏಪ್ರಿಲ್ 29ರಂದು ನಡೆದ ಮತದಾನದ ಸಮಯದಲ್ಲಿ ಗಂಭೀರ ಚುನಾವಣಾ ಅಪರಾಧಗಳು ಕಂಡುಬಂದ ಹಿನ್ನೆಲೆಯಲ್ಲಿ ವರದಿಗಳನ್ನು ಅನುಸರಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಆಯೋಗ ತಿಳಿಸಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ 15 ಮತಗಟ್ಟೆಗಳಲ್ಲಿ ನಿನ್ನೆ ನಡೆದ ಮರು ಮತದಾನದಲ್ಲಿ ಸುಮಾರು 90%ರಷ್ಟು ಮತದಾನ ದಾಖಲಾಗಿದೆ. ಮಗ್ರಾಹತ್ ಪಶ್ಚಿಮ ಕ್ಷೇತ್ರದ 11

0: ಮತ್ತು ಡೈಮಂಡ್ ಹಾರ್ಬರ್ ಕ್ಷೇತ್ರದ ನಾಲ್ಕು ಮತಗಟ್ಟೆಗಳಲ್ಲಿ ನಡೆದ ಈ ಪ್ರಕ್ರಿಯೆಯು ಒಟ್ಟಾರೆಯಾಗಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಚುನಾವಣಾ ವೀಕ್ಷಕರು ಮತ್ತು ರಿಟರ್ನಿಂಗ್ ಅಧಿಕಾರಿಗಳ ವರದಿಯ ಆಧಾರದ ಮೇಲೆ ಚುನಾವಣಾ ಆಯೋಗ ಈ ಮರು ಮತದಾನಕ್ಕೆ ಆದೇಶಿಸಿತ್ತು. ಈ ಮೊದಲು ಏಪ್ರಿಲ್ 29ರಂದು ನಡೆದ ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಈ ಮತಗಟ್ಟೆಗಳಲ್ಲಿ ಅಕ್ರಮಗಳು ನಡೆದಿದ್ದವು. ಇದೇ ವೇಳೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಅಸ್ಸಾಂನ 126, ಕೇರಳದ 140 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಏಪ್ರಿಲ್ 9ರಂದು ಮತದಾನ ನಡೆದಿತ್ತು. ಹಾಗೆಯೇ ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನವಾಗಿತ್ತು. ಪಶ್ಚಿಮ ಬಂಗಾಳದ ಎರಡನೇ ಹಂತದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರ್ದೇಶಿಸಿದೆ. ಈ ನಿರ್ಧಾರವನ್ನು ಪ್ರಶ್ನಿಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ತೀರ್ಪು ಹಿನ್ನಡೆಯಾಗಿದೆ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019ರಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ದೇಶದ ಸಶಸ್ತ್ರ ಪಡೆಗಳ ಶೌರ್ಯ ಕೇವಲ ಯುದ್ದಭೂಮಿಗೆ ಸೀಮಿತವಾಗದೆ ವಿಪತ್ತುಗಳ ಸಂದರ್ಭಗಳಲ್ಲಿಯೂ ಜನರಿಗೆ ಸಹಾಯವನ್ನು ನೀಡುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದ ಮುನ್ನ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸೈನಿಕರ ಅಪ್ರತಿಮ ಶೌರ್ಯ ಆಪರೇಷನ್ ಸಿಂಧೂರನ್ನು ಭಾರತದ ಸೇನಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ದೇಶ ಮೊದಲು, ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಅವರ ನೀತಿಯು ಪ್ರಾಚೀನ ಕಾಲದಿಂದ ಇಂದಿನ ಕಾರ್ಯಾಚರಣೆಗಳವರೆಗೆ ಭಾರತದ ಮಿಲಿಟರಿ ಸಂಪ್ರದಾಯಗಳನ್ನು ವ್ಯಾಖ್ಯಾನಿಸುತ್ತಲೇ ಇದೆ ಎಂದು ಅವರು ಹೇಳಿದರು. ಸಶಸ್ತ್ರ ಪಡೆಗಳು ಯುದ್ದಭೂಮಿಯಲ್ಲಿ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ಧೈರ್ಯವನ್ನು ಪ್ರದರ್ಶಿಸಿವೆ ಎಂದು ರಕ್ಷಣಾ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಜೋರಾಮ್ ಅನಿಯಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿಯವರು ಅವರ ಅನುಭವ ಮತ್ತು ವಿವಿಧ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯು ನೀತಿ ನಿರೂಪಣೆಯನ್ನು ಹೆಚ್ಚು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಅವರ ಕೊಡುಗೆಗಳು ವಿವಿಧ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಚಿವಾಲಯ ಡಾ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಅನಿಯಾ ಅವರ ನೇಮಕಾತಿಯ ಬಗ್ಗೆ ಗೆಜೆಟ್ ಅಧಿಸೂಚನೆಯ ಮೂಲಕ ತಿಳಿಸಿದೆ. ದೇಶದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು

0: ನಿನ್ನೆ ಸ್ವದೇಶಿ ತಂತ್ರಜ್ಞಾನದ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದರು. ದೂರಸಂಪರ್ಕ ಇಲಾಖೆಯ ಸಿ ಡಾಟ್, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಗೃಹ ಸಚಿವಾಲಯದ ಸಹಯೋಗದಲ್ಲಿ ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಲೋಕಾರ್ಪಣೆಯ ಅಂಗವಾಗಿ ನಿನ್ನೆ ಮಧ್ಯಾಹ್ನ ದೇಶಾದ್ಯಂತ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದ್ದು, ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಸೈರನ್ ಶಬ್ದದೊಂದಿಗೆ ತುರ್ತು ಎಚ್ಚರಿಕೆ ಸಂದೇಶಗಳನ್ನು ರವಾನಿಸಲಾಯಿತು. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಈ ವ್ಯವಸ್ಥೆಯು ಲಕ್ಷಾಂತರ ಜನರಿಗೆ ಕ್ಷಣಾರ್ಧದಲ್ಲಿ ಭೌಗೋಳಿಕ ಆಧಾರಿತ ಎಚ್ಚರಿಕೆಗಳನ್ನು ತಲುಪಿಸುವ ಮೂಲಕ ವಿಪತ್ತು ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಎಂದರು. ಸಾಂಪ್ರದಾಯಿಕ ಎಸ್ಎಂಎಸ್ ವ್ಯವಸ್ಥೆಗಿಂತ ವೇಗವಾಗಿರುವ ಈ ತಂತ್ರಜ್ಞಾನ ನೆಟ್ವರ್ಕ್ ದಟ್ಟಣೆಯ ನಡುವೆಯೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ದಿಢೀರ್ ಪ್ರವಾಹ ಅಥವಾ ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಎಚ್ಚರಿಕೆ ನೀಡುವ ಮೂಲಕ ನಾಗರಿಕರ ಸುರಕ್ಷತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದಿನಿಂದ ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದು, ಈ ಪ್ರವಾಸ ಈ ತಿಂಗಳ 10ರವರೆಗೆ ಮುಂದುವರಿಯಲಿದೆ. ಇಂದು ಬೆಳಗ್ಗೆ ಸಚಿವರು ಜಮೈಕಾದ ಕಿಂಗ್ಸ್ಟನ್ ತಲುಪಿದ್ದಾರೆ. ಈ ಮೂರು ದೇಶಗಳು ಗಿರ್ಮಿಟಿಯಾ ಸಮುದಾಯದ ಉಪಸ್ಥಿತಿಯಿಂದಾಗಿ ಭಾರತದೊಂದಿಗೆ ವಿಶೇಷ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಹೊಂದಿವೆ. ಈ ಭೇಟಿಯ ಅವಧಿಯಲ್ಲಿ ಸಚಿವ ಡಾ ಎಸ್ ಜಯಶಂಕರ್ ಈ ರಾಷ್ಟ್ರಗಳ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವರೊಂದಿಗೆ ನಡೆಸುವ ಚರ್ಚೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಎಲ್ಲ ಆಯಾಮಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಒಳಗೊಂಡಿರಲಿವೆ. ಈ ಭೇಟಿಯು ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಹಾಗೂ ಟೊಬ್ಯಾಕೋ ದೇಶಗಳೊಂದಿಗೆ ಭಾರತದ ಸಹಕಾರದ ವೇಗವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ಮುಂಬೈ ಇಂಡಿಯನ್ಸ್ ತಂಡ ನೀಡಿದ್ದ 160 ರನ್ಗಳ ಗುರಿ ಬೆನ್ನತ್ತಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ 18.1 ಓವರ್ಗಳಲ್ಲಿ 2 ವಿಕೆಟ್ಗಳನ್ನಷ್ಟಕ್ಕೆ 160 ರನ್ಗಳಿಸಿತು. ಇದಕ್ಕೂ ಮೊದಲು ಮುಂಬೈ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 159 ರನ್ಗಳಿಸಿತ್ತು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರುಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:45:20 ನಿಧನ ಸುದ್ದಿ. ಮರಗುಡು ಗ್ರಾಮತ್ರ ತಾತಪಂಡ ಕಟ್ಟಿ ಕಾವೇರಪ್ಪ ಐಗಾನಿನ ಅಂದು ಮರಣಪಟ್ಟಿದೆ. 91 ಪೈತ್ರ ಮಾಜಿ ಸೈನಿಕ ತಾತಪಂಡ ಕಟ್ಟಿ ಕಾವೇರಪ್ಪ ಎಂಗಡದ ಆಖಿರಿ ಕಾರ್ಯ ಇಂದು ಮಜ್ಜಣ ಒರ್ಗಂಟರ ಮೀದ ಮರಗೋಡು ಗ್ರಾಮತ್ರ ತಾತಪಂಡ ಒಕ್ಕ ತೋಟಗಳತ್ತ ನಡ್ಪ. ಶ್ರೀಮಂಗಲ ನಾಲ್ಕೇರಿ ಗ್ರಾಮತ್ರ ಅಲ್ಲು ಮಾಡಪೋತಿ ಗಣಪತಿ ಎಂಗಡಮೋ ಸುಗಂಧ ಎಂಗಾನಿನ ಅಂದು ಮರಣಪಟ್ಟಿದೆ. 60 ದಂಡ ಪೈತ್ರ ಅಲ್ಲು ಮಾಡ ಸುಗಂಧ ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜಣ 12 ಗಂಟೆಗೆ ನಾಲ್ಕೇರಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡ್ಪ. ಮಡಿಕೇರಿ ಕರ್ಣಂಗೇರಿ ಗ್ರಾಮತ್ರ ಕೆಎನ್ ಪೂವಣ್ಣ ಪಟ್ಟು ಕೊಕ್ಕಲೇರೆ ನಂಜುಂಡ ಎಂಗಡಮೋ ನೀನಾಂದು ಮರಣಪಟ್ಟಿದೆ. 70 ದಂಡ ಪೈತ್ರ ಕೊಕ್ಕಲೇರೆ ಪೂವಣ್ಣ ಪಟ್ಟು ಎಂಗಡ ಆಖಿರಿ ಕಾರ್ಯ ಇಂದು 8 ಗಂಟೆಗೆ ಮಡಿಕೇರಿ ಕೊಡೋ ಸಾಮಾಜಿಕ ಹಾಕೊಳುತ್ತ ನಡಪ.
2: ಭೀಮಾ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
3: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟಂಗಲ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್.

0: ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900902
1: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
0: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
1: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶ್ವ ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸುವಾಗ ವಿಶ್ವ ಹಬ್ಬದ ಬಂಪರ್ ಆಫರ್. 1,00,000 ರೂಪಾಯಿಗಳ ಖರೀದಿಗೆ 2-ಡೋರ್ ಅಲ್ಮೆರಾ ಫ್ರೀ, 50,000 ರೂಪಾಯಿಗಳ ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ.
7: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
8: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
6: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
10: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್, ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
9: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
11: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ, ಓದೇಂಡುಳ ಬಾಳೆಯಡ ದಿವ್ಯ ಮಂದಪ್ಪ. ಕೊಡವ ಹಾಕಿ ಅಕಾಡೆಮಿರ ಮ್ಯಾನತ್ತಲು ಚೇನಂಡ ಒಕ್ಕಡ ಆದನೇಲು ನಾಪೋಕ್ಲು ನಡೆದ ಕೊಡವ ಒಕ್ಕಡೊಕ್ಕಡ ನಡುರ 26ನೇ ಕಾಲತ್ರ ಹಾಕಿನ ಮೇಲೆ ಕುಲ್ಲೇಟಿರ ತಂಡ ಚಾಂಪಿಯನ್ ಆಯ್ತು. ಪೊರಬುದ್ದತ್ತು ಚೆಪ್ಪುಡಿರ ಒಕ್ಕ ರನ್ನರಪ್ ಸ್ಥಾನ ಪಡೆದತ್ತು. ಲೋಕ ಕೇಳಿಪೋನ ಕೊಡವ ಹಾಕಿನ ಮೇಲೆ ಕುಲ್ಲೇಟಿರ ತಂಡ 4ನೇ ಕುರಿ ಚಾಂಪಿಯನ್ಶಿಪ್ ಪಡೆದಿತ್ತು. ಆಯಿರಾರು ಕಣಕಲು ಕೂಡಿಯಾಡಿ ತಿಂಜ ಕ್ರೀಡಾಭಿಮಾನಿಯ ಚೆಪ್ಪುಡಿರ ಪಿಂಜ ಕುಲ್ಲೇಟಿರ ಒಕ್ಕ ತಂಡತ್ತು ನಡಲು ನಡೆದ ಆಕಿರಿ ಕಳಿನ ಕಣ್ಣುದುಂಬ ನೋಟಿತ್ತು. ಇನ್ನೂ 100 ಕಾಲ ಈ ಹಾಕಿ ನಮ್ಮ ಇನ್ನನೆ ನಡೆದಂಡಿರಡೆಂದು ಬಯಂದಿತ್ತು ಗೌಜಿ ಗದ್ದಲತ್ತು ಕೂಡಿಯಾಡಿಚಿ ಬಪ್ಪ ಕಾಲತ್ರ ಹಾಕಿ ನಮ್ಮೆನ ಅಜ್ಜಿ ಕುಟ್ಟಿರ ಒಕ್ಕ ನಡ್ತು.

0: കളില് കൊടക് ജില്ല പടന്ന കേളുങ്കീർത്തി സാധന ഉലകത്ര ബോറെ ഏതേ ദേശക്ക് കിട്ടിയിട്ടില്ലെണീത്ത് മുഖ്യമന്ത്രിയുടെ കാനൂന് സലഹക്കാര ശാസകനുവാണ് അജ്ജിക്കുട്ടിയുടെ പൊന്നണ്ണ ഇവു അഭിപ്രായ പടന്നത്ത് ചേനണ്ട ഒക്കത്ര ആദനില് നാപ്പൂക്കില് നടന്ന ഹോക്കി നമ്മര ആക്കിരി കളിക്കൂട്ടത്ത് മുഖ്യ ബിന്ദുവായി കൂടിയാടുന്ന അവു കൊടക് ചെറിയ ജില്ല ആച്ചെങ്കു 18 ഒളിമ്പിയൻല ദേശക്ക് കൊടുത്തിത്ത് അല്ലത്തെ കളിക്കോവില് അന്താരാഷ്ട്ര മട്ടത്ത് ഗിന്നീസ് റെക്കാർഡ് മാടിത്ത് സാധന മാടുന്നത് പെർമിര വിഷയാന്ത് എണ്ണച്ചി ಜಿಲ್ಲೆ ಕಳಿ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಕ್ಕೂ 30 ಕೋಟಿ ರೂಪಾಯಿ ಅನುದಾನತ್ನ ರಾಜ್ಯ ಸರ್ಕಾರ ಕಾತು ಬೆಚ್ಚಿತ್ತು ಈ ಸಂದರ್ಭದ ಕೇಂದ್ರ ಸರ್ಕಾರದಿಂದ ಪಣ ಸಹಾಯ ಮಾಡುವನಕ್ಕೆ ಅಲ್ಲತೆ ಕ್ರೀಡಾ ಜಿಲ್ಲೆ ಎಂದು ಘೋಷಣೆ ಮಾಡುಂಡು ಅನ್ನುವ ಬೋಡಿಕೆನ ಕೇಂದ್ರ ಕ್ರೀಡಾ ಸಚಿವಗಳನ್ನ ಡಾಕ್ಟರ್ ಮನ್ಸುಖ್ ಮಾಂಡವ್ಯ ಎಂಗಕ್ಕ ಶಾಸಕ ಪೊಂದಣ ಪಿನ್ನ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷಗಳನ್ನ ಚೆಪ್ಪುಡಿರ ಅರುಣ್ ಮಾಚಯ್ಯ ಮನವಿ ಕಾಗದ ಕೊಡ್ತಿತ್ತು ಇದಂಗ ಜವಾಬು ಕೊಡ್ತ ಕೇಂದ್ರ ಕ್ರೀಡಾ ಸಚಿವ ಜಿಲ್ಲೆರ ಕಳಿಕೋರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಎಲ್ಲ ತರತ್ರ ಸಾಕಾರ ತಪ್ಪಂದು ಅರಚಿಟ್ಟತ್ತು ಅಲ್ಲತೆ ಹಾಕಿ ಕಳಿಕ ಪುರುಡು ಕೊಡ್ಪ ನಿಟ್ಟಲು ಕೇಂದ್ರ ಸರ್ಕಾರ ಆರ್ಥಿಕ ಸಹಕಾರ ಕೊಡ್ಪಗಾಯ್ತು ಇದನ್ನ ಕೊಡುಗೆ ಆಯ್ತು ಎಡುಕತ್ತೆ ಸರ್ಕಾರ ಹತ್ರ ಜವಾಬ್ದಾರಿ ಆಯ್ತು ಎಡ್ತೋಣ ಎಣ್ಣಿಚಿ ಮೈಸೂರು ಕೊಡಗು ಲೋಕಸಭಾ ಸದಸ್ಯಗಳನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರಂಗ ತಕ್ಕ ಪರಂದಿತ್ತು ಹಾಕಿ ನಮಿರ ಮೂಲಕ ಕಳಿಕ ಪುರುಡು ಕೊಡ್ಪದಲ್ಲತೆ ಪೊಮ್ಮಕ್ಕಡ ಬೊಳ್ಚೆಕ್ಕು ಪ್ರಯತ್ನ ಪಟ್ಟಣುಂಡು ಅಲ್ಲತೆ ಪೊಮ್ಮಕ್ಕ ಪಿನ್ಯ ಕಳಿಕಾರಡ ಬೊಳ್ಚೆಕ್ಕು ನಲ್ಲಾಮೆ ಕಾಯ್ತು ಇಂಥ ಕ್ರೀಡೆ ನಮ್ಮೆ ನಡ್ತೋದು ನೇರಾಯ್ತು ಅವರು ಪೆರ್ಮೆರ ವಿಷಯ ಅಂದ್ ಎಣ್ಣಿಚಿ ಕಾರ್ಯಕ್ರಮದ ಕನಪಟ್ಟವು ಕೂಡಿಯಾಡಿ ತಿಂಜತ್ತು ಮುಳ್ಳಂಗಡ ಒಕ್ಕಡ ಆದ ನೆಲೆ ಆದ್ಯ ಕೊಡವ ಕಬಡ್ಡಿ ಕಳಿನಮ್ಮೆ ಈ ತಿಂಗಳ 6 ಒಂಬದುಗತ್ತನೆ ಕಂಡಂಗಾಲ ಪ್ರೈಮರಿ ಸ್ಕೂಲ್ ಪರಂಬಲು ನಡಪ ಕೊಡವ ಭಾಷಿಕ ಸಮುದಾಯ ಕೂಟತ್ರ ಆದ ನೆಲೆ ಇದೇ ಆದ್ಯ ಆಯ್ತು 21 ಭಾಷಿಕ ಜನಾಂಗತ್ರ ಒತ್ತೋರ್ಮೆರ ಆದ್ಯ ಕಳಿನಮ್ಮೆ ದಂಡಾಯ್ತ 26 ಇದೇ ತಿಂಗಳ 15, 16, 17 ಮೂರ್ನಾಡರ 12 ಕೋಲು ಬಂದು ಪಿನ್ನ ಸರ್ಕಾರಿ ಹೈಸ್ಕೂಲ್ ಪರಂಬಲು ನಡಪ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಮಕ್ಕ ಪೊಮ್ಮಕ್ಕ ಬೋರೆ ಬೋರೆ ಆಯ್ತು ಕೇರ್ಬಲ್ಲಿ ಮ್ಯಾರಥಾನ್ ಪೈಪೋಟಿ ಇಪ್ಪ ಈ 3 ದಿವಸತ್ರ ಜನಾಂಗತ್ರ ಸಂಸ್ಕೃತಿ ಕೊತ್ತ ಮಾಲುಮಟ್ಟ ಪಳಿಯ ಜನಪದ ಪರಿಕರ ಕೂಡನಕ್ಕೆ ಇತಿಹಾಸ ಪುಸ್ತಕ ಮಾರಾಟ ಪ್ರದರ್ಶನವು ಇಪ್ಪ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿನ್ನ ಅಭಿವೃದ್ಧಿ ಸಮಿತಿರ ಉಪಾಧ್ಯಕ್ಷ ಡಿಆರ್ ಪಾಟೀಲ ಅಯ್ಯಂಗ ಇಂದು ಪಿನ್ನ ನಾಳೆ ಕೊಡಗು ಜಿಲ್ಲೆಗೆ ಬಪ್ಪ ಇಂದು 4:30 ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆ ನಡೆಸುವ ಅಲ್ಲಿಂದ 6:30 ಹೊದ್ದೂರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಕೂಡಿಯಾಡುವ ನಾಳೆ 10:30 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಲು 12:30 ಜಿಲ್ಲಾ ಯೋಜನಾ ಸಮಿತಿ ಸಭೆಯಲ್ಲಿ ಕೂಡಿಯಾಡುವ ಮೂರ್ನಾಡು 33x11 kV ವಿದ್ಯುತ್ ವಿತರಣಾ ಉಪಕೇಂದ್ರತ್ ಪೊರಬುವ F3 ಮೂರ್ನಾಡು ಫೇಡರ್ಲ್ ಇಂದು ಪೊಲಕ 10:00-5:00 ಅನ್ನನೆ 5 ತಾರೀಖಲು ಮೂರ್ನಾಡು ಟೌನ್ ಮುತ್ತರ್ಮುಡಿ ಕುಂಬಳದಾಳು ಕಿಗ್ಗಾಳು ಕಬಟಗೇರಿ ಪಿನ್ನ ಸುತ್ತಮುತ್ತ ಕರೆಂಟ್ ಇಪ್ಪುಲೆಂದ್ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಅರ್ಚಿಟ್ಟಿತು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ 12 ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿ ತಾಲೂಕು ಕಡಂಗಾರಪಟ್ಟು ಗ್ರಾಮತುಳ ಸರ್ಕಾರಿ ಪ್ರಾಥಮಿಕ ಸ್ಕೂಲಲ್ಲಿ ಈ ತಿಂಗಳ 20 ತಾರೀಕು ನಡಪ ಈ ಮಾರಿಪತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟನಿಗೆ ವಿಚಾರಗೋಷ್ಠಿ ಪಾಟು ಕವಿಗೋಷ್ಠಿ ಕೂಡನಕ್ಕೆ ಸಾಧಕಂಗಕ್ಕೆ ತೊಮ್ಮಾನ ನಡಪ ದಂಡಾರ್ಥ 26-27 ಸಾಲರ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮತ್ರ ಜಿಲ್ಲಾ ಮಟ್ಟತ್ರ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಚೆರು ನೀರಾವರಿ ವಿಜ್ಞಾನ ಪಿನ್ನ ತಂತ್ರಜ್ಞಾನ ಪಿನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾನ ಎನ್ಎಸ್ ಬೋಸರಾಜು ಅಂಗಡ ಕೊರವು ಕಾರ್ಯಕ್ಕೆ ಇದೇ ತಿಂಗಳ 5 ಪೊಲಕ 10:00 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಡಿಯಲ್ಲಿ ನಡಪಾಂದ ಜಿಲ್ಲಾ ಪಂಚಾಯಿತಿ ಸಿಇಒ ಅಂಗ ಅರ್ಚಿಟ್ಟಿತು ವಿಕಲಚೇತನಗಡ ಪಿನ್ನ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆಯ ಆದನೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ವಿಕಲಚೇತನಗಡ ಪುನರ್ವಸತಿ ಕೇಂದ್ರತನ ಶುರು ಮಾಡುವ ನಿಟ್ಟಿಲು ನೋಂದಾಯಿತ ಸ್ವಯಂ ಸಂಸ್ಥೆ ಹೆಂಗ ಅರ್ಜಿ ಇಡೋಕ ಅಕ್ಕಿರಿ ದಿನ ಜೂನ್ 10 ಇಲ್ಲಿ ಸುದ್ದಿ ಸಮಾಚಾರ ತಿಂದತ್ತು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್ ನಿಮ್ಮ ಹಳೆಯ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷೀನ್ ಮಿಕ್ಸಿ ಕುಕ್ಕರ್ ಗ್ರೈಂಡರ್ ತನ್ನಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹರಿಶ್ಚಂದ್ರಪುರ ಕೊರಿಗೊಪ್ಪಲು
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
3: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27 ವೈಡೆಸ್ಟ್ ರೇಂಜ್ ಎಂಡ್ಲೆಸ್ ವಾವ್ಸ್ 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ ಡೈಮಂಡ್ ಆಭರಣಗಳು

0: 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
7: ಬೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನಾ, ಹಾಂಡಾ, ಆಯಿಲೊಮೆಕ್, ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ವುಡ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಬೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
8: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
10: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
11: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು, ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
12: ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: journalism, technology including AI, and human rights actors around practical ways to strengthen information ecosystems for the future. And now for a look at today's newspapers, it's over to Shagun Chopra.
1: Thank you, Saira. Newspapers have noticed developments in West Asia as well as developments after polling was held in some states and the Union Territory of Puducherry. Hindustan Times writes, Iran says ball in U.S. court but ready for talks or war. Sunday Pioneer headlines, Iranian official hints at renewed conflict. Supreme Court's no to TMC plea against central staff accounting, writes the Sunday Tribune, while the Asian Age writes, Election Commission appoints 242 additional observers for West Bengal counting. Papers have also widely noticed the disaster alert mechanism. The Sunday Tribune writes, phones buzz as government tests disaster alert mechanism. Himachal Pradesh corps fastest to respond, Chandigarh fourth. All papers have widely noticed the appointment of lyricist Prasoon Joshi as Prasar Bharati chairman. The Times of India says Prasoon Joshi appointed Prasar Bharati chairman. The Hindu, in an exclusive titled The Phantom That Flies, writes about fiber optic drones. The small first-person view attack machines have emerged as a disruptive force in the Russia-Ukraine war and parts of the West Asia conflict. And finally, in the age of YouTube and Netflix, a folk theatre play has not just survived but thrived for 25 years. The Hindu writes about a play called Swang Jani Chor, led by Satish Georgi Kashyap, a pioneer artist, takes Swang, a folk art from village gatherings to international audiences. And with that, it's back to you, Saira.
0: Thanks, Shagun. And now before we end the bulletin, the headlines once again. Election Commission orders re-polling across all 285 polling stations at Palta Assembly constituency in West Bengal on the 21st of this month. Operation Sindhu reflects government's unwavering resolve to eliminate terrorism through decisive action, says Defence Minister Rajnath Singh. Another India-bound LPG tanker safely crosses Strait of Hormuz. United States to pull over 5,000 troops out of Germany. IMD forecasts heavy rainfall over some parts of northeastern and peninsular India. Central plains to witness thunderstorms and lightning today. And Madhya Pradesh pole vaulter Kuldeep Kumar breaks national record at Bhubaneswar. And with that, we end the morning news. Have a great day.
2: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಶೀಘ್ರಗತಿಯಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ಯಾಕೇಜ್ ಒಂದು ಹೊಸ ಪ್ರಯೋಗವನ್ನು ಆಗಿನ ಕೇಂದ್ರ ಸರ್ಕಾರ ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೆರವಿನೊಂದಿಗೆ ನಡೆಸಿತು. ಉತ್ಪಾದನೆಯನ್ನು ಹೆಚ್ಚಿಸಲು ಅವಕಾಶವಿರುವ ಜಿಲ್ಲೆಗಳನ್ನು ಆರಿಸಿಕೊಂಡು ಅಲ್ಲಿ ಎಲ್ಲ ಕೃಷಿ ಸಾಮಗ್ರಿ ಸಲಕರಣೆಗಳನ್ನು ಕ್ರೋಢೀಕರಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಗುರಿಯಾಗಿತ್ತು. ಇಲ್ಲಿನ ಸಫಲತೆಯನ್ನು ಅವಲಂಬಿಸಿ ಅದನ್ನು ಇತರ ಗ್ರಾಮಗಳಿಗೆ ವಿಸ್ತರಿಸುವ ಅಂದಾಜು ಮಾಡಲಾಗಿತ್ತು. ಆರಂಭದಲ್ಲಿ ಈ ಯೋಜನೆ ದೇಶದ 16 ಜಿಲ್ಲೆಗಳಿಗೆ ಸೀಮಿತವಾಗಿದ್ದರೂ ನಂತರ ಅದನ್ನು ಇತರ ಹಲವು ಜಿಲ್ಲೆಗಳಿಗೂ ವಿಸ್ತರಿಸಲಾಯಿತು. ಮುಂದೆ ದೇಶದಲ್ಲಿ ನಡೆದ ಹಸಿರು ಕ್ರಾಂತಿಗೆ, ಕೃಷಿ ಉತ್ಪಾದನೆಯಲ್ಲಿ ಆದ ಅಪೂರ್ವ ಪ್ರಗತಿಗೆ ಈ ಯೋಜನೆ ಒಂದು ಮುಖ್ಯ ಕಾರಣ ಎನ್ನಲಾಗಿದೆ. ಈ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಆಕಾಶವಾಣಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂಬ ಒಪ್ಪಿತದಂತೆ ಆಕಾಶವಾಣಿಯ ಕೆಲವು ಕೇಂದ್ರಗಳಲ್ಲಿ ಹೊಲ ಮತ್ತು ಮನೆ ವಿಭಾಗ ಎಂಬ ಘಟಕವನ್ನು ಸ್ಥಾಪಿಸಲಾಯಿತು. ಕೃಷಿ ತಂತ್ರಜ್ಞರ ಸಲಹೆಯ ಮೇರೆಗೆ ಆಯಾ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅರಿತು ಅವುಗಳಿಗೆ ಪರಿಹಾರ ನೀಡುವುದರ ಜೊತೆಗೆ ವಿವಿಧ ಕೃಷಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಕೇಳುವ ಏರ್ಪಾಡನ್ನೂ ಮಾಡಲಾಗಿತ್ತು. 1960-70 ದಶಕದಲ್ಲಿ ಗ್ರಾಮಾಂತರ ರೇಡಿಯೋ ಗೋಷ್ಠಿ ಎಂಬ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲೂ ರಾಜ್ಯ ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಮಾಡಲಾಯಿತು. ವಾರ್ತಾ ಇಲಾಖೆ ಗ್ರಾಮಗಳಲ್ಲಿ ಕೇಳುಗರ ಸಂಘಗಳನ್ನು ಸ್ಥಾಪಿಸಿತು.

0: ರಾಜ್ಯದಾದ್ಯಂತ ಇಂತಹ ಸಾವಿರಾರು ಗೋಷ್ಠಿಗಳಾದವು. ಇವುಗಳ ಮೂಲಕ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳುವ ಹವ್ಯಾಸ ರೈತರಲ್ಲಿ ಬೆಳೆದದ್ದಲ್ಲದೆ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವೇದಿಕೆಯೂ ಅವರಿಗೆ ದೊರೆತಂತಾಯಿತು. ಉದಾಹರಣೆಗೆ ಕೃಷಿ ಪಾಠಶಾಲೆ ಎಂಬ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ 1976 ಪ್ರಸಾರವಾಗುತ್ತಿತ್ತು. ಇದರಲ್ಲಿ ಕೃಷಿ ಹಾಗೂ ಪೂರಕ ಉದ್ದಿಮೆಗಳ ಕುರಿತು ರೈತರಿಗೆ ಶಿಕ್ಷಣ ನೀಡುವ ಸಲುವಾಗಿ ಕೃಷಿ ಇಲಾಖೆ, ಕೈಗಾರಿಕಾ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯಗಳ ತಜ್ಞರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿ ಅದರ ಶಿಫಾರಸಿನ ಅನ್ವಯ ಪಠ್ಯಕ್ರಮವನ್ನು ಸಿದ್ಧಪಡಿಸಲಾಯಿತು. ಪ್ರತಿ ಸರಣಿಯ ಆರಂಭದ ಮೊದಲು ಅದಕ್ಕೆ ವ್ಯಾಪಕವಾದ ಪ್ರಚಾರ ನೀಡಿ ರೈತರನ್ನು ನೋಂದಣಿ ಮಾಡಿಕೊಳ್ಳಲಾಗುತ್ತಿತ್ತು. ಆ ಸರಣಿಯ ಪಾಠ ಮುಗಿದ ನಂತರ ಅದರಲ್ಲಿ ಭಾಗವಹಿಸಿದವರಿಗೆ ಆ ವಿಷಯದ ಕುರಿತು ಪರೀಕ್ಷೆ ನಡೆಸಿ ಸೂಕ್ತ ಬಹುಮಾನಗಳನ್ನು ನೀಡಲಾಗುತ್ತಿತ್ತು. 1976 ಕೊನೆಯಲ್ಲಿ ಭತ್ತದ ಬೇಸಾಯದ ಬಗ್ಗೆ ಶಿಕ್ಷಣ ಪಡೆಯಲು ನೋಂದಾಯಿಸಿಕೊಂಡವರ ಸಂಖ್ಯೆ 12,000. ಅಂದಿನ ಕಾಲಕ್ಕೆ ಇದು ದಾಖಲೆಯೇ ಸರಿ. ಆಗ ನೋಂದಣಿ ಮಾಡಿಕೊಂಡವರಿಗೆ ಪರೀಕ್ಷೆ ನಡೆಸುವುದೇ ಆಕಾಶವಾಣಿಗೆ ದೊಡ್ಡ ಸವಾಲಾಗಿತ್ತು. ಆದರೆ ಆಕಾಶವಾಣಿ, ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯಗಳು, ವಾರ್ತಾ ಇಲಾಖೆ ಇವುಗಳ ನೆರವಿನೊಂದಿಗೆ ಅದನ್ನು ಯಶಸ್ವಿಯಾಗಿ ನಡೆಸಿತು. ಅದರಲ್ಲಿ ಉತ್ತೀರ್ಣರಾದ 12 ಜಿಲ್ಲೆಯ ರೈತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಬೆಂಗಳೂರು ಸಮೀಪದ ದೇವನಹಳ್ಳಿಯ ವಿಜಯಪುರದಲ್ಲಿ 1978 March 31 ಏರ್ಪಡಿಸಲಾಗಿತ್ತು. ಅಂದಿನ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಶ್ರೀ ಆರ್ ಗುಂಡೂರಾವ್ ಅಂದಿನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾಳೆ ತಿಳಿದುಕೊಳ್ಳೋಣ.
1: ಇದುವರೆಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಶ್ರೋತೃ ಬಾಂಧವರೇ, ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜಯಗೋಪಾಲ್ ಅವರು ನಡೆಸಿಕೊಡುತ್ತಾರೆ.
2: ಗೆಳೆಯ ಪುಟ್ಟಣ್ಣ ನಿರ್ದೇಶಿಸಿದ ಮೊದಲನೇ ಕನ್ನಡ ಚಿತ್ರ ಬೆಳ್ಳಿ ಮೋಡಕ್ಕೆ ಸಂಭಾಷಣೆ ಗೀತೆಗಳನ್ನು ಬರೆಯುವ ಅವಕಾಶ ನನಗೆ ದೊರೆಯಿತು. ಪುಟ್ಟಣ್ಣನವರು ಹಾಡುಗಳಿಗೆ ಚಿತ್ರೀಕರಣದಲ್ಲಿ ಜೀವ ಕೊಡುತ್ತಿದ್ದ ಭಾವುಕ ನಿರ್ದೇಶಕ. ಆ ಚಿತ್ರಕ್ಕೆ ಛಾಯಾಗ್ರಹಣ ನಮ್ಮ ಅಣ್ಣ ಕೃಷ್ಣ ಪ್ರಸಾದ್, ವಿಜಯ ಭಾಸ್ಕರ್ ಸಂಗೀತ, ಎಲ್ಲ ನಮ್ಗ್ಯಾಂಗೆ. ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿತು. ಆ ಬೆಳ್ಳಿ ಮೋಡ ಚಿತ್ರದ ಒಂದು ಹಾಡು

ನಾನು ಸಂಭಾಷಣೆ ಬರೆದ ಲಘು ತಿಳಿಹಾಸ್ಯ ಚಿತ್ರಗಳಲ್ಲಿ ಒಂದು ವಾದಿರಾಜ್ ಜವಹರ್ ಸೋದರರು ಸೇರಿ ತಯಾರಿಸಿದ, ನಮ್ಮ ತಂದೆ ನಿರ್ದೇಶಿಸಿದ ಪ್ರೇಮಕ್ಕೂ ಪರ್ಮಿಟ್ ಚಿತ್ರ. ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಪರ್ಮಿಟ್ ಬೇಕಾಗಿದ್ದ ಕಾಲ ಅದು. ಆಗ ಪ್ರೀತಿ ಮಾಡೋಕ್ಕೆ ಸಹ ಪರ್ಮಿಟ್ ಬೇಕೇ ಅನ್ನೋ ಪ್ರಶ್ನೆ ಯುವ ಪ್ರೇಮಿಗಳಲ್ಲಿ ಏಳಬಹುದಾದ್ದು ಸಹಜ. ಕಾಮಿಡಿ ಚಿತ್ರಗಳೇ ಅಪರೂಪವಾಗಿದ್ದ ಕಾಲದಲ್ಲಿ ಮಾಡಿದ ಒಂದು ಯಶಸ್ವಿ ಪ್ರಯೋಗ. ಈ ಚಿತ್ರಕ್ಕೂ ವಿಜಯ್ ಭಾಸ್ಕರ್ ಸಂಗೀತ ನೀಡಿದ್ದಾರೆ, ಪಿ ಸುಶೀಲ ಹಾಡಿದ್ದಾರೆ. ಕೇಳಿ.

ಕೇಳುವವರ ಮೈ ಮರೆಸುವ ಮೋಡಿಗಾರ ಯಾರು ಗೊತ್ತಾಗಲಿಲ್ವೇ? ಆ ಇನ್ನೊಂದು ಬೆರಳು ದಿ ಗ್ರೇಟ್ ನಾಲೆಡ್ಜಿಯಬಲ್ ವಿ ಜಿ ಕೆ ವೆಂಕಟೇಶ್. ಅವರು ನಾನು ಜೋಡಿಯಾಗಿ ತಯಾರಾದ ಚಿತ್ರಗೀತೆಗಳು ಎಷ್ಟೋ, ಆದರೆ ನಾ ಆರಿಸಿರುವ ಈ ಹಾಡು ಸ್ಪೆಷಲ್. ಯಾಕೆಂದರೆ ನನಗೆ ಮೊದಲಿನಿಂದಲೂ ಶಾಸ್ತ್ರೀಯ ಸಂಗೀತ ಅಂದರೆ ತುಂಬ ಅಭಿಮಾನ. ನಾನೇ ವಯಲಿನ್ ನುಡಿಸುತ್ತೇನೆ. ನನ್ನ ಪ್ರಥಮ ಚಿತ್ರ ಪ್ರೇಮದ ಪುತ್ರಿಯಲ್ಲಿ ಹಾಡಿಗೆ ರೀರಿಕಾರ್ಡಿಂಗ್ಗೆ ವಯಲಿನ್ ನುಡಿಸಿ ಸಹ ಇದ್ದೇನೆ. ಬಹಳ ದಿನದಿಂದ ಒಂದು ಶಾಸ್ತ್ರೀಯ ಸಂಗೀತದ ಹಾಡನ್ನು ಚಿತ್ರಕ್ಕೆ ಅಳವಡಿಸಬೇಕೆಂಬ ಆಸೆ ಇತ್ತು. ನಾನು ನಿರ್ದೇಶನ ಮಾಡಿದ ಮರೆಯದ ಹಾಡು ಚಿತ್ರದಲ್ಲಿ ಅಂಥ ಅವಕಾಶ ಒದಗಿಸಿಕೊಂಡೆ. ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದ ಮುತ್ತಯ್ಯ ಭಾಗವತರ್ ಅವರು ರಚಿಸಿದ ಈ ಹಾಡನ್ನು ನನ್ನ ಚಿತ್ರದ ಸನ್ನಿವೇಶಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡೆ. ಈ ಹಾಡನ್ನು ಶ್ರೀಮತಿ ಎಸ್ ಜಾನಕಿಯವರು ಅಮೋಘವಾಗಿ ಹಾಡಿದ್ದಾರೆ. ಸ್ವರಪ್ರಸ್ತಾರಗಳಲ್ಲಿ ಜಿ ಕೆ ವಿ ಅವರ ಅನುಭವವನ್ನು ನೋಡುತ್ತೀರಿ. ಈಗ ಕೇಳಿ ಆ ಹಾಡು.

ಫಾರ್ ವಿಕ್ಟರಿ ಎಂದು ಎರಡು ಬೆರಳಲ್ಲಿ ತೋರಿಸುತ್ತೇವೆ. ಇದರಲ್ಲಿ ಒಂದು ಬೆರಳು ವಿಜಯ ಭಾಸ್ಕರ್, ಮತ್ತೊಂದು ಬೆರಳು ಯಾರು ಹೇಳಿ? ಮಾತಿನ ಮಲ್ಲ, ಸದಾ ಹಸನ್ಮುಖಿ. ಚಿಂತೆ, ಹಾಗೆಂದ್ರೆ ಅರ್ಥ ಅಂತ ಕೇಳೋ ವ್ಯಕ್ತಿ. ಜೀವನ ಒಂದು ಆಟದ ಮೈದಾನ ಅಂತ ತಿಳಿದಿರೋ ಕಲೆಗಾರ, ಎಲ್ಲರ ಜೊತೆಗೂ ಸರಳವಾಗಿ ಸಹಜವಾಗಿ ಮಾತಾಡೋ ಸ್ನೇಹಪ್ರಿಯ, ಧಾಟಿಯನ್ನು ಹಾರ್ಮೋನಿಯಂ ಮೇಲೆ ಕೈ ಆಡಿಸಿದರೆ

0: ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರರಂಗದ ಚಿತ್ರಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜಯಗೋಪಾಲ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದ್ರಲ್ಲ, ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
1: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ. ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ.

ಇಲ್ಲಿ ಡಿವಿಜಿಯವರು ಈ ಲೋಕವನ್ನು, ಇಲ್ಲಿಯ ಅನುಭವಗಳನ್ನು ಎತ್ತರ ಜಿಗಿತಕ್ಕೆ ಉಪಯೋಗಿಸುವ ಕೋಲಿನಂತೆ ಎತ್ತರವನ್ನು ಮುಟ್ಟಿದ ಮೇಲೆ, ದಾಟಿದ ಮೇಲೆ ಆ ಕೋಲನ್ನು ಬಿಟ್ಟು ಬಿಡುತ್ತಾನೆ. ಆಚೆ ದಡವನ್ನು ಸೇರಿ ನಿರಾಳನಾಗುತ್ತಾನೆ, ಗುರಿಯನ್ನು ತಲುಪುತ್ತಾನೆ. ಪರತತ್ವವೆಂದರೆ, ಜ್ಞಾನವೆಂದರೆ ಅದರ ಅನುಭವವೇ

ತಾನಾಗಿ ಬಿಡುವುದು. ಅದು ಆತ್ಮಾನಾತ್ಮ ವಿವೇಕದಿಂದ ಪ್ರಾಪ್ತವಾಗುತ್ತದೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಮೇಲೆ ಇನ್ನೇನು ಉಳಿಯಿತು? ಜೀವನ ಸಾರ್ಥಕ್ಯಗೊಳ್ಳುತ್ತದೆ, ಎಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತದೆ, ಎಲ್ಲವೂ ಸ್ಪಷ್ಟದ ಗೋಚರಿಸಲಿಕ್ಕೆ ಹತ್ತುತ್ತದೆ, ದಾರಿ ಸುಗಮವಾಗುತ್ತದೆ, ಅನುಭವದಲ್ಲಿ ನೆಲೆ ನಿಲ್ಲುತ್ತಾನೆ. ಹೀಗೆ ಮನುಷ್ಯನು ವಿವೇಕಯುತವಾದ ಬುದ್ಧಿಯ ಪ್ರಕಾಶದಿಂದ ನಮಗಾದ ಅನುಭವಗಳನ್ನು ಶೋಧನೆ ಮಾಡಿದಾಗ ಮಾತ್ರ ಒಂದು ಸತ್ಯ ದರ್ಶನವಾಗುತ್ತದೆ. ನಮ್ಮ ಅನುಭವಗಳಿಂದ ಲೋಕದಲ್ಲಿ ಬೆಲೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಯಾವ ಬಾಂಧವ್ಯಗಳಿಗೆ ಲಾಭಗಳಿಗೆ ಹೇಗೆ ಬೆಲೆ ಕಟ್ಟಬೇಕೆಂಬುದನ್ನು ವಿಮರ್ಶೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ವಿಮರ್ಶೆ ಬುದ್ಧಿ ಬಹಳ ಇಂಪಾರ್ಟೆಂಟ್. ಇಂಥ ಅನುಭವ ಪರಾಮರ್ಶೆಯಿಂದ ಶಾಶ್ವತವಾದದ್ದು ಯಾವುದು ಎಂಬುದರ ಅರಿವು ನಮಗೆ ಬರುತ್ತದೆ. ಅದೇ ಶೋಧಿಸದ ಶುದ್ಧ ಸತ್ವ. ಆ ಸತ್ಯವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡಾಗ ಅದು ಧರ್ಮವೆನಿಸುತ್ತದೆ, ಅದು ಜೀವನ ಸಾರ್ಥಕ್ಯಕ್ಕೆ ದಾರಿಯನ್ನು ತೋರಿಸುತ್ತದೆ.

0: ತೇಜೋಸಿ ತೇಜೋ ಮೈ ದೇಹಿ, ಬಲೋಸಿ ಬಲಮಹಿ ದೇಹಿ ಕೇಳಿಕೊಂಡರೂ ಅದಕ್ಕಿಂತ ಮುಖ್ಯವಾದದ್ದು ವೇದದ ಸಾರವಾದ ಗಾಯತ್ರಿ ಮಂತ್ರವು ಶ್ರೇಷ್ಠವಾದದ್ದು ಎಂದು ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ಬುದ್ಧಿಶಕ್ತಿಯನ್ನು ಪ್ರಚೋದಿಸಲು ಅಂತ ಕೇಳಿಕೊಂಡರು. ಬರೇ ವಿದ್ಯೆಯು ನಮಗೆ ಜೀವೋನ್ನತಿ, ಜೀವದ ಉತ್ಕರ್ಷವನ್ನು ತರಲಾರದು. ಮಂಗಳಕರವಾಗಬೇಕಾದರೆ ವಿದ್ಯೆ ಜೊತೆಗೆ ಸದ್ಬುದ್ಧಿಯೂ ಬೇಕಾಗುತ್ತದೆ. ಬ್ರಹ್ಮಶಕ್ತಿ ಶೀಶಾರದೆಯೇ ಬ್ರಹ್ಮಜ್ಞಾನವ ಕೊಡುತ್ತಾಯೇ, ವೀಣಾಪಾಣಿ ಸರಸ್ವತಿಯೇ ವಿದ್ಯಾಬುದ್ಧಿಯ ದೇವತೆ. ಪುರಂದ್ರದಾಸರು ಕೂಡ ತಮ್ಮ ಕೀರ್ತನೆಯಲ್ಲಿ ಕೇಳಿಕೊಂಡಿದ್ದಾರೆ, ಸರಸ್ವತಿ ಕೊಡುಬೇಗ ದಿವ್ಯಮತಿ. ಗಾಯತ್ರಿ ಮಂತ್ರದಲ್ಲಿ ಜ್ಯೋತಿರ್ಮಯವೂ ಪ್ರತ್ಯಕ್ಷ ದೈವೂ ಆದ ಸೂರ್ಯ ಭಗವಂತನು ನಮ್ಮ ಧಿ ಎಂದರೆ ಬುದ್ಧಿಶಕ್ತಿಯನ್ನು ಪ್ರಚೋದನೆಗೊಳಿಸಲಿ ಎಂಬುದು ಈ ಮಂತ್ರದ ಸಾಮಾನ್ಯವಾದ ಅರ್ಥ. ಈ ಮಂತ್ರದ ಧ್ಯಾನದಿಂದ ಬರತಕ್ಕದ್ದು ಶ್ರೇಯಸ್ಸು, ಅದು ಧೀಶಕ್ತಿಯ ಮಹಿಮೆಯಿಂದ ಸಾಧ್ಯವಾಗುತ್ತದೆ. ಅದರಿಂದಲೇ ಜೀವೋನ್ನತಿ, ಅದರಿಂದಲೇ ಜೀವನದ ಉತ್ಕರ್ಷ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಡನೆ ಸಂದರ್ಶನ, ಇವರೊಂದಿಗೆ ಆಶಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಡಾ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ರೀತಿಯ ಮಕ್ಕಳೇ, ಇಂದು ಬೆಳಗ್ಗೆ 10 ಗಂಟೆಗೆ ಚಿನ್ನರ ಲೋಕ
1: ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ.
0: ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೀರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಸ್ವರ ಒಂದೂ ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ನಿಮ್ ಮಗಂಗೆ ಎಷ್ಟ್ ಮಾರ್ಕ್ಸ್ ಬಂತು?
4: ನನ್ ಮಗಂಗೆ 201 ಮಾರ್ಕ್ಸ್ ಕಣೆ.
3: ಹೌದಾ? ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ.
0: ಸಮಯ ಮತ್ತೊಮ್ಮೆ, ಇಂದು ಬೆಳಗ್ಗೆ 10 ಗಂಟೆಗೆ ಯಾವ ಕಾರ್ಯಕ್ರಮ? ಚಿಣ್ಣರ ಲೋಕ. ಮಕ್ಳಿಗೆ ಕಾರ್ಯಕ್ರಮ ಕೇಳ್ತೀರಲ್ಲ?
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
7: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹಿಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಯುಬ್ಬಲು.

0: స్టీల్ వీడ్ కటర్, హస్కోవల్నా, ఇమాస్, విరాట్, స్టీల్ చైన్సా, డిజిటల్ తుగర యంత్ర, ఎస్పి, బ్యాటరీ స్ప్రేయర్, హోండా మొత్తం కిసాన్ క్రాఫ్ట్ స్ప్రేయర్ గలు, కీటనాశకలు, స్కిప్పర్ హాగూ జెట్స్, 3 KV హండ్రెడ్ KV వరకిన జనరేటర్ గలు, ఆయిల్, అల్యూమినియం మొత్తం HDPE పైప్ గలు, హాగూ ఇరిగేషన్ మోటార్ గలు దొరుకుతవి. వుడ్ చిప్పర్, బ్లోవర్, కాఫీ హల్లర్ మెషిన్, మాయిశ్చర్ మీటర్, పెప్పర్ డి కార్నర్ గలు లభ్యవిదె. కాఫీ బోర్డ్ న సబ్సిడీయల్లి సంపర్కిసి 0827429875, మొబైల్ 9108752744 అథవా 9448448744.
1: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಪ್ಪಪ್ಪಾ, ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900092
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಸಮಯ 9:05 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಿಯ ಕೇಳುಗರಿಗೆ ನಮಸ್ಕಾರ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಒಂದು ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ಸಂವಾದವನ್ನು ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತಲೆಂಗಳ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಅಂದ್ರೆ 3 ತಾರೀಕನ್ನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಈ ಪತ್ರಿಕಾ ಸ್ವಾತಂತ್ರ್ಯದ ಕುರಿತ ಚರ್ಚೆಗಳು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಾನೆ ಇರುತ್ತವೆ. ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಆ ಕಾಲದಲ್ಲೂ ಕೂಡ ಈ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆ ನಡೀತಾ ಇತ್ತು. ಇವತ್ತಿನ ಈ ಕಾಲದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆಗಳು ನಡೀತಾನೆ ಇದ್ದಾವೆ. ಇವತ್ತು ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಪತ್ರಿಕೆ ಅಲ್ಲ, ಅದು ಬೇರೆ ಬೇರೆ ಆಯಾಮಗಳಿಗೆ ವ್ಯಾಪಿಸಿದೆ. ಹೀಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯವನ್ನ ನಾವು ಮಾಧ್ಯಮ ಸ್ವಾತಂತ್ರ್ಯ ಅಂತ ಕೂಡ ಕರಿಬಹುದಾಗಿದೆ. ಹಾಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಏನು, ಅದರ ಉದ್ದೇಶ ಏನು, ಇವತ್ತಿನ ಈ ಒಂದು ಬದಲಾಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ, ಬದಲಾಗುತ್ತಿರುವಂತಹ ಜಗತ್ತಿನಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯ ಅರ್ಥಾತ್ ಮಾಧ್ಯಮ ಸ್ವಾತಂತ್ರ್ಯದ ಮಹತ್ವ ಏನು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸಂವಾದವನ್ನ ನೀವು ಕೇಳಲಿಕ್ಕಿದ್ದೀರಾ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಿಟ್ಟೆ ಮಾಧ್ಯಮ ಮತ್ತು ಸಂವಹನ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರು, ಹಾಗೆಯೇ ಉದಯವಾಣಿ ಪತ್ರಿಕೆಯ ಮಂಗಳೂರು ಮುಖ್ಯ ವರದಿಗಾರರಾಗಿರುವಂತಹ ವೇಣು ವಿನೋದ್ ಕೆಎಸ್ ಅವರು. ಈ ಸಂವಾದವನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ಕನ್ನಡ ಪ್ರಭಾ ಪತ್ರಿಕೆಯ ಮಂಗಳೂರಿನ ಉಪಸಂಪಾದಕರಾಗಿರುವಂತಹ ಕೃಷ್ಣಮೋಹನ ತಲೆಂಗಳ ಇವರು.
3: ನಮಸ್ಕಾರ ಕೇಳುಗರೆ. ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ನಾವು ಕರೆದ್ರು, ವಿಶಾಲಾರ್ಥದಲ್ಲಿ ಇದು ಮಾಧ್ಯಮ ಸ್ವಾತಂತ್ರ್ಯ ದಿನ. ಮಾಧ್ಯಮದಡಿ ಮುದ್ರಣ, ದೃಶ್ಯ, ಶ್ರವ್ಯ ಹಾಗೂ ಈಗ ಆನ್ಲೈನ್ ಮಾಧ್ಯಮಗಳು ಸೇರುತ್ತವೆ. ಪತ್ರಿಕೆ ಇರಲಿ, ಟಿವಿ ಇರಲಿ, ರೇಡಿಯೋ ಇರಲಿ, ಅದು ಓದುಗರು ಅಥವಾ ಶ್ರೋತೃಗಳು ವೀಕ್ಷಕರನ್ನು ತಲುಪುವ ಹಿಂದೆ ದೊಡ್ಡ ತಂಡದ ಪ್ರಯತ್ನ ಇರುತ್ತದೆ. ನಮಗದು ಕಾಣಿಸುವುದಿಲ್ಲ. ಮನೆ ಬಾಗಿಲಿಗೆ ಪತ್ರಿಕೆ ಬರುತ್ತದೆ, ಸ್ವಿಚ್ ಆನ್ ಮಾಡಿದ ಕ್ಷಣ ಟಿವಿ, ರೇಡಿಯೋ

0: ಕಾಣುತ್ತದೆ, ಕೇಳಿಸುತ್ತದೆ. ಆದರೆ ಈ ಮಾಧ್ಯಮಗಳ ಮೂಲಕ ನಮಗೆ ಸುದ್ದಿಯನ್ನು ತಲುಪಿಸುವಲ್ಲಿ ವರದಿಗಾರರು, ಉಪಸಂಪಾದಕರು, ಕ್ಯಾಮರಾಮ್ಯಾನ್ಗಳು, ಸುದ್ದಿ ನಿರ್ಮಾಪಕರು, ಗ್ರಾಫಿಕ್ಸ್ ವಿಭಾಗದವರು, ಕಂಠದಾನ ಸಿಬ್ಬಂದಿ, ಉದ್ಘೋಷಕರು, ಹೀಗೆ ನೂರಾರು ಮಂದಿಯ ದುಡಿಮೆ ಅಗೋಚರವಾಗಿರುತ್ತದೆ. ವಿವಿಧ ಹಂತಗಳಲ್ಲಿ ದೃಢೀಕರಿಸಲ್ಪಟ್ಟು ಸುಧಾರಿಸಲ್ಪಟ್ಟು ನಿಮ್ಮನ್ನು ತಲುಪುವ ಸುದ್ದಿಯ ರೂಪ ಪಡೆಯುವುದರ ಹಿಂದೆ ಹಲವರ ಶ್ರಮ ಇದೆ. ಆ ಶ್ರಮ ಸಾರ್ಥಕವಾಗಬೇಕಾದರೆ ಸುದ್ದಿ ಸಂಗ್ರಹ, ಪ್ರಸ್ತುತಿಗೆ, ಮಾಧ್ಯಮ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಬೇಕೇ ಬೇಕು. ಹಾಗಾದರೆ ಏನಿದು ಪತ್ರಿಕಾ ಸ್ವಾತಂತ್ರ್ಯ ದಿನ? ಈ ದಿನದ ವಿಶೇಷ ಏನು? ಯಾಕೆ ಶುರುವಾಯಿತು? ದಿನದ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ? ಮತ್ತಿತರ ವಿಚಾರಗಳನ್ನು ಈ ಪುಟ್ಟ ಸಂವಾದದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಮೌಲ್ಯ ಮೇಡಮ್ ಅವರನ್ನು ಕೇಳೋಣ. ಪತ್ರಿಕಾ ಸ್ವಾತಂತ್ರ್ಯ ದಿನದ ಕಲ್ಪನೆ ಯಾವಾಗ ಶುರುವಾಯಿತು? ಇದರ ಉದ್ದೇಶ ಏನು ಅಂತ?
1: ಇದು 1991 ಆಫ್ರಿಕಾದಲ್ಲಿ ವಿಂಡೋ ಡಿಕ್ಲರೇಷನ್ ಅಂತ ಒಂದಾಗುತ್ತೆ. ಅಂದ್ರೆ ಆಫ್ರಿಕಾದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಮತ್ತು ಬಹುತ್ವದ ಮಾಧ್ಯಮದ ಕಲ್ಪನೆಯಲ್ಲಿ ಈ ಡಿಕ್ಲರೇಷನ್ ಅನ್ನ ತರ್ತಾರೆ. ಯುನೆಸ್ಕೋ ಇದನ್ನೇ ಮೋಟಿವೇಶನ್ ಆಗಿ ತಗೊಂಡು 1993 May 3 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತದೆ, ಸೂಚನೆಯನ್ನ ಕೊಡ್ತದೆ. ಅದರ ಹಿನ್ನೆಲೆಯಲ್ಲಿ ಇದೀಗ ನಾವು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಇದು ಮೇನ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಸೆನ್ಸಾರ್ಶಿಪ್ ವಿರುದ್ಧವಾಗಿ ಒಂದು ಹೋರಾಟ ಅಥವಾ ನಿಲುವು, ಅದರ ಪ್ರತಿಫಲವಾಗಿ ಈ ಡಿಕ್ಲರೇಷನ್ ಬಂದದ್ದು. ಪ್ರತಿ ವರ್ಷ ಯುನೆಸ್ಕೋ ಈ ದಿನವನ್ನ ಅಬ್ಸರ್ವ್ ಮಾಡ್ತದೆ. ಮಾಧ್ಯಮ ವೃತ್ತಿಪರರನ್ನ, ಯುಎನ್ ಸಂಸ್ಥೆಗಳನ್ನ, ಪ್ರೆಸ್ ಫ್ರೀಡಂಗೆ ಪೂರಕವಾಗಿರುವಂತಹ ಸಂಸ್ಥೆಗಳನ್ನ ಒಂದೇ ಸೂರಿನಡಿ ತಂದು ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನ ಒಂದು ಇವ್ಯಾಲ್ಯುವೇಟ್ ಮಾಡುವ, ಮೌಲ್ಯಮಾಪನ ಮಾಡುವಂತಹ, ಒಂದು ವಿಶ್ಲೇಷಿಸುವಂತಹ ಒಂದು ಹೆಜ್ಜೆಯನ್ನ ಅದು ಇಟ್ಟಿದೆ ಅಂತ ಹೇಳಬಹುದು. ಈ ಪತ್ರಿಕಾ ಸ್ವಾತಂತ್ರ್ಯದ ಅಂದ್ರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದಾಗೆ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡಬಹುದು ಅಂತ ಚರ್ಚೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಗುಡ್ ಗವರ್ನೆನ್ಸ್, ಈ ಪೆನಾಲ್ಟಿ ಮುಕ್ತ ಪತ್ರಿಕೋದ್ಯಮ, ಈ ಸಂಘರ್ಷದ ನಂತರ ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಲ್ಲ ಮಾಧ್ಯಮದ ಪಾತ್ರ ಏನು ಅನ್ನುವ ಬಹಳಷ್ಟು ಕನ್ಸರ್ನ್ ಗಳನ್ನ ಇಟ್ಟುಕೊಂಡು ಪ್ರೆಸ್ ಫ್ರೀಡಮ್ ಡೇ ಅನ್ನ ಏನು ಅಬ್ಸರ್ವ್ ಮಾಡಬೇಕು ಅಂತ ಒಂದು ಆಶಯ ಇದೆ. ಈ ಬಾರಿ ಶಾಂತಿಯುತ ಭವಿಷ್ಯವನ್ನ ರೂಪಿಸುವುದು, ಮಾನವ ಹಕ್ಕುಗಳು, ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಉತ್ತೇಜಿಸುವುದು, ಈ ಥೀಮ್ ಅನ್ನ ಯುನೆಸ್ಕೋ ಅನೌನ್ಸ್ ಮಾಡಿದೆ.
0: ಪ್ರತಿ ಬಾರಿ ಒಂದು ಕಲ್ಪನೆಗಳನ್ನು ಇಟ್ಟುಕೊಂಡು ಈ ದಿನವನ್ನು ವಿಶೇಷವಾಗಿ ಆಚರಿಸುವ ಒಂದು ಹಿನ್ನೆಲೆಯನ್ನು ಹೊಂದಿದೆ.
1: ಹೌದು
0: ವೇಣು, ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಬೇಕು ಅಂತ ಯಾಕೆ ಆಗ್ರಹಿಸುತ್ತೇವೆ? ಅಂದ್ರೆ ಮಾಧ್ಯಮ ಸಂಸ್ಥೆಗಳ ಸ್ವಾತಂತ್ರ್ಯಕ್ಕೆ ಯಾವ ಸಂದರ್ಭ ಕುತ್ತು ಬರ್ತದೆ, ಆಪತ್ತು ಬರ್ತದೆ, ಅದರಿಂದ ಏನು ಕಷ್ಟ ಆಗ್ತದೆ ಮಾಧ್ಯಮ ಸಂಸ್ಥೆಗಳಿಗೆ ಅಂತ?
2: ನಾವೀಗ ಯಾವುದೇ ವೃತ್ತಿಯನ್ನು ತಗೊಂಡ್ರು ಕೂಡ ಅವರು ಮುಕ್ತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಇರಬೇಕು ಅನ್ನೋದು ಒಂದು ಒಂದು ವ್ಯಕ್ತಿಯ ಸ್ವಾತಂತ್ರ್ಯ. ಇದನ್ನೇ ನಾವು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಕೂಡ ಅನ್ವಯ ಮಾಡಿ ಮಾತನಾಡಬಹುದು. ಇದು ಅಂದ್ರೆ ನನಗೆ ಮಾತಾಡ್ತಾ ಇರುವಂತದ್ದು ಕೇವಲ ಒಂದು ವ್ಯಕ್ತಿಯಾಗಿ ಒಬ್ಬ ವರದಿಗಾರನ ಅಥವಾ ಒಬ್ಬ ಪತ್ರಿಕಾ ಪ್ರತಿನಿಧಿಯ ವಿಷಯ ಅಲ್ಲ. ಒಂದು ಅದನ್ನ ನಾವು ಮಾಧ್ಯಮ ಅಂತ ತಗೊಂಡ್ರು ಕೂಡ, ಒಂದು ಪತ್ರಿಕೆ ಇರ್ಬೋದು, ಒಂದು ಮಾಧ್ಯಮ ಸಂಸ್ಥೆ ಇರ್ಬೋದು, ಅದು ಸಮರ್ಪಕವಾಗಿ ಅಂದ್ರೆ ಈಗ ನಾವು ಬೇರೆ ಉತ್ಪನ್ನಗಳನ್ನ ನಾವು ಮಾಧ್ಯಮದ ಕಂಟೆಂಟ್ಗೆ ಅದನ್ನ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬೇರೆದು ಉತ್ಪಾದನೆ ಅದು ಕನ್ಸಂಪ್ಷನ್ ಅಲ್ಲಿಗೆ ಅದು ಸೀಮಿತ ಆಗತ್ತೆ. ಆದ್ರೆ ಮಾಧ್ಯಮ ಒಂದು ಈಗ ವಸ್ತುವೊಂದಲೇ ಒಂದು ಪರಿಗಣನೆ ಆದ್ರೂ ಕೂಡ ಅಲ್ಟಿಮೇಟ್ಲಿ ಮಾಧ್ಯಮದ ಉದ್ದೇಶಗಳಿರುವಂತದ್ದು ಬೇರೆ. ಅದು ಒಂದಷ್ಟು ಉನ್ನತವಾದಂತಹ ಧ್ಯೇಯಗಳನ್ನ ಇಟ್ಟುಕೊಂಡಿರುವಂತಹ ಸಂಸ್ಥೆ, ಪ್ರಾಫಿಟ್ ಮೋಟಿವೇ ಇರಲಿ, ಲಾಭಕ್ಕಾಗಿ ಇದ್ರೂ ಕೂಡ ವ್ಯಕ್ತಿಗೆ ಮಾಹಿತಿ ಕೊಡುವಂತದ್ದು ಇರ್ಬೋದು, ವ್ಯಕ್ತಿಯ ದೃಷ್ಟಿಕೋನವನ್ನು ರೂಪಿಸುವಂತಹ ಹೊಣೆ ಇರ್ಬೋದು, ಒಟ್ಟಾರೆ ಗ್ರೇಟರ್ ಕಾಮನ್ ಗುಡ್ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ನಿಲುವನ್ನು ಹೊಂದಿರುವಂತಹ ಮಾಧ್ಯಮ ಸಮೂಹಗಳು ಕಾರ್ಯನಿರ್ವಹಿಸುತ್ತವೆ. ಅದು ಮುಕ್ತವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಒಂದು ಕನಿಷ್ಠವಾದಂತಹ ಸ್ವಾತಂತ್ರ್ಯದ ಅಗತ್ಯ ಇದೆ. ಅಂದ್ರೆ ನೀನು ಇದನ್ನ ಪ್ರಕಟ ಮಾಡಬಾರದು ಅಂತ ಅವರಿಗೆ ಒಂದು ಹೇರಿಕೆಯನ್ನ ಮಾಡುವಂತಹ ಯಾವುದೇ ಕಟ್ಟುಪಾಡುಗಳು ಸಾಮಾನ್ಯವಾಗಿ ಇರಬಾರದು. ಅದು ಕೂಡ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ಒಪ್ಪುವಂತಹ ಒಂದು ನಿಲುವು. ಈಗ ಒಂದು ಮಾಧ್ಯಮ ಸಂಸ್ಥೆಗೆ ಅಥವಾ ಒಬ್ಬ ಪತ್ರಿಕಾ ವರದಿಗಾರನಿಗೆ ಅಥವಾ ಮಾಧ್ಯಮ ಪ್ರತಿನಿಧಿಗೆ ಬೇರೆ ಬೇರೆ ಹಂತಗಳಲ್ಲಿ ಅವನು ಒಂದು ಸಾಮಾಜಿಕ ನಿಲುವನ್ನ ಪ್ರಕಟ ಮಾಡದಿರುವಂತಹ ಒತ್ತಡಗಳು ಬರಬಹುದು. ಅದು ಸರ್ಕಾರದಿಂದಲೇ ಇರಬಹುದು. ಅಂದ್ರೆ ಯಾವುದೋ ಒಂದು ವಿಷಯವನ್ನ ಜನರ ಬಳಿಗೆ ಇದು ಬರಬಾರದು ಎನ್ನುವಂತಹ ಒಂದು ನಿಲುವನ್ನು ಹೊಂದಿದ್ದಾಗ ಸರ್ಕಾರಗಳು ಹೇರಿಕೆ ಮಾಡಬಹುದು. ಖಾಸಗಿ ಮಾಫಿಯಾಗಳು ಅಂತ ಹೇಳ್ತವೆ ಅಂತ ಯಾವುದೇ ಒಂದು ದುರುದ್ದೇಶಪೂರಿತವಾದಂತಹ ಸಂಸ್ಥೆಗಳು ಈ ಮಾಧ್ಯಮಗಳಿಗೆ ಯಾವುದೇ ಒಂದು ವಿಷಯವನ್ನ ಜನರಿಗೆ ಅದನ್ನ ತಲುಪದ ರೀತಿಯಲ್ಲಿ ಒತ್ತಡವನ್ನು ಹೇರಬಹುದು. ಆಮೇಲೆ ಈಗ ನಾವು ಲೇಟೆಸ್ಟ್ ಈಗ ಡಿಜಿಟಲ್ ಯುಗಕ್ಕೆ ಬಂದ್ರೆ ಇದು ಒಂದು ರೀತಿ ಪರೋಕ್ಷವಾಗಿ ಕೂಡ ಮಾಧ್ಯಮಗಳ ಮೇಲೆ ಇದನ್ನು ಒಂದು ರೀತಿಯ ಪ್ರಭಾವವನ್ನು ಬೀರ್ತಾ ಇರುವಂತದ್ದು ನೀವು ನೋಡಿರಬಹುದು. ಅಂದ್ರೆ ಆರ್ಥಿಕವಾಗಿ ಮಾಧ್ಯಮಗಳು ಒಂದು ರೀತಿ ಬಳಲುವ ರೀತಿ ಮಾಡ್ತಾ ಇದೆ. ಕೆಲವೇ ಒಂದೆರಡು ಸಂಸ್ಥೆಗಳು, ಅದು ಮಾಧ್ಯಮಕ್ಕೆ ನೇರವಾಗಿ ಸಂಬಂಧಪಡದ ಸಂಸ್ಥೆಗಳು ಕೂಡ ಇಡೀ ಕಂಟೆಂಟ್ ಅನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾವುದೇ ಪತ್ರಿಕಾ

0: ಸಂಪಾದಕ ಇರ್ಬೋದು, ಮಾಧ್ಯಮದ ಯಾವುದೇ ಸಂಪಾದಕನ ಕೈಯಲ್ಲಿ ಇವತ್ತು ಏನು ಅಂತ ಕಂಟೆಂಟ್ ಯಾವುದು ಅಂತ ಡಿಸಿಷನ್ ತಗೊಳ್ಳುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ಆಲ್ಗೋರಿತಮ್ ಬೇಸ್ಡ್ ಆಗಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಇದನ್ನ ತಮ್ಮ ಕೈಗೆ ತಗೊಳ್ತಾ ಇರುವಂತದ್ದು ಕೂಡ ಇದು ಒಂದು ರೀತಿ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯ ಮಾರಕವಾಗಬಲ್ಲದು ಅನ್ನುವಂಥದ್ದು ಎಲ್ಲ ಇಂದಿನ ಮಾಧ್ಯಮ ತಜ್ಞರು ಅಭಿಪ್ರಾಯ ಪಡುವಂತಹ ಒಂದು ಸಂಗತಿ.
1: ಅಂದ್ರೆ ಒತ್ತಡ ಅಥವಾ ನಿರ್ಬಂಧ ಅವೆರಡು ಇಲ್ಲದೆ ಮುಕ್ತವಾಗಿ ವಿಷಯವನ್ನ ಓದುಗರಿಗೆ ಅಥವಾ ಕೇಳುಗರಿಗೆ ವೀಕ್ಷಕರಿಗೆ ತಲುಪಿಸುವ ತರ ಇರಬೇಕು ಅಂತ. ಮೌಲ್ಯ ಮೇಡಮ್, ಈಗ ಮಾಧ್ಯಮ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತಹ ಅಥವಾ ಅದಕ್ಕೆ ಪೂರಕವಾಗಿ ವರ್ತಿಸುವಂತಹ ಒಂದು ಅವಕಾಶಗಳನ್ನ ಆಡಳಿತ ಸಂವಿಧಾನ ಅಥವಾ ವ್ಯವಸ್ಥೆ ಯಾವ ತರ ಕೊಟ್ಟಿದೆ ಮಾಧ್ಯಮಗಳಿಗೆ ಅಂತ?
2: ಈಗ ಭಾರತವನ್ನ ನೋಡಿದ್ರೆ ಪತ್ರಕರ್ತರನ್ನ ಅದು ಏನು ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ, ಅಥವಾ ಪತ್ರಿಕೋದ್ಯಮವನ್ನ ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ. ಈಗ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನ ನೀವು ನೋಡಿದ್ರೆ ಅಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅನ್ನೋದು ಒಂದು ಸಪರೇಟ್ ಆರ್ಟಿಕಲ್ ಇದೆ. ಇಲ್ಲಿ ಭಾರತದಲ್ಲಿ ನಾವು ನಮ್ಮ ಕಾಮನ್ ಪ್ರಜೆಗಳಿಗೆ ಏನಿದೆಯೋ ಆರ್ಟಿಕಲ್ 19 ಕ್ಲಾಸ್ 1A ಏನಿದೆ

0: ವಿಷಯವನ್ನ ಓದುಗರಿಗೆ ಅಥವಾ ಕೇಳುಗರಿಗೆ ವೀಕ್ಷಕರಿಗೆ ತಲುಪಿಸುವ ತರ ಇರಬೇಕು ಅಂತ. ಮೌಲ್ಯ ಮೇಡಮ್, ಈಗ ಮಾಧ್ಯಮ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತಹ ಅಥವಾ ಅದಕ್ಕೆ ಪೂರಕವಾಗಿ ವರ್ತಿಸುವಂತಹ ಒಂದು ಅವಕಾಶಗಳನ್ನ ಆಡಳಿತ ಸಂವಿಧಾನ ಅಥವಾ ವ್ಯವಸ್ಥೆ ಯಾವ ತರ ಕೊಟ್ಟಿದೆ ಮಾಧ್ಯಮಗಳಿಗೆ ಅಂತ?
1: ಈಗ ಭಾರತವನ್ನ ನೋಡಿದ್ರೆ ಪತ್ರಕರ್ತರನ್ನ ಅದು ಏನು ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ, ಅಥವಾ ಪತ್ರಿಕೋದ್ಯಮವನ್ನ ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ. ಈಗ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನ ನೀವು ನೋಡಿದ್ರೆ ಅಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅನ್ನೋದು ಒಂದು ಸಪರೇಟ್ ಆರ್ಟಿಕಲ್ ಇದೆ. ಇಲ್ಲಿ ಭಾರತದಲ್ಲಿ ನಾವು ನಮ್ಮ ಕಾಮನ್ ಪ್ರಜೆಗಳಿಗೆ ಏನಿದೆಯೋ ಆರ್ಟಿಕಲ್ 19 ಕ್ಲಾಸ್ 1A ಏನಿದೆಯೋ ವಾಕ್ ಮತ್ತೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಪತ್ರಿಕಾ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡುವಂತಹ ಒಂದು ಅವಕಾಶ. ಅದಕ್ಕೆ ತಕ್ಕ ಹಾಗೆ ಅದೇ ಮತ್ತೆ ಅದೇ ಸಿಟಿಜನ್ಸ್ ಗೆ ಸಂಬಂಧಪಟ್ಟಾಗೆ ಆರ್ಟಿಕಲ್ 19 ಕ್ಲಾಸ್ 2 ಅಲ್ಲಿ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಗಳು ಕೂಡ ಇದೆ. ಅಂದ್ರೆ ಯಾವಾಗ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸೌಹಾರ್ದತೆಗೆ ಧಕ್ಕೆ ಆಗ್ತದೋ ಅಂತ ಕಂಟೆಂಟ್ ಗಳನ್ನ ಖಂಡಿತವಾಗ್ಲೂ ಕೂಡ ಒಬ್ಬ ಸಾಮಾನ್ಯ ಜನ ಕೂಡ ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ, ಒಬ್ಬ ಪತ್ರಕರ್ತನಿಗೆ ಕೂಡ ಅದು ಅನ್ವಯ ಆಗ್ತದೆ ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಹೇಳೋದಿದ್ರೆ ಆರ್ಟಿಕಲ್ 361A ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇದು ಒಂದು ಸ್ಪೆಷಲ್ ಪ್ರೊವಿಷನ್. ಏನಂದ್ರೆ ಈ ಪಾರ್ಲಿಮೆಂಟರಿ ಮತ್ತೆ ಹೌಸ್ ಸ್ಟೇಟ್ ಪ್ರೊಸೀಡಿಂಗ್ಸ್ ಏನಿದೆ ಅದರ ನೈಜ ವರದಿಯನ್ನ ಅಂದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಗಳು ಇಲ್ಲದೆ ಯಾವುದೇ ಕ್ರಿಮಿನಲ್ ಅಥವಾ ಸಿವಿಲ್ ಲಾಗಳಿಗೆ ಅಡಿಗೆ ಬಾರದ ಹಾಗೆ ಪಬ್ಲಿಷ್ ಮಾಡುವಂತಹ ಪ್ರಸಾರ ಮಾಡುವಂತಹ ಒಂದು ಸ್ಪೆಷಲ್ ರೈಟ್ ಅನ್ನ ಹಕ್ಕನ್ನ ಪತ್ರಿಕೆಗಳಿಗೆ ಕೊಟ್ಟಿದೆ ಅಂತ ಹೇಳುವಂತದ್ದನ್ನ ನಾವು ನೋಡಬಹುದು. ಇನ್ನೊಂದು ವಿಶೇಷವಾಗಿ ಭಾರತದಲ್ಲಿ ಇತ್ತೀಚೆಗಿನ ಬೆಳವಣಿಗೆ ಅಂದ್ರೆ ಕಳೆದ 20 ವರ್ಷಗಳಿಂದ ನಾವು ನೋಡ್ತಾ ಇರೋದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಯಾವ ರೀತಿಯಲ್ಲಿ ಪೂರಕ ಆಗಿದೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಆಗಿರ್ಬೋದು ಅಥವಾ ಒಂದು ಡೆವಲಪ್ಮೆಂಟ್ ಜರ್ನಲಿಸಂ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೋದ್ಯಮಿಗಳು ಸರ್ಕಾರದ ಕಡತಗಳನ್ನ ಪರಿಶೀಲಿಸುವಂತದ್ದಾಗಿರ್ಬೋದು ಅಥವಾ ಅಲ್ಲೂ ರಿಸ್ಟ್ರಿಕ್ಷನ್ಸ್ ಇದೆ ಅದೇ ಮತ್ತೆ 19 ಕ್ಲಾಸ್ 2 ಅಲ್ಲಿ ಏನೇನು ರೆಸ್ಟ್ರಿಕ್ಷನ್ಸ್ ಗಳು ಬರುತ್ತೋ ಅದರ ಹೊರತಾಗಿ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಆಕ್ಸೆಸ್ ಅನ್ನು ಕೊಡುವಂತಹ ಒಂದು ಅವಕಾಶ ಈ RTI ಅಲ್ಲಿ ಇದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಸ್ಪೆಷಲ್ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ ಏನಿದೆ ಅಂತ ಹೇಳಿದ್ರೆ ಪತ್ರಕರ್ತರಿಗೆ ನ್ಯೂಸ್ ಸೋರ್ಸ್ ಗಳು ಸುದ್ದಿ ಮೂಲಗಳು ತುಂಬಾ ಇಂಪಾರ್ಟೆಂಟ್. ಇದು ಕೆಲವು ತುಂಬಾ ಬಹಳಷ್ಟು ಕೇಸ್ಗಳಲ್ಲಿ ಅದು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಪತ್ರಕರ್ತರು ತಮ್ಮ ಸುದ್ದಿ ಮೂಲಗಳನ್ನ ಸಂರಕ್ಷಿಸಿಕೊಳ್ಬಹುದು, ಅದನ್ನ ರಿವೀಲ್ ಮಾಡುವಂತ ಯಾವ ನೆಸೆಸಿಟಿಗಳು ಕೂಡ ಇಲ್ಲ ಅನ್ನೋದನ್ನ ಬಹಳಷ್ಟು ಕೇಸ್ಗಳಲ್ಲಿ ಎತ್ತಿ ಹಿಡಿದಿದೆ. ಸೊ ಇದೆಲ್ಲ ಬಹುಶಃ ಒಂದು ರೀತಿಯಲ್ಲಿ ಆ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡಲಿಕ್ಕೆ ಲೀಗಲಿ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇರುವಂತಹ ಏನು ಒಂದು ಅವಕಾಶಗಳು ಅಂತ ಹೇಳಬಹುದು.
0: ವೇಣು, ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥ ಆಗದಂತ ಒಂದು ವಿಷಯ ಅಂದ್ರೆ ಮೀಡಿಯಾ ಎಕನಾಮಿಕ್ಸ್, ಮಾಧ್ಯಮದ ಆರ್ಥಿಕ ವ್ಯವಸ್ಥೆ. ಸಹಜವಾಗಿ ಜಾಹೀರಾತನ್ನು ಮಾಧ್ಯಮಗಳು ಅವಲಂಬಿಸಬೇಕಾಗ್ತದೆ, ಅದು ಅನಿವಾರ್ಯ ಹೌದು. ಆದ್ರೆ ಆರ್ಥಿಕ ಅವಲಂಬನೆಗೋಸ್ಕರ ಜಾಹೀರಾತನ್ನು ಅವಲಂಬಿಸುವುದು ಮತ್ತು ಸುದ್ದಿ ಪ್ರಸಾರ ಇದರಲ್ಲಿ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವುದು, ಈ ಎರಡನ್ನು ನಾವು ಹೇಗೆ ನೋಡಬಹುದು ಅಂತ?
2: ನಿಮ್ಮ ಪ್ರಶ್ನೆಯಲ್ಲೇ ಒಂದು ಉತ್ತರ ಕೂಡ ಹೊಂದಿದೆ. ಒಂದು ಖಚಿತವಾದ ಹಾಗೂ ಒಂದು ವಿಶ್ವಾಸಾರ್ಹವಾದಂತಹ ಸುದ್ದಿ ಅಥವಾ ಕಂಟೆಂಟ್ ಅನ್ನ ಇವತ್ತಿನ ಜನರಿಗೆ ನಾವು ಕೊಡುವಾಗ ಒಂದಷ್ಟು ಚಾಲೆಂಜ್ಗಳಿದೆ. ಅಂದ್ರೆ ಇವತ್ತಿನ ನಮ್ಮ ಸಮಾಜದ ಟ್ರೆಂಡ್ ಅನ್ನು ನೋಡಿದ್ರೆ ಸಾಂಪ್ರದಾಯಿಕ ಮಾಧ್ಯಮಗಳೇನಿದೆ ಇದು ಒಂದಷ್ಟು ಆರ್ಥಿಕವಾದಂತಹ ಒತ್ತಡಗಳನ್ನ ಎದುರಿಸ್ತಾ ಇದೆ ಡಿಜಿಟಲ್ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಅಂದ್ರೆ ಡಿಜಿಟಲ್ ನಲ್ಲಿ ಅಷ್ಟು ಬೇರೆ ಸಾಂಪ್ರದಾಯಿಕ ಮಾಧ್ಯಮದಷ್ಟು ವೆಚ್ಚ ಬರುವುದಿಲ್ಲ, ಅವರಿಗೆ ಕನಿಷ್ಠ ಜಾಹೀರಾತನ್ನ ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ. ಆದರೆ ಸಾಂಪ್ರದಾಯಿಕ ಮಾಧ್ಯಮಗಳು ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಅದೇ ರೀತಿಯ ಆದಾಯವನ್ನ ಹಿಂದೆ ಏನು ಪಡ್ಕೊಳ್ತಾ ಇದ್ರು ಅದನ್ನ ಬೈ ಎಟ್ ಎನಿ ಕಾಸ್ಟ್ ಅದನ್ನ ಪಡೆಯಲೇಬೇಕು ಅನ್ನುವಂಥ ಒತ್ತಡಕ್ಕೆ ಸಿಲುಕಿದೆ. ಹಾಗಾಗಿ ಎಲ್ಲರೂ ಹಾಗೆ ಮಾಡ್ತಾರಂತೆಲ್ಲ ಇಟ್ ಮೇ ಲೀಡ್ ಟು ಅಂದ್ರೆ ಪೇಯ್ಡ್ ನ್ಯೂಸ್ ಇರ್ಬೋದು ಇಂತಹ ಒಂದು ಸ್ವಲ್ಪ ತಮ್ಮ ಉದ್ದೇಶದಿಂದ ಬದಿಗೆ ಸರಿದು ಕಾರ್ಯನಿರ್ವಹಿಸಲೇಬೇಕಾದ ಒತ್ತಡಕ್ಕೆ ಸಿಲುಕ್ತಾ ಇದೆ. ಇಲ್ಲ ಅಂದ್ರೆ ಜನರೇ ಇದನ್ನ ಸಪೋರ್ಟ್ ಮಾಡುವಂತಹ ವ್ಯವಸ್ಥೆ ಬರಬೇಕು. ಈಗ ನಮ್ಮ ದೇಶದಲ್ಲೂ ಒಂದಷ್ಟು ಕೆಲವು ವೆಬ್ಸೈಟ್ಗಳು ಇದನ್ನ ಮಾಡ್ತಾ ಇದೆ. ಅಂದ್ರೆ ಜನರು ನಿಜವಾದ ಒಂದು ಖಚಿತವಾದ ವಿಶ್ವಾಸಾರ್ಹವಾದಂತಹ ಸುದ್ದಿ ನನಗೆ ಬೇಕು ಅಂತ ಹೇಳಿ ಆದ್ರೆ ಆ ವೆಬ್ಸೈಟ್ ಅನ್ನು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಒಂದು ಇಂತಿಷ್ಟು ಮೊತ್ತ ಅಂತ ಹೇಳಿ ಪಾವತಿಸಿದ್ರೆ ಆಗ ಆ ಸಂಸ್ಥೆ ಕೂಡ ಯಾವುದೇ ಅವಲಂಬನೆ ಬೇರೆ ಮೂರನೇ ವ್ಯಕ್ತಿಯ ಅಥವಾ ಜಾಹೀರಾತದಾರರ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಬಹುದು. ಅಂತಹ ಇದಕ್ಕೆ ಜನರು ಅವಕಾಶ ಮಾಡಿಕೊಡ್ಬೇಕು, ಅಂದ್ರೆ ಸುದ್ದಿಯ ಗ್ರಾಹಕರು. ಮೂರನೇದು ನಮ್ಗೆ ಇರುವಂತದ್ದು ಜಾಹೀರಾತು. ಜಾಹೀರಾತು ಹಿಂದಿನ ಫ್ಲೋದಲ್ಲಿ ಬರದೆ ಹೋದಾಗ ಈ ರೀತಿ ಸಂಸ್ಥೆಗಳು ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಒತ್ತಡಕ್ಕೆ ಒಳಗೊಳ್ಳುವಂತದ್ದು ಇದು ಈ ತರ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಹೇಳಿದ್ರಿ ಸುದ್ದಿ ಮನೆಯ ವೆಚ್ಚಗಳು ಹೆಚ್ಚುತ್ತಿರುವ ಬಗ್ಗೆ. ಈಗ ನಮ್ಮ ಇತ್ತೀಚೆಗಿನ ಡೆವಲಪ್ಮೆಂಟ್ ನೋಡಿದ್ರೆ ನಮ್ಮ ಇರಾನ್ ಮತ್ತೆ ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ಎಲ್ಲೆಡೆ ಬೇರೆ ಬೇರೆ ರೀತಿಯ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗ್ತಾ ಇದೆ. ಎಲ್ಲ ವೆಚ್ಚ ಹೆಚ್ಚುತ್ತಾ ಇರುವಂತದ್ದು ಕಚ್ಚಾ ತೈಲ ಇರಬಹುದು. ಅದೇ ರೀತಿ ಈಗ ನ್ಯೂಸ್ ಪ್ರಿಂಟಿನ ವೆಚ್ಚ ಕೂಡ 10% ಹೆಚ್ಚಬಹುದು ಅನ್ನುವಂಥದ್ದು ಈಗ ಲೇಟೆಸ್ಟ್ ಈಗ

0: ಮಾಹಿತಿ ಪತ್ರಿಕೆಯ ಮೇಲೆ ಕೂಡ ಇದು ಕಾರ್ಯನಿರ್ವಹಣೆಯ ಮೇಲೆ ಕೂಡ ಇದು ಹೊಡೆತ ಬೀಳ್ಬೋದು ಅನ್ನುವಂತ ಒಂದು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಸೊ ಇದು ಒಟ್ಟಾರೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಈ ಎಲ್ಲ ಎಕನಾಮಿಕ್ಸ್ ಹೊರತಾಗಿ ಜನರು ಹಾಗೂ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಈ ಎಲ್ಲ ಪತ್ರಿಕಾ ಸಂಸ್ಥೆಗಳಿರ್ಬೋದು ಮಾಧ್ಯಮ ಸಂಸ್ಥೆಗಳಿರ್ಬೋದು ಇದನ್ನ ಒಂದು ಹಂತದಲ್ಲಿ ನಾವು ಸಮತೋಲನದಿಂದ ನಡೆಸಿಕೊಂಡು ಬರಬಹುದು. ಈಗಿನ ಹೊಸ ಜನರೇಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ ಜನರಿಗೆ ನ್ಯೂಸ್ ಬೇಡ ಎನ್ನುವಂಥ ಪರಿಸ್ಥಿತಿ ಇದೆ. ನಮಗೆ ಕೇವಲ ಮನೋರಂಜನೆ ಸಾಕು, ರೀಲ್ಸಲ್ಲಿ ಸಿಗುವ ಇದು ಬೇರೆ ಯಾವುದು ಬೇಡ ಎನ್ನುವಂಥದ್ದು ಈಗಿನ ಜೆನ್ ಜಿ ಜೆನ್ ಅಲ್ಫಾದವರ ಕತೆ ಇದೆ. ಇದು ಮುಂದೆ ಹೇಗೆ ಹೋಗ್ತದೆ ಅನ್ನುವಂಥದ್ದು ನಾವಿನ್ನು ಕಾದು ನೋಡಬೇಕು. ಅದು ಹೇಗಿದೆ ಅಂದರೆ ಆ ಜನಾಂಗ ಇನ್ನು 10 ವರ್ಷ ಕಳೆದ್ರೆ ಯಾವ ರೀತಿ ಅವರ ಬೌದ್ಧಿಕ ಮಟ್ಟ ಹೇಗಿರ್ಬೋದು, ವಿಶ್ಲೇಷಣೆ ಮಟ್ಟ ಹೇಗಿರ್ಬೋದು, ಇದು ಒಂದು ಈಗಿನ ಹೊಸ ಅಧ್ಯಯನಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದಿನ ಇದು ಜನರೇಷನ್ ಸರಿತಾ ಹಿಂದೆ ಹೋಗ್ತಾ ಇದ್ದಾಗೆ ಹೊಸ ಜನರೇಷನ್ ಟೇಕ್ ಓವರ್ ಮಾಡ್ತಾ ಇದೆ. ಅವರ ನ್ಯೂಸ್ ಕನ್ಸಂಪ್ಷನ್ ಯಾವ ರೀತಿಯಿದೆ ಅನ್ನುವಂಥದ್ದೇ ಒಂದು ಸ್ಪೆಷಲಿ ಭಾರತ ಹಾಗೂ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳ ಇದೊಂದು ಸವಾಲು.
1: ಮೇಡಮ್, ಈಗ ವೇಣು ಹೇಳಿದ್ದಕ್ಕೆ ಪೂರಕವಾಗಿ ಈಗ ನಾವು ಪತ್ರಿಕಾ ಕಾನೂನುಗಳು, ಇವತ್ತು ನಾವು ಮಾತನಾಡ್ತಾ ಇರುವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ, ಅದರ ಬಗ್ಗೆ ಮಾತನಾಡೋದಾದ್ರೆ, ಈಗ ಸಮಕಾಲೀನ ಸೋಷಿಯಲ್ ಮೀಡಿಯಾ ಆವರಿಸುವುದಕ್ಕಿಂತ ಮೊದಲು ಅಂದ್ರೆ ಸುಮಾರು 20 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಜಗತ್ತು ಈಗ ಅನಿಯಂತ್ರಿತವಾಗಿದೆ. ಅವುಗಳಿಗೆ ಕಟ್ಟುಪಾಡುಗಳಿರ್ಬೋದು, ನಿರ್ಬಂಧಗಳಿರ್ಬೋದು, ಅವುಗಳ ತಲುಪುವಿಕೆಯನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಹಾಗಿರುವಾಗ ಜಾಲತಾಣ ಇಷ್ಟು ವಿಜೃಂಭಿಸ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯ ದಿನದ ಬಗ್ಗೆ ನಾವು ಮಾತನಾಡೋದು, ಈ ಬಗ್ಗೆ ನೀವು ಏನ್ ಹೇಳ್ತೀರಿ?
2: ಈಗ ನಾನೊಬ್ಬಳು ಪತ್ರಿಕೋದ್ಯಮ ಶಿಕ್ಷಕಿಯಾಗಿರುವ ಕಾರಣ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗಿಂತ ಹೆಚ್ಚು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಇದನ್ನೇ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡುವಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಇವಾಗ. ಏಕೆಂದ್ರೆ ಶಿಕ್ಷಣ ಕೂಡ ಬದಲಾಗಬೇಕು ಟ್ರೆಂಡಿನ ಜೊತೆಗೆ ಅಂತ ಹೇಳುವಂಥದ್ದು. ಹೆಚ್ಚು ಡೆಮೋಕ್ರಟೈಸ್ ಆಗಿದೆ ಸೋಷಿಯಲ್ ಮೀಡಿಯಾದ ಮೂಲಕ, ನ್ಯೂಸ್ ಆಗಿರ್ಬೋದು, ಸುದ್ದಿಯ ಪ್ರಸಾರಗಳಾಗಿರ್ಬೋದು, ಎಷ್ಟು ಸತ್ಯನೋ ಅದೇ ಸಂದರ್ಭದಲ್ಲಿ ಹೊಸ ಚಾಲೆಂಜ್ಗಳು, ಹೊಸ ಸವಾಲುಗಳನ್ನು ನಾವು ಎದುರು ಗೊಳ್ತಾ ಇದ್ದೇವೆ ಅನ್ನುವಂಥದ್ದು. ಒಂದು ಮಿಸ್ ಇನ್ಫಾರ್ಮೇಶನ್ ಅನ್ನುವಂಥದ್ದು, ಬಹುಶಃ ಎಲ್ಲರೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನ ವಿಶ್ಲೇಷಿಸುವಂತ ಅಥವಾ ಅದನ್ನ ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುವಂತ ಒಂದು ಸಂದರ್ಭದಲ್ಲಿ ನಾವು ಇದ್ದೇವೆ
1: ಅನ್ನುವಂಥದ್ದು.
2: ಫ್ಯಾಕ್ಟ್ ಚೆಕಿಂಗ್ ಮಾಡ್ತಾನೆ ಇರಬೇಕು, ಬಟ್ ಅದ್ರ ಬಗ್ಗೆ ಅವೇರ್ನೆಸ್ಗಳು, ಜಾಗೃತಿ ಎಷ್ಟು ಜನರಿಗಿದೆ ಅಂತ. ಈಗ ನನ್ನ ಅಪ್ಪ ಅಮ್ಮನನ್ನೇ ನೋಡಿದ್ರೆ ಪಾಪ ಅವರಿಗೆ ಫ್ಯಾಕ್ಟ್ ಚೆಕಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರುವುದಂತ ಒಂದು ಸಂದರ್ಭ. ಆತರದ ಒಂದು ಪಾಪ್ಯುಲೇಷನ್ ಇವತ್ತಿಗೂ ನಮ್ಮ ಭಾರತದ ಹಳ್ಳಿಗಳಲ್ಲಿ ಇದ್ದಾರೆ ಅಂತ. ನಾವೇನು ಡಿಜಿಟಲ್ ಡಿವೈಡ್ ಅಂತ ಹೇಳ್ತೇವೆ, ಅದು ಇತ್ತೀಚೆಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಇನ್ನೂ ಹೆಚ್ಚು ಹೆಚ್ಚು ಡಿವೈಡ್ ಆಗ್ತಿದೆಯೇ ಹೊರತು ಡಿಜಿಟಲ್ ಡಿವೈಡ್ ಅನ್ನು ನೋಡ್ತಿದ್ದೇವೆ ಹೊರತು ಅದು ಎಲ್ಲೂ ಕಡಿಮೆ ಆಗಿಲ್ಲ ಅನ್ನುವಂಥದ್ದು. ಇನ್ನೊಂದು, ಆನ್ಲೈನ್ ಹೆರಾಸ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ನೀವು ಪತ್ರಕರ್ತರ ಪ್ರೊಟೆಕ್ಷನ್ ಬಗ್ಗೆ ಹೇಳಿದ್ದೀರಾ, ಈಗಿನ ಡಿಜಿಟಲ್ ಈ ಕ್ರಾಂತಿಕಾರಕ ಅಂದ್ರೆ ಆ ಕ್ರಾಂತಿ ಆಗ್ತಾ ಇರುವ ಸಂದರ್ಭದಲ್ಲಿ ತುಂಬಾ ಯೋಚನೆ ಮಾಡುವಂತ ಇನ್ನೊಂದು ವಿಷಯ ಅಂತ ಹೇಳೋದೇನಂದ್ರೆ ಪತ್ರಕರ್ತರ ಜೀವಕ್ಕೆ ಇನ್ನೂ ಅಪಾಯಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ವೇಣು ಸರ್ ಅವರು ಹೇಳಿದ್ರು ಏನಂದ್ರೆ, ಜನರ ಸರ್ವೇಲೆನ್ಸ್ ಅಲ್ಲಿ ನಾವಿದ್ದೇವೆ ಅಥವಾ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಸರ್ವೇಲೆನ್ಸ್ ಅಲ್ಲಿ ನಾವಿದ್ದೇವೆ, ಅದು ಒಂದು ಡಿಜಿಟಲ್ ಸರ್ವೇಲೆನ್ಸ್ ಅನ್ನೋದು. ಇನ್ನೊಂದು ಮಾಬ್ ಸೆನ್ಸಾರ್ಶಿಪ್ ಅಂತ. ಮಾಬ್ ಸೆನ್ಸಾರ್ಶಿಪ್ ಅಂದ್ರೆ ಜನರೇ ನಮ್ಮನ್ನ, ಯಾರೋ ಒಬ್ಬ ಪತ್ರಕರ್ತ ಓಪನ್ ಆಗಿ ಯಾವುದೋ ಒಂದು ಪಾರ್ಟಿಯ ಬಗ್ಗೆ ಅಥವಾ ಗವರ್ಮೆಂಟಿನ ಬಗ್ಗೆ ಮಾತಾಡಿದಾಗ ಅಲ್ಲಿ ಆಂಟಿ ಗವರ್ಮೆಂಟ್ ಅಥವಾ ಪ್ರೋ ಗವರ್ಮೆಂಟ್ ಅನ್ನುವ ಒಂದು ಡಿವಿಷನ್ ಬಂದು ಒಂದು ದೊಡ್ಡ ಏನು ವಾದಕ್ಕೆ, ವಿವಾದಗಳಿಗೆ,
0: ಆನ್ಲೈನ್ ಹರಾಸ್ಮೆಂಟ್
2: ವೇದಿಕೆ ಆಗುವಂತದ್ದು, ಮತ್ತೆ ಆ ಪತ್ರಕರ್ತ ಹರಾಸ್ಮೆಂಟ್ಗೆ ಒಳಗಾಗೋದಿದೆಯಲ್ಲ, ಇದೆಲ್ಲವೂ ಬಹುಶಃ ಸ್ವಾತಂತ್ರ್ಯದ ಬಗ್ಗೆ ಇನ್ನೂ ಹೆಚ್ಚು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ.
1: ಅದೇ, ನಾವು ಮುಖ್ಯವಾಹಿನಿಯ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಾಗ ಅದರ ಇನ್ನೊಂದು ಮಗ್ಗುಲು ಅಂತ ಈ ವಿಚಾರವನ್ನ ತಕೊಳ್ಬಹುದು.
2: ಹೌದು, ಅಂದ್ರೆ ಮತ್ತೆ ಇನ್ನೊಂದು ಏನಂದ್ರೆ ಈ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಬೇಕು ಅಂತ ಹೇಳುವಂಥದ್ದು.
1: ವೇಣು, ಈಗ ಪತ್ರಿಕೆ, ಟಿವಿ, ರೇಡಿಯೋ ಈ ಪಾರಂಪರಿಕ ಮಾಧ್ಯಮಗಳನ್ನ ಮುಖ್ಯವಾಹಿನಿ ಅಥವಾ ಮೈನ್ ಸ್ಟ್ರೀಮ್ ಮಾಧ್ಯಮ ಅಂತ ಕರೆಯುವುದಾದ್ರೆ, ಸೋಷಿಯಲ್ ಮೀಡಿಯಾವನ್ನು ಇನ್ನೊಂದು ಕಡೆ ಇಟ್ಕೊಂಡು ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇರೋದು ಮತ್ತೆ ಜನ ಆ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಇರೋದು, ಇವೆರಡನ್ನೂ ಗಮನದಲ್ಲಿ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾ ವೇದಿಕೆಗಳು ಜನರನ್ನು ತೀವ್ರವಾಗಿ ಮತ್ತು ವೇಗವಾಗಿ ತಲುಪ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯದ ಔಚಿತ್ಯ ಏನು? ಮೇಡಮ್ ಕೇಳಿದ ಅದೇ ಪ್ರಶ್ನೆ ನಿಮಗೆ.
0: ಹಿಂದಿಗಿಂತ ಇಂದಿನ ಔಚಿತ್ಯ ಜಾಸ್ತಿ. ಇದರ ಮೂಲಕ ನಿಜವಾದ ಸಮೂಹ ಮಾಧ್ಯಮ ಏನಿದೆ ಅದರ ಜವಾಬ್ದಾರಿಯನ್ನು ಮೆರೆಯುವಂತ ಕ್ಷಣ ಇದು. ಒಬ್ಬ ಪತ್ರಕರ್ತನಿಗೆ ಸವಾಲುಗಳು ಜಾಸ್ತಿ, ಜವಾಬ್ದಾರಿ ಕೂಡ ಜಾಸ್ತಿ ಅನ್ನುವಂಥದ್ದು ನನ್ನ ಮೊದಲ ಅಭಿಪ್ರಾಯ. ಯಾಕೆಂತ ಹೇಳಿದರೆ ಜನರ ಕೈಯಲ್ಲಿರುವಂತಹ ಮೊಬೈಲ್ನಲ್ಲಿ ಅವರು ನೋಡುವ ಯೂಟ್ಯೂಬ್ನ ವಿಡಿಯೋ ಅಥವಾ ಫೇಸ್ಬುಕ್ಕಲ್ಲಿ ಅವರು ನೋಡುವಂತಹ ಕಂಟೆಂಟ್, ಇದನ್ನು ಅವರ ಇಷ್ಟ ಏನು ಅಂತ ತಿಳ್ಕೊಂಡು ಸ್ವಯಂ ಆಗಿ ಅದನ್ನೇ ಅವರು ನೋಡುವ ರೀತಿ ಮಾಡುವಂತಹ ಡೇಟಾ ಅನಾಲಿಟಿಕ್ಸ್ ಸೈನ್ಸ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಆ ಆಲ್ಗೊರಿತಮನ್ನು ಈಗಾಗಲೇ ಅದನ್ನು ತುಂಬ ಯಶಸ್ವಿಯಾಗಿ ಮಾಡಿವೆ. ಹಾಗಾಗಿ ಜನರಿಗೆ ಅವರಿಗೆ ಇಷ್ಟವಾದದ್ದು ಮಾತ್ರ ಬೇಕು. ನೀವು 24 ಅವರ್ಸ್ ರೀಲ್ಸ್ ನೋಡ್ತಾ ಕೂತರೂ ಕೂಡ ಅವರಿಗೆ ಇಷ್ಟವಾದ

0: ಅದನ್ನೇ ನೋಡ್ಬೋದು. ಇದು ನಿಜವಾಗಿ ಸತ್ಯವಾ ಸುಳ್ಳ, ಅದರಿಂದ ಅವರಿಗೆ ಏನು ಲಾಭ, ಇದನ್ನು ಯಾರು ವಿವೇಚನೆ ಇದೆ ಅವರು ಗಮನಿಸ್ತಾರೆ. ವಿವೇಚನೆ ಇಲ್ಲದಂತಹ, ವಿವೇಚನಾ ಶಕ್ತಿ ಕಡಿಮೆ ಇರುವಂತಹ ಒಂದು ದೊಡ್ಡ ವರ್ಗ ಇದೆ, ಅವರು ಇದರಿಂದ ತುಂಬ ತೊಂದರೆಗೊಳಗಾಗ್ತಾರೆ. ಸೊ ಇದನ್ನು ನಿಯಂತ್ರಣ ಮಾಡುವಂಥದ್ದು ಈಗ ನಿಜವಾದ ಒಂದು ಪತ್ರಿಕೆ ಇರ್ಬೋದು, ಮಾಧ್ಯಮದ ಹೊಣೆ. ಈಗ ಸುಲಭದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಡ್ಬೋದು, ಅದನ್ನೇ ಜನ ಫಾರ್ವರ್ಡ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಗಂಟೆಗಟ್ಟಲೆ ಒಂದೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ನಾನು ನೋಡಿದ್ದೇನೆ. ಕ್ಷುಲ್ಲಕ ವಿಷಯ ಇರ್ತದೆ ಅದು, ಅದು ನಿಜವಾಗಿ ಆಗಿರೋದೇ ಇಲ್ಲ. ಇನ್ನೂ ಇನ್ನೊಂದು ಹಂತ ನೀವು ಮುಂದೆ ಹೋದರೆ, ಈಗ ಡೀಪ್ ಫೇಕ್ನ ಯುಗ ಬಂದಾಗಿದೆ. ಮುಂದೆ ಮುಂದೆ ಇದು ಯಾವ ರೀತಿ ಹೋಗ್ಬೋದು ಅಂತ ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ. ಡೀಪ್ ಫೇಕ್, AI ಇದೇ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ವೇಣು ವಿನೋದ್ ಏನೋ ಮಾಡ್ತಾ ಇರುವಂತಹ ಒಂದು ವಿಡಿಯೋವನ್ನು ಇವತ್ತು ಬಹಳ ತುಂಬ ರಿಯಲಿಸ್ಟಿಕ್ ಆಗಿ ಈಗ ಬಿಟ್ಟು ಹಂಚಿಕೊಳ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ನಿಜವಾದ ಸುದ್ದಿಯನ್ನು, ನಿಜವಾದ ಸತ್ಯ ಯಾವುದು ಎನ್ನುವಂಥದ್ದನ್ನು ಪತ್ರಿಕೆಗಳು ಮರುದಿನ ಕೊಟ್ಟರು ಕೂಡ ಓದುವಂತಹ ಜನ ಇವತ್ತು ಇದ್ದಾರೆ ಅನ್ನುವಂಥದ್ದು ತುಂಬ ಆಶಾದಾಯಕವಾದಂಥ ಬೆಳವಣಿಗೆ. ಸಂವಾದ ಮಾಡಬೇಕಾದ್ರೆ ಏನೋ ಒಂದಷ್ಟು ನಾನು ಕೂಡ ಪ್ರಿಪೇರ್ ಮಾಡ್ತೇನೆ. ಇದರ ಬಗ್ಗೆ ನಾನು ಸ್ಟಡಿ ಮಾಡುವಾಗ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನೋಡಿದರೆ ಪತ್ರಿಕೆಗಳ ಸರ್ಕ್ಯುಲೇಷನ್ ಬಹುಶಃ ನಾನು ಕುಸಿದಿರ್ಬೋದು ಅಂತ ಅಂದ್ಕೊಂಡೆ. 2% ಜಾಸ್ತಿ ಆಗಿದೆ ಓವರ್ ಆಲ್ ಇಂಡಿಯಾದಲ್ಲಿ. 2% ಸಣ್ಣ ಅಂಕಿ ಇರ್ಬೋದು, ಆದರೆ ಅಟ್ಲೀಸ್ಟ್ ಇಟ್ ಈಸ್ ಪಾಸಿಟಿವ್. ಇದು ತಜ್ಞರೇ ನಡೆಸಿದ ಅಧ್ಯಯನದ ಪ್ರಕಾರ ಒಂದು ದಿನ ತಡವಾಗಿ ಬಂದ ಸುದ್ದಿ ಆದರೂ ಓಕೆ, ಅದಂದ್ರೆ ಸತ್ಯ ಇರ್ತದೆ ಎಂದು ನಮ್ಮಿರುವಂತಹ ವಿವೇಚನಾ ಶಕ್ತಿ ಇರುವಂತಹ ಜನ ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥದ್ದು ನಮಗೆ ಒಂದು ರೀತಿಯ ಅವಕಾಶ ಹಾಗೂ ಭರವಸೆ ಹಾಗೂ ಆಶಾ ಕಿರಣ ಕೂಡ.
1: ಹೌದು, ನಮಗೊಂದು ಆಶಯ ಏನಂದ್ರೆ ಇತಿಹಾಸ ಮರುಕಳಿಸಬಹುದೇ ಏನೋ ಮತ್ತೆ.
0: ಅಲ್ಲ, ಇತಿಹಾಸ ಮರುಕಳಿಸದಿದ್ರು ಪರವಾಗಿಲ್ಲ, ಅಂದ್ರೆ ಒಂದು ಪ್ಯಾರಲಲ್ ಆದಂತಹ ಒಂದು ಗಟ್ಟಿ ಸ್ವರ ಸತ್ಯದ ಕಡೆಗೆ ಹಾಗೂ ಖಚಿತತೆಯನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನುವಂಥದ್ದು ಸಮಾಜಕ್ಕೆ, ಇದು ಆರೋಗ್ಯಕ್ಕೆ ಪೂರಕ.
2: ಅಂದ್ರೆ ಮುಕ್ತವಾಗಿ ವಿಪುಲವಾಗಿ ಸಿಗುವ ಮಾಹಿತಿಯನ್ನು, ಸರಿ ತಪ್ಪುಗಳನ್ನು ಆರಿಸಿಕೊಳ್ಳುವ ಮತ್ತು ಅದನ್ನ ಕ್ರಾಸ್ ಚೆಕ್ ಮಾಡಿ ಮನನ ಮಾಡಿಕೊಳ್ಳುವಂತಹ ಶಕ್ತಿಯನ್ನ, ಆ ಪ್ರಬುದ್ಧತೆಯನ್ನ ಓದುಗರಿರ್ಬೋದು, ಜನ ಅದನ್ನು ಬೆಳೆಸಿಕೊಳ್ಬೇಕು, ಅದರ ಅಗತ್ಯ ಇದೆ.
0: ನಿಮ್ಗೆ ಇವತ್ತಿಗೂ ಕೂಡ ಜನರ ಪರವಾಗಿ ಜನರ ವಾಯ್ಸ್ ಆಗಿ ಕೆಲಸ ಮಾಡಬೇಕಾದಂತಹ ಮಾಧ್ಯಮಗಳ ಅವಶ್ಯಕತೆ ಇದೆ. ಮುಖ್ಯವಾಗಿ ಆಂಗ್ಲ ಭಾಷಾ ಮಾಧ್ಯಮಗಳಿಗಿಂತಲೂ ಕೂಡ ಈ ಲೋಕಲ್ ಮೀಡಿಯಾ ಅಂತ ಹೇಳ್ತಾರೆ. ಹೌದು, ಪ್ರಾದೇಶಿಕವಾಗಿ ಅಲ್ಲಿಯ ಜನರ ಯಾವುದೋ ಒಂದು ರಸ್ತೆ ಹೊಂಡಗಳ, ಇದು ನಾನೀಗ ಕೆಲಸ ಮಾಡ್ತಾ ಇರುವಂತಹ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ನಮಗೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ದಿನನಿತ್ಯ ನಮ್ಮ ಏರಿಯಾದಲ್ಲಿ ಈ ತರ ಸಮಸ್ಯೆ ಇದೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಜನ ನಂಬಿ ಕಳಿಸ್ತಾರೆ. ನಾವು ಅದನ್ನ ಮರುದಿನ ಅದನ್ನ ಬರೆದದ್ದನ್ನ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಸರಿಪಡಿಸಿದಂತ ನೂರಾರು ಘಟನೆಗಳಿವೆ ದಿನನಿತ್ಯ. ಇದು ಆಗ್ತಾ ಇದೆ ಅಂದ್ರೆ ಇಂದಿ ಕೂಡ ಇದು ಎಷ್ಟು ಪ್ರಚಲಿತವಾಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದ ಸಂಗತಿ. ಹಾಗಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವುದು ಹೆಚ್ಚು ಕೆಲಸವನ್ನು ನಾವು ಮಾಧ್ಯಮಗಳು, ಮುಖ್ಯವಾಹಿನಿಯ ಮಾಧ್ಯಮಗಳು ಮಾಡಬೇಕು. ಹಾಗಾಗಿ ಇದರ ಪ್ರಸ್ತುತತೆ ಯಾವತ್ತಿಗೂ ಇರ್ತದೆ ಅನ್ನುವಂಥದ್ದು ನನ್ನ ಯೋಚನೆ.
2: ಮೇಡಮ್, ಈಗ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದೇವೆ, ಜವಾಬ್ದಾರಿ ಬಗ್ಗೆ, ಮಾಧ್ಯಮದ ಮುಖ್ಯವಾಹಿನಿ ಜವಾಬ್ದಾರಿ ಬಗ್ಗೆ
1: ವೇಣು ಅವರು ಮಾತಾಡ್ತಾ ಹೇಳಿದ್ರು, ಸ್ವಾತಂತ್ರ್ಯ ಯಾವಾಗ್ಲೂ ಜವಾಬ್ದಾರಿ ಜೊತೆ ಬರಬೇಕು ಅಂತ ಹೇಳುವಂಥದ್ದು. ನಮಗೆ ಯಾವುದೇ ಸ್ವಾತಂತ್ರ್ಯಗಳಿದ್ರು ಇದ್ರೂ ಕೂಡ, ಅದು ಸಾಂವಿಧಾನಿಕವಾಗಿರ್ಬೋದು ಏನೇ ಇದ್ರೂ ಕೂಡ, ಸಾಂಸ್ಥಿಕವಾಗಿ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಸ್ವಾತಂತ್ರ್ಯ ಯಾವಾಗ್ಲೂ ಅಬ್ಸಲ್ಯೂಟ್ ಅಲ್ಲ, ಅದು ಖಂಡಿತ ಕಂಟ್ರೋಲ್ಡ್ ರಿಸ್ಟ್ರಿಕ್ಟೆಡ್ ಯಾವಾಗ್ಲೂ ಕೂಡ. ಹಾಗಿದ್ರೆ ಮಾತ್ರ ಅದರಲ್ಲೊಂದು ಟೇಸ್ಟ್ ಇರ್ತದೆ, ಅದಕ್ಕೊಂದು ರುಚಿ ಇರ್ತದೆ ಅಂತ ಪತ್ರಿಕೋದ್ಯಮಕ್ಕೆ ಅಂತ ಹೇಳುವಂಥದ್ದು, ಅಥವಾ ಅಂತ ಸ್ವಾತಂತ್ರ್ಯಕ್ಕೆ. ಒಂದು ಈಗ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕಮರ್ಷಿಯಲೈಸೇಷನ್, ಯಾವುದು ಇಂಪಾರ್ಟೆಂಟ್ ಅಂತ ಮಾಧ್ಯಮಕ್ಕೆ ಅರಿವಿರಬೇಕು ಒಂದು. ಇನ್ನೊಂದು, ಅವರು ವಾಚ್ ಡಾಗ್ ಫಂಕ್ಷನ್ ಏನಿದೆ ಅದು ಸರಕಾರ ಮತ್ತೆ ಏನು ಜನರ ನಡುವಿನ ಒಂದು ಲಿಂಕ್ ಆಗಿ ಕೆಲಸ ಮಾಡುವಂತ ಏನು ಜವಾಬ್ದಾರಿ ಇದೆ ಅದನ್ನ ಸರಿಯಾಗಿ ನಿರ್ವಹಿಸಬೇಕು. ಇನ್ನೊಂದು, ಎಥಿಕಲ್ ಜರ್ನಲಿಸಂ ಅನ್ನುವಂಥದ್ದು, ಆ ನೈತಿಕತೆಯನ್ನ ಮೀರಿ ಜರ್ನಲಿಸಂ ಅನ್ನ ಅಥವಾ ಪತ್ರಿಕೋದ್ಯಮವನ್ನ ಮಾಡೋದು ಖಂಡಿತ ಸರಿಯಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು, ಸೆಲ್ಫ್ ರೆಗ್ಯುಲೇಷನ್. ಈಗ ಬೇರೆ ಯಾವುದೇ ರೆಗ್ಯುಲೇಷನ್ಗಳು ಅದು ಸೆಕೆಂಡರಿ, ತಾನು ಎಷ್ಟು ಜವಾಬ್ದಾರಿಯಿಂದ ಸಾಮಾಜಿಕವಾಗಿ ನಡ್ಕೊಳ್ತೇನೆ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಡಿಜಿಟಲ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಎಲ್ಲರೂ ಕೂಡ ಆನ್ಲೈನ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗೆ ಹೋದಾಗ ಅಲ್ಲಿ ನನ್ನ ಜವಾಬ್ದಾರಿ ಏನು ಅಂತ ಹೇಳುವ ಅರಿವು ಒಬ್ಬ ಪತ್ರಕರ್ತನಿಗೆ, ಒಂದು ಸಂಸ್ಥೆಗೆ, ಪತ್ರಿಕಾ ಸಂಸ್ಥೆಗೆ ಇದ್ರೆ ಬಹುಶಃ ಅದು ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ.
0: ನೀವು ಹೇಳಿದ ಅಂಶವನ್ನೇ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗೋದಾದ್ರೆ, ಅದೇ ಇವತ್ತಿನ ಲೇಟೆಸ್ಟ್ ಸೋಷಿಯಲ್ ಮೀಡಿಯಾಕ್ಕೆ ಹಾಗೂ ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಇರುವ ವ್ಯತ್ಯಾಸ. ಇವತ್ತು ನಾನು ನನ್ನ ಪತ್ರಿಕೆಯಲ್ಲಿ ಒಂದು ಸೆಂಟೆನ್ಸ್ ಬರೆಯುವಾಗ ನಾನು ಜವಾಬ್ದಾರಿಯಿಂದ ಬರೀತೇನೆ. ಯಾಕಂತ ಹೇಳಿದ್ರೆ ಇದನ್ನ ಮೂರು ಹಂತದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ರೇಡಿಯೋದಲ್ಲಿ ಮಾತಾಡ್ತಂತ ಇರುವಂತಹ ವಿಷಯ ಕೂಡ ಇದು ಪ್ರಸಾರಕ್ಕೆ ಯೋಗ್ಯವೇ ಅಲ್ವಾ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಇದರ ಹಿಂದೆ ಒಂದು ತಂಡ ಇರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಮಾತನಾಡುವ ಯಾವುದೇ ಒಂದು ವರ್ಡಿಂದ ಕೂಡ ಅದು ನೆಗೆಟಿವ್ ಹೋಗಬಾರ್ದು, ಅಥವಾ ಅದು ಸಾಮಾಜಿಕ ಆರೋಗ್ಯಕ್ಕೆ ಅದು ಕುಂದು ತರಬಾರ್ದು. ಆದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಅನ್ನ ತಗೊಂಡು ನೋಡಿದ್ರೆ ತಮ್ಮ ಮೂಗಿನ ನೇರಕ್ಕೆ ಅದು ಸತ್ಯವೋ ಅಲ್ವೋ ಅಂತ ಹೇಳಿ ಹೇಳೋದನ್ನ ಬಿಟ್ಟು ಒಂದಷ್ಟು ಅದಕ್ಕೆ ಫಾಲೋವರ್ಸ್ ಇರ್ತಾರೆ, ಅವರು ಕೂಡ ಅದನ್ನ ವಾ ವಾ ಅಂತ ಹೇಳಿ ಹೊಗಳುವವರು ಇರ್ತಾರೆ, ಅದನ್ನ ಸರಿ ಉಲ್ಟಾ ಅದಕ್ಕೆ ತಗೊಳ್ಳುವವರು ಇರ್ತಾರೆ. ಅಂದ್ರೆ ವಿಶ್ಲೇಷಣೆ ಮಾಡಿ ನೋಡುವವರ ಸಂಖ್ಯೆ

0: ತುಂಬಾ ಕಡಿಮೆ
1: ತುಂಬಾ ಕಡಿಮೆ ಇದೆ ಅಂದ್ರೆ ಇದಕ್ಕೆ ಡಿಜಿಟಲ್ ಲಿಟರಸಿ ಕೂಡ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ನಮ್ಮ ಕೈಯಲ್ಲಿ ಫ್ರೀ ಡಾಟಾ ಇದೆ ಬಿಟ್ರೆ ಸಾಕ್ಷರತೆ ಡಿಜಿಟಲ್ ಸಾಕ್ಷರತೆ ತುಂಬಾ ಕಡಿಮೆ ಇದೆ.
0: ಹೌದು,
1: ಈ ಹಂತದಲ್ಲೇ ನಿಜವಾದ ಸಾಮಾಜಿಕ ಮಾಧ್ಯಮ ಹಾಗೂ ನಿಜವಾದ ಸಾಂಪ್ರದಾಯಿಕ ಜವಾಬ್ದಾರಿಯುತ ಮಾಧ್ಯಮದ ಪಾತ್ರಗಳ ಡಿಫರೆನ್ಸ್ ಅನ್ನು ಕೂಡ ಜನರು ಅರಿತುಕೊಳ್ಬೇಕಾಗುತ್ತೆ.
0: ಹೌದು,
2: ಅಂದ್ರೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಬೇಕು, ವಿಶ್ವಾಸಾರ್ಹತೆ ಉಳಿಸಿಕೊಳ್ಬೇಕು. ಭವಿಷ್ಯದಲ್ಲಿ ಮಾಧ್ಯಮ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ಅಂತ ನಾವು ಹೇಳ್ಬಹುದು. ಸರಿ ಕೇಳುಗರೆ, ನಾಗರಿಕ ಜಗತ್ತಿಗೆ ಹಿಂದೆಯೂ ಇಂದಿಗೂ ಮುಂದೆ ಕೂಡ ಸುದ್ದಿ ಅನ್ನೋದು ಉಸಿರಾಟದಷ್ಟೇ ಅಗತ್ಯ. ಸುದ್ದಿಯ ಗುಂಗಿಂದ ಆಚೆ ಬಂದ್ರೆ ನಾವು ಸಾಮಾನ್ಯ ಜ್ಞಾನದ ಸಮಕಾಲೀನ ಬೆಳವಣಿಗೆಗಳ ಪರಿಧಿಯಿಂದ ಹೊರಗೆ ಉಳಿಯುತ್ತೇವೆ. ಸುದ್ದಿಯನ್ನು ಹಿಂದೆ ಪಡೀತಾ ಇದ್ದ ವಿಧಾನ ಇವತ್ತು ಪಡೆಯುತ್ತಿರುವ ಮಾಧ್ಯಮ, ಮುಂದೆ ಪಡೆಯಬಹುದಾದ ರೀತಿ ಬದಲಾಗಿರಬಹುದು, ಬದಲಾಗಬಹುದು. ಆದರೆ ಸುದ್ದಿ ನೀಡುವ ಮಾಧ್ಯಮ ಯಾವುದೇ ಇದ್ದರೂ ಅದು ವಿಶ್ವಾಸಾರ್ಹ ಆಗಿರಬೇಕು. ಸುದ್ದಿಯನ್ನು ಖಚಿತವಾಗಿ ನಿರ್ಭೀತಿಯಿಂದ ನೀಡಲು ಮಾಧ್ಯಮಗಳಿಗೆ ಅವಕಾಶ ಬೇಕು. ಸುದ್ದಿಗಾರರಿಗೆ ರಕ್ಷಣೆ ಬೇಕು, ಸ್ವಾತಂತ್ರ್ಯ ಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂತಹ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಮೇ 3 ಎನ್ನುವ ಈ ವಿಶೇಷ ದಿವಸ ಸಕ್ರಿಯ ಕಾರ್ಯನಿರತ ಪತ್ರಕರ್ತರ ವೃತ್ತಿ ಬದುಕಿನಲ್ಲಿ ಹೆಚ್ಚು ಆತ್ಮವಿಶ್ವಾಸ ತುಂಬಲಿ ಅನ್ನುವ ಆಶಯ ನಮ್ಮದು ಕೂಡ. ಮುದ್ರಣವೇ ಇರಲಿ, ಡಿಜಿಟಲ್ ಇರಲಿ, ಮಾಧ್ಯಮ ಸ್ವಾತಂತ್ರ್ಯ ಅಬಾಧಿತವಾಗಿರಲಿ, ವಿಶ್ವಾಸಾರ್ಹತೆ ಸದಾ ಜೊತೆಗಿರಲಿ. ಇಷ್ಟು ಹೊತ್ತು ವಿಚಾರದ ಕುರಿತು ಬೆಳಕು ಚೆಲ್ಲಿದ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ KS ಇಬ್ಬರಿಗೂ ಹಾಗೂ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಆಲಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ನಮಸ್ಕಾರ.
3: ಇದುವರೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ KS. ಸಂವಾದ ನಡೆಸಿಕೊಟ್ಟವರು ಕೃಷ್ಣಮೋಹನ ತಲೆಂಗಳ, ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.
4: ಆಕಾಶವಾಣಿ ಮಡಿಕೇರಿ, ಸಮಯ 9:30:10.
5: ಪ್ರೀತಿಯ ಮಕ್ಕಳೇ, ಇಂದು ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ.
6: ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ, ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲವ್ವ.
5: ಕೊಡಗಿನ ಮಡಿಕೇರಿಯ ಕೊಟ್ಟೂರು ಚೀರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
7: ಸ್ವರ ಒಂದು ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ,
5: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
8: ನಿಮ್ ಮಗಂಗೆ ಎಷ್ಟು ಮಾರ್ಕ್ಸ್ ಬಂತು?
9: ನನ್ ಮಗಂಗೆ 201 ಮಾರ್ಕ್ಸ್ ಕಣೆ.
8: ಹೌದಾ? ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ.
5: ಸಮಯ ಮತ್ತೊಮ್ಮೆ ಇಂದು ಬೆಳಗ್ಗೆ 10 ಗಂಟೆಗೆ ಯಾವ ಕಾರ್ಯಕ್ರಮ? ಚಿಣ್ಣರ ಲೋಕ. ಮಕ್ಳಿಗೆ ಕಾರ್ಯಕ್ರಮ ಕೇಳ್ತೀರಲ್ಲ.
10: ಸ್ವಾಗತ.
11: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು. ಇದು

0: ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ಅಮ್ಮ, ಈಗ ಅರಣ್ಯ ಅಂದ್ರೆ ಕಾಡಲ್ವಾ? ಈಗ ನಾಶ ಮಾಡ್ತಿದ್ದಾರೆ, ಮುಂದೆ?
1: ಮಗಳೇ, ಏನಂತೆ? ನೀನ್ ಸರಿಯಾಗಿ ಓದಿಲ್ಲ ಕಣೆ. ಕೊಡಿಲಿ ಆ ಪುಸ್ತಕ, ನಾನಮ್ಮ ಓದಿ ಹೇಳ್ತೇನೆ ನೋಡು.
2: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ನೀನು ಏನಂದೆ? ಅಮ್ಮ, ಅರಣ್ಯ ಅಂದ್ರೆ ಕಾಡು ಅಲ್ವಾ ಅಂದೆ ಅಲ್ಲ? ಹೌದು, ಅರಣ್ಯ ಅಂದ್ರೆ ಕಾಡು. ಮತ್ತೇನೆಂದೆ? ಅರಣ್ಯ ಇಲ್ಲ ಇದ್ರೆ ಮುಂದೆ ಏನು ಅಂತ ಪ್ರಶ್ನೆ ಮಾಡಿದೆಯಲ್ಲ?
1: ಹೌದು ಮಗಳೇ,
2: ಅರಣ್ಯ ಇಲ್ಲದಿದ್ರೆ ಕೇವಲ ನಾವು ಮನುಷ್ಯರಲ್ಲ, ಯಾವುದೇ ಜೀವ ಸಂಕುಲವು ಭೂಮಿ ಮೇಲೆ ಜೀವಿಸಲು ಸಾಧ್ಯವಿಲ್ಲ. ಇದನ್ನು ನಾವು ಅರಿತುಕೊಳ್ಳಬೇಕು, ಕಾಡನ್ನು ಉಳಿಸಬೇಕು. ಇದಕ್ಕೋಸ್ಕರ ನಿಮ್ಮಂತ ಮಕ್ಕಳು ಇದಕ್ಕೆ ಎಚ್ಚರಿಕೆ ತೆಗೆದುಕೊಂಡು ಗಿಡಗಳನ್ನ ನೆಡಬೇಕು, ಇರುವ ಸಂಪತ್ತನ್ನ ಆದಷ್ಟು ಉಳಿಸಿಕೊಳ್ಳೋಕೆ ನೋಡಬೇಕು. ಇನ್ನೊಂದು ವಿಚಾರ ಏನು ಮಗಳೇ ಗೊತ್ತಾ? ನೀನು ಗಮನವಿಟ್ಟು ಓದುವುದನ್ನ ಕಲಿಬೇಕು. ಶಾಲೆಗೆ ಹೋಗ್ತೀಯಲ್ಲ, ಯಾತಕ್ಕೋಸ್ಕರ? ಚೆನ್ನಾಗಿ ಓದೋಕೆ ಕಲಿಬೇಕು, ಹಾಗೆ ಓದಿ ತಿಳ್ಕೊಳ್ಬೇಕು, ಹಾಗೆ ಮನನ ಮಾಡಿಕೊಳ್ಬೇಕು ಅಲ್ವಾ ಮಗಳೇ?
3: ಅರಣ್ಯ ಸಂಪತ್ತನ್ನ ಉಳಿಸುವುದು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಅಲ್ಲವೇ? ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ನಾವಿದ್ದರೆ ಎಲ್ಲವೂ ಅಲ್ಲವೇ?

ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಚಿತ್ರಗೀತೆಗಳು. ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಜಯಪ್ರಕಾಶ್ ಅವರ ಸ್ವರದಲ್ಲಿ ಹೀರೋ ಚಿತ್ರದ ಒಂದು ಗೀತೆಯನ್ನು ಬರೆದಿದ್ದಾರೆ ಯೋಗರಾಜ್ ಭಟ್, ಸಂಗೀತ ಅಜನೀಶ್ ಲೋಕನಾಥ್.

ಚಿತ್ರ ಬನಾರಸ್. ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಸಂಗೀತ ರವೀಂದ್ರನಾಥ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ಅಜನೀಶ್ ಲೋಕನಾಥ್.

0: ಕೇಳಿದ್ರೆ ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದೀಕ್ಷೆ.

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಸಾರ್ವಜನಿಕ ಸಹಭಾಗಿತ್ವದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಮೇ 17 ಕೊನೆಯ ದಿನ. ಇಂಜಿನಿಯರಿಂಗ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ಆಕಾಂಕ್ಷಿಗಳು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಅಕೌಂಟ್ಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇಂಟರ್ ಸಿಎ, ಇಂಟರ್ ಸಿಎಂಎ ಪದವೀಧರರಾಗಿರಬೇಕು. ಬಿಕಾಂ, ಬಿಬಿಎ, ಬಿ

ಬಿಎಸ್ಸಿ ಬಿಎಂಎಸ್ ಅಥವಾ ಬಿಎಚ್ಎಂ ಪದವಿ ಪಡೆದವರಿಗೆ ವೇಜ್ ಅಮ್ಯುನಿಟೀಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಪಿಯುಸಿ ಅರ್ಹತೆ ಅಥವಾ ಪದವಿ ವಿದ್ಯಾ ಅರ್ಹತೆ ಉಳ್ಳವರು ಸೆಕ್ರೆಟರಿ ಹುದ್ದೆಗೂ, ಎಂಎಸ್ಸಿ ಅಥವಾ ಹಿಂದಿ ಸ್ನಾತಕೋತ್ತರ ಪದವಿ ಅರ್ಹತೆ ಉಳ್ಳವರು ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೂ ಪ್ರಯತ್ನಿಸಬಹುದು. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ, 3 ವರ್ಷದ ಸೇವಾ ಅನುಭವ ಅವಶ್ಯಕ. ಇನ್ನುಳಿದ ಹುದ್ದೆಗಳಿಗೆ 32 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. 5 ವರ್ಷದ ಸೇವಾ ಅನುಭವ ಕಡ್ಡಾಯ. ಎಸ್ಸಿ ಎಸ್ಟಿ ಮತ್ತು ವಿಶೇಷಚೇತನರು ಹೊರತುಪಡಿಸಿ ಉಳಿದೆಲ್ಲರೂ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಇದರೊಂದಿಗೆ ಜಿಎಸ್ಟಿ ಪಾವತಿ ಕಡ್ಡಾಯ. ಹೆಚ್ಚಿನ ವಿವರಗಳಿಗೆ ಬಿಪಿಸಿಎಲ್ ವೆಬ್ಸೈಟ್ www.bharatpetroleum.in ಅನ್ನು ನೋಡಬಹುದು.

కేంద్ర సిబ్బంది నియామకతి ఆయోగ, స్టాఫ్ సెలక్షన్ కమిషన్, ఎస్ఎస్సి, ఎస్ఎస్ఎల్సి, పియుసి ಪದವಿ, ಸ್ನಾತಕೋತ್ತರ ಪದವಿ ಹೊಂದಿರುವ ಅಭ್ಯರ್ಥಿಗಳಿಂದ 14ನೇ ಆವೃತ್ತಿಯ 2026ನೇ ಸಾಲಿನ ಸೆಲೆಕ್ಷನ್ ಪೋಸ್ಟ್ಗಳ ಭರ್ತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾಯಂ ಉದ್ಯೋಗ ಪಡೆಯಬಹುದು. ಕಲೆ, ವಾಣಿಜ್ಯ, ವಿಜ್ಞಾನ, ತಾಂತ್ರಿಕ ಕ್ಷೇತ್ರದಲ್ಲಿ ಶಿಕ್ಷಣ ಪಡೆದವರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಮೇ 4 ಕೊನೆಯ ದಿನ. ಹುದ್ದೆಗಳು: ಸ್ಟೆನೋಗ್ರಾಫರ್, ಲ್ಯಾಬ್ ಅಟೆಂಡೆಂಟ್, ಜೂನಿಯರ್ ಇಂಜಿನಿಯರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಸ್ಟೋರ್ ಕ್ಲರ್ಕ್, ಅಕೌಂಟೆಂಟ್, ಲೈಬ್ರರಿ ಅಟೆಂಡೆಂಟ್, ಮೆಕ್ಯಾನಿಕ್, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್, ಫೀಲ್ಡ್ ಮ್ಯಾನ್, ಡೆಪ್ಯೂಟಿ ರೇಂಜರ್, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಸೂಪರ್ವೈಸರ್, ಮಾರ್ಕೆಟಿಂಗ್ ಅಸಿಸ್ಟೆಂಟ್, ಅಗ್ರಿಕಲ್ಚರ್ ಅಸಿಸ್ಟೆಂಟ್, ಹೀಗೆ ಸುಮಾರು 3,000 ಹುದ್ದೆಗಳು ಇವೆ. ಎಸ್ಎಸ್ಸಿಯ ನೂತನ ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವವರು ಆಯಾ ಗುಂಪಿನ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು. ಒಟ್ಟು ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು ಇದರಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಮೀಸಲಾತಿ, ಅರ್ಜಿ ಶುಲ್ಕ ವಿನಾಯಿತಿ, ವಯೋಮಿತಿ ಸಡಿಲಿಕೆ ಮೊದಲಾದವುಗಳನ್ನು ಬಯಸುವವರು ನಿಗದಿತ ಪ್ರಮಾಣ ಪತ್ರಗಳನ್ನು ಅಧಿಸೂಚನೆಯಲ್ಲಿ ನೀಡಲಾಗಿರುವ ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸಬೇಕಾಗುತ್ತೆ. ಈ ಪ್ರಮಾಣ ಪತ್ರಗಳು 2025-26ನೇ ಸಾಲಿಗೆ ಅನ್ವಯವಾಗುವಂತೆ ಪಡೆದಿರಬೇಕು. ಪ್ರತಿ ವರ್ಗದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಆಧಾರ್ ದೃಢೀಕರಣ ಬಳಸಿಕೊಂಡಲ್ಲಿ ಫೋಟೋ, ಸಹಿ ಮೊದಲಾದ ಕಾರಣಕ್ಕೆ ಅರ್ಜಿ ತಿರಸ್ಕೃತವಾಗುವುದನ್ನು ತಪ್ಪಿಸಬಹುದು. 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಮಹಿಳೆಯರು, ಪರಿಶಿಷ್ಟರು, ಅಂಗವಿಕಲರಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗುವುದು. ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಮೀಸಲಾತಿ ಅನ್ವಯ ವಯೋ ಸಡಿಲಿಕೆಯನ್ನು ಕೂಡ ಪಡೆಯಬಹುದು. ಹೆಚ್ಚಿನ ಮಾಹಿತಿಯನ್ನು ಎಸ್ಎಸ್ಸಿಯ ಅಧಿಕೃತ ವೆಬ್ಸೈಟ್ ಅನ್ನು ನೋಡಬಹುದು.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 84 ಹಿಂದಿ ಅನುವಾದಕರು ಮತ್ತು 737 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅರ್ಹ ಅಭ್ಯರ್ಥಿಗಳು May 15 ಅರ್ಜಿ ಸಲ್ಲಿಸಬಹುದು. ಜೂನ್ ಅಥವಾ ಆಗಸ್ಟ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು. ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳು ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿದ ಅಭ್ಯರ್ಥಿಗಳಿಗೂ ಈ ಪರೀಕ್ಷೆ ಬರೆಯಲು ಅವಕಾಶವಿದೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿರುವ ಅಥವಾ ಇಂಗ್ಲಿಷ್ ಹಿಂದಿ ಹೊರತುಪಡಿಸಿ ಯಾವುದೇ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸ್ನಾತಕೋತ್ತರ ವಿದ್ಯಾರ್ಹತೆ ಜೊತೆಗೆ ಹಿಂದಿಯಿಂದ ಇಂಗ್ಲಿಷ್ಗೆ ಮತ್ತು ಇಂಗ್ಲಿಷ್ನಿಂದ ಹಿಂದಿಗೆ ಅನುವಾದದಲ್ಲಿ ಡಿಪ್ಲೊಮೋ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಪಡೆದಿರಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಹಿಂದಿಯಿಂದ ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ನಿಂದ ಹಿಂದಿಗೆ 2 ವರ್ಷ ಅನುವಾದಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು. ಸ್ಟೆನೋಗ್ರಾಫರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ತೇರ್ಗಡೆಯಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ 100 ರೂಪಾಯಿ. SC/ST ವಿಶೇಷಚೇತನ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು May 15 ಕೊನೆಯ ದಿನ, ಶುಲ್ಕ ಪಾವತಿಗೆ May 16 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು May 20 ಮತ್ತು 21ರಂದು ಅರ್ಜಿ ತಿದ್ದುಪಡಿ ಮಾಡಬಹುದು. ಆದರೆ ಹೀಗೆ ತಿದ್ದುಪಡಿ ಮಾಡುವಾಗ ಮೊದಲ ತಿದ್ದುಪಡಿಗೆ 200 ರೂಪಾಯಿ, ಎರಡನೇ ತಿದ್ದುಪಡಿಗೆ 500 ರೂಪಾಯಿ.

ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿಯಲ್ಲಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ sscc.gov.in ಅನ್ನು ನೋಡಬಹುದು. ಸಹಾಯವಾಣಿ ಸಂಖ್ಯೆ 1800930363. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದೇಶದಾದ್ಯಂತ ಡಿಪ್ಲೊಮಾ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಒಟ್ಟು 668 ಅಭ್ಯರ್ಥಿಗಳಿಗೆ ಅವಕಾಶವಿದ್ದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು May 11 ಕೊನೆಯ ದಿನ. ಡಿಪ್ಲೊಮಾ ಟ್ರೇನಿ ಎಲೆಕ್ಟ್ರಿಕಲ್ 465, ಡಿಪ್ಲೊಮಾ ಟ್ರೇನಿ ಸಿವಿಲ್ 104, ಡಿಪ್ಲೊಮಾ ಟ್ರೇನಿ ಸರ್ವೆ 3, ಜೂನಿಯರ್ ಆಫೀಸರ್ ಟ್ರೇನಿ HR 30, ಜೂನಿಯರ್ ಆಫೀಸರ್ ಟ್ರೇನಿ FNDA 23 ಹಾಗೂ 23 ಜೂನಿಯರ್ ಟೆಕ್ನಿಷಿಯನ್ ಟ್ರೇನಿ ಸರ್ವೆ ಹುದ್ದೆಗಳಿಗೆ ಕರ್ನಾಟಕವು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ನೇಮಕಾತಿ ನಡೆಯಲಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಲ್ಲಿ ಆಯ್ಕೆಯಾದವರ ಕೌಶಲ ಪರೀಕ್ಷೆ ಇರುತ್ತದೆ. ಬಳಿಕ ದಾಖಲೆಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ನಡೆಸಲಾಗುವುದು. ಜೂನಿಯರ್ ಟೆಕ್ನಿಷಿಯನ್ ಟ್ರೇನಿ ಸರ್ವೆ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕವಿದ್ದು, ಉಳಿದ ಹುದ್ದೆಗಳಿಗೆ ಅರ್ಜಿ ಹಾಕುವವರು 300 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ನಿಯಮಾನುಸಾರ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪೂರ್ಣ ಸಮಯದ ಡಿಪ್ಲೊಮಾ ಅಥವಾ ಪದವಿಯನ್ನು ಹೊಂದಿರಬೇಕು. ಡಿಪ್ಲೊಮಾ ಟ್ರೈನಿ ಹುದ್ದೆಗಳಿಗೆ ಕನಿಷ್ಠ ಅರ್ಹತಾ ಅಂಕಗಳೊಂದಿಗೆ ಸಂಬಂಧಿತ ಎಂಜಿನಿಯರಿಂಗ್ ವಿಭಾಗದಲ್ಲಿ 3 ವರ್ಷ ಡಿಪ್ಲೊಮಾ ಅಗತ್ಯವಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ May 11. ವೆಬ್ಸೈಟ್ ವಿಳಾಸ powergrid.in. ಕೇಂದ್ರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SPMCL ಇಲ್ಲಿ ಒಟ್ಟು 534 ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು May 19 ಅವಕಾಶವಿದೆ. ಹುದ್ದೆಗಳು ಟೆಕ್ನಿಕಲ್, ಪ್ರಿಂಟಿಂಗ್ IT, ಮೆಕ್ಯಾನಿಕಲ್, AC, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಫ್ಯಾಕ್ಟರಿ, ಸಿವಿಲ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ ಸೂಪರ್ವೈಸರ್ಗಳ ನೇಮಕಾತಿ ನಡೆಯಲಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಡಿಪ್ಲೊಮಾ ಪಡೆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ಆರ್ಟಿಸ್ಟ್ ಹುದ್ದೆಗಳು ಖಾಲಿ ಇದ್ದು, ಫೈನ್ ಆರ್ಟ್ಸ್, ಕಮರ್ಷಿಯಲ್ ಆರ್ಟ್ಸ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದವರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು. ವಿವಿಧ ಟ್ರೇಡ್ನಲ್ಲಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದ್ದು, ಐಟಿಐ ಅರ್ಹತೆಯುಳ್ಳವರು ಅರ್ಜಿ ಸಲ್ಲಿಸಬಹುದು. ಇನ್ನು ವೆಲ್ಫೇರ್ ಆಫೀಸರ್ ಹುದ್ದೆಗಳಿಗೂ ಅವಕಾಶವಿದ್ದು, ಪದವೀಧರರು ಅರ್ಜಿ ಸಲ್ಲಿಸಬಹುದು. ಈ ಎಲ್ಲಾ ಹುದ್ದೆಗಳಿಗೂ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ OBC ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ 1,000 ರೂಪಾಯಿ, ಉಳಿದೆಲ್ಲ ವರ್ಗದವರಿಗೆ 200 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ May 19. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ cnpnasik.spmcil.com ಅನ್ನು ನೋಡಬಹುದು. ಕೇಂದ್ರ ಮೀಸಲು ಪೊಲೀಸ್ ಪಡೆಯು 9,195 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು May 19 ಕೊನೆಯ ದಿನ. ಟೆಕ್ನಿಕಲ್, ಟ್ರೇಡ್ಸ್ಮನ್, ಪೈನೀರ್ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಯಾ ರಾಜ್ಯವಾರು ಹುದ್ದೆಗಳನ್ನು ಮೀಸಲಿಡಲಾಗಿದ್ದು, ಒಟ್ಟು ಹುದ್ದೆಯಲ್ಲಿ 471 ಹುದ್ದೆಗಳು ಕರ್ನಾಟಕ ರಾಜ್ಯಕ್ಕೆ ಮೀಸಲಿರಿಸಲಾಗಿದೆ. ಬ್ರಾಡ್ಬ್ಯಾಂಡ್, ಬಗ್ಲರ್, ಹೇರ್ ಡ್ರೆಸ್ಸರ್, ಮಾಲಿ, ಪೈಪ್ ಬ್ಯಾಂಡ್, ಪೇಂಟರ್, ಟೇಲರ್, ವಾಟರ್ ಕ್ಯಾರಿಯರ್, ಡ್ರೈವರ್, ಕುಕ್, ಕೋಬ್ಲಾರ್, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ವಾಷರ್ಮನ್ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಪೈನೀರ್ ವಿಭಾಗದಲ್ಲಿ ಮಾಸನ್ ಮತ್ತು ಎಲೆಕ್ಟ್ರಿಷಿಯನ್ ಹುದ್ದೆಗಳು ಸೇರಿದಂತೆ ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ SSLC ವಿದ್ಯಾರ್ಹತೆ ನಿಗದಿಪಡಿಸಲಾಗಿದ್ದು, ಇದರೊಂದಿಗೆ ಆಯಾ ಟ್ರೇಡ್ಗನುಸಾರ ಐಟಿಐ ಪೂರ್ಣಗೊಳಿಸಿರಬೇಕು ಅಥವಾ ರಾಷ್ಟ್ರೀಯ ಇಲ್ಲವೇ ರಾಜ್ಯ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರಮಾಣಪತ್ರ ಹೊಂದಿರಬೇಕು. ಪೈನೀರ್ ವಿಭಾಗದ ಹುದ್ದೆಗಳಿಗೆ SSLC ಜೊತೆಗೆ 2 ವರ್ಷ ಆಯಾ ಟ್ರೇಡ್ಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಿದ ಅನುಭವ ಇರಬೇಕು. ಈ ಹುದ್ದೆಗಳ ಪೈಕಿ ಡ್ರೈವರ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 21 ವರ್ಷ ಹಾಗೂ ಗರಿಷ್ಠ 27 ವರ್ಷ ವಯೋಮಿತಿ ಹೊಂದಿರಬೇಕಾಗುತ್ತದೆ. ಉಳಿದೆಲ್ಲ ವಿಭಾಗಗಳಿಗೆ 18-23 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. SC ST ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರು ಹೊರತುಪಡಿಸಿ ಉಳಿದವರು 100 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CRPF ವೆಬ್ಸೈಟ್ RECT.CRPF.GOV.IN ಅನ್ನು ನೋಡಬಹುದು.

ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯು ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಒಟ್ಟು 890 ಹುದ್ದೆಗಳಿದ್ದು ಅರ್ಹ ಅಭ್ಯರ್ಥಿಗಳು ಮೇ 10 ಅರ್ಜಿ ಸಲ್ಲಿಸಬಹುದು. ಹುದ್ದೆಗಳಲ್ಲಿ 81 ಕೃಷಿ ಅಧಿಕಾರಿಗಳು, 551 ಸಹಾಯಕ ಕೃಷಿ ಅಧಿಕಾರಿ ಸೇರಿದಂತೆ ಒಟ್ಟು 632 ಹುದ್ದೆಗಳು ಖಾಲಿ ಇವೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 40 ಕೃಷಿ ಅಧಿಕಾರಿಗಳು, 218 ಸಹಾಯಕ ಕೃಷಿ ಅಧಿಕಾರಿಗಳು ಸೇರಿದಂತೆ 258 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಬಿಎಸ್ಸಿ, ಬಿಎಸ್ಸಿ ಆನರ್ಸ್, ಕೃಷಿ, ಬಿಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಿಎಸ್ಸಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಬಿಎಸ್ಸಿ ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, ಬಿಎಸ್ಸಿ ಆನರ್ಸ್ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಕೃಷಿ ಜೈವಿಕ ತಂತ್ರಜ್ಞಾನ, ಬಿಎಸ್ಸಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಬಿಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ವಿದ್ಯಾರ್ಹತೆಯನ್ನು ಅಪೇಕ್ಷಿಸಲಾಗಿದೆ. ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಬಿಎಸ್ಸಿ ಕೃಷಿ, ಬಿಎಸ್ಸಿ ಆನರ್ಸ್ ಕೃಷಿ, ಬಿಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಿಟೆಕ್ ಆಹಾರ ತಂತ್ರಜ್ಞಾನ, ಬಿಎಸ್ಸಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ಬಿಎಸ್ಸಿ ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, ಬಿಎಸ್ಸಿ ಆನರ್ಸ್ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಕೃಷಿ ಜೈವಿಕ ತಂತ್ರಜ್ಞಾನ, ಬಿಟೆಕ್ ಜೈವಿಕ ತಂತ್ರಜ್ಞಾನ, ಬಿಎಸ್ಸಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಬಿಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0802-43-46-04-60 ಸಂಪರ್ಕಿಸಬಹುದು ಅಥವಾ ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಜಿಒವಿ.ಇನ್ ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ

ಕಾರ್ಯಕ್ರಮ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು ನಿಮಗಾಗಿ. ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳ ಪ್ರಸಾರ ಇಂದು ಸಂಜೆ 5 ಗಂಟೆಗೆ. ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:04:05. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.

0: ಹಾಯ್ ಪುಟಾಣಿಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.
1: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಡಿಕೇರಿ ತಾಲೂಕು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಸ್ನೇಹಿತರಿಗೆಲ್ಲ ನಮಸ್ಕಾರ. ನಾವು ಮಡಿಕೇರಿ ತಾಲೂಕು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು. ಮೊದಲಿಗೆ ಪ್ರಾರ್ಥನೆ ಪ್ರಸ್ತುತ ಪಡಿಸುತ್ತಿದ್ದೇನೆ ನಾನು, ವರುಣಿಕಾ ಪಿ ಎಂ.

0: ಧನ್ಯವಾದಗಳು.
1: ಈಗ ಕಿರುನಾಟಕ ತಾಯಿಯ ಬೆಲೆ ಗೊತ್ತಾದಾಗ. ಮೊದಲಿಗೆ ಪಾತ್ರ ಪರಿಚಯ.
2: ನಾನು ಅನ್ವಿತಾ, ನನ್ನ ಪಾತ್ರ ಅಪ್ಪ.
3: ನಾನು ನಿಯಾಂಗ್, ನನ್ನ ಪಾತ್ರ ಹುಡುಗ.
4: ನಾನು ಹನಿಕಾ, ನನ್ನ ಪಾತ್ರ ಪದ್ಮ.
5: ನಾನು ಪ್ರಶ್ವಿ, ನನ್ನ ಪಾತ್ರ ವಿಮಲ.
6: ನಾನು ಯೇನಾ, ನನ್ನ ಪಾತ್ರ ಶಾರದಾ.
7: ನಾನು ದೇವಾಂಶ್, ನನ್ನ ಪಾತ್ರ ಮಗ.
8: ನಾನು ತನ್ವಿತಾ ರಾಜೇಶ್, ನನ್ನ ಪಾತ್ರ ಲಲಿತಾ.

0: ಹಲೋ ಸರ್, ನಾನು ವೃದ್ಧಾಶ್ರಮದಿಂದ ಫೋನ್ ಮಾಡುತ್ತಿದ್ದೇನೆ. ನಿಮ್ಮ ತಾಯಿ ಆಶ್ರಮ ಫೀಸ್ 6 ತಿಂಗಳಿಂದ ಕಟ್ಟಿಲ್ಲ, ಫೋನ್ ಮಾಡಿದರೂ ರಿಸೀವ್ ಮಾಡ್ತಾ ಇಲ್ಲ ಸರ್.
1: ಹಲೋ ಸರ್, ನಾನು ಬ್ಯುಸಿ ಇದ್ದೆ. ಏನು ಯಾವಾಗಲೂ ಫೋನ್ ಮಾಡ್ತಾ ಡಿಸ್ಟರ್ಬ್ ಮಾಡ್ತೀರಾ? ನಿಮ್ಮ ಫೋನ್ ರಿಸೀವ್ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನನಗೆ?
0: ಅಯ್ಯೋ, ಹಾಗೆ ಅಲ್ಲ ಸರ್. ನಿಮ್ಮ ತಾಯಿ ಸೀತಮ್ಮ 1 ವಾರದಿಂದ ಹಾಸಿಗೆ ಹಿಡಿದು 3 ದಿನಗಳ ಹಿಂದೆ ತೀರಿಕೊಂಡಿದ್ದಾರೆ. ಆರು ತಿಂಗಳಿಂದ ಅವರು ಟೈಲರಿಂಗ್ ಕೆಲಸ ಮಾಡಿ ಕೂಡಿಟ್ಟ ಒಂದಷ್ಟು ಹಣವನ್ನು ನಿಮಗೆ ತಲುಪಿಸಲು ಹೇಳಿದ್ದಾರೆ.
1: ಅಯ್ಯೋ, ನನ್ನ ಅಮ್ಮ ತೀರಿ ಹೋದರ? ಕೊನೆಯ ಕಾಲದಲ್ಲಿ ಅವರ ಮುಖ ನೋಡಲಾಗಲಿಲ್ಲ. ನಾಳೆನೇ ಬಂದು ನಾನು ಆಶ್ರಮದ ಫೀಸನ್ನು ಕಟ್ಟುತ್ತೇನೆ, ಮತ್ತೆ ಅವರ ಕೂಡಿಟ್ಟ ಹಣವನ್ನು ನೀವು ಆಶ್ರಮದ ಖರ್ಚಿಗೆ ಬಳಸಿಕೊಳ್ಳಿ.
0: ಆಯ್ತು, ಥ್ಯಾಂಕ್ ಯು ಸರ್.
2: ಏನ್ ಶಾರದಕ್ಕ, ಲಲಿತಕ್ಕ ಸುಮ್ಮನೆ ಕೂತಿದ್ದೀರಾ? ಬನ್ನಿ, ರಾತ್ರಿಯ ಅಡುಗೆಗೆ ಶುರು ಹಚ್ಚಿಕೊಳ್ಳೋಣ. ಏನು ವಿಮಲಕ್ಕ, ತುಂಬಾ ಸಪ್ಪಗಿದ್ದೀರಾ? ಏನಾಯ್ತು?
3: ಅಯ್ಯೋ, ಏನಿಲ್ಲ, ಹಾಗೆ ಸುಮ್ಮನೆ ಕೂತಿದ್ದೆ.
2: ಇಲ್ಲ, ಏನೋ ಮನಸ್ಸಿನಲ್ಲಿ ನೋವಿದೆ, ಮುಖದಲ್ಲಿ ಸಂತೋಷವೇ ಕಾಣ್ತಾ ಇಲ್ಲ.
3: ಏನು ಅಂತ ಹೇಳಲಿ, 1 ತಿಂಗಳಲ್ಲಿ ಬಂದು ಕರೆದುಕೊಂಡು ಹೋಗುತ್ತೇನೆಂದು ಆಶ್ರಮ ಸೇರಿಸಿ ಹೋದ ಮಗ 6 ತಿಂಗಳಾದರೂ ಬರಲಿಲ್ಲ, ಫೋನ್ ಮಾಡಿದರೂ ತೆಗೆಯುತ್ತಿಲ್ಲ.
4: ಅಯ್ಯೋ, ಈ ಮಕ್ಕಳೇ ಹೀಗೆ, ಏನ್ ಮಾಡೋದು? ಇವಾಗ ಒಮ್ಮೆ ಫೋನ್ ಮಾಡಿ ನೋಡಿ, ತೆಗೆದ್ರೂ ತೆಗೆಯಬಹುದು.

0: ಹಲೋ ಮಗನೇ, ಹೇಗಿದ್ದೀಯಪ್ಪ?
1: ಹಲೋ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ?
0: ನಾನು ಚೆನ್ನಾಗಿದ್ದೀನಿ ಅಪ್ಪ. ಯಾಕಪ್ಪ ಬಿಟ್ಟು ಹೋಗಿ 6 ತಿಂಗಳಾದರೂ ಬರಲೇ ಇಲ್ಲ? ಫೋನ್ ಮಾಡಿದ್ರೂ ರಿಸೀವ್ ಮಾಡಲಿಲ್ಲ.
1: ಅಮ್ಮ, ನಾನು ಬಿಸಿ ಇದ್ದೀನಿ, 10 ನಿಮಿಷ ಬಿಟ್ಟು ಫೋನ್ ಮಾಡುತ್ತೇನೆ.
0: ಏನಾಯ್ತು ವಿಮಲಕ್ಕ, ಮಗ ಯಾವಾಗ ಬರ್ತಾನಂತೆ? ಅಯ್ಯೋ, ಏನೋ ಬಿಸಿ ಕೆಲಸವಂತೆ, ಆಮೇಲೆ ಅವನೇ ಫೋನ್ ಮಾಡ್ತಾನಂತೆ.
2: ಅಯ್ಯೋ, ಈ ಮಕ್ಕಳ ಬಿಸಿ ಕೆಲಸ ಇದ್ದಿದ್ದೆ. ಸಣ್ಣವರಿದ್ದಾಗ ನಮ್ಮ ಹಿಂದೆ ಸುತ್ತ ಆಡ್ಕೊಂಡಿದ್ರು, ಇವಾಗ ನಾವು ಬೇಡದಾದ್ವಿ, ಏನೋ ಮಾಡಕ್ಕಾಗಲ್ಲ. ನಮ್ಮ ಹಣೆ ಬರಹ ನೋಡಿದ್ರ? ಸೀತಮ್ಮಕ್ಕನ ಮಗ ತಾಯಿ ಸತ್ರು ನೋಡಕ್ಕೆ ಬರಲಿಲ್ಲ.
1: ಲೇ, ಒಂದು ಕಪ್ ನೀರು ತಂದ್ಕೊಡು.
0: ಅಯ್ಯೋ, ನನ್ನ ಮಗ ಹಾಗೇನಿಲ್ಲ, ಏನೋ ಬಿಸಿ ಇದ್ದಾನೆ. ಫೋನ್ ಎತ್ತಿದ್ದಾಗೆ ಹೇಗಿದ್ದೀಯಾ ಅಂತ ಕೇಳ್ದ, ಅವನು ಬಂದೇ ಬರ್ತಾನೆ.
2: ಆಯ್ತು ಬಿಡಕ್ಕ, ಯಾಕಷ್ಟೊಂದು ಕೋಪ ಮಾಡ್ಕೊಳ್ತೀಯ?
1: ಲೇ, ಒಂದು ಕಪ್ ನೀರು ತಂದು ಕೊಡು.
3: ಲೋ, ಎದ್ದು ಬಾರೋ ಮಗನೇ, ಅಪ್ಪನಿಗೆ ಒಂದು ಲೋಟ ನೀರಂತೆ ಕೊಡು ಬಾರೋ.
1: ಅಮ್ಮ, ನಾನು ಮೊಬೈಲ್ನಲ್ಲಿ ಬಿಸಿ ಇದ್ದೇನೆ, ನೀನೇ ಬೇಕಾದ್ರೆ ತಂದು ಕೊಡು.
2: ಏನೋ ನಿಂಗೆ ಕೇಳಿದ್ದೆಲ್ಲ ತಂದು ಕೊಟ್ಟು ಮುದ್ದು ಮಾಡಿ ಸಾಕಿದ್ದು ಹೆಚ್ಚಾಯ್ತು. ನಿನ್ನ ಓದಿಗೆ ತೊಂದರೆ ಆಗದೆ ಇರಲಿ ಅಂತ ಅಜ್ಜಿನ ವೃದ್ಧಾಶ್ರಮಕ್ಕೆ ಬಿಟ್ಟೆ. ಇವತ್ತು ಒಂದು ಲೋಟ ನೀರು ಕೊಡ್ಲಿಕ್ಕೆ ಕಷ್ಟ ಆಗೋಯ್ತ ಮಗನೇ.
1: ನೀವು ನಿಮ್ಮ ಅಮ್ಮನ ಎಷ್ಟು ಚಂದ ನೋಡಿಕೊಂಡಿದ್ರಿ. ಅವ ಎಷ್ಟೇ ಬೇಡಿಕೊಂಡ್ರು ವೃದ್ಧಾಶ್ರಮಕ್ಕೆ ತಕೊಂಡು ಹೋಗಿ ಬಿಟ್ಟು ಬಂದ್ರಿ. ಅವರಿಗೆ ಈ ಮನೆಯಲ್ಲಿ ಯಾವ ಮರ್ಯಾದೆಯನ್ನು ಕೊಡಲಿಲ್ಲ. ಇವಾಗ ನನಗೆ ಯಾಕೆ ಬುದ್ಧಿ ಹೇಳುತ್ತೀರಾ? ಅವು ನಿಮ್ಮನ್ನು ಸಾಕಿದ ಅಮ್ಮ ಅಲ್ವಾ, ಮತ್ತ್ಯಾಕೆ ಬಿಟ್ರಿ ಅವರನ್ನು ಅಲ್ಲಿ?
2: ನಿಜ, ನಾನು ತಪ್ಪು ಮಾಡಿಬಿಟ್ಟೆ. ಅಮ್ಮ ಇದ್ದಿದ್ರೆ ನನಗೆ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ನೀರು ಅಂತ ಕೊಡ್ತಾ ಇದ್ದಳು. ಅಮ್ಮನ ಪ್ರೀತಿಯ ಮುಂದೆ ಜಗತ್ತಿನಲ್ಲಿ ಬೇರೇನೂ ಇಲ್ಲ. ನಾನು ಈಗಲೇ ಹೋಗಿ ಅಮ್ಮನನ್ನು ಕರೆದುಕೊಂಡು ಬರ್ತೀನಿ.

0: ಕಿರುನಾಟಕದಿಂದ ನಾವು ಜೀವ ಹಾಗೂ ಜೀವನ ಕೊಟ್ಟ ತಂದೆ ತಾಯಿಯನ್ನು ನೋಯಿಸಬಾರದು ಎಂದು ತಿಳಿದುಕೊಳ್ಳಬೇಕು.
1: ಸ್ನೇಹಿತರೆ, ಇದೀಗ ಶಿಶುಗೀತೆ ಕವನ ಪಿ ವಿ ಅವರಿಂದ.
2: ಪುಟ್ಟ

ಬಳ್ಳಿ ಹಾಗೆ ಬಡಕುತ್ತ ಎಲ್ಲಿಗೆ ಹೊರಟಿರುವೆ, ಉನವಿಲೆ ಎಲ್ಲಿಗೆ ಹೊರಟಿರುವೆ. ಮಳರಾಯ ಬಂದಾಗ ಇಳೆಯನ್ನು

0: ಓ ನಾವಿಲೇ ಎಲ್ಲಿಗೆ ಹೊರಟಿರುವೆ.
1: ಇದೀಗ ನೀತಿ ಕಥೆಯೊಂದನ್ನು ಕೇಳೋಣ ಪುನರ್ವಿ ಟಿಜೆ ಅವರಿಂದ.
0: ತೋಳ ಮತ್ತು ಮೇಕೆ ಮರಿಗಳ ಒಂದು ಕಥೆಯನ್ನು ಕೇಳೋಣವೇ. ಒಂದು ಆಡು ತನ್ನ ಎರಡು ಮರಿಗಳೊಡನೆ ವಾಸ ಮಾಡುತ್ತಿತ್ತು. ಅಲ್ಲೇ ಹತ್ತಿರದ ಕಾಡಿನಲ್ಲಿ ಒಂದು ದುಷ್ಟ ತೋಳವಿತ್ತು. ಅದು ಹೇಗಾದರೂ ಮಾಡಿ ಆಡಿನ ಮರಿಗಳನ್ನು ತಿನ್ನಬೇಕೆಂದು ಹೊಂಚು ಹಾಕುತ್ತಿತ್ತು. ಒಂದು ದಿನ ತಾಯಿ ಮೇಕೆ ಹೊರಗೆ ಹೋಗಬೇಕಾಯಿತು. ತಾಯಿ ಮೇಕೆ ಮಕ್ಕಳನ್ನು ಕರೆದು, ಮಕ್ಕಳೇ, ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ. ನಾನಿಲ್ಲದಾಗ ಯಾರೇ ಬಾಗಿಲು ತಟ್ಟಿದರೂ ತೆಗೆಯಬೇಡಿ. ಆ ದುಷ್ಟ ತೋಳವು ಹೇಗಾದರೂ ಮಾಡಿ ಉಪಾಯ ಮಾಡಬಹುದು. ಮೋಸ ಹೋಗಬೇಡಿ ಎಂದು ತಾಯಿ ಮೇಕೆ ಹೇಳಿತು. ನಾನು ಹಿಂತಿರುಗಿ ಬಂದಾಗ ಬಾಗಿಲು ತಟ್ಟುತ್ತೀನಿ, ನಿಮ್ಮ ಹೆಸರನ್ನು ಕೂಗುತ್ತೀನಿ, ಅಷ್ಟೇ ಅಲ್ಲ ಆ ದುಷ್ಟ ತೋಳವನ್ನು ಬೈಯುತ್ತೇನೆ, ಆಗ ಮಾತ್ರ ಬಾಗಿಲು ತೆಗೆಯಿರಿ ಎಂದು ತಾಯಿ ಮೇಕೆ ಹೇಳಿ ಹೊರಟು ಹೋಯಿತು. ಇದನ್ನೆಲ್ಲ ಕೇಳಿಸಿಕೊಂಡ ಆ ದುಷ್ಟ ತೋಳವು ಬಂದು ಬಾಗಿಲನ್ನು ತಟ್ಟಿತ್ತು, ಮೇಕೆಯ ಮರಿಗಳ ಹೆಸರನ್ನು ಕೂಗಿತ್ತು, ಅಷ್ಟೇ ಅಲ್ಲ ತೋಳ ಹಾಳಾಗಲಿ ಎಂದು ಬೈದಿತ್ತು. ಆದರೆ ಮೇಕೆಯ ಮರಿಗಳಿಗೆ ಒಂದು ಸಣ್ಣ ಅನುಮಾನ ಉಂಟಾಯಿತು. ಅವು ಕಿಟಕಿಯಿಂದ ಇಣುಕ್ಕಿ ನೋಡಿದಾಗ ಬಂದಿರೋದು ತೋಳವೆಂದು ಬಾಗಿಲನ್ನು ತೆರೆಯಲೇ ಇಲ್ಲ. ಸ್ವಲ್ಪ ಕಾಲ ಅಲ್ಲೇ ನಿಂತಿದ್ದ ತೋಳವು ತೆಪ್ಪಗೆ ಹೊರಟು ಹೋಯಿತು. ತಾಯಿ ಮೇಕೆ ಮನೆಗೆ ಬಂದಾಗ ವಿಷಯ ತಿಳಿಯಿತು. ಸಂತೋಷವಾದಳು, ಏಕೆಂದರೆ ಅವಳ ಮಕ್ಕಳ ಬುದ್ಧಿವಂತಿಕೆಗೆ ಸಂತೋಷವಾದಳು. ಈ ಕಥೆಯ ನೀತಿಯು, ಆಪತ್ತು ಬಂದಾಗ ಆಲೋಚಿಸಿ ಕೆಲಸ ಮಾಡಬೇಕು.
1: ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿರುವವರು ವರುಣಿಕಾ, ಯಶಸ್, ನಿಖಿಲ್, ಮಿಲನ, ಯಶಿಕಾ, ಹನ್ಸಿಕಾ, ತನ್ಮಯ್, ಲವ್ಯ, ಪ್ರಿಯಾಂಕಾ ಮತ್ತು ಪುನರ್ವಿ.

0: ಈಗ ಕಿರುಹಾಸ್ಯ ನಾಟಕವನ್ನು ಕೇಳೋಣ. ಮೊದಲಿಗೆ ಪಾತ್ರ ಪರಿಚಯ.
1: ನಾನು ಅನ್ವಿತಾ, ನನ್ನ ಪಾತ್ರ ಮಗ.
2: ನಾನು ಓಶಿನ್, ನನ್ನ ಪಾತ್ರ ಅಮ್ಮ.
3: ನಾನು ಲಿಪಿ, ನನ್ನ ಪಾತ್ರ ಸುನೀತಾ.
4: ನಾನು ಜಶ್ವಿತಾ, ನನ್ನ ಪಾತ್ರ ಆರ್ಯನ ಅಮ್ಮ.
5: ನಾನು ಹೇಮಲ್, ನನ್ನ ಪಾತ್ರ ಬೈಕ್ ಶೋರೂಮ್ ಮ್ಯಾನೇಜರ್.
6: ನಾನು ಯೋಗಿ, ನನ್ನ ಪಾತ್ರ ಚಿನ್ನದ ಅಂಗಡಿ ಮ್ಯಾನೇಜರ್.
7: ನಾನು ಸೈಫಾನ್, ನಾನು ಮಾಡುವ ಪಾತ್ರ ಸುರೇಶ್.
8: ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಯೇ.
9: ಯಾರಪ್ಪ ಇದು ಬೆಳಿಗ್ಗೆ ಬೆಳಿಗ್ಗೆ ಕಾಲ್ ಮಾಡ್ತಿದ್ದಾರೆ? ನಾನು ಪೂಜೆ ಮಾಡೋ ಟೈಮಲ್ಲೇ.
10: ಓ ಸುನೀತಾ, ಕರೆಕ್ಟ್ ಟೈಮ್ಗೆ ಕಾಲ್ ಮಾಡಿದಾಳಪ್ಪ.
11: ಹಲೋ ಸರೋಜಮ್ಮ.
10: ಹೆಲೋ ಸುನೀತಾ, ನಂಗಂತೂ ಇವತ್ತು ತುಂಬಾ ಖುಷಿ ಆಗ್ತಿದೆ ಕಣೆ.
11: ಯಾಕೆ?
10: ಯಾಕಂದ್ರೆ ಇವತ್ತು ನನ್ನ ಮಗಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕಣೆ.
11: ಓ ಹೌದಾ?
10: ಹಾ ಹೌದು, ನಂಗಂತೂ ತುಂಬಾ ಕಾನ್ಫಿಡೆನ್ಸ್ ಇದೆ ಅಪ್ಪ. ಆದ್ರೆ ನನ್ನ ಮಗನ ಮೇಲಲ್ಲ, ನನ್ನ ಮೇಲೆ. ನಾನು ಯಾರು? ಸರೋಜಮ್ಮ, ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವಳು. ಅದಕ್ಕೆ ಇವತ್ತು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿ ಇದ್ದೀನಿ. ಸರಿ ಕಣೆ, ನಂಗಿನ್ ತುಂಬಾ ಕೆಲ್ಸ ಇದೆ, ಬಾಯ್ ಆಯ್ತಾ?
11: ಸರಿ ಕಣೆ, ಬಾಯ್.
10: ಏನಪ್ಪ ನನ್ ಮಗ ಇಷ್ಟೊತ್ತಾದ್ರೂ ಎದ್ದಿಲ್ವಲ್ಲ? ಮಗ್ನೆ ಶಿವಕುಮಾರ, ಎದ್ದೇಳಪ್ಪ.
12: ಏನಮ್ಮ ಇವತ್ ಕಾಲೇಜ್ಗೆ ರಜಾ ಇದ್ರು ಯೂನಿಫಾರ್ಮ್ ಹಾಕ್ಸಿ ಮಲ್ಸಿದ್ಯಲ್ಲ?
10: ಅಯ್ಯೋ ಮಗ್ನೆ, ಇವತ್ತು ನಿನ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕಣೋ.
12: ಅದಕ್ಕೆ?
10: ಅದಕ್ಕಂತೆ ಅದಕ್ಕೆ, ಇವತ್ತು ಟಿ ವಿ ಅವರು, ನ್ಯೂಸ್ ಪೇಪರ್ ಅವರು ಎಲ್ಲರೂ ಬರ್ತಾರೆ. ಆಗ ನೀನೇನ್ ಹೇಳ್ತೀಯ, ಏನ್ ಮಾತಾಡ್ತೀಯ? ನೀನು ಫಸ್ಟ್ ರ್ಯಾಂಕ್ ಬರಕ್ಕೆ ಯಾರ್ ಕಾರಣ ಅಂದ್ರೆ ಏನ್ ಹೇಳ್ತೀಯ?
12: ನಾನೇನ ಮಾತಾಡ್ಕೊಳ್ತೀನಿ, ಹೋಗಮ್ಮ ನೀನು.
10: ಬೇಡ ಬೇಡ ಮಗ್ನೆ, ಒಂದ್ಸತಿ ಹೇಳು ಪ್ಲೀಸ್.
12: ಸರಿ ಅಮ್ಮ, ನೀನಲ್ಲಿ ದೂರದಲ್ಲಿ ನಿಂತ್ಕೊ, ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ. ನಾನು ಈ ಸತಿ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಕಾರಣ ನಮ್ಮ ಕಾಲೇಜ್ ಟೀಚರ್.
10: ಕಾಲೇಜ್ ಟೀಚರ್ ಅಂತೆ, ಕಾಲೇಜ್ ಟೀಚರ್ ಮಾಡ್ತೀನಿ ಇರು ನಿಂಗೆ. ಹೆಲೋ ಚಿನ್ನದ ಅಂಗಡಿಯವರಾ?
13: ಹೆಲೋ, ನಮಸ್ತೆ ಮೇಡಮ್, ಹೇಳಿ ಏನಾಗಬೇಕಿತ್ತು?
10: ನಾನು ನನ್ನ ಮಗಂಗೆ ಚಿನ್ನದ ಸರ ಆರ್ಡರ್ ಮಾಡಿದ್ನಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿಬಿಡಿ.
13: ಅಯ್ಯೋ ಯಾಕೆ ಮೇಡಮ್?
10: ನಾನು ಹೇಳ್ದಸ್ ಮಾಡಿ ಸಾಕು.
13: ಸರಿ ಮೇಡಮ್.
12: ಯಾಕಮ್ಮ ಚಿನ್ನದ ಸರ ಕ್ಯಾನ್ಸಲ್ ಮಾಡ್ದೆ? ಈಗ ನೋಡಮ್ಮ ನಾನು ಸರಿ ಯಾಕೆ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ. ನಾನು ಈ ಸತಿ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಕಾರಣ

0: ನಮ್ಮ ಟ್ಯೂಷನ್ ಟೀಚರ್.
1: ಟ್ಯೂಷನ್ ಟೀಚರ್ ಅಂತೆ, ಟ್ಯೂಷನ್ ಟೀಚರ್ ಮಾಡ್ತೀನಿ ಇರು ನಿಂಗೆ.
0: ಹೆಲೋ, ಬೈಕ್ ಶೋರೂಮ್ ಅವರಾ?
2: ಹಲೋ, ನಮಸ್ತೆ ಮೇಡಮ್, ಹೇಳಿ ಏನಾಗ್ಬೇಕಿತ್ತು?
0: ನಾನು ನನ್ನ ಮಗನ್ಗೆ ಬೈಕ್ ಆರ್ಡರ್ ಮಾಡಿದ್ನಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿಬಿಡಿ.
2: ಅಯ್ಯೋ, ಯಾಕೆ ಮೇಡಮ್?
0: ನಾನು ಹೇಳ್ದಸ್ ಮಾಡಿ ಸಾಕು.
2: ಸರಿ ಮೇಡಮ್.
3: ಯಾಕಮ್ಮ ಬೈಕ್ ಕ್ಯಾನ್ಸಲ್ ಮಾಡ್ದೆ? ಇದೊಂದು ಲಾಸ್ಟ್ ಚಾನ್ಸ್ ಕೊಡಮ್ಮ, ನಾನು ಸರಿಯಾಗಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ. ನಾನು ಈ ಸತಿ ಫಸ್ಟ್ ರ್ಯಾಂಕ್ ಬರೋದಿಕ್ಕೆ ಕಾರಣ ನಮ್ಮ ಅಮ್ಮ.
1: ಐ ಲವ್ ಯು ಮಗ್ನೆ.
3: ಐ ಲವ್ ಯು ಟೂ ಅಮ್ಮ.
0: ತಡಿ ತಡಿ, ಸುರೇಶ ಕಾಲ್ ಮಾಡ್ತಿದ್ದಾನೆ. ಹೆಲೋ ಸುರೇಶ, ನನ್ನ ಮಗನ್ ರಿಸಲ್ಟ್ ಬಂತ?
4: ಹಾ ಬಂತು.
0: ನನ್ನ ಮಗಂಗೆ ಎಷ್ಟು ಮಾರ್ಕ್ಸು?
4: 215.
0: ಓ, 220ಕ್ಕ?
4: ಅಲ್ಲ ಅಲ್ಲ, 700ಕ್ಕೆ.
0: ಏನು, ನನ್ನ ಮಗ ಫೇಲ್ ಆಗ್ಬಿಟ್ನ? ನನ್ನ ಮಾನ ಮರ್ಯಾದೆ ಎಲ್ಲಾನು ಹರಾಜಾಗ್ಬಿಟ್ಟ.
3: ಸಾರಿ ಅಮ್ಮ, ನಾನು ನೆಕ್ಸ್ಟ್ ಟೈಮ್ ಫಸ್ಟ್ ರ್ಯಾಂಕ್ ತಗೊಳ್ತೀನಿ.
0: ತಡಿ ತಡಿ, ಆರ್ಯದ್ದು ಮಾರ್ಕ್ಸ್ ಎಷ್ಟು ಅಂತ ಕೇಳ್ತೀನಿ. ಹೆಲೋ ಆರ್ಯನ್ ಅಮ್ಮನ, ನಿಮ್ ಮಗಂಗೆ ಎಷ್ಟು ಮಾರ್ಕ್ಸ್ ಬಂತು?
2: ನನ್ನ ಮಗಂಗೆ 201 ಮಾರ್ಕ್ಸ್ ಕಣೆ.
0: ಹೌದಾ, ಹಾಗಾದ್ರೆ ನಿನ್ ಮಗಂಗಿಂತ ನನ್ ಮಗಂಗೆ 14 ಮಾರ್ಕ್ಸ್ ಜಾಸ್ತಿನಾ?
2: ಅಯ್ಯೋ ಹೌದಾ.
0: ಸರಿ ಕಣೆ, ಥ್ಯಾಂಕ್ ಯು, ಆಯ್ತಾ, ಬಾಯ್
2: ಬಾಯ್.
0: ಹಬ್ಬ, ನೀನ್ ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ಪಕ್ಕದ ಮನೆ ಆರ್ಯಂಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ಯಲ್ಲ, ಅಷ್ಟು ಸಾಕು ನಂಗೆ. ಐ ಲವ್ ಯು ಮಗ್ನೆ.
3: ಐ ಲವ್ ಯು ಟು ಅಮ್ಮ.
5: ಮಕ್ಕಳಲ್ಲಿ ಹೋಲಿಕೆ ಇರಬಾರದು ಎಂದು ನಾವು ಈ ಕಿರುನಾಟಕದಲ್ಲಿ ಕಲಿಯುತ್ತೇವೆ.
6: ಈಗ ಓಷನ್ ಮುತ್ತಮ್ಮನವರಿಂದ ಒಂದು ಜನಪದ ಗೀತೆಯೊಂದನ್ನು ಕೇಳೋಣ.
7: ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಮಾರ.

ಅರುಮುರುವಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಅರುಮುರುವಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ. ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ. ನಿಂಬಿಯವನದಾಗ ನ ಹೆಂಗ ನಂಬಿ ಬರಲವ್ವ, ನಿಂಬಿಯವನದಾಗ ನ ಹೆಂಗ ನಂಬಿ ಬರಲವ್ವ. ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ. ಅಣ್ಣಿಗೇರಿ ಕೆರೆಯಾಗ ತೊರೆ ಹೊಡ್ದು ನೀರು ತುಂಬುವಾಗ, ಅಣ್ಣಿಗೇರಿ ಕೆರೆಯಾಗ ತೊರೆ ಹೊಡ್ದು ನೀರು ತುಂಬುವಾಗ. ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ, ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ. ಅವ್ವ ಇವನ್ ಯಾರ ಮಂಚದ ಮ್ಯಾಲೆ ಮಲಗ್ಯಾನ, ಅವ್ವ ಇವನ್ ಯಾರ ಮಂಚದ ಮ್ಯಾಲೆ ಮಲಗ್ಯಾನ. ಗೊತ್ತಿಲ್ಲೇನವ್ವ ತಂಗಿ ಶಿಶುನಳ ಶರೀಫಜ್ಜ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಳ ಶರೀಫಜ್ಜ. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಮಾರ

0: ಇದೀಗ ಶ್ರೀವತ್ಸನವರಿಂದ ಮಿಮಿಕ್ರಿ ಕೇಳಿ ಆನಂದಿಸೋಣವೇ.
1: ಒಂದು ದಿನ ನಾನು ಟ್ರಿಮ್ಮರ್ ತೆಗೆದುಕೊಂಡು ಎಂದು ಶೇವ್ ಮಾಡಿ ಊರಿಗೆ ವಿಮಾನ ಹತ್ತಿ ಬಂದೆನು. ವಿಮಾನ ನಿಲ್ದಾಣದಿಂದ ವಿಮಾನವು ಬಿಡುವ ಶಬ್ದವು ಹೇಗಿತ್ತು ಎಂದರೆ,

ಎಂದು ಹೊರಟಿತು. ಅಷ್ಟರಲ್ಲಿ ಪೈಲಟ್ನೋರ್ವನು ಮೈಕನ್ನು ಎಂದು ಕುಟ್ಟಿಬಿಟ್ಟು ಮೈಕ್ ಚೆಕ್ ಮಾಡಿ ನಮಗೆ ಸೂಚನೆ ಮತ್ತು ಅಲ್ಲಿಯ ವಿವರಣೆಯನ್ನು ನೀಡಿದರು. ನಾನು ಅಲ್ಲಿಂದ ಬಂದ ನಂತರ ದಾರಿಯಲ್ಲಿ ಗಾಡಿಗಳ ಆಟೋ ಶೋ ನಡೆಯುತ್ತಿತ್ತು. ನಾನು ಅಲ್ಲಿಗೆ ಕುತೂಹಲ ತಡೆಯಲಾರದೆ ಹೋದೆನು. ಅಲ್ಲಿ ತರತರ ಶಬ್ದ ಮಾಡುವ ತರತರ ಬಣ್ಣದ ಗಾಡಿಗಳಿದ್ದವು. ಅದರಲ್ಲಿ ಒಂದು ಬುಗಾಟಿ, ಇದರ ಶಬ್ದವು

ಎಂದು ಶಬ್ದ ಮಾಡುತ್ತಿತ್ತು. ಇನ್ನೊಂದು ಗಾಡಿ ಫಾರ್ಮುಲಾ 1, ಇದರ ಶಬ್ದವು ಎಂದು ಶಬ್ದ ಮಾಡಿತ್ತು. ಅಲ್ಲಿ ಬೈಕ್ ಒಂದು ಇತ್ತು, ಇದರ ಶಬ್ದ ಎಂದು ಶಬ್ದ ಮಾಡುತ್ತಿತ್ತು. ಅನಂತರ ಅಲ್ಲಿ ಇನ್ನೊಂದು ಗಾಡಿಯನ್ನು ಕಂಡೆನು, ಇದರ ಶಬ್ದವು ಎಂದು ಶಬ್ದ ಮಾಡಿತ್ತು. ಅನಂತರ ಅಲ್ಲಿ ಇನ್ನೊಂದು ಗಾಡಿ ಇತ್ತು, ಇದರ ಶಬ್ದವು ಎಂದು ಶಬ್ದ ಮಾಡುತ್ತಿತ್ತು. ಅಲ್ಲಿ ಇನ್ನೊಂದು ಬೈಕ್ ಇತ್ತು, ಇದರ ಶಬ್ದವು

0: ಎಂದು ಶಬ್ದ ಮಾಡುತ್ತಿತ್ತು. ಮತ್ತು ಅಲ್ಲಿ ಒಂದು ಗಾಡಿಯ ಆಯಿಲ್ ಲೀಕ್ ಆಗುತ್ತಿತ್ತು. ಅದರ ಶಬ್ದವು ಎಂದು ಕೇಳಿಸುತ್ತಿತ್ತು. ಎಲ್ಲ ಮುಗಿಸಿ ಬರುವಾಗ ಸಂಜೆ ನಾನು ಒಂದು ಅಂಗಡಿಗೆ ಹೋಗಿ ಒಂದು ಬಾಟಲಿ ಸೋಡಾ ತೆಗೆದು ಕುಡಿಯೋಣ ಎಂದರೆ ಅದರ ಶಬ್ದವು ಎಂದು ಬಂತು. ಅಂತೂ ಇಂತೂ ದಾರಿಯಲ್ಲಿ ಮನೆಗೆ ತಲುಪುವಾಗ ಪಕ್ಷಿಯು ಕಂಡವು. ಆ ಪಕ್ಷಿಯ ಮಧುರ ಧ್ವನಿಯು ಹೇಗಿತ್ತು ಎಂದರೆ ಎಂದು ಬರುತ್ತಿತ್ತು. ನಾನು ಆ ಪಕ್ಷಿಯನ್ನು ಆಕರ್ಷಿಸಲು ನಾನು ಕೊಳಲಿನ ಧ್ವನಿಯನ್ನು ಮಾಡಿದೆ. ಅದು ಹೀಗಿತ್ತು. ಎಂದು ಶಬ್ದ ಮಾಡಿತ್ತು. ಅಂತೂ ಸಮಯಕ್ಕೆ ಹಳ್ಳಿಗೆ ತಲುಪಿದೆ. ಅಲ್ಲಿ ಬಂದ ಖುಷಿಗೆ ಪಟಾಕಿ ತಂದಿದ್ದರು. ಅದರಲ್ಲಿ ಆಕಾಶಕ್ಕೆ ಹೋಗಿ ಹೊಡೆಯುವ ಪಟಾಕಿಯ ಶಬ್ದವು ನನಗೆ ತುಂಬ ಹಿಡಿಸಿತು. ಅದರ ಶಬ್ದವು ಎಂದು ಶಬ್ದ ಮಾಡಿತ್ತು. ಅಂತೂ ಅಲ್ಲಿ ಸ್ವಲ್ಪ ಹೊತ್ತಿನ ನಂತರ ವಿದ್ಯುತ್ ಬಂದಾಯಿತು. ಆಗ ನನ್ನನ್ನು ಹೋಗಿ ಜನರೇಟರ್ ಆನ್ ಮಾಡು ಎಂದು ಹೇಳಿದರು. ನಾನು ಜನರೇಟರ್ ಆನ್ ಮಾಡುವಾಗ ಅದರ ಶಬ್ದವು ಎಂದು ಬಂತು. ಪುನಃ ಹೊರಡಬೇಕಾದರೆ ಅಲ್ಲಿ ಪುನಃ ಜನರೇಟರ್ ಆಫ್ ಆಯಿತು. ನಾನು ಪುನಃ ಆನ್ ಮಾಡುವಾಗ ಎಂದು ಶಬ್ದ ಮಾಡುತ್ತಿತ್ತು. ಆಗ ನನ್ನ ಓರ್ವ ಮಿತ್ರನು ಹಳೆಯ MP3 ಪ್ಲೇಯರ್ ಒಂದನ್ನು ಹಿಡಿದುಕೊಂಡು ಹಾಡು ಕೇಳಿಕೊಂಡು ಬರುತ್ತಿದ್ದನು. ಆ ಹಾಡಿನಲ್ಲಿ ಸ್ವರ ಒಂದೂ ಇತ್ತಿಲ್ಲ, ಮಾತ್ರ ಧ್ವನಿ ಮಾತ್ರ ಕೇಳುತ್ತಿತ್ತು. ಅದು ಹೇಗಿತ್ತು ಎಂದರೆ
1: ಇದುವರೆಗೆ

ಮಡಿಕೇರಿ ತಾಲೂಕು ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗವನ್ನು ಕೇಳಿದಿರಿ. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೇವೋ ಕೋಗಿಲೆ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಶ್ರೋತೃಗಳೇ, ಈಗ ಸಮಯ 10:35:24.
0: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
2: ಕಾರ್ಯಕ್ರಮದ ಆರಂಭದಲ್ಲಿ ಜಾವಿದ್ ಅಖ್ತರ್ರವರ ಸಾಹಿತ್ಯಕ್ಕೆ ಅಮಿತ್ ತ್ರಿವೇದಿ ಸಂಗೀತ ಅಳವಡಿಸಿರುವ 120 ಬಹದ್ದೂರ್ ಚಿತ್ರದ ಗೀತೆ, ಗಾಯಕರು ಸುಬ್ದೀಪ್ ದಾಸ್ ಚೌಧರಿ ಮತ್ತು ಚಿರಾಗ್.

0: सफर यूं ही सफर ये कट जाएगा।
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನ ಬಜಾನ ಕಾರ್ಯಕ್ರಮ. ಈಗ ಸಮಯ 10:42:41.
2: ಯೋಧರ ನಾಡು ಕೊಡಗು, ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು. ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ.

ಸೇನಾಸ್ಮರಣೆಯಲ್ಲಿ ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ

ಗಾನ ಬಜಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆ ಬಿ ಹ್ಯಾಪಿ ಚಿತ್ರದ್ದು. ಪ್ರಣವ್ ವತ್ಸ ಅವರ ಸಾಹಿತ್ಯಕ್ಕೆ ಹರ್ಷ್ ಉಪಾಧ್ಯಾಯ ಸಂಗೀತ ಅಳವಡಿಸಿದ್ದಾರೆ. ಗಾಯಕರು ಸುಕೃತಿ ಭಾರದ್ವಾಜ್.

ಅಮಿತ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಚಿನ್ ಸಂಗೀತ ಅಳವಡಿಸಿ ಸೋನು ನಿಗಮ್ ಮತ್ತು ಕೃಷ್ಣಕಲಿ ಅವರೊಂದಿಗೆ ಹಾಡಿರುವ ಪರಮಸುಂದರಿ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಸಾಯಿ ವಿಘ್ನೇಶ್ ಹಾಡಿರುವ ಗೀತೆ, ಶಶಿರಾಜ್ ಕೌರರ ಸಾಹಿತ್ಯಕ್ಕೆ ಬಿ ಅಂಜನೀಶ್ ಲೋಕನಾಥ್ ಸಂಗೀತ ಅಳವಡಿಸಿದ್ದಾರೆ.

0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು, ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು ನಿಮಗಾಗಿ. ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳ ಪ್ರಸಾರ ಇಂದು ಸಂಜೆ 5 ಗಂಟೆಗೆ. ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು.
1: ನಿಘಂಟು ಪದಗಳೇ ಸಾಲೋದಿಲ್ಲ, ನಿನ್ನೊಲವ ಚೆಲುವಾಳೆವೆ ಕಣ್ಣು ಸಾಲೋದಿಲ್ಲ.
2: ಈಗ ಸಮಯ 11:14. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ.

0: നാട്ടിലെ മാജനായ ഇന്ന് ഞങ്ങളുടെ കൂടെ ഉണ്ട് സമാജ സേവക് പരിസരവാദി ബൊളക്കാരനു ആയിട്ടുള്ള ദണ്ഡനെ രുദ്രഗുപ്പെ ഗ്രാമത്തിലെ കോലത്തണ്ട രഘു മാച്ചയ്യ അയങ്ക. രഘു മാച്ചയ്യ അയങ്കളെ നിങ്ങൾക്ക് ഇന്നത്തെ കൊടവശ്ശേരി കാര്യക്രമക്ക് തക്കാറുള്ള നിങ്ങളുടെ തക്ക് കേക്കത്തെ സുമാർ ദിനാച്ചി ബിസി ഉള്ളിരാന്ന്
1: ನಾನು ಬಿಜಿ ಒಂದಿಲ್ಲ ನಂಗೆ ಇಂಟೆನ್ಷನ್ ಸುಮಾರು ಟೈಮ್ ನಂಗೆ ಭಾರಿ ಹೋರಾಟ ಮಾಡಿ ನಿಂಗತ್ತೆ ಪರಿಸರ ಸಂಬಂಧಿ ನಂಗೆ ಕೊಳಗರ ಉಳಿಕೆಕ್ಕೆ ಅದಕ್ಕೆ ಇದಕ್ಕೆ ಭಾರಿ ಹೋರಾಟ ಮಾಡಿ ನಿಂತು ನಂಗೆ ಸ್ಟ್ರೀಟ್ಗೆ ಬೀದಿ ಉಳಿಯಂಗಿ ಮಾಡುವಂತ ಹೋರಾಟದ ನಂಗೆ ಚೆನ್ನಂಗೆ ಒಂದು ಕಾಲಕ್ಕೆ ನಂಗೆ ನಿಪ್ಚಿಟ್ಟಿಡೀತು.
0: ಕಾರಣ
1: ಕಾರಣ ಅಂತಂಗಿ ತುಂಬಾ ರಾಜಕೀಯ ಹಸ್ತಕ್ಷೇಪ ಅಂದ್ ಅಂದ್ರೆ ಐತೆ ನಂಗೆ ಎಲ್ಲ ಈಕೆ ನ್ಯಾಯಾಲಯ ಹತ್ರ ಮೊರೆ ಹೋಗಿಟ್ಟಿಕ್ಕ ನಂಗೆ
0: ಬೋರೆ ಬಟ್ಟೆ ಪಿಡಿಚಿರ
1: ನಂಗೆ ಬೋರೆ ಬಟ್ಟೆ ಪಿಡಿಚಿಡಿತ್ತು ನಂಗೆ ಹೋರಾಟದ ಮುಟ್ಟಿಕ್ಲೆ ನಂಗೆ ಬೋರೆ ಬಟ್ಟೆ ಪಿಡಿಚಿಡಿತ್ತು ನಂಗೆ ಒರೆ ಇಂಟೆನ್ಷನ್ ಕೊಡಗು ಕೊಡಗಾಯ್ತು ಉಳಿಯೋಣ ಅನ್ನುವಂಥದ್ದು ಮಾತ್ರ.
0: ಈ ತಕ್ಕ ತುಂಬ ಕೇಪ ಕೊಡಗು ಕೊಡಗಾಯ್ತಿಲ್ಲ ನಂಗಡ ಮನೆ ಮನೆ ಆಯ್ತಿಲ್ಲ ನಂಗಡ ಊರು ನಂಗ ಇಲ್ಲ ಅನ್ನೋ ತಕ್ಕ ಬಂದನುಂಡು
1: ಅಕ್ಕು
0: ಈಗ ನಂಗ ಆದ್ಯತೆ ನಂಗಡ ಮನೆ ರಂಜ ಶುರು ಮಾಡಂಗ ಸರ್
1: ಅಕ್ಕು
0: ನಂಗಡ ಮನೆ ನಂಗಡದೇ ಆಯ್ತಿಲ್ಲ ಅನ್ನೋ ತಕ್ಕ ಉಂಡು ಅಂಚಂಗಿ ಅಲ್ಲಿ ಸಂಸ್ಕೃತಿ ಬದಲಾಯಣುಂಡು
1: ಅಕ್ಕು ಅಕ್ಕು
0: ಜನ ಬದಲಾಯಣುಂಡು
1: ಅಕ್ಕು ನಂಗಡ ನಂಗಡ ಮನೇಲಿ ಎಂತ ಅಂಚಂಗಿ ನಂಗಡ ಪಳೆಯಂಗ ನಂಗಡ ಅಪ್ಪ ಅವಂಗೆಲ್ಲ ನಂಗಡ ಅವ್ರು ಕೂಡು ಕುಟುಂಬ ನಂಗೆ ಅಣ್ಣ ತಮ್ಮನಂಗ ಎಲ್ಲ ಜೊತೆ ಜೊತೆ ಬಳಂದಂಡು ಮಕ್ಕ ಬಳಂದಂಡು ನಂಗಡ ಸಂಸ್ಕಾರ ಐತೆ ನಂಗಡ ಕೊಡ ಒಡ ಪದ್ಧತಿ ಪರಂಪರೆ ಅದನ್ನೆಲ್ಲ ನಂಗಕ್ಕೆ ಒಂದು ಅಪ್ಪ ಅವ್ವ ನಂಗಕ್ಕೆ ಅದನ್ನ ಅವರು ಪಾಠತ್ರ ಮಾದರಿ ನಂಗೆ ಮಾಡಿಯಂಡು ನಂಗೆ ಸ್ಕೂಲ್ ಪಾಠ ಪಡೆದಾಯ್ತಿನಂಗೆ ನಂಗೆ ಮನೇಲಿ ಇದನ್ನ ಪಾಠ ಮಾಡೋಂಗತ್ತೆ ಇದನ್ನ ಪಾಠ ಮಾಡಿ ನಂಗ ಬದುಕಿ ಹೆಂಗೆ ನಂಗೆ ಬದುಕು ಪೋಯಣಿಂಗತ್ತೆ ನಂಗಡ ಖುಷಿ ಹಿಂಗತ್ತೆ ಮನೇಲಿ ತಿಳಿಕಳಿ ಹಿಂಗತ್ತೆ ಇದ್ದ ಪರಿಸ್ಥಿತಿ ಎಂದನೆ ಬಂದಿತ್ತೆ ಅಂಚಿನಂಚಂಗಿ ಇಕ್ಕತ್ರ ಪೇರೆಂಟ್ಸ್ ಅಪ್ಪ ಅವಂಗ ಎಂತ ಮಾಡಿ ಅಂಚಂಗಿ ಮಕ್ಕಳ ನಂಗಡ ಪದ್ಧತಿನ ಪಡಿಬಿಡೋಕ ಹೆಂಗ ಇಷ್ಟಪಡಲಿಯೋ ಅಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಅನ್ನೋಲ್ಲ ಅಪ್ಪ ಅವಂಗಕ್ಕೆ ಇಂಟ್ರೆಸ್ಟ್ ಇಲ್ಲ ಮಕ್ಕಳ ಹಿಂಗ ಒಂಥರ ಪಾಶ್ಚಿಮ ಅತ್ಯತ್ರ ನಂಗಡ ಎಂತ ಸಂಸ್ಕೃತಿ ಉಂಟು ಅದನ್ನ ಹೊಂದಾಣಿಕೆಗೆ ನಿಮಗೆ ಬದುಕೇನು ಹೋಯಿ ಅನ್ನೋದನ್ನ ಐಂಗಳ ಬೊಳತಿ ಅನ್ನೋದು ಅಂದ್ರೆ ಮುಳತಿ ಪಕ್ಕ ಪಕ್ಕ ಏನಾಯ್ತು ಅಂತ ಹೇಳಿ ಅಣ್ಣ ತಮ್ಮನಗಡ ಮಧ್ಯದಲ್ಲಿ ಹೈಗಕ್ಕೆ ಅಕ್ಕ ತಂಗಿ ಅಣ್ಣ ತಮ್ಮನಗಡ ಮಧ್ಯದಲ್ಲಿ ಹೈಗೆ ಅವ್ರ ಪ್ರೀತಿ ವಿಶ್ವಾಸ ಅನ್ನೋದಿಲ್ಲ ಕುಟುಂಬ ಹತ್ರ ಅದ್ರ ಜೋಡಣೆ ಇಲ್ಲ ಕುಟುಂಬದಿಂದ ಹೆಂಗೆ ಅವ್ರ ತರ ಪರಮೆ ಪಾಯಿಂಟ್ ಮಾದರಿ ಆಗಿಬಿಡ್ತು ಹಂಗನೈತೆ ಏನಾಯ್ತು ಅಂತ ಹೇಳಿ ನಂಗಕ್ಕೆ ನಂಗಡ ಬೇಜಾರಪ್ಪ ನಂಗೆ ಹಿಂದಿಕ್ಕೆ ನೋಡಿ ಈಗ ನಂಗೆಲ್ಲ ನಂಗೆ ಅಂಜಾರು ಮಕ್ಕಳು ಕೂಡಿತ್ತು ನಂಗಡ ಅಪ್ಪಣ್ಣ ಉಣ ಕೂಡ ನಂಗೆ ಬದುಕನೆ ಹಿಂಗೆ ಹಿಂದೆ ನಾಡ ಮನೇಲಿ ನಾನು ನಾಡ ಪೊಣ್ಣು ನಾಡ ಅವರು ಮೋನು ಇಲ್ಲಿಯೋ ಹೋಯ್ತು ಕೂಡಿ ಜೈಗಕ್ಕೆಲ್ಲ ಸಂಬಂಧ ಇಲ್ಲ ತಂಡ ಮಾದರಿ ಅದು ಎಲ್ಲ ಮನೇಲೂ ಇದೇ ಪರಿಸ್ಥಿತಿ ಹಿಂದೆ ಒಬ್ಬನ ನಂಗೆ ಒಂದು ಮನುಷ್ಯನ ಕಾಕೊಂಡು ಹೊಣಿಸಿ ಕಾಕೊಂಡು ದೂರತ್ರ ಮನೆ ಉಂಟು ಒಬ್ಬಣ್ಣ ಮಕ್ಕಳ ಮೊತ್ತೋ ವಿಧಾನ ನಾನು ಅನ್ನೋದ ಚಂಗಿ ನಂಗಡ ಅಪ್ಪ ಅವಂಗ ಬಾರಿ ತಪ್ಪಿ ತಪ್ಪು ಮಾಡಿ ಹಿಡಿತು ಅಪ್ಪ ಅವಂಗ ಅಂದ್ರೆ ಇತ್ತು ನಂಗ ಆ ಕುಟುಂಬ ವ್ಯವಸ್ಥೆಗೆ ನಂಗೆ ದೂರ ಪೋಯಂಡು ಅಪ್ಪ ನಂಗ ಕುಟುಂಬ ವ್ಯವಸ್ಥೆಗೆ ದೂರ ಪೋಯಂಡು
0: ಮನೆ ಮನೆ ಎಲ್ಲ ದೂರ ಆಯ್ತು ಅನ್ನ ಮನಸ್ಸು ಕೂಡ ದೂರ ದೂರ ಆಯ್ತು
1: ಮನಸ್ಸು ಕೂಡ ದೂರ ದೂರ ಆಯ್ತು ಇಕ್ಕ ಎಂತ ನಂಗೆ ಜೀವನತನ ಎಂದನೆ ಮಾಡಿ ಅನ್ಸಂಗಿ ಮಕ್ಕ ನಂಗ ನಂಗ ಅದನ್ನ ಅವ್ರ ವ್ಯಾಪಾರೀಕರಣ ಮಾಡಿ ಅಂದಿತ್ತು ನಂಗಡ ಜೀವನತನ ಅವ್ರ ವ್ಯಾಪಾರೀಕರಣ ಲೆಕ್ಕ ನಂಗೆ ಒಬ್ಬ ತಕ್ಕ ಬರೀ ಅನ್ಸಂಗಿ ನಾಲ್ಕು ಒಂದು 10 ರೂಪಾಯಿ ಲಾಭ ಬೋಣ ಅನ್ನೋ ದೃಷ್ಟಿ ಮೆಚ್ಚಿಟ್ಟು ಒಬ್ಬ ಕೂಡ ತಕ್ಕ ಬರೆಯುವಂತ ಸ್ಥಿತಿ ನಂಗಡ ಇಂದ ಬಂದಿಡಿತು ಬೇಜಾರತ್ರ ಪರಿಸ್ಥಿತಿ ನಂಗಡ ಮರುದಿನಕ್ಕೆ ಕೊಡೋದು ಎಂತ ನಂಗಡ ಮಕ್ಕಳನ್ನಾಕು ನಂಗಡ ಸಂಸ್ಕೃತಿ ಎಂತಾಕು ನಂಗಳ ಆಯ್ಮೆ ಕೊಯ್ಮೆ ಎಂತ ಕೋಣದು ಭಾರಿ ಬೇಜಾರ ಪತ್ರಕ್ಕೆ ಬರ್ತೇನೆ ನಂಗಕ್ಕೆ
0: ಮಕ್ಕ ಆಚಿಂಗಿ ನಂಗಡ ನಂಗಡ ಕೊಡಗು ನಂಗಡ ಊರು ನಂಗಡ ಊರ್ಲವರು ಮನೆ ಇರೋಂಡು ನಡೀತು ಬಲ್ಲಿ ಬಲ್ಲಿ ಮನೆ ಎಲ್ಲ ಕಟ್ಟಿತು ಇಲ್ಲೇ ಇರೋಣ ಎಲ್ಲವರು ಚೆನ್ನ ವಯಸ್ಸಾನ ಬಿಂಜ ಬಪ್ಪ ಅನ್ನೋರು ಅಭಿಪ್ರಾಯದಲ್ಲಿ ಇಪ್ಪ ಹಿಂಗ
1: ಈಗ ನೋಡಿ ಮಕ್ಕ ಅದು ಅಂತ ಮಕ್ಕ ಮೆಂಟಾಲಿಟಿ ಉಳ್ಳ ಅಂತ ಮನಸ್ಥಿತಿ ಉಳ್ಳ ಅಂತ ಮಕ್ಕ ನಂಗಡ ಅವ್ರು 10% ಮಾತ್ರ ಇಕ್ಕು ಹಿಂದೆ ನಾನು ಅರ್ಜಿ ಲೆಕ್ಕದ್ಲು ಹಂಗೆ ಎಂತ ಅನ್ಸಂಗೆ ಹಂಗಿಲ್ಲಿ ಅಪ್ಪ ಅವ್ವ ಎಂತ ಒಂದು ಆಸ್ತಿ ಕೇಳಿ ಪಾಲನ ಎಲ್ಲ ಮಾರಿತು ಹೋಯ್ತು ಎಲ್ಲಿಯೋ ಸಿಟಿಗಳಲ್ಲಿ ಮನೆ ಕಟ್ಟಿಕೊಂಡು ದಂಡ ಬಾಡಿಗೆ ಮನೆ ಮಾಡಿಕೊಂಡು ಎಂತದ್ದು ಪುಣ್ಯ ಮಕ್ಕಳ ಕೂಟಿಕೊಂಡು ನಂಗೆ ಕೊಡೋದು ಸಂಬಂಧ ಇಲ್ಲ ಅಂತ ಅನ್ನೋ ಅಂತ ಲೆಕ್ಕದಲ್ಲಿ ಬದುಕೊಂಡು ಉಂಡು ಒಂದು 10% ಮಕ್ಕ ನಂಗೆ ಅಕ್ಕು ನಂಗಳ ಮಣ್ಣು ನಂಗಳ ಭೂಮಿ ನಂಗೆ ವಾಪಸ್ ಬರೋಂಡು ಇದರಲ್ಲಿ ನಡ್ತೊಂಡು ನಂಗಡ ಕೊಡಗಲ್ಲಿ ನಾನು ನೋಡಿದ್ದೆ ಇದು ಒಂದು ಲೆಕ್ಕದಲ್ಲಿ ನಂಗಡ ಕೊಡಗಿನ ಮಣ್ಣು ಅನ್ನೋದು ದೇವಡ ಮಣ್ಣು ಇದು ನಂಗಡ ಈ

ಅಭಿವೃದ್ಧಿ ಆಗು, ನಂಗಡ ಶವತ್ರ ಮೇಲೆ ಅಭಿವೃದ್ಧಿ ಆಗಾಗ ನಂಗಳು ಬರ್ಚಿಡ್ಕೊಂಡು ಅಭಿವೃದ್ಧಿ ಕೊಂಡು ಅಭಿವೃದ್ಧಿ ಏನೇನು ನಂಗಡ ರೆಸಾರ್ಟ್ ಕಟ್ಟಿರ್ತೀನಿ ನಂಗೆ ಅಭಿವೃದ್ಧಿ ಆಚ ಇಲ್ಲ, ಅದು ನಂಗಡ ಮೂಢತನ. ಅಭಿವೃದ್ಧಿ ನಂಗಡಲ್ಲಿ ನಾಲ್ಕು ರೆಸಾರ್ಟ್ ಬಂದಿರ್ತೀವಿ, ಅದು ನಂಗೆ ಅಭಿವೃದ್ಧಿ ಅಲ್ಲ. ಆ ದುಡ್ಡಿನ ದಾರ ಖರ್ಚು ಮಾಡಿದ್ರೆ ರೆಸಾರ್ಟ್ ಕಟ್ಟಿದ್ರೆ ಅವನ ಬದುಕೋಬಟ್ಟೆ, ಅದು ಅವನ ಬದುಕೋಬಟ್ಟೆ ಮಾಡಿ ನಂಗಡ ಇದು ಮಾಡಿದ್ರೆ ಹೊರತು ನಂಗಡ ಏನು ಅಭಿವೃದ್ಧಿ ಆಯ್ತು? ನಂಗಡ ನಿರ್ಣಯ ಮಾಡಿ ನೋಡ, ಏನೋ ಈ ಹೋಟೆಲ್ಕಾರ ಎಲ್ಲ ಇರ್ತದೆ, ವ್ಯಾಪಾರಸ್ಥರ ವ್ಯಾಪಾರಸ್ಥರು ದುಡ್ಡು ಮಾತ್ರ ಕೊಂಡು ಹಂಗಾಗಿ ನಾಳೆ ಇಂಥದ್ದು ಇದನ್ನೆಲ್ಲ ಇರ್ತದೆ ವ್ಯಾಪಾರೀಕರಣ ಮಾಡಿ ಇಡೀತು ಏನು ಈ ರೆಸಾರ್ಟ್ನೆಲ್ಲ ನೋಡಿ. ಫಸ್ಟ್ ಇಲ್ಲಿ ಹೋಮ್ ಸ್ಟೇ ಬಾಬು ಎಣ್ಣೆ ಗಂಟೆ ಇಲ್ಲಿ ಬಪ್ಪಗ ಜನ ಬಂತವ್ರು ದಂಡ ದಿವಸ ಉಂಡಂಗಿ ಹಂಗೆ ಇಲ್ಲಿ ಹೋಟೆಲ್ರ ಸೌಕರ್ಯ ಇಂತಿಲ್ಲ. ನಮ್ಮ ಹೋಮ್ ಸ್ಟೇ ಅಂತ ಜನ ಜಾಸ್ತಿ ಬಪ್ಪಗೆ ಶುರು ಹಚ್ಚಿ ಅಂತ ರೆಸಾರ್ಟ್ ಸಂಸ್ಕೃತಿ ಬಾತು. ಇಂದ ನಿಂಗೆ ನೋಡಿ ಎಲ್ಲೆಲ್ಲ ನಿಂಗಳ ಬೆಳೆ ಬೆಳೆ ರೆಸಾರ್ಟ್ಸ್ ಉಂಡು, ಅದು ವಿಶೇಷವಾಯ್ತು ನಾರ್ತ್ ಕೊಡಗಲ್ ಉತ್ತರ ಕೊಡಗಲ್ ನಿಂಗ ಪಕ್ಕ ಹೋಯ್ತು ನೋಡಿ ನಿಂಗೆ ಹೆಂಗೆ ನಂಗೆ ಬೇಕಾರಪ್ಪ ಎಲ್ಲಿ ಹೋಯ್ತು ಹಂಗೆ ಜಾಗ ನಡ್ಕೊಂಡು ಎಲ್ಲಿ ನಂಗಡ ಫಾರೆಸ್ಟ್ ಏರಿಯಾ ಉಂಟು ರಿಸರ್ವ್ ಫಾರೆಸ್ಟ್ ಉಂಟು ಗೇಮ್ಸ್.

0: ತಾಯ್ತನ ತಾಯ್ತನ ತಾಯ್ತನ ಅನ್ನೋದು ನಿಜವಾಗ್ಲೂ ಒಂದು ವರ ಇದ್ದಾಗೆ.
1: ಅತಿಯಾದ ಮೊಬೈಲ್ ಬಳಕೆಯಿಂದ ಮನನೊಂದ ತಾಯಿಯ ಪಶ್ಚಾತ್ತಾಪ.
0: ಇಷ್ಟು ಒಳ್ಳೆ ಸಮಯನ ನಾನು ಕಳ್ಕೊಂಡ್ಬಿಟ್ಟೆ ಅಲ್ಲ, ಮಗು ಜೊತೆ ಇರಬೇಕಾದ ಸಮಯನ ನಾನು ಮೊಬೈಲ್ ಅಲ್ಲಿ ನೋಡಿ ಕಳೆದ್ಬಿಟ್ಟೆ ಅಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗುತ್ತೆ. ಮತ್ತೆ ಆ ಸಮಯ ಸಿಗೋದು ಇಲ್ಲ.
1: ಹಾಗಾದರೆ
0: ಮೊಬೈಲ್ ಅನ್ನ ಅವಾಯ್ಡ್ ಮಾಡಬೇಕು, ಸಾಧ್ಯವಾದಷ್ಟು ದೂರ ಇಡಬೇಕು. ಆದರೆ ಮಕ್ಕಳಿಗೆ ನಾವು ಹೇಳ್ತೀವಿ ಮಕ್ಕಳೇ ಮೊಬೈಲ್ಗೆ ಅಡಿಕ್ಟ್ ಆಗಬೇಡಿ ಅಂತ, ಬಟ್ ಈಗ ನಾವು ಕೂಡ ಅದನ್ನೇ ಮಾಡ್ತಾ ಇರೋದು.

0: ಹೌದು, ಅತಿಯಾದ ಮೊಬೈಲ್ ಬಳಕೆಯಿಂದ ಮಗುವಿನ ಬಾಲ್ಯವನ್ನ ಸಂತೋಷದಿಂದ ಕಾಣದೇ ಇರಲು ಕಾರಣಕರ್ತರು ನಾವೇ ಆಗಬಾರದು ಅಲ್ಲವೇ?
1: ಮನಸ್ಸೇ
0: ಇರಲಿ ಜಾಗೃತಿ.
1: ಮಗಳೇ ಮುದ್ದು ಮಗಳೇ, ಇದು ಅಪ್ಪನ
2: ಜೋಡ.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ, ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?
2: ಸ್ವಾಗತ.

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯ

0: ಆಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಡಾಕ್ಟರ್ ಮಾಡಬೇಕು ಅಂತ ಹೇಳಿ.
2: ಮಗಳೇ ಹೆಗಲೆ ವಿಮಾನ ನಿನಗೆ
3: ನಿರೀಕ್ಷಿಸಿ,
2: ನಿನ್ನ ಖುಷಿಯೇ ಪ್ರಧಾನ ನನಗೆ.
4: ನನಗೆ ಮೇನ್ ಆಗಿ MBBS ಮಾಡ್ಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
5: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
4: ಅಪ್ಪ ASI.
5: ಎಲ್ಲಿ?
4: ಮಡಿಕೇರಿ.
2: ನನ್ನ ತಾಯಿ ಹಾಗೆ
6: ಮಗಳನ್ನ ವೈದ್ಯೆಯಾಗಿ ಕಾಣುವಂತಹ ಕನಸನ್ನ ನನಸಾಗಿಸಿಕೊಂಡಂತಹ ಅಪ್ಪನ ಮಾತುಗಳು.
1: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆಕ್ಚುಲಿ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು. ಹೇಳು, ಹೆಣ್ಣ ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ, ನಾನು ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದಕ್ಕೆ ಮಕ್ಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
6: ಚಿಣ್ಣರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ KH ಅವರ ಸಲಹೆ ಪೋಷಕರಿಗೆ.
1: ಈಗ ಮಕ್ಕಳು ಮುಂದೆ ಹೋಗ್ರೆ ಪೋಷಕರು ಮತ್ತು ಶಿಕ್ಷಕರು, ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ, ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು.
6: ನಿರೀಕ್ಷಿಸಿ, ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
7: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ, ಸೊ ಆ ಥರ ಇದ್ದಾಗ ಜೀವನ ಹೋಯ್ತು ಅಂತ. ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

ಸಾಕಿ ಸಲುಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು?

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 11:38:13. ಕಾರ್ಯಕ್ರಮ ಗಾನ ಡಂಗೂರ. ಆರಂಭದಲ್ಲಿ ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಶ್ರೀಗಂಧ ಚಿತ್ರದ ಗೀತೆ, ಮನು ಮತ್ತು ಎಸ್ ಜಾನಕಿ ಅವರ ಇವುಗಳ ಸ್ವರದಲ್ಲಿ

0: ಇದುವರೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸಿದ್ದ ರೆಡಿಮೇಡ್ ಗಂಡ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ನನ್ನೆದೆಯ ಹಾಡು
2: ನನ್ನ ಹೃದಯ ತುವಿ ತುವಿಯನ್ನು ಸಮಯ.
3: ಹಲೋ,
1: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
3: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
1: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
3: ನನ್ನೆದೆಯ ಮಾತು ಇದೆ.
1: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
4: ಹಲೋ ನಮಸ್ತೆ.
1: ಹಲೋ
5: ಹಲೋ ಮಡಿಕೇರಿ ಆಕಾಶವಾಣಿನ?
1: ನನ್ನ ನೆನೆಯ ಹಾಡು.
5: ನನಗೊಂದು ಹಾಡು ಬೇಕಾಗಿತ್ತು.
1: ಹಲೋ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 11:49. ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಗಾನ ಡಂಗೂರ. ಇನ್ನು ಮುಂದೆ ಕೇಳೋಣ ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಕಲಾವಿದ ಚಿತ್ರದ ಗೀತೆ. ಗಾಯಕರು ಮನು.

0: ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ಅಮ್ಮ, ಈಗ ಅರಣ್ಯ ಅಂದ್ರೆ ಕಾಡಲ್ವಾ? ಈಗ ನಾಶ ಮಾಡ್ತಿದ್ದಾರೆ, ಮುಂದೆ?
1: ಮಗಳೇ, ಏನಂತೆ? ನೀನ್ ಸರಿಯಾಗಿ ಓದಿಲ್ಲ ಕಣೆ. ಕೊಡಿಲಿ ಆ ಪುಸ್ತಕ, ನಾನಮ್ಮ ಓದಿ ಹೇಳ್ತೇನೆ ನೋಡು. ಅರಣ್ಯ ಸಂಪತ್ತು ನಮ್ಮ ದೇಶದ ಸಂಪತ್ತು, ಇದು ಅಮೂಲ್ಯ ಸಂಪತ್ತು ಎಂದು ಪರಿಗಣಿಸಲ್ಪಟ್ಟಿದೆ. ಅರಣ್ಯವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಭವಿಷ್ಯದ ದಿನಗಳಲ್ಲಿ ಅರಣ್ಯ ನಾಶವಾದರೆ ಮನುಷ್ಯ ಪ್ರಾಣಿ ಸಂಕುಲ ಭೂಮಿಯ ಮೇಲೆ ಬದುಕಲು ಆಗುವುದಿಲ್ಲ. ನೀನು ಏನಂದೆ? ಅಮ್ಮ, ಅರಣ್ಯ ಅಂದ್ರೆ ಕಾಡು ಅಲ್ವಾ ಅಂದೆ ಅಲ್ಲ? ಹೌದು, ಅರಣ್ಯ ಅಂದ್ರೆ ಕಾಡು. ಮತ್ತೇನೆಂದೆ? ಅರಣ್ಯ ಇಲ್ಲದ್ರೆ ಮುಂದೇನು ಅಂತ ಪ್ರಶ್ನೆ ಮಾಡಿದೆಯಲ್ಲ? ಹೌದು ಮಗಳೇ, ಅರಣ್ಯ ಇಲ್ಲದಿದ್ರೆ ಕೇವಲ ನಾವು ಮನುಷ್ಯರಲ್ಲ, ಯಾವುದೇ ಜೀವ ಸಂಕುಲವು ಭೂಮಿ ಮೇಲೆ ಜೀವಿಸಲು ಸಾಧ್ಯವಿಲ್ಲ. ಇದನ್ನು ನಾವು ಅರಿತುಕೊಳ್ಳಬೇಕು, ಕಾಡನ್ನು ಉಳಿಸಬೇಕು. ಇದಕ್ಕೋಸ್ಕರ ನಿಮ್ಮಂತ ಮಕ್ಕಳು ಇದಕ್ಕೆ ಎಚ್ಚರಿಕೆ ತೆಗೆದುಕೊಂಡು ಗಿಡಗಳನ್ನ ನೆಡಬೇಕು, ಇರುವ ಸಂಪತ್ತನ್ನ ಆದಷ್ಟು ಉಳಿಸಿಕೊಳ್ಳೋಕೆ ನೋಡಬೇಕು. ಇನ್ನೊಂದು ವಿಚಾರ ಏನು ಮಗಳೇ ಗೊತ್ತಾ? ನೀನು ಗಮನವಿಟ್ಟು ಓದುವುದನ್ನ ಕಲಿಬೇಕು. ಶಾಲೆಗೆ ಹೋಗ್ತೀಯಲ್ಲ, ಯಾತಕ್ಕೋಸ್ಕರ? ಚೆನ್ನಾಗಿ ಓದೋಕೆ ಕಲಿಬೇಕು, ಹಾಗೆ ಓದಿ ತಿಳ್ಕೊಳ್ಬೇಕು, ಹಾಗೆ ಮನನ ಮಾಡಿಕೊಳ್ಬೇಕು ಅಲ್ವಾ ಮಗಳೇ?
2: ಅರಣ್ಯ ಸಂಪತ್ತನ್ನ ಉಳಿಸುವುದು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಅಲ್ಲವೇ? ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ನಾವಿದ್ದರೆ ಎಲ್ಲವೂ ಅಲ್ಲವೇ?
3: ಗಾನ ಡಂಗುರ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಇಮಾನ್ ಸಂಗೀತ ಅಳವಡಿಸಿರುವ ಕೋಟಿಗೊಬ್ಬಟ್ಟು ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಮತ್ತು ವಿಜಯ್ ಪ್ರಕಾಶ್ ಅವರ ಯುಗಳ ಸ್ವರದಲ್ಲಿ.

ಶ್ರೇಯ ಘೋಷಾಲ್ ಧ್ವನಿಯೊಂದಿಗೆ ಮೂಡಿಬಂದ ಕೋಟಿಗೊಬ್ಬಟ್ಟು ಚಿತ್ರದ ಗೀತೆಯೊಂದಿಗೆ ನಮ್ಮ ಗಾನಡಂಗುರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12 ಗಂಟೆಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023 ವಿಧಾನಸಭೆ ಚುನಾವಣೆಯ ಅಂಚೆ ಮತಗಳ ಮರು ಪರಿಶೀಲನೆ ಹಾಗೂ ಮರು ಮತ ಎಣಿಕೆ ನಿನ್ನೆ ತಡರಾತ್ರಿವರೆಗೆ ನಡೆದಿದ್ದು, ವರದಿಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ.
1: 2023 ಆದಂತಹ ಮತ ಎಣಿಕೆಯಲ್ಲಿ ಮೇಲ್ಮನವಿದಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ಮೇಲ್ಮನವಿದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದ್ರೆ ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಮೇಲ್ಮನವಿದಾರರು ಅಂದ್ರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಇತ್ತು, ಈಗ 314 ಆಗಿದೆ. ಅಂದ್ರೆ ವ್ಯತ್ಯಾಸ 255.
0: ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿ, ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಅನ್ಯಾಯವಾಗಿದೆ, ಇದು ಮತದಾರರಿಗೆ ಸಂದ ಜಯ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತಗಳ ಎಣಿಕೆ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ಬಾಗಲಕೋಟೆ ಕ್ಷೇತ್ರದ ಮತಗಳ ಎಣಿಕೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದೆ. ಭಾರತ ತನ್ನ ಅಗತ್ಯದ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಷಯ ತಿಳಿಸಿದರು. ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಮಧ್ಯದ ಸಂಘರ್ಷದ ಪರಿಣಾಮ ಕಚ್ಚಾ ತೈಲ ಹಾಗೂ ಅನಿಲ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆ ಬೆಲೆಯ ಮೇಲೆ ಪ್ರಭಾವ ಬೀರಿದೆ ಎಂದು ಕೇಂದ್ರ ಸಚಿವ ಜೋಶಿ ಸ್ಪಷ್ಟಪಡಿಸಿದರು. ಜಾಗತಿಕವಾಗಿ ಅನಿಲ ದರ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಇಂದು ಮಧ್ಯಾಹ್ನ 2 ಸಂಜೆ 5 ಗಂಟೆಯವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆ ಆಯೋಜಿಸಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 2025-26 ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಹೈಬ್ರಿಡ್ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ ಕಂಡುಬಂದು ರೈತರಿಗೆ ನಷ್ಟವಾಗಿತ್ತು. 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಉತ್ತಮ ಗುಣಮಟ್ಟದ ಮುಸುಕಿನ ಜೋಳ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಪರೀಕ್ಷೆಗೆ ಒಳಪಡಿಸಿ ಪ್ರಮಾಣೀಕರಿಸಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ, ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಆಯೋಜಿಸಿದೆ. ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಚ್ ಕೆ ಪಾಟೀಲ್ ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಅನ್ವೇಷಣಾ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ

0: ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಡಾ ಆರ್ ಬಾಲಸುಬ್ರಹ್ಮಣ್ಯಂ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನಾಗಿ ನೇಮಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿ ಬಿಂದಲ್ ರಾಜ್ಯ ಹಣಕಾಸು ಇಲಾಖೆಯ ಉಪಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಚಿತ್ರದುರ್ಗದ ಹೊರವಲಯದ ಮೈದಾನದಲ್ಲಿ ಈ ತಿಂಗಳ 9ರಂದು ನಡೆಯಲಿರುವ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಪೂರ್ವ ಸಿದ್ದತೆಗಳನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 17.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ಸೆಟಲೈಟ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕ ಜಿ ಜನಾರ್ದನ ರೆಡ್ಡಿ ಭೂಮಿಪೂಜೆ ನೆರವೇರಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪವರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು 3 ದಶಕಗಳಿಗಿಂತ ಹೆಚ್ಚು ಕಾಲ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ ಗುರು. ಟೀಚಿಂಗ್ ಮಾತ್ರ ಅಲ್ಲ, ಸಂಶೋಧನೆಗೂ ತಮ್ಮ ಜೀವನವನ್ನ ಸಮರ್ಪಿಸಿದವರು. 100+ ರಿಸರ್ಚ್ ಪೇಪರ್ಸ್, ಹಲವು ತಾಂತ್ರಿಕ ಪುಸ್ತಕಗಳು ಮತ್ತು ಅನೇಕ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಇವೆಲ್ಲವೂ ಅವರ ಶೈಕ್ಷಣಿಕ ಪಯಣದ ಸಾಧನೆಗಳು. ನಿವೃತ್ತಿಯ ನಂತರವೂ ಅವರ ಚಟುವಟಿಕೆ ನಿಂತಿಲ್ಲ. ಡಿಜಿಟಲ್ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗೋದು, ಯೋಗ ಮತ್ತು ಆಕ್ಯುಪ್ರೆಷರ್ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸೋದು, ವಿಶೇಷವಾಗಿ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕೆಲಸ ಮಾಡೋದು ಇವರ ಇವತ್ತಿನ ಬದುಕಿನ ಗುರಿಗಳು. ವಿಜ್ಞಾನ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆ, ಈ ಎಲ್ಲವನ್ನು ಸರಳವಾಗಿ ಒಂದೇ ದಾರಿಯಲ್ಲಿ ಸಾಗಿಸಿದ ವ್ಯಕ್ತಿತ್ವವೇ ಡಾಕ್ಟರ್ ಉಮಾ ಕೆ ರಾವ್ ಅವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜೀವನದ ಅನುಭವಗಳನ್ನ ನಮ್ಮೊಡನೆ ಹಂಚಿಕೊಳ್ಳಲು ನಮ್ಮ ಸ್ಟುಡಿಯೋಸ್ನಲ್ಲಿದ್ದಾರೆ ಡಾಕ್ಟರ್ ಉಮಾ ರಾವ್. ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಮ್ಮೆಲ್ಲ ಮಹಿಳೆಯರಿಗೆ ನಿಮ್ಮ ಶೈಕ್ಷಣಿಕ ಜೀವನ, ವೃತ್ತಿ ಜೀವನದ ಆರಂಭ, ಹಾಗೇನೆ ಈ ಕ್ಷೇತ್ರವನ್ನ ಆಯ್ಕೆ ಮಾಡೋದಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗ್ಲು. ವೃತ್ತಿ ಜೀವನ ಅಂದ್ರೆ ನಾನು ಶೈಕ್ಷಣಿಕನಲ್ಲೇ ಇರಬೇಕು, ಶಿಕ್ಷಣನಲ್ಲೇ ಮಾಡಬೇಕು ಅಂತ ಉದ್ದೇಶ ಚಿಕ್ಕ ವಯಸ್ಸಿನಿಂದಲೂ ಇತ್ತು. ಬಟ್ ಯಾವ ಡಿಪಾರ್ಟ್ಮೆಂಟು ಅದು ಅದೇನು ಗೊತ್ತಿರಲಿಲ್ಲ. ಅದು ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾರೆ, ಸ್ವಧರ್ಮ ಪರಧರ್ಮ ಅಂತ. ಸ್ವಧರ್ಮ ಅಂದ್ರೆ ನಾವು ಯಾವ ಧರ್ಮಕ್ಕೆ ಹುಟ್ಟಿರ್ತೀವೋ, ನಮ್ಮ ವ್ಯಕ್ತಿತ್ವ ಅಸ್ತಿತ್ವ ಯಾವುದು ಅನ್ನೋದನ್ನ ಹೇಳುತ್ತೋ ಅದು ಸ್ವಧರ್ಮ ಅಂತ. ಆತರ ನನಗಂತೂ ಈ ಶಿಕ್ಷಣ ಅನ್ನೋದು ನಂದು ರಕ್ತದಲ್ಲೇ ಇದ್ದಂಗೆ. ಸೊ ಸ್ಕೂಲ್ನಲ್ಲಿ ಒಂದು 8ನೇ ಕ್ಲಾಸ್ನಲ್ಲಿ ಇದ್ದಾಗ 4ನೇ ಕ್ಲಾಸ್ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಇವತ್ತಿಗೂ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನ್ಯಾಪಿಸ್ಕೊಂಡ್ರೆ, ಅಯ್ಯೋ ಯಾವಾಗ್ಲೂ ಉಮನ್ ರೂಮ್ನಲ್ಲಿ ಕುತ್ಕೊಂಡ್ರೆ ಅವಳು ಪಾಠ ಹೇಳ್ಕೊಡೋಳು ಅಂತಿತ್ತು. ಇಂಜಿನಿಯರಿಂಗ್ ಸೇರಿದ್ದು ಅದು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಅಷ್ಟು ಗೊತ್ತೂ ಇರಲಿಲ್ಲ. ನನಗೆ ಫಿಸಿಕ್ಸ್ ತುಂಬಾ ಇಷ್ಟ ಆಯ್ತು, ನಾನು BSc ಸೇರ್ಕೊಂಡಿದ್ದೆ. ಆದ್ರೆ ಅವಾಗ ಬೆಂಗಳೂರಿಗೆ ಬಂದಾಗ ನನ್ನ ಮಾರ್ಕ್ಸ್ ನೋಡಿ ಎಲ್ಲರೂ, ಅವಾಗಿನ್ನು ನಾವು ಇದ್ದಿದ್ದು ಟ್ರಿಚಿನಲ್ಲಿ, ಅಲ್ಲಿ ಅಷ್ಟು ಇನ್ನ ನಮ್ಗೆ ಅವೇರ್ನೆಸ್ ಇರಲಿಲ್ಲ. ಇಲ್ಲಿದ್ದಾಗ ಅಯ್ಯೋ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಇಲ್ಲಿ ಒಂದ್ಸತಿ ಸುಮ್ಮನೆ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡು ಅಂತ ಅಂದ್ರು. ನನಗೆ ಅವಾಗ ಇಂಜಿನಿಯರಿಂಗ್ ಮಾಡಿದ್ರೆ ನನಗೆ ಲೆಕ್ಕ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಎಲೆಕ್ಟ್ರಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂತ ಇತ್ತು. ಸೊ ನೋಡಿದ್ರೆ ಒಳ್ಳೆ ಗವರ್ಮೆಂಟ್ ಕಾಲೇಜ್, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸೀಟ್ ಸಿಕ್ತು ಎಲೆಕ್ಟ್ರಿಕಲ್ ನಲ್ಲಿ. ಆಮೇಲೆ ತುಂಬಾ ಚೆನ್ನಾಗೆ ಮಾಡಿದೆ ಅದು. ಸೊ ಆಗಿನ ಕಾಲದಲ್ಲಿ ನಾನು ಅವಾಗ 5 ಗೋಲ್ಡ್ ಮೆಡಲ್ ನನಗೆ ಇಂಜಿನಿಯರಿಂಗ್ ನಲ್ಲಿ ಬಂದಿತ್ತು. ಐ ವಾಸ್ ದ ಟಾಪರ್. ಆಮೇಲೆ ನಂಗೆ ಶಿಕ್ಷಣ ಮಾಡ್ಬೇಕು ಅಂತಿತ್ತಲ್ಲ, ಸೊ ಅದಕ್ಕೆ MTech ಮಾಡ್ಲೇಬೇಕು, ಇಲ್ಲದೆ ಇದ್ರೆ ಆಗೋದಿಲ್ಲ. ಸೊ ಅದೇ ನೆಕ್ಸ್ಟ್ ಕ್ವೆಶ್ಚನ್ನೇ ಇರಲಿಲ್ಲ. ಸೊ ಅಲ್ಲೇ ಅದೇ ಕಾಲೇಜಲ್ಲಿ ME ಕಂಟಿನ್ಯೂ ಮಾಡಿದೆ. ME ನಲ್ಲೂ ಐ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಸೊ ME ಮಾಡ್ತಾ ಇರುವಾಗ ಮದುವೆ ಆಯ್ತು. ನಮ್ಮ ಮನೆಯವರು ವಿಶಾಖಪಟ್ಟಣದಲ್ಲಿ ಇದ್ರು. ಸೊ ನಾನು ವಿಶಾಖಪಟ್ಟಣಕ್ಕೆ ಹೋದೆ, ME ಮುಗಿಸ್ಕೊಂಡು ಹೋದೆ. ಹೋಗಿ ಅಲ್ಲಿ ಒಂದು ಪ್ರೈವೇಟ್ ಕಾಲೇಜ್ ಅಲ್ಲಿ ನಾನು ಜಾಯ್ನ್ ಆದೆ ಟೀಚಿಂಗ್ ನಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್. ಅವಾಗೆಲ್ಲ ಲೆಕ್ಚರರ್ ಅನ್ನೋರು, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಾರೆ. ಆಮೇಲೆ

0: ಅಲ್ಲಿ ಒಂದು ಎರಡು ವರ್ಷ ಮಾಡಿದ ಮೇಲೆ ಆಂಧ್ರ ಯೂನಿವರ್ಸಿಟಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ಆಂಧ್ರ ಯೂನಿವರ್ಸಿಟಿ ತುಂಬಾ ಹಳೆಯದು, ಪ್ರಾಮುಖ್ಯ ತುಂಬಾನೇ ಇದೆ ಅದಕ್ಕೆ. ಬಟ್ ಅಲ್ಲಿ ಏನಂದ್ರೆ ಯಾರು ಎಲೆಕ್ಟ್ರಿಕಲ್, ನಂದು ಇಂಜಿನಿಯರಿಂಗ್ ನಲ್ಲಿ ಹೆಂಗಸರು ಇರಲೇ ಇರಲಿಲ್ಲ, ತುಂಬಾ ಕಮ್ಮಿ. ಒಂದು 250 ಜನ ಫ್ಯಾಕಲ್ಟಿಲಿ ಒಂದು 4-5 ಜನ ಹೆಂಗಸರು ಇದ್ರು ಅಷ್ಟೇ, ಅದು ಇಂಗ್ಲಿಷು ಮ್ಯಾಥಮೆಟಿಕ್ಸ್ ಆ ತರ. ಅದಕ್ಕೆ ಎಲ್ಲರೂ ಅಪ್ಲೈ ಮಾಡಿದ್ರು, ನಿಮಗೆ ಸಿಕ್ಕಲ್ಲ, ನೀವು ಲೇಡಿ, ಆಮೇಲೆ ನಾನ್ ಆಂಧ್ರ ಇಟ್ಟು ನಾನು ಕನ್ನಡದವಳು ಅಂದ್ಬಿಟ್ಟು. ಆಮೇಲೆ ಐ ವಾಸ್ ಆಲ್ಸೋ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್ ವೆನ್ ಐ ಇಂಟರ್ವ್ಯೂಗೆ ಹೋದಾಗ. ಬಟ್ ಆಯ್ತು, ನನಗೆ ಸೆಲೆಕ್ಟ್ ಆಯ್ತು. ಸೊ ನಾನೇ ಫಸ್ಟ್ ಲೇಡಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಸೊ 1987 ನಾನು ಜಾಯ್ನ್ ಆಗಿದ್ದು ಇಂಜಿನಿಯರಿಂಗ್ ಟೀಚಿಂಗ್ ಅಲ್ಲಿ. 1990 ಯೂನಿವರ್ಸಿಟಿ ಆದೆ 2003. ಸೊ 1987 ಇನ್ 2003 ವರ್ಗೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡೀಸ್ ಯಾರು ಇರ್ಲಿಲ್ಲ, ನಾನು ಒಬ್ಳೇ ಹೆಂಗಸು.
1: ಓಕೆ, ಹೇಗೆ ಎಕ್ಸ್ಪೀರಿಯನ್ಸ್, ಎಷ್ಟು ಡಿಫ್ರೆಂಟ್ ಆಗಿತ್ತು ಉಮಾ ಮೇಡಮ್?
0: ನನ್ಗೆ ಒಂದೇನಂದ್ರೆ ನಂದು ಫೀಲ್ಡ್ ಹಂಗಿದ್ದಿದ್ದು. ಆಮೇಲೆ ನಾನು ತುಂಬಾ ಚೆನ್ನಾಗಿ ಬರೀ ಲೆಕ್ಕ ಅದು ಮಾಡ್ತಿದ್ರಿಂದ ಚಿಕ್ಕ ವಯಸ್ಸಿಂದ ನಾನು ಬರೀ ಗಂಡದ ಹುಡುಗರ ಜೊತೆನೆ ಇರ್ತಾ ಇದ್ದಿದ್ದು.
1: ಯಾಕೆಂದ್ರೆ
0: ಸೊ ಸ್ಕೂಲ್ನಲ್ಲೂ ಅಷ್ಟೇ, ಸೈನ್ಸ್ ತಗೊಳ್ಳೋರು ಗರ್ಲ್ಸ್ ಕಮ್ಮಿ, ಎಲ್ಲ ಬರೀ ಬಾಯ್ಸ್ ಜಾಸ್ತಿ ತಗೊಳ್ಳೋರು, ಗರ್ಲ್ಸ್ ಎಲ್ಲ ಕಾಮರ್ಸ್ ಬಯಾಲಜಿ ತಗೊಳ್ಳೋರು, ನನಗೆ ಮ್ಯಾಥ್ಸ್. ಸೊ ಆಮೇಲೆ ಕಾಂಪಿಟೇಷನ್ ಇರತ್ತಲ್ಲ, ಸೊ ಯಾವಾಗ್ಲೂ ಹುಡುಗರು ಫಸ್ಟ್ ಇರೋರಲ್ಲ, ಸೊ ಯಾವಾಗ್ಲೂ ನನ್ ಸುತ್ತಲೂ ಯಾವಾಗ್ಲೂ ಹುಡುಗರೇ ಇರೋರು. ಸೊ ನಂಗೆ ಅಷ್ಟು ಏನು ಇದು ಡಿಫ್ರೆನ್ಸ್ ಅಂತ ಅನ್ಸ್ಲಿಲ್ಲ. ಯೂನಿವರ್ಸಿಟಿನಲ್ಲಿ ಏನಂದ್ರೆ ನಾನು ತುಂಬಾ, ನಂಗೆ 27 ವರ್ಷ ಆವಾಗ ಜಾಯ್ನ್ ಆದಾಗ, ಒಂದು 50% ಡಿಪಾರ್ಟ್ಮೆಂಟ್ 50 ವರ್ಷಕ್ಕಿಂತ ದೊಡ್ಡವರಿತ್ತು, ತುಂಬಾ ಸೀನಿಯರ್ ಪ್ರೊಫೆಸರ್ಸ್ ಇದ್ರು. ಬಟ್ ನಾನು ತುಂಬಾ ತುಂಬಾ ತುಂಬಾನೇ ಕಲಿತೆ ಅಲ್ಲಿ, ಅವರು ತುಂಬಾ ಒಳ್ಳೆ ಪ್ರೊಫೆಸರ್ಸ್ ಇದ್ರು. ಇನ್ಫ್ಯಾಕ್ಟ್ ಆಂಧ್ರ ಯೂನಿವರ್ಸಿಟಿನಲ್ಲಿ ಸಿ ವಿ ರಾಮನ್ ಅವ್ರ ತರ ಅವ್ರು ಓದಿದ್ದ ಯೂನಿವರ್ಸಿಟಿ ಅದು. ಆಮೇಲೆ ನಂಗೆ 3 ವರ್ಷ ರಜಾ ಸಿಕ್ತು ವಿತ್ ಪೇಯ್ಡ್ ಲೀವ್, ಅದು ಒಂದು ಯೂನಿವರ್ಸಿಟಿನಲ್ಲಿ ಒಂದು ಸ್ಕೀಮ್ ಇದೆ. ಅವಾಗ ನನಗೆ ಮಾಡಿದ್ರೆ ಪವರ್ ಇಂಜಿನಿಯರಿಂಗ್ ತುಂಬಾ ಇಷ್ಟ, ಯಾಕಂದ್ರೆ ಅದು ಫುಲ್ಲು ಮ್ಯಾಥಮೆಟಿಕ್ಸ್. ಇಲ್ಲಿ ಪ್ರೊಫೆಸರ್ ಪಡಿಯಾರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅವರು ಅಂತಾರಾಷ್ಟ್ರೀಯ ಇದರಲ್ಲೇ ಪವರ್ ಇಂಜಿನಿಯರಿಂಗ್ ಟಾಪ್ 5 ನಲ್ಲಿ ಒಬ್ರು, ತುಂಬಾ ಹೆಸರು ಪಡೆದವರು, ಅವ್ರ ಹತ್ರ ಮಾಡಬೇಕು ಅಂತ. ನಂಗೆ ಒಂದು ಚಿಕ್ಕ ನನ್ನ ಮಗಳವಾಗ 3 ವರ್ಷದ ಮಗುನೂ ಇತ್ತು, ಎಲ್ಲರೂ ಬೈದ್ರು ಏನು ಅಷ್ಟು ಇದು ತುಂಬ ಕಷ್ಟ ಪಡಬೇಕು ಯಾಕೆ ಅಂತ. ಬಟ್ ಅದೇನೋ ಒಂದು ಹಠ ಇತ್ತು. ನನ್ನ ಅದೃಷ್ಟಕ್ಕೆ ಅವರು ಒಪ್ಕೊಂಡ್ರು ನನ್ನ ಗೈಡ್ ಮಾಡಕ್ಕೆ. ಸೊ ಬಂದೆ ನಾನು ಇಲ್ಲಿ ಅಲ್ಲಿ ವಿಶಾಖಪಟ್ಟಣಮಿಂದ ಬೆಂಗಳೂರಿಗೆ ಬಂದು. ಅದು ನನ್ಗನ್ಸೋದು ಎಲ್ಲದಕ್ಕೂ ಜೀವನದಲ್ಲಿ ಎರಡಿರ್ಬೇಕು, ಒಂದು ಅವಕಾಶ ಒಂದು ಅದೃಷ್ಟ.
1: ನಿಮ್ಮ ಲೈಫ್ ಅಲ್ಲಿ ನೀವೇ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿರೋದು ಅಂತ?
0: ಅವಕಾಶಗಳು ಕೆಲವುದು ನಾವು ಸೃಷ್ಟಿ ಮಾಡ್ತೀವಿ, ಬಟ್ ಕೆಲವು ಒದಗಿ ಬರುತ್ತೆ. ಇವಾಗ ನಾನು ಯೂನಿವರ್ಸಿಟಿನಲ್ಲಿ ನಂಗೆ 3 ವರ್ಷ ರಜಾ ಕೊಟ್ಟು ಪೇಯ್ಡ್ ಸ್ಯಾಲರಿ ಕೊಟ್ಟು ಕಳ್ಸೋದು ಅದು ನಂದು ಅವಕಾಶ ಅಂತ ಹೇಳ್ತೀನಿ. ಅದು ಅದನ್ನ ಅದ್ರಲ್ಲಿ ನಂದು ಏನು ಇಲ್ಲ. ಆಮೇಲೆ ನನ್ನ ಪ್ರೊಫೆಸರ್ ಅಕ್ಸೆಪ್ಟ್ ಮಾಡಿದ ಅದು ಅದೃಷ್ಟ ಅದು. ಯಾಕೆಂದ್ರೆ ನಾನು ಹೇಳೋದು ನನ್ನಷ್ಟೇ ಬುದ್ಧಿವಂತರು ಎಲ್ಲರೂ ಇರ್ತಾರೆ, ಬಟ್ ಎಲ್ರಿಗೂ ಆ ಅವಕಾಶಗಳು ಅದೃಷ್ಟ ಒಂದೇ ಸಮಯದಲ್ಲಿ ಹೂಡ್ ಬರಬೇಕು ಎಲ್ಲಾನು, ಅದು ನನಗೆ ಆಯ್ತದು. ಸೊ ಇಲ್ಲಿನೂ ಅವರು ನನಗೆ ತುಂಬಾನೇ ಪ್ರೊಫೆಸರ್ ಪಡಿಯಾರ್ ತುಂಬಾನೇ ತುಂಬಾನೇ ಸಹಾಯ ಮಾಡಿದ್ರು. ಆಮೇಲೆ ಆ ಟೈಮಲ್ಲಿ ನಾನು ಒಂದು ಫ್ಲೆಕ್ಸಿಬಲ್ ಎಸಿ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಅಂತ, ಅದು ಅವಾಗಿನ ನಮ್ದು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಅವಾಗಿನ ಶುರು ಆಗ್ತಾ ಇತ್ತು. ಸೊ ಇಂಡಿಯಾನಲ್ಲಿ ನಾನೇ ಫಸ್ಟ್ ಪರ್ಸನ್ ಟು ವರ್ಕ್ ಆನ್ ಇಟ್.
1: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡಾಕ್ಟರೇಟ್ ಮಾಡಿರೋ ಮೊದಲ ಮಹಿಳೆ ನೀವೇ ಅಂತ?
0: ಇಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಅಲ್ಲ, ಅವಾಗ ಆಂಧ್ರಪ್ರದೇಶ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಎಲ್ಲ ಯಾರೂ ಇರಲಿಲ್ಲ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅದು ತುಂಬಾ ಹಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರು. ಬಟ್ ನಮ್ ಫೀಲ್ಡ್ ಅಲ್ಲಿ ಟೀಚಿಂಗ್ ನಲ್ಲಿ ಇರೋರು ಎಲ್ಲ ಯಾರೂ ಇರಲಿಲ್ಲ.
1: ಓಕೆ,
0: ಅದು ಆಂಧ್ರಪ್ರದೇಶನಲ್ಲೂ ಎಲ್ಲೂ ಎಲ್ಲೂ ಇರಲಿಲ್ಲ ಅವಾಗ. ಎಲ್ಲ ತೆಲಂಗಾಣ ಆಂಧ್ರ ಎಲ್ಲ ಒಂದಾಗಿತ್ತಲ್ಲ ಅವಾಗ.
1: ಐಎಎಸ್ ಸಿ ಸೇರೋದೇ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರೆ.
0: ಹೌದು,
1: ಅಲ್ಲಿ ಸೇರ್ಕೊಂಡ ಆದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಏನ್ ಬದಲಾವಣೆ ಬಂತು ಉಮಾ ಅವರೇ?
0: ಎರಡು ತರ ಬದಲಾವಣೆ. ಒಂದು, ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಯಾಕೆಂದ್ರೆ ಒಂದು, ನಂಗೆ ಮಗು ಚಿಕ್ಕದಿತ್ತು, ನಂಗೆ ಕ್ವಾರ್ಟರ್ಸ್ ಸಿಗ್ಲಿಲ್ಲ, ತುಂಬಾ ಕಾಂಪಿಟೇಷನ್ ಇತ್ತು. ಆಚೆ ಮತ್ತಿಕೆರೆನಲ್ಲಿ ಮನೆ ಮಾಡಿ ಇದ್ದೆ, ತುಂಬಾನೇ ಕಷ್ಟಪಡ್ಬೇಕಾಗಿತ್ತು. ಆಮೇಲೆ ಸ್ವಲ್ಪ ಜನ ಅಪೋಸು ಮಾಡಿದ್ರು, ಯಾಕೆಂದ್ರೆ ಒಂದು ಹೆಂಗಸಾಗಿ ಒಂಥರ ಗಂಡನ ಬಿಟ್ಟು 3 ವರ್ಷ ಬರೋದು ಓದೋದು ಯಾಕೆ, ಅದು ಯೂನಿವರ್ಸಿಟಿ ಕೆಲಸ ಇತ್ತಲ್ಲ, ಪರ್ಮನೆಂಟ್ ಜಾಬ್, ಗೌರ್ಮೆಂಟ್ ಜಾಬ್ ಯಾಕೆ ಅನ್ನೋದು ಒಂದಿತ್ತು. ವಿಪರೀತ ಅಂಡ್ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಡೋದು ತುಂಬಾನೇ ಕಷ್ಟ, ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಹೈ. ಬಟ್ ಒಂದೇನಂದ್ರೆ, ಒಂದು ನಮ್ಗೆ ಮಾಡಬೇಕು ಅನ್ನೋ ಛಲ ಇದ್ರೆ ಯಾವುದು ಕಷ್ಟ ಅನ್ಸಲ್ಲ. ಅದು ನಾನು

0: ಕಲ್ತಿದ್ದು ಅದು ಒಂದು ತುಂಬಾ ಇದು. ಸೊ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ದೆ, ಯಾಕಂದ್ರೆ 4 ಗಂಟೆಗೆ ನೀರು ಬರೋದು. ಸೊ 4 ಗಂಟೆಗೆ ಎದ್ದು ನೀರು ಹಿಡಿದು ಆಮೇಲೆ ಮಗುನ ಎಲ್ಲೋ ಬಿಟ್ಟುಬಿಟ್ಟು ಡಿಪಾರ್ಟ್ಮೆಂಟ್ಗೆ ಬಂದು ಫುಲ್ಲು ಕೆಲಸ ಮಾಡಿ ಎಲ್ಲ ವಾಪಸ್ ಹೋಗ್ತಿದ್ದೆ. ಆಮೇಲೆ ಅದು ಒಂದು ನನಗೆ ಈಗಲೂ ಹೆಮ್ಮೆ ಏನಂದ್ರೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ನಾರ್ಮಲಿ PhD ಮಾಡಕ್ಕೆ 4.5 ವರ್ಷ ಕಾಮನ್, ಅದು ನಮಗೆ 3 ವರ್ಷ ರಜಾ ಕೊಡೋದು ಅಷ್ಟೇ. ಪ್ಲಸ್ ಮಗುದು ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು ನೋಡ್ಕೊಂಡು ಓದೋದು ಎಲ್ಲಾನು. ಸೊ ನಾನು ಮೇ ಬಿ ಫಸ್ಟ್ ಪರ್ಸನ್ ಎಕ್ಸಾಕ್ಟ್ 3 ವರ್ಷದಲ್ಲಿ ಮುಗಿಸ್ದೆ ಅದು
1: PhD.
0: ಅದು ನನಗಿಂತ ಹೆಚ್ಚಾಗಿ ನಮ್ಮ ಪ್ರೊಫೆಸರ್ಗೆ ತುಂಬಾನೇ ಹೆಮ್ಮೆ ಆಯ್ತು. ನಂಗೆ ಏನಂದ್ರೆ ಅಂತ ಮನುಷ್ಯ ನನ್ನ ನೋಡಿ ಹೆಮ್ಮೆ ಪಡ್ತಾರೆ ಅಂತ ನನಗೆ ಖುಷಿ. ಅವ್ರು ಆಮೇಲೆ ಅವ್ರು ಎಲ್ರಿಗೂ ಬೇರೆ ಸ್ಟೂಡೆಂಟ್ಸ್ ಕೇಳೋರು, ಯಾರು ಏನು ಕಷ್ಟ ಅನ್ಬೇಡಿ, ಉಮಾರಾವ್ ಬಂದು ಅವರು 3 ಇಯರ್ಸ್ನಲ್ಲಿ ಮುಗಿಸ್ಕೊಂಡು ಹೋದ್ರು ಅಂತ. ಅದು ಒಂಥರ ಅದೊಂದು ಸ್ಟ್ಯಾಂಡರ್ಡ್
1: ಬೆಂಚ್ಮಾರ್ಕ್
0: ತರ ಆಯ್ತದ.
1: ಉಮಾ ಮೇಡಮ್, ಲೈಕ್ 33 ವರ್ಷ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಖುಷಿ ಕೊಟ್ಟ ಕ್ಷಣಗಳು

0: ಆದ್ರು.
1: ಆಮೇಲೆ ಇವಾಗ ರೀಸೆಂಟ್ ಆಗಿ ತಗೊಂಡ್ರೆ ಫಾಲ್ಗುಣ್ ಅಂತ ಒಂದು ಹುಡುಗ, ಅವನು ಒಂದು 15 US ಪೇಟೆಂಟ್ಸ್ ಮಾಡಿದ್ದಾನೆ. ಪ್ರತಿ ಪೇಟೆಂಟ್ ಮಾಡಿದಾಗ್ಲೂ ನಂಗೆ ಕಳಿಸ್ತಾನೆ, ಮ್ಯಾಮ್ ದಿಸ್ ಇಸ್ ಮೈ ನ್ಯೂ ಪೇಟೆಂಟ್ ಹಂಗೆ ಅಂತ. ಇನ್ಫ್ಯಾಕ್ಟ್ ಇವತ್ ಬೆಳಗ್ಗೆ ಜಯಂತ್ ಅಂತ ಅವನು ರೀಸೆಂಟ್ ಆಗ ಅವನು MS ಗೆ ಹೋದ, MS ಮಾಡಿ PhD ಮುಗಿಸಿ, ಮೇಡಮ್ ನಾನು ಇಲ್ಲಿ ಇವಾಗ ಕೆಲಸ ಸಿಕ್ತು ನನಗೆ, ಮನೆ ತಗೊಂಡೆ ಅಂತ. ಇದಕ್ಕಿಂತ ಹೆಮ್ಮೆ ಖುಷಿ ಕೊಡೋದು ಇನ್ನು ಯಾವುದೂ ಇಲ್ಲ. ನಂಗೆ ಸಾಕಷ್ಟು ಪ್ರಶಸ್ತಿಗಳು ಅವಾರ್ಡ್ಸು ಎಲ್ಲ ಬಂದಿದೆ ಖಂಡಿತವಾಗ್ಲು, ಅವು ಎಲ್ಲ ಸಂತೋಷದ ಮಾತುಗಳೇ. ಆದರೆ ಇದಕ್ಕೆ ಅದಕ್ಕಿಂತ ಏನಂದ್ರೆ, ನಮ್ಮ ಹಿಂದೂಯಿಸಂ ನಲ್ಲಿ ಕರ್ಮ ಫಲ ಅಂತಾರಲ್ಲ, ಅದೇನೋ ಪ್ರಾರಬ್ಧ ಕರ್ಮ ಅಂದ್ರೆ ಪೂರ್ವ ಜನ್ಮದ್ದು ಕರ್ಮ, ಆಮೇಲೆ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಮುಂದೆ
0: ಒಳ್ಳೇದ.
1: ನಂಗೆ ಅದಷ್ಟು ಇದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಂದದು ಇಂಟರ್ಪ್ರಿಟೇಷನ್ ಆಫ್ ಕರ್ಮ ಫಿಲಾಸಫಿ ಏನಂದ್ರೆ, ನಾವು ನಡೆಯೋ ಹಾದಿನಲ್ಲಿ ಇನ್ನಷ್ಟು ಜನ ನಡೀತಾರೆ. ಕರ್ಮ ಅಂದ್ರೆ ಬೇಸಿಕಲಿ ಆಕ್ಷನ್ ಅಷ್ಟೇ, ಕರ್ಮ ಅಂದ್ರೆ ಆಕ್ಷನ್. ಸೊ ಆ ಹಾದಿಯಲ್ಲಿ ಅವ್ರು ನಡೆಯುವಾಗ ನಮ್ ಕರ್ಮಗಳ ಪ್ರಭಾವ ಅವ್ರ ಮೇಲೆ ಏನಿರುತ್ತೋ ನನಗನ್ಸೋದು ದಟ್ ಇಸ್ ಕರ್ಮ ಫಿಲಾಸಫಿ ಅಂತ.
0: ಓಕೆ,
1: ಹಂಗೆ ಇವಾಗ ನಂದು ಪ್ರಾರಬ್ಧ ಕರ್ಮ ಅಂದ್ರೆ ನಾನು ಯಾವುದೋ ಹಾದಿಯಲ್ಲಿ ನಡೆದಿರ್ತೀನಿ, ಅದ್ರ ಹಿಂದೆ ಆ ಹಾದಿಯಲ್ಲಿ ಯಾರ್ಯಾರು ಏನು ಗುರ್ತು ಅದು ಬಿಟ್ಟಿದ್ದಾರೋ ಅದು ಪ್ರಮಾಣ ನನ್ನ ಮೇಲೆ ಹೇಗಿದೆ, ಪ್ರಭಾವ ಹೇಗಿದೆ, ನನ್ನ ಕಾರ್ಯಗಳು ಬೇರೆಯವ್ರ ಮೇಲೆ ಹೇಗಿರುತ್ತೆ ಅಂತ. ಸೊ ನನ್ನ ವಿದ್ಯಾರ್ಥಿಗಳ ಮೇಲೆ ಒಳ್ಳೆ ಪ್ರಭಾವ ಇರೋದು ಕಂಡ್ರೆ ಖಂಡಿತ ಅವರು ಅಚೀವ್ಮೆಂಟ್ಸ್ಗೆ ನಾನು ಒಬ್ಳೇ ಕಾರಣ ಅಲ್ಲ, ಒಂದು ಸಣ್ಣ ಸಾರ್ಸ್ವೆ ಅಷ್ಟು ನಂದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅವರು ಮುಂದೆ ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ.
0: ಈಗ ನೀವು 400 ಜಾಸ್ತಿ ರಿಸರ್ಚ್ ಪೇಪರ್ಸ್ ಬರ್ದಿದ್ದೀರಾ, 12 ಜಾಸ್ತಿ ಟೆಕ್ನಿಕಲ್ ಬುಕ್ಸ್ ಬರ್ದಿದ್ದೀರಾ, ಇದರ ಹಿಂದೆ ನಿಮ್ಗೆ ಇನ್ಸ್ಪಿರೇಷನ್ ಏನು?
1: ಇನ್ಸ್ಪಿರೇಷನ್ ಅನ್ನೋದು ಅದು ಆಕ್ಚುಲಿ ಒಳಗಡೆಯಿಂದ ಬರಬೇಕು. ನಾ ಯಾವಾಗ್ಲೂ ಹೇಳ್ತೀನಿ, ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ವಿದಿನ್. ಅದು ಒಂಥರ ದಾಹ ನನ್ನಲ್ಲಿ, ಕಲಿಕೆಗೆ ಒಂದು ಯಾವಾಗಲೂ ದಾಹ ಇದೆ, ಏನಾದ್ರೂ ಕಲಿತಿರ್ಬೇಕು, ಏನಾದ್ರೂ ಮಾಡ್ತಿರ್ಬೇಕು ಅಂತ. ಅದನ್ನ ಹೇಳಿದ್ನಲ್ಲ, ಅದು ಸ್ವಧರ್ಮ ಅಂತ, ಅದು ರಕ್ತದಲ್ಲಿ ಬಂದಿರೋದು ಬಹುಶಃ. ಸೊ ಮಾಡ್ತಾ ಮಾಡ್ತಾ ಅದು ಲೆಕ್ಕ ನನಗೆ, ನಾನು ಯಾವತ್ತೂ ಲೆಕ್ಕ ಇಟ್ಟೇ ಇರಲಿಲ್ಲ, ಎಷ್ಟೋ ವರ್ಷಗಳು ಲೆಕ್ಕ ಇಟ್ಟೇ ಇರಲಿಲ್ಲ. ಆಮೇಲೆ ಏನಾಯ್ತು, ಅಕ್ರೆಡಿಟೇಷನ್ ಎಲ್ಲ ಬಂದಾಗ ಲೆಕ್ಕಗಳು ಕೇಳಕ್ ಶುರು ಮಾಡಿದ್ರು, ಹೌ ಮೆನಿ ಪೇಪರ್ಸ್ ಹ್ಯಾವ್ ಯು ಪಬ್ಲಿಷ್ಡ್ ಅಂತ. ಅವಾಗ್ಲೇ ಲೆಕ್ಕ ನೋಡಿ ಕೊನೆಗೆ ನಾನು ರಿಟೈರ್ ಆಗೋದಕ್ಕೆ ಓ 400
0: ಇವಾಗ ಅನ್ಸ್ತಾ ಇದೆ ಅದು ಇಂಪಾರ್ಟೆಂಟ್ ಅಂತ.
1: ಇವಾಗ ಅನ್ಸ್ತಿಲ್ಲ ಆ ಟೈಮ್ ಅಂದ್ರೆ. ಒಂದು ನಾನು ಹೇಳೋದೇನಂದ್ರೆ, ನಮ್ಗೆ ಯಾವ್ದಾನ ಕಾರ್ಯ ತುಂಬಾ ಇಷ್ಟ ಇದ್ರೆ ಅದು ಮಾಡೋದ್ರಲ್ಲೇ ತೃಪ್ತಿ ಆಗೋಗುತ್ತೆ. ಸೊ ಅದ್ರ ಫಲದ ಹೊತ್ತಿಗೆ ತೃಪ್ತಿ ಆಗಿ ಸಂಪೂರ್ಣ ಆಗೋಗಿರುತ್ತೆ.
0: ಕರೆಕ್ಟ್,
1: ಆತರ. ಸೊ ತುಂಬಾ ಖುಷಿ ಕೊಡೋದು ನನಗೆ ಒಂದೊಂದು ಪೇಪರ್ ಬರೆಯೋದು. ಅಂಡ್ ಸುಮಾರಷ್ಟು ಪೇಪರ್ ಎಲ್ಲ, ನಾನು 18 ಜನ ಸ್ಟೂಡೆಂಟ್ಸ್ ನ PhD ಗೈಡ್ ಮಾಡಿದ್ದೇನಲ್ಲ, ಸುಮಾರಷ್ಟು ಅವರೆಲ್ಲರೂ ನನ್ನ ಜೊತೆ ಅವರು ವರ್ಕ್ಗೆ ನಾನು ಏನೇನು ಸಲಹೆ ಕೊಟ್ಟು ಮಾಡಿದ್ದು ಪೇಪರ್ಸ್ ಅದು ಎಲ್ಲಾನು. ಆಮೇಲೆ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಮಾಡೋರಲ್ವಾ ಅವ್ರಿಗೆ ಎಲ್ಲ. ಆಮೇಲೆ ಇವಾಗ ಬೇರೆ ದೇಶಕ್ಕೆ ಹೋಗಿ ಓದೋರು ಮಕ್ಕಳು ಕೇಳೋರು ಪೇಪರ್ ಬರೀಬೇಕು ಅಂತ. ಸೊ ಅವ್ರಿಗೆ ಸ್ವಲ್ಪ ರಿಸರ್ಚ್ ಗೈಡೆನ್ಸ್ ಕೊಟ್ಟು ಬರ್ಸಿದ್ದು ಅದು ಎಲ್ಲ. ಬಟ್ ಅದು ಬರೆಯೋದು ಮಾಡೋದು ಅದೇ ತುಂಬಾ ಚೆನ್ನಾಗಿತ್ತು. ಸೊ ನಾ ಹೇಳಿದ್ನಲ್ಲ, ಲೆಕ್ಕ ಇಟ್ಟೇ ಇರಲಿಲ್ಲ.
0: ನೀವು PhD ವಿದ್ಯಾರ್ಥಿಗಳಿಗೆ ಗೈಡ್ ಆಗಿನೂ ಕೆಲಸ ಮಾಡಿದಿರಲ್ಲ, ಸೊ ಅವರಿಗೆ ಗೈಡ್ ಮಾಡುವಾಗ ನೀವು ಯಾವ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಡ್ತೀರಾ?
1: ನಮ್ದ್ರಲ್ಲಿ ಒಂದು ಶ್ರಮ ಪಡ್ಲೇಬೇಕು, ಅದು ನಾನು ಹೇಳಕ್ ಮುಂಚೆನೆ ನನ್ನ ಸ್ಟೂಡೆಂಟ್ಸ್ಗೆ, ಯಾರು ನನ್ನ ಹತ್ರ ಬರ್ತಾರೋ ಅವ್ರಿಗೆ ಗೊತ್ತು, ಯಾಕಂದ್ರೆ ನನ್ನ ನೋಡಿನೇ ಅವ್ರು ಬರೋದು. ಅದು ಒಂದು ಶ್ರಮ ಶ್ರದ್ಧೆ ಫಸ್ಟು ಅದು ಇರಲೇಬೇಕು, ಅದು ಖಂಡಿತ ಇರಲೇಬೇಕು. ಇನ್ನೊಂದು, ನಂದು ಒಂದು ಬೆಂಚ್ ಮಾರ್ಕ್ ಸ್ಟ್ಯಾಂಡರ್ಡ್ ಇತ್ತು. ಇವಾಗ PhD ನಾನಾ ವಿಧಾನದಲ್ಲಿ ಸಂಪಾದಿಸ್ಕೋಬಹುದು ಡಿಗ್ರಿ. ಸೊ ನಂದು ಒಂದು ಬೆಂಚ್ ಮಾರ್ಕ್ ಇತ್ತು. ಸೊ ನಾ ಫಸ್ಟ್ ಬರುವಾಗ್ಲೇನೆ ಹೇಳ್ಬಿಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ಗೆ, ನಂದು ಇದು ಬೆಂಚ್ ಮಾರ್ಕು, ಬೇರೆಯವ್ರದ್ದು ಬೇರೆ ಇರ್ಬೋದು. ಸೊ ಇದು ಕಷ್ಟನೇ ಖಂಡಿತ, ಬೇರೆಯವ್ರಿಗೆ ಈಸಿಯರ್ ವೇಸ್, ಬಟ್ ನೀವು ಇಫ್ ಯು ಆರ್ ಪ್ರಿಪೇರ್ಡ್ ಯು ಜಾಯಿನ್ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆಮೇಲೆ ನಂಗೆ ಇನ್ನೊಂದೇನಿತ್ತು ಅಂದರೆ, ಹೆಂಗಸರಿಗೆ ಸ್ವಲ್ಪ ಕಷ್ಟ ಅದು, ಯಾಕೆ ಅಂದರೆ ಇವತ್ತಿಗೂ ಆಕಾಂಕ್ಷೆಗಳು ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಒಂದು ಹೆಣ್ಣಿನಿಂದ ಇರೋದು ಸಮಾಜದಲ್ಲಿ ಗಂಡಸಿಂದ ಅಷ್ಟು ಇಲ್ಲ. ಸೊ ನಂದು ನಂಗೆ ಯಾವಾಗ್ಲೂ ಆದಷ್ಟು ಎಷ್ಟು ಜನ ಹೆಂಗಸರು ಆಗುತ್ತೋ ಅಷ್ಟು ಜನ ನಾನು PhD ಕೊಡಿಸ್ಬೇಕು ಅಂತ. ಸೊ ನಾನು 18 ಜನದಲ್ಲಿ ಸುಮಾರು 12 ಜನ ಹೆಂಗಸರೇ. ಸೊ ಒಬ್ರೊಬ್ರಿಗೂ ಒಂದೊಂದು ತರಾವರಿ ಕಷ್ಟಗಳು, ಇಲ್ಲ ಅತ್ತೆ ಮಾವನ್ಗೆ ಹುಷಾರಿಲ್ಲ ನೋಡ್ಕೊಳ್ಳೋ ಕಷ್ಟಗಳು, ಕೆಲಸದಲ್ಲಿ ಕಷ್ಟಗಳು, ಮಕ್ಕಳು.
0: ಮಹಿಳೆಗೇನೆ ಅರ್ಥ ಆಗಕ್ಕೆ ಸಾಧ್ಯ,
1: ಅದು ಒಂದು ಮಹಿಳೆಗೇನೆ ಖಂಡಿತ, ಒಂದು ಮಹಿಳೆಗೇನೆ ಅರ್ಥ ಆಗೋದು. ನೀವು ನಂಬ್ತಿರೋ ಇಲ್ವೋ, ನಂದು ಕೆಲವು ಸ್ಟೂಡೆಂಟ್ಸ್ ರಾತ್ರಿ 9 ಗಂಟೆಗೆ ಮನೆಗೆ ಬರೋರು, ನನ್ನ ಮಕ್ಳು ಜಗಳ ಕಾಯೋರು, ನೀವು ನಮ್ಮ ಮನೆ ಎಲ್ಲ ಬಿಟ್ಟು ನೀನ್ ರಾತ್ರಿ 9 ಗಂಟೆಗೆ ಬರ್ತೀಯ ಅಂತ ಅವ್ರಿಗೆ ಆಗ್ತಾನೆ.

0: ಇರ್ಲಿಲ್ಲ ಬರಕ್ಕೆ, ಬೆಳಗ್ಗೆ ಹೊತ್ತು ಏನಾದರೂ ಗೈ ಥೀಸಿಸ್ ಬರೆಯಕ್ಕೋ ಪೇಪರ್ ಬರೆಯಕ್ಕೋ ಹಂಗೆ ಎಲ್ಲಾನು. ಸೊ ಶ್ರದ್ಧಾ, ಶ್ರದ್ಧೆ, ಶ್ರಮ, ಆಮೇಲೆ ನಮ್ದ್ರಲ್ಲಿ ಒಂದು ಎಥಿಕ್ಸ್ ಅಂತಿರುತ್ತೆ. ಸೊ ನನ್ಗೆ ಐ ಎಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಅಂದರೆ ಕೆಲವುದು ಇವಾಗ ಅಂದರೆ ನಾವು ಒಂದು ತಪ್ಪು ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ, ಅದು ನಾವು ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ, ನನಗಂತೂ ಅದು ಗೊತ್ತಲ್ಲ. ಸೊ ಅದು ಯಾವತ್ತೂ ಮಾಡಬಾರದು ಅಂತ ನಂದಿತ್ತು. ಸೊ ಈಗ ನಂದು 18 ಸ್ಟೂಡೆಂಟ್ಸ್ದೂನು ಅವ್ರ ಪಬ್ಲಿಷ್ ಕ್ವಾಲಿಟಿ ವರ್ಕ್ ಇಸ್ ಸೂಪರ್, ಎಲ್ಲರದು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ, ತುಂಬ ಹೆಮ್ಮೆ. ಸೊ
1: ಐ ಕ್ಯಾನ್ ಫೀಲ್ ದಟ್ ಪ್ರೌಡ್ನೆಸ್ ಇನ್ ಯೋರ್ ಆನ್ ಯೋರ್ ಫೇಸ್.
0: ಹೌದು, ಆಮೇಲೆ ಅದು ಒಂಥರ ಒಂದು ಪರ್ಸನಲ್ ಸಂಬಂಧ ಬೆಳ್ಕೊಂಡ್ಬಿಟ್ಟಿದೆ, ಹೆಂಗಸ್ರೆ ಆಗಲಿ ಗಂಡಸ್ರೆ ಆಗಲಿ. ಸೊ ಇವತ್ತಿಗೂ ಎಲ್ಲರೂ ದೇ ಆರ್ ಇನ್ ಟಚ್.
1: ಇಷ್ಟೆಲ್ಲ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಅಕಾಡೆಮಿಕ್ ಸೈಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈಗ ನಿವೃತ್ತಿ ಜೀವನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಿವೃತ್ತಿ ಅಂದ್ರೆ ಯೂಶ್ವಲಿ ರೆಸ್ಟಿಂಗ್ ಪೀರಿಯಡ್ ಆರ್ ವಿಶ್ರಾಂತಿ ತಗೊಳ್ಳೋ ಟೈಮ್ ಅಂತ ಹೇಳ್ತಾರೆ. ಈ ಸಾಮಾನ್ಯ ಕಲ್ಪನೆಯಿಂದ ನಿಮ್ಮ ನಿವೃತ್ತಿ ಜೀವನ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಾ?
0: ಹಾ, ನಿವೃತ್ತಿ ಅನ್ನೋದು ರೆಸ್ಟ್ ತಗೊಳ್ಳೋ ಟೈಮ್ ಅಲ್ಲ. ನಿವೃತ್ತಿ,
1: ದ ಆಕ್ಚುಯಲ್ ಲೈಫ್ ಬಿಗಿನ್ಸ್ ಫ್ರಮ್ ದೇರ್.
0: ನೋ, ನಾಟ್ ಈವನ್ ಆಕ್ಚುಯಲ್ ಲೈಫ್, ಇಟ್ಸ್ ಎ ಚೇಂಜ್, ಇಟ್ಸ್ ಎ ಚೇಂಜಿಂಗ್ ಫೇಸ್ ಐ ವುಡ್ ಸೇ. ಯಾಕೆಂದ್ರೆ ನಾವು ವೃತ್ತಿನಲ್ಲಿ ಇರೋವರೆಗೂ ಎಷ್ಟೊಂದು ಮನುಷ್ಯಂಗೆ ತರ ಇದು ಇರುತ್ತೆ, ಆಕಾಂಕ್ಷೆಗಳು ಏನೋ ಮಾಡಬೇಕು ಅಂತಿರುತ್ತೆ. ವೃತ್ತಿಲಿ ಇರೋವರೆಗೂ ಅದು ಹೆಂಕಸಿಗಂತೂ ಅದು ಬಿಟ್ಟು ಬೇರೆ ಯೋಚನೆನೆ ಮಾಡಕ್ಕೆ ಇದಿರಲ್ಲ. ನನ್ಗದು, ನಾ ಹೇಳಿದ್ನಲ್ಲ, ನಂಗೆ ತುಂಬಾ ಪ್ಯಾಷನ್ನೂ ಇತ್ತು. ಸೊ ಯಾವಾಗ್ಲೂ ಬುಕ್ ಬರೆಯೋದು, ಯಾವಾಗ್ಲೂ ರಿಸರ್ಚ್ ಮಾಡೋದು, ಅದು ಎಲ್ಲ ಆಯ್ತು. ಬಟ್ ಬೇರೆ ಆಸೆಗಳು ತುಂಬಾನೇ ಇತ್ತು, ನನಗೆ ವಿಪರೀತ ಇತ್ತು. ಸೊ ಒಂದು ಒಂದು ಅಂದ್ರೆ ಸಣ್ಣ ಉದಾಹರಣೆಗೆ, ನನಗೆ ಭಗವದ್ಗೀತೆ ಫುಲ್ಲು ಕಲಿಬೇಕು ಕರೆಕ್ಟ್ ಆಗಿ ಉಚ್ಚಾರಣೆ ಅಂತಿತ್ತು. ಆಮೇಲೆ ಶಂಕರಾಚಾರ್ಯರದು ಎಷ್ಟೊಂದು ಶ್ಲೋಕಗಳು ಹಂಗೆ ಹೇಳ್ತಿದ್ವಿ, ಬಟ್ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಕಲಿಬೇಕು ಅಂತಿತ್ತು. ವೇದ ಪಾಠಗಳು ಕೆಲವುದು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೇಸಿಕ್ಸ್ ಅದು ಅಷ್ಟಾದ್ರೂ ಚೆನ್ನಾಗಿ ಉಚ್ಚಾರಣೆ ಮಾಡೋ, ಈ ತರದೆಲ್ಲ ಇತ್ತು. ಯಾವುದಕ್ಕೂ ವೃತ್ತಿಲಿರೋವರೆಗೂ ಟೈಮ್ ಇರಲಿಲ್ಲ, ಸುಮ್ಮನೆ ಏನೋ ಹಾಕೊಳ್ಳೋದು ಕೇಳಿಸ್ಕೊಳ್ಳೋದು ಅದು ಹಂಗೆ ಇತ್ತು. ಸೊ ನನ್ಗೆ 58 ವರ್ಷ ಆದಾಗ ಅನ್ಕೊಂಡೆ ಇನ್ನ ಕೆಲಸ ಮಾಡ್ಬೋದಾಗಿತ್ತು. ನಂದು ಆರ್ ವಿ ಕಾಲೇಜಲ್ಲಿ ನಾನು ರಿಟೈರ್ ಆಗಿದ್ದು, ಅಲ್ಲಿ 65ವರೆಗೂ ವರ್ಕ್ ಮಾಡ್ಬೋದು. ಮಾಡ್ತೀರಾ 65ರಲ್ಲಿ ಸ್ವಲ್ಪ ಎಷ್ಟಾದ್ರೂ ಬ್ರೈನ್ ಪವರ್ ಎಲ್ಲ ಕಮ್ಮಿ ಆಗತ್ತಲ್ಲ, ಬೇಡ ಇವಾಗಲೇ ಇದು ಮಾಡಿ ಬೇರೆದು ಮಾಡೋಣ ಅಂತ. ಸೊ ಆತರ ನಿವೃತ್ತಿ ಅಂದ್ರೆ ವೃತ್ತಿ ಚೇಂಜ್ ಆಯ್ತು.
1: ಹೌದು,
0: ಈಗಲೂ ನಂದು ಎಲ್ಲ ಇಂಜಿನಿಯರಿಂಗ್ ನಲ್ಲಿದ್ದೀನಿ ನಾನು. ಐ ಆಮ್ ಅ ಫ್ರೀಲ್ಯಾನ್ಸ್ ಕನ್ಸಲ್ಟೆಂಟ್ ಟು TCS. ಸೊ ಅದು ನಂದು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಮಾಡ್ತೀನಿ, ಬಟ್ ಬೇರೆ ಹಲವಾರು ಇದಿದೆ. ಬಟ್ ಒಂದು ಕಾಮನ್ ಎಲ್ಲದಕ್ಕೂ ಏನಂದ್ರೆ ಎಲ್ಲದರಲ್ಲೂ ನಾನು ಶಿಕ್ಷಕಿಯಾಗೇ ಇರೋದು. ಐ ಆಮ್ ಅ ಟೀಚರ್.
1: ಓಕೆ,
0: ಏನು ನನಗೆ ಕಲ್ತರು, ನನಗೆ ಐ ಫೀಲ್ ನಾಲೆಜ್ ಇಸ್ ಯೂಸ್ಲೆಸ್ ಇಫ್ ಯು ಡೋಂಟ್ ಶೇರ್. ಅದೇ ನನಗೆ ಇದ್ದು ನನಗೆ ಒಬ್ಳಿಗೆ ಇಟ್ಕೊಂಡು ಅದೇನೂ ಇಲ್ಲ. ಸೊ ನನಗೆ ಏನಾದರೂ ಕಲ್ತ ತಕ್ಷಣ ನೆಕ್ಸ್ಟ್ ನಾನು ಹುಡುಕೋದು ಇದನ್ನು ಯಾರಿಗೆ ಹೇಳ್ಕೊಡ್ಲಿ ಅಂತ. ಸೊ
1: ನಾವು ಇವಾಗ ಏನು ಪಶ್ಚಾತ್ತಾಪ ಪಡ್ಕೋತಿದೀವಿ, ನಮ್ಮ ಅಜ್ಜಿ ಗೊತ್ತಿರೋ ರೆಸೈಪ್ಸ್ ಎಲ್ಲ ನಾವು ತಿಳ್ಕೊಂಡಿಲ್ವಲ್ಲ, ಅವ್ರ ಜೊತೆ ಹೊರಟು ಹೋಯ್ತಲ್ಲ ಅದು ಅಂತ ನಾವು ಬೇಜಾರು ಮಾಡ್ಕೊಂಡ್ ಕಾಲ ಇದು.
0: ಹೌದು.
1: ಓಕೆ, ಈಗ ಸೈಂಟಿಸ್ಟ್ ಆಗಿ ನೀವು ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು, ಯೋಗ ಮತ್ತೆ ಆಕ್ಯುಪ್ರೆಷರ್ ಕಡೆ ನಿಮ್ಮ ಆಸಕ್ತಿ ಹೇಗೆ ಬೆಳೀತು?
0: ಯೋಗ ನಾನು ತುಂಬಾ ವರ್ಷದಿಂದ ವಿಶಾಖಪಟ್ಟಣದಿಂದ ಯೋಗ ನನ್ಗೆ ಇದಿತ್ತು, ಮಾಡ್ತಾ ಇದ್ದೆ. ಯಾಕೆಂದ್ರೆ ನಂಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸ್ತಮಾ ಇತ್ತು, ಆಮೇಲೆ ವಿಶಾಖಪಟ್ಟಣಂ ಸಿ ವೆದರ್ ಅಲ್ಲ. ಸೊ ನಂಗೆ ಅವಾಗ ಒಂದು 3-4 ವರ್ಷ ತುಂಬಾ ಒದ್ದಾಡ್ಬಿಟ್ಟೆ ನಾನು, ಆಸ್ತಮಾ ಅದು ಎಲ್ಲ ಆಗಿ ಎಲ್ಲ ಇತ್ತು. ಅವಾಗ ಯೋಗ ನಾನು ಶುರು ಮಾಡಿಕೊಂಡೆ. ಆಮೇಲೆ ನಾನು ಅಲ್ಲಿ ವೈಜಾಗ್ನಲ್ಲಿ ಆಂಧ್ರ ಯೂನಿವರ್ಸಿಟಿನಲ್ಲಿ ಇದ್ದಾನಲ್ಲ, ಅಲ್ಲಿ ಒಬ್ರು ಪ್ರೊಫೆಸರ್ ಹೋಮಿಯೋಪತಿ ತುಂಬಾ ಪ್ರಚಾರ ಮಾಡೋರು. ಸೊ ಅವರು ಶಿಷ್ಯಂದ್ರು ಒಬ್ರ ಹತ್ರ, ನಾನು ಹೋಮಿಯೋಪತಿ ಮೆಡಿಸನ್ಸೇ ತಗೋತಾ ಇದ್ದಿದ್ದೆ, ಅಲೋಪತಿಕ್ ನಾನು ತಗೋತಾನೆ ಇರಲಿಲ್ಲ. ಅವ್ರು ಬರೀ ಫ್ರೀ ಸರ್ವಿಸ್ ಮಾಡೋರು, ಅವರು ದಿನಕ್ಕೆ ಒಂದು 200 ಜನಕ್ಕೆ ಫ್ರೀ ಆಗಿ ಕೊಡೋರು. ಸೊ ವಾಲಂಟಿಯರ್ಸ್ ಕರೆಯೋರು. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ವಾಲಂಟಿಯರ್ ಮಾಡಿ ಮಾಡಿ ಕೇಸ್ ಹಿಸ್ಟ್ರಿ ಬರೆಯೋದು ಅದು ಎಲ್ಲ ಮಾಡಿ ಈ ಮೆಡಿಕಲ್ ಫೀಲ್ಡಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ಅದೇ ಹೇಳಿದ್ನಲ್ಲ,
1: ಇಂಜಿನಿಯರ್ ಟರ್ನ್
0: ಅದು ಹಂಗೆ ಅದು ಎಲ್ಲೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇತ್ತು, ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ವಾಲಂಟ್ರಿ ಮಾತ್ರ ಮಾಡ್ತಿದ್ದೆ, ಸುಮಾರು ವರ್ಷ ಮಾಡಿದೆ. ಬೆಂಗಳೂರಿಗೆ ಬಂದ್ಮೇಲೆ ಅದೇನು ಅಷ್ಟು ಸ್ಕೋಪ್ ಇರಲಿಲ್ಲ. ಆಕ್ಯುಪ್ರೆಷರ್ ಅನ್ನೋದು ನನ್ನ ಕಸಿನ್ ಪ್ರೊಫೆಸರ್ ರವೀಂದ್ರ ಅಂತ ಇದಾರೆ ಇಲ್ಲಿ ಕತ್ತರಗುಪ್ಪೆಯಲ್ಲಿ, ಅವರು ಶುರು ಮಾಡಿದ್ರು ಅಂತ ನಾನು ಕೇಳಿದ್ದೆ. ಆಮೇಲೆ ಒಂದು ಸತಿ ನನ್ನ ಸ್ನೇಹಿತೆಗೆ ಮಂಡಿ ನೋವು ವಿಪರೀತ ಬಂತು, ಅವಾಗ ಡಾಕ್ಟರು ಏನೇನೋ ಹೇಳಿದ್ರು, ಆರ್ಥೋ ಹತ್ರ ನಾನೇ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಹೇಳಿದೆ ಇದು ಟ್ರೈ ಮಾಡು ಆಕ್ಯುಪ್ರೆಷರು, ನೋಡೋಣ ಸುಮ್ಮನೆ ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಅಂತ. ಅದು ಅವಳಿಗೆ 3 ತಿಂಗಳಲ್ಲಿ ಗುಣ ಆಯಿತು. ನನ್ನ ಕಸಿನ್ ಪಾಪ ಅವರು ನನಗೆ ಹೇಳ್ತಾನೆ ಇದ್ರು, ಉಮಾ ನಿನಗೆ ಬುದ್ಧಿ ಇದೆ ಓದು, ಅದೇ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಇತ್ತು ಮಾಡು ಮಾಡು ಅಂತ. ನಾನು ಹಂಗೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ,
1: ರಿಟೈರ್ ಆದ್ಮೇಲೂ ಓದು ಅಂತ ಹೇಳೋ,
0: ಇದು ರಿಟೈರ್ಮೆಂಟ್ ಮುಂಚೆನೆ.

0: ಕೆಲಸದಲ್ಲಿ ಇದ್ದಾಗ್ಲೇನೆ. ಸೊ ಅವಳಿಗೆ ಯಾವಾಗ ವಾಸಿ ಆಯ್ತೋ ನಂಗೆ ತುಂಬಾ ಐ ಗಾಟ್ ಇಂಟ್ರೆಸ್ಟೆಡ್. ಅದು ಮೇ ಬಿ 2016-15-16 ಅಲ್ಲಿ. ಸೊ ಅದೊಂದು 6 semester ಕೋರ್ಸ್. ಅದು ಒಂದು
1: ಇನ್ಸ್ಟಿಟ್ಯೂಟ್
0: ಅಕ್ಯೂಪ್ರೆಷರ್ದು ಒಂದು ಇನ್ಸ್ಟಿಟ್ಯೂಟ್ ಪ್ರಯಾಗ್ರಾಜ್ ಅಲ್ಲಿ ಇದೆ. ಅವ್ರು ಕಂಡಕ್ಟ್ ಮಾಡಿ ಎಕ್ಸಾಮ್ಸ್ ಮಾಡ್ತಾರೆ. ಪ್ರಾಪರ್ ಎಕ್ಸಾಮಿನೇಷನ್ ಅಂದ್ರೆ ನಾವು ಅಸೈನ್ಮೆಂಟ್ ಬರೆದು ವೈವ ಫುಲ್ ಎಲ್ಲ ಪ್ರಾಪರ್ ಆಗಿ. ಸೊ ಅದು ತಿಳ್ಕೊಂಡು ತುಂಬಾ ಇದಿತ್ತು. ಅದೇನಂದ್ರೆ ನಂಗೆ ಫುಲ್ಲು ಅದ್ರ ಮೇಲೆ ಫುಲ್ ಅಷ್ಟು ಡೀಪ್ ಆಗಿ ನನ್ನ ಕಸಿನ್ ಮಾಡೋ ಅಷ್ಟು ನನ್ಗೆ ಇವಾಗ ನಂಗೆ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ನಾರ್ಮಲ್ ಏಲ್ಮೆಂಟ್ಸು ಜನಗಳಿಗೆ ಎಲ್ಲಾನು ಔಷಧಿ ಇಲ್ಲದೆ ವಿ ಕ್ಯಾನ್ ಕ್ಯೂರ್ ಮೆನಿ ಮೆನಿ ಥಿಂಗ್ಸ್.
1: ಓಕೆ, ಈಗ ಮಹಿಳೆಯರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ನಿಮ್ಮ ಆಕ್ಟಿವಿಟೀಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ?
0: ನಂದು ಒಂದು ಆರೋಗ್ಯ ಚಕ್ರ ಅಂತ ಒಂದು ಗ್ರೂಪ್ ಇದೆ. ನಾನು ಒಂದು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದೆ. ನಾನು ಅದ್ರಲ್ಲಿ ಸುಮಾರು ಅಷ್ಟು ಜನ 800 ಜನ ಇದ್ದಾರೆ ಆ ಗ್ರೂಪ್ ಅಲ್ಲಿ. ಆಲ್ಮೋಸ್ಟ್ ಒಂದು 650 ಜನ 700 ಜನ ಹೆಂಗಸರೆ. ಸೊ ನಾನು ಅದರಲ್ಲಿ ಅವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಅವ್ರ ಮಕ್ಕಳಿಗೆ ಅಥವಾ ಅವ್ರ ನೋಡ್ಕೊಳ್ಳೋದಕ್ಕೆ ನಾರ್ಮಲ್ ಏಲ್ಮೆಂಟ್ಸ್ ಲೈಕ್ ಕಾನ್ಸ್ಟಿಪೇಷನ್, ಮೋಷನ್ಸ್, ತಲೆನೋವು ಆ ಥರದ್ದೆಲ್ಲನೂ ಹೆಂಗೆ ಟ್ರೀಟ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ರೆಗ್ಯುಲರ್. ನಾನು ಎಲ್ಲ ಆಲ್ ಐ ಕಂಡಕ್ಟ್ ಫ್ರೀ ಸೆಷನ್ಸ್. ಆಮೇಲೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಫಸ್ಟ್ ಇವಾಗ ಏನಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರು ನಮ್ಗೆ ಡೌಟ್ ಏನ್ ಬರುತ್ತೆ ಅಂದ್ರೆ ಅವ್ರು ನಿಜ ಹೇಳ್ತಾ ಇದಾರ ಅಥವಾ ಸುಮ್ನೆ ಏನೇನೋ ಹೇಳ್ತಾ ಇದಾರ ಅನ್ನೋದು ಭಯ ಎಲ್ಲರಿಗೂ ಬರುತ್ತೆ. ಯಾಕಂದ್ರೆ ಓದ್ತಾನೆ ಇರ್ತೀವಲ್ಲ. ಆಮೇಲೆ ನಿಂಗೆ ಇವಾಗ ಒಂದು ಆಪರೇಷನ್ ಮಾಡಿಸ್ಕೊ ಅಂದ್ರೆ ನನ್ಗೆ ಆಸ್ ಅ ಲೇ ಮ್ಯಾನ್ ಮಾಡಿಸ್ಕೋಬೇಕೋ ಬೇಡವೋ ಗೊತ್ತಿಲ್ಲ. ಅವ್ರು ನಿಂಗೇನೋ ಕೊಲೊನೋಸ್ಕೋಪ್ ಇದೆ, ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ಲಿವರ್ ಅಂದ್ರೆ ನಮ್ಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಹೆಂಗೆ ನೀವು ಅರ್ಥ ಮಾಡ್ಕೊಳ್ಳೋದು ನಿಮ್ ಬಾಡಿನ ಅದು ಆ ಥರದ್ದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಎಲ್ಲ ಮಾಡ್ತೀನಿ. ಆಮೇಲೆ ಆಂಗ್ಸೈಟಿ ಮೇಲೆ ಐ ಕಂಡಕ್ಟ್ ಸಮ್ ಪ್ರೋಗ್ರಾಮ್ಸ್. ಸೊ ಐ ಆಕ್ಟ್ ಆಸ್ ಅ ಕೌನ್ಸಿಲರ್ ಟು ವಿಮೆನ್. ಏನೋ ಫೋನ್ ಮಾಡ್ತಾರೆ, ಒಂದೊಂದ್ಸತಿ ಮಾತಾಡ್ತಾರೆ ಒನ್ ಆನ್ ಒನ್, ಆ ಥರದ್ದು ಎಲ್ಲ ನಡೆಯುತ್ತೆ.
1: ಓಕೆ, ಮಹಿಳೆಯರು ನಿಮ್ಮ ಅವರ ಜೀವನದಲ್ಲಿ ಲೈಕ್ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡಬೇಕು ಅಂದರೆ ನೀವೇನಾದರೂ ಸಲಹೆ ನೀಡ್ತೀರಾ?
0: ಹೌದು, ಖಂಡಿತವಾಗ್ಲೂ ಸಲಹೆ. ನನ್ನ ಸಲಹೆ ಏನು ಅಂದ್ರೆ, ಒಂದ್ ಮಹಿಳೆಯರು ಸಾಮಾನ್ಯ ತಪ್ಪು ಮಾಡೋದು ಏನು ಅಂದ್ರೆ ನಮ್ಗೆ ಎಲ್ಲವನ್ನು ನಮ್ಗೆ ಎಷ್ಟು ವಿ ವಾಂಟ್ ಟು ಬಿ ದ ಬೆಸ್ಟ್ ಅಂತ, ಅದು ಆಗೋದಿಲ್ಲ.
1: ಇವನ್ ಮಲ್ಟಿ ಟಾಸ್ಕಿಂಗ್ ಆಲ್ಸೋ,
0: ಮಲ್ಟಿ ಟಾಸ್ಕಿಂಗ್ ಮಾಡಬಹುದು. ಆದರೆ ಅಂದ್ರೆ ಎಲ್ಲ ಇವಾಗ ನಾನು ಒಂದು ತಾಯಿ ಆದ್ರೆ ನಾನು ಐ ಶುಡ್ ಬಿ ದ ಬೆಸ್ಟ್ ಮದರ್, ಐ ಶುಡ್ ಬಿ ದ ಬೆಸ್ಟ್ ವೈಫ್, ಐ ಶುಡ್ ಬಿ ದ ಬೆಸ್ಟ್. ಇದು ಅದು ಇವಾಗ ವೃತ್ತಿಲಿರೋ ಹೆಂಗಸರಿಗೆ ಅದು ತುಂಬಾನೇ ಕಷ್ಟ. ಸೊ ಸಾಮಾನ್ಯ ಏನಾಗುತ್ತೆ, ನಾನು ಅದೇ ಇವಾಗ ಕೌನ್ಸಿಲಿಂಗು ಮಾಡ್ತೀನಲ್ಲ, ವಿಮೆನ್ ಸಫರ್ ಫ್ರಮ್ ಗಿಲ್ಟ್.
1: ಎಕ್ಸಾಕ್ಟ್ಲಿ.
0: ಇವಾಗ ಒಂದ್ ಮಗುಗೆ ಒಂದ್ ಜ್ವರ ಬಂದಿದೆ ಅಂದ್ರೆ ಮನೇಲಿ ಬಿಟ್ಟು ಬಂದ್ರೆ ಅಯ್ಯೋ ಬಿಟ್ಟು ಬಂದಲ್ಲ ಅಂತ ಒಂದು ಗಿಲ್ಟ್. ನಾನು ಹೇಳೋದು ಅದಿರಬಾರ್ದು. ಓಕೆ, ಇವಾಗ ಗಂಡ ಅಪ್ಪ ಹೆಂಗೆ ಮಗುನ ಬಿಟ್ಟು ಹೋಗ್ತಾನೋ, ತಾಯಿನೂ ಹಂಗೆ ಬಿಟ್ಟು ಹೋಗ್ತಾಳೆ. ನಾವೇನು ಹಂಗೆ ಬಿಟ್ಟು ಬರಲ್ವಲ್ಲ, ಏನೋ ಅರೇಂಜ್ಮೆಂಟ್ ಮಾಡಿರ್ತೀವಿ, ಇಲ್ಲ ಯಾರನ್ನೋ ನೋಡ್ಕೊಳಕ್ ಹೇಳಿರ್ತೀವಿ ಅಥವಾ ಎಲ್ಲೋ ಬಿಟ್ಟಿರ್ತೀವಿ. ಅದು ಆ ಗಿಲ್ಟ್ ನ ಹೆಂಗಸರಿಗೆ ಇರಬಾರ್ದು. ಅದೇನೋ ನನ್ನ ಅದೃಷ್ಟಕ್ಕೆ ನಂಗೆ ಯಾವತ್ತೂ ಇಲ್ಲ. ಯಾಕಂದ್ರೆ ಖಂಡಿತ ನಾನು ಇವಾಗ 12 ಪುಸ್ತಕ ಬರ್ದೆ ಅಂದ್ರೆ ಎಸ್ ಐ ಸ್ಯಾಕ್ರಿಫೈಸ್ ಲಾಟ್ ಆಫ್ ಮೈ ಫ್ಯಾಮಿಲಿ ಟೈಮ್. ನನ್ ಮಕ್ಳ ಜೊತೆ ನಾನು ಅದು ಆ ಟೈಮ್ನ ಇರ್ಬೋದಾಗಿತ್ತು, ನನ್ ಮಕ್ಳು ಅನ್ಸ್ಬೋದು. ಬಟ್ ಇವಾಗ್ಲೂ ನನ್ ಮಕ್ಳಿಗೆ ಹೇಳ್ತೀನಿ, ನಿಮ್ಗೆ ಅನ್ಸಿದ್ರು ನನಗೆ ಗಿಲ್ಟಿ ಇಲ್ಲ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಅದು ನಮ್ ವ್ಯಕ್ತಿತ್ವ ಅಂತ ಒಂದಿರುತ್ತಲ್ಲ. ಸೊ ಹೆಣ್ಣಿಗೆ ಬರೀ ತಾಯಿ ಆಗಿರೋದು ಹೆಂಡತಿ ಆಗಿರೋದು ಅದು ಒಂದೇ ವ್ಯಕ್ತಿತ್ವ ಅಲ್ವಲ್ಲ, ಬೇರೆ ಒಂದು ಮನುಷ್ಯಳಾಗಿ ಒಂದು ವ್ಯಕ್ತಿತ್ವ ಅಂತಿರುತ್ತಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವೋ ಅದಕ್ಕೆ ಗಿಲ್ಟ್ ಅಂತೂ ಇರಬಾರ್ದು. ಅಥವಾ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂದ್ರೆ ಇವಾಗ ಎಷ್ಟೊಂದ್ ಜನ ಓಕೆ ಕೇರ್ ಟೇಕರ್ನ ಇಟ್ಟರೆ ಅಲ್ಲಿ ಗಿಲ್ಟ್ ಬರುತ್ತೆ, ಅಯ್ಯೋ ನಾನ್ ನೋಡ್ಕೋಬೇಕಾ, ನಾನ್ ಕೆಲಸ ಬಿಟ್ಟವ್ರನ್ನ ನೋಡ್ಕೋ. ಬೇಡ, ಖಂಡಿತ ಬೇಡ. ನೋಡ್ಕೊಳ್ಳೋದ್ರಲ್ಲಿನೇ ತರಾವರಿ ತರ ಇರುತ್ತೆ. ಸೊ ಗಿಲ್ಟ್ ಇರಬಾರ್ದು, ಅದೇ ನಂದು ಪ್ರೈಮರಿ ಮೆಸೇಜ್ ಫಾರ್ ವಿಮೆನ್.
1: ಓಕೆ, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ನಿಮ್ಮನ್ನ ನೋಡಿ ಹೇಳಬೇಕು ಮೇಡಮ್. ಸೊ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಆಲ್ ವಿಮೆನ್ ಔಟ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು, ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀಮಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು, ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು ನಿಮಗಾಗಿ. ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳ ಪ್ರಸಾರ ಇಂದು ಸಂಜೆ 5 ಗಂಟೆಗೆ. ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು.

0: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:30
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೇವೋ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಸ್ವಾಗತ, ಸುಸ್ವಾಗತ.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾಕ್ಟರ್ ಕೀರ್ತಿ ರಾಜ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಮತ್ತು ಗ್ಯಾಸ್ಟ್ರೋ

0: ಸರ್ಜನಾಗಿರುವಂತಹ ಡಾಕ್ಟರ್ ಕೀರ್ತಿರಾಜ್ ಅವರು. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಮೊದಲನೇದಾಗಿ ಈ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಏನಿದು?
1: ಈ ಲ್ಯಾಪ್ರೋಸ್ಕೋಪಿ ಅಂದ್ರೆ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಹೇಳ್ತೇವೆ, ಅಥವಾ ಮಿನಿಮಲ್ ಆಕ್ಸೆಸ್ ಟೆಕ್ನಿಕ್ ಅಂತ ಹೇಳ್ತೇವೆ. ನಾವು ಈ ಟೆಕ್ನಿಕ್ ಅಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನ ಮಾಡ್ತೀವಿ. ಅದು ಹೊಟ್ಟೆಯಲ್ಲಿ ಇರಬಹುದು ಅಥವಾ ಯಾವ ಆರ್ಗನ್ ಮೇಲೆ ನಾವು ಆಪರೇಟ್ ಮಾಡ್ತೀವೋ ಆ ಆರ್ಗನ್ ಗೆ ಇರಬಹುದು. ಮೇನ್ಲಿ ನಾವು ಹೊಟ್ಟೆ ಮೇಲೆ ಆಪರೇಷನ್ ಮಾಡುವಂತದಕ್ಕೆ, ಕೀ ಹೋಲ್ ಟೆಕ್ನಿಕಲ್ ಮಾಡುವಂತದಕ್ಕೆ ಲ್ಯಾಪ್ರೋಸ್ಕೋಪಿ ಅಂತ ಅಂತೇವೆ. ಕ್ಯಾಮರಾ ಹಾಕುವಂತದಾಗಿರಬಹುದು, ಒಳಗಡೆ ವಿಜುವಲೈಸೇಷನ್, ನಾವು ಏನ್ ಆರ್ಗನ್ ನೋಡಬೇಕು ಅದನ್ನ ನೋಡ್ಬೇಕು ಅಂತಿದ್ರೆ ಕ್ಯಾಮರಾಗೆ ಒಂದು ತೂತ್ ಬೇಕಾಗತ್ತೆ. ಮತ್ತೆ ನಮ್ಮ ವರ್ಕಿಂಗ್ ಪೋರ್ಟ್ಸ್, ಏನ್ ಇನ್ಸ್ಟ್ರೂಮೆಂಟ್ ಹೋಗಿ ಒಳಗಡೆ ನಾವು ಹೇಗೆ ಕೈಯಲ್ಲಿ ಆಪರೇಷನ್ ಮಾಡ್ತೇವೋ ಅದನ್ನೇ ನಾವು ಇನ್ಸ್ಟ್ರೂಮೆಂಟ್ ಮೂಲಕ ಮಾಡುವಂತದ್ದು. ಥ್ರೂ ಅ ಸ್ಮಾಲ್ ಹೋಲ್, 5 mm ನಷ್ಟು ಹೋಲ್ ಮಾಡುವಂತದ್ದು, ಅದು ಕೀ ಹೋಲ್ ಸರ್ಜರಿ ಅಥವಾ ಇನ್ ಮೆಡಿಕಲ್ ಟರ್ಮ್ಸ್ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಹೇಳ್ತೇವೆ.
0: ಡಾಕ್ಟರ್, ಹಾಗಾದ್ರೆ ಇದರಲ್ಲಿ ಕೊಯ್ಯುವಂತದ್ದು ಅಂತ ಏನ್ ಹೇಳ್ತೇವೆ ನಾವು, ಕತ್ತರಿಯ ಪ್ರಯೋಗ, ಇದು ಇರುವುದಿಲ್ವಾ?
1: ಕೊಯ್ಯುವಂತದ್ದು ಇಸ್ ಅ ಟೆಕ್ನಿಕಲ್ ಟರ್ಮ್, ಅದು ಚಿಕ್ಕದಾಗಿ ಮಾಡುವಂತದ್ದು. ಸ್ಮಾಲ್ ಕಟ್ಸ್ ಇರ್ತದೆ. ಈಗ ಕ್ಯಾಮರಾ ಹಾಕ್ಲಿಕ್ಕೆ 1 cm ಅಂದ್ರೆ 10 mm ನಷ್ಟು ಕಟ್ ಮಾಡುವಂತದ್ದು. ಸೊ ಕೊಯ್ಯುವಂತದ್ದು ಇದ್ದೇ ಇರ್ತದೆ, ಅದಿಲ್ಲಿ ಹೋಗಲ್ಲ. ಹೇಗೆ ನಾವು ಓಪನ್ ಸರ್ಜರಿಯಲ್ಲಿ ದೊಡ್ಡದಾಗಿ ಕೊಯ್ತೇವೋ ಆತರದನ್ನ ಏನಿರುವುದಿಲ್ಲ. ಸೊ ಈಗ ದೊಡ್ಡದಾಗಿ ಕೊಯ್ದಾಗ ಮೇಲಿಂದ ಈಗ ಎದೆಯಿಂದ ಕೆಳಗಡೆವರೆಗೆ ಕೊಯ್ಯುವಂತದ್ದು ದೊಡ್ಡ ಕೊಯ್ಯುವಂತದ್ದು, ದಟ್ ಈಸ್ ಓಪನ್ ಟೆಕ್ನಿಕ್. ಸೊ ಈಗ ಆತರದೆಲ್ಲ ಏನ್ ಬೇಕಾಗದು ಬರುವುದಿಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ. ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಎಲ್ಲೇ ಈಗ ಹೊಟ್ಟೆಯಲ್ಲಿ ಮೇಲ್ಭಾಗ ಹೊಟ್ಟೆ ಇರಬಹುದು ಅಥವಾ ಅಡಿಭಾಗ ಹೊಟ್ಟೆ ಇರಬಹುದು, ಎಲ್ ಬೇಕಾದ್ರೂ ನಾವು ಚಿಕ್ಕ ಚಿಕ್ಕ ತೂತಲ್ಲೇ ಆಕ್ಸೆಸ್ ಮಾಡಬಹುದು. ಎಷ್ಟೇ ದೊಡ್ಡದಿದ್ರು, ಈಗ ದೊಡ್ಡ ಜಠರ ತೆಗೆಯುವಂತದ್ದು ಅಥವಾ ಕರುಳನ್ನೇ ತೆಗೆಯುವಂತದ್ದು, ಕೊಲೋನ್ ಅಂತ ಹೇಳುವಂತದ್ದು, ಈಗ ಕ್ಯಾನ್ಸರ್ ಗೆ ಮಾಡ್ತೇವೆ, ಕೊಲೋನ್ ಕ್ಯಾನ್ಸರ್ ಗೆ ಆಪರೇಷನ್ ಮಾಡುವಂತದ್ದು, ಎಷ್ಟೇ ದೊಡ್ಡ ಆಪರೇಷನ್ ಇದ್ರು ಕ್ಯಾಮರಾದಲ್ಲೇ ಮಾಡುವಂತದಾಗತ್ತೆ. ಸೊ ಆಕ್ಸೆಸ್ ಇಸ್ ಅ ನಾಟ್ ಅ ಪ್ರಾಬ್ಲಮ್. ನಾವು ಚಿಕ್ಕದಾಗಿ ತೂತ್ ಇಟ್ಕೊಂಡು ಮಾಡುವಂತದ ಕಾರಣ ಅದನ್ನ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಹೇಳುವಂತದ್ದು. ಸೊ ಆಕ್ಸೆಸ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್.
0: ಈಗ ಈ ಒಂದು ಸರ್ಜರಿಯನ್ನ ಎಲ್ಲಾ ಕೇಸಸ್ ಅಲ್ಲೂ ಮಾಡ್ತಾರಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಸೀಮಿತ ಆಗಿರ್ತದ?
1: ಈಗಿನ ಪ್ರೆಸೆಂಟ್ ಗೈಡ್ ಲೈನ್ಸ್ ನೋಡಿದ್ರೆ ಹೊಟ್ಟೆ ಒಳಗಡೆ ಏನ್ ಸರ್ಜರಿ ಮಾಡಬೇಕು ಅದಕ್ಕೆಲ್ಲ ಅಕ್ಸೆಪ್ಟೆಡ್ ಆಗಿದೆ, ಅನ್ಲೆಸ್ ಹಿಸ್ ಜನರಲ್ ಕಂಡೀಷನ್ ಅಕ್ಸೆಪ್ಟ್ಸ್. ಈಗ ಜನರಲ್ ಕಂಡೀಷನ್, ಅವನು ಜನರಲ್ ಎನಸ್ಥೀಶ ತಗೊಳ್ಳುವಂತ, ಅವನಿಗೆ ತಾಳುವಂತ ಶಕ್ತಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವಾಗ ಒಂದು ರಿಕ್ವೈರ್ಮೆಂಟ್ ಇಸ್ ಜನರಲ್ ಎನಸ್ಥೀಶ, ಪೇಷಂಟ್ ಗೆ ಜನರಲ್ ಎನಸ್ಥೀಶ ಕೊಡಬೇಕು. ಪೇಷಂಟ್ ತಡ್ಕೊಳ್ತಾನೆ ಅಂತ ಇದ್ರೆ ಡೆಫಿನೆಟ್ಲಿ ಲ್ಯಾಪ್ರೋಸ್ಕೋಪಿ ಇಸ್ ಅ ವೆರಿ ಸೇಫ್.
0: ಅಂದ್ರೆ ಯಾವುದೇ ವಯಸ್ಸಿನವರಿಗೂ ಕೂಡ ಇದನ್ನ ಮಾಡಬಹುದು?
1: ಹೌದು, ಡೆಫಿನೆಟ್ಲಿ. ಚಿಕ್ಕ ಮಕ್ಕಳಿಗೂ ಮಾಡ್ತೇವೆ, ಈಗ ಚಿಕ್ಕ ಮಕ್ಕಳಿಗೆ ಹರ್ನೆ ಇರಬಹುದು, ಹರ್ನೆಗೋಸ್ಕರ ಮಾಡ್ತೇವೆ, ಹೊಟ್ಟೆದೇನಾರ ತೊಂದರೆ ಇದ್ದಾಗ ಮಾಡ್ತೇವೆ, ದೊಡ್ಡ ವಯಸ್ಸಿನವರಿಗೂ ಮಾಡ್ತೇವೆ. ಅವರಿಗೆ ಈಗ ನಾ ಹೇಳಿದಾಗ ಕ್ಯಾನ್ಸರ್ ಆಪರೇಷನ್ ಇರಬಹುದು ಅಥವಾ ಹರ್ನಿ ಆಪರೇಷನ್ ಇರಬಹುದು, ಚಿಕ್ಕ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಆಪರೇಷನ್ ಆರ್ ಅ ಮೇಜರ್ ಆಪರೇಷನ್, ಎಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು.
0: ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾ ಇದ್ದೇವೆ ಅದಕ್ಕೆ ಹೋಲಿಸಿದ್ರೆ ಈ ಲ್ಯಾಪ್ರೋಸ್ಕೋಪಿಯಲ್ಲಿ ಇರುವಂತಹ ಅಡ್ವಾಂಟೇಜಸ್ ಅಂದ್ರೆ ಅನುಕೂಲಗಳು ಏನೆಲ್ಲ ಇದೆ?
1: ತುಂಬಾನೇ ಇದೆ. ಲ್ಯಾಪ್ರೋಸ್ಕೋಪಿ ಇಷ್ಟೊಂದು ಫೇಮಸ್ ಆಗ್ಲಿಕ್ಕೆ ದಿಸ್ ಇಸ್ ಅ ಮೇನ್ ರೀಸನ್. ದ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿ ಬ್ರಿಂಗ್ಸ್ ಇನ್ ಟು ದ ಮೆಡಿಕಲ್ ಸರ್ಜಿಕಲ್ ಫೀಲ್ಡ್ ಅಲ್ವಾ, ಇಟ್ ಇಸ್ ಇಮ್ಮೆನ್ಸ್. ಎಷ್ಟು ಅಂತ ಹೇಳಿದ್ರೆ ಈಗ ಎವ್ರಿಬಡಿ ವಾಂಟ್ಸ್ ಲ್ಯಾಪ್ರೋಸ್ಕೋಪಿ. ಯಾಕಂತ ಹೇಳಿದ್ರೆ ದ ಅಡ್ವಾಂಟೇಜಸ್ ಈಸ್ ಮೈಲ್ಸ್ ಅಪಾರ್ಟ್. ಫಾರ್ ಎಕ್ಸಾಂಪಲ್, ಸಿಂಪಲ್ ಓಪನ್ ಟೆಕ್ನಿಕ್ ಅಂದ್ರೆ ಅಷ್ಟು ದೊಡ್ಡದಾಗಿ ಓಪನ್ ಮಾಡುವಂತ ಈಗ ನೆಸೆಸಿಟಿನೇ ಇಲ್ಲ. ಚಿಕ್ಕ ಚಿಕ್ಕ ತೂತು 1 cm ಪ್ಲಸ್ ಕಂಪೇರ್ ಟು 10 cm 15 cm ಎಲ್ಲ ಓಪನ್ ಮಾಡುವಂತದ್ದು ಉಂಟು ಹೊಟ್ಟೆಯನ್ನು ಓಪನ್ ಮಾಡುವುದಿದ್ರೆ. ಈಗ ಎಲ್ಲ ಎಷ್ಟು ಚಿಕ್ಕ ಕಟ್ಸ್ ಗಳು. ಸೊ ಅದರಿಂದಾಗಿ ಏನಾಗಿದೆ, ಪೇನ್, ಈಗ ಆಪರೇಷನ್ ಮಾಡಿ ಪೋಸ್ಟ್ ಆಪರೇಟಿವ್ ರಿಕವರಿ ಇದೆಯಲ್ಲ, ಆ ಫೇಸ್ ಅಲ್ಲಿ ಪೇನ್ ಇಸ್ ವೆರಿ ವೆರಿ ಲೆಸ್. ಈಗ ದೊಡ್ಡ ಕಟ್ಟಿದ್ದಾಗ ಅವರಿಗೆ ಮೂವ್ಮೆಂಟ್ ಅಲ್ಲಿ ಎದ್ದು ಕುತ್ಕೊಳ್ಳಿಕ್ಕೆ, ಬಗ್ಲಿಕ್ಕೆ, ನಡಿಲಿಕ್ಕೆ ಎಲ್ಲ ತುಂಬಾ ಕಷ್ಟ ಓಪನ್ ಸರ್ಜರಿ ಮಾಡಿದಾಗ. ವೆರೇಸ್ ಕಂಪೇರ್ ಟು ಲ್ಯಾಪ್ರೋಸ್ಕೋಪಿ ಕೀ ಹೋಲ್ ಸರ್ಜರಿ ಮಾಡಿದಾಗ ಇಟ್ಸ್ ವೆರಿ ಮಿನಿಮಲ್ ಕಂಪೇರ್ ಟು, ಇಟ್ ಇಸ್ ನೆಗ್ಲಿಜಿಬಲ್ ಅಂತ ಹೇಳಬಹುದು. ಅಷ್ಟು ಕಡಿಮೆ ಇರುತ್ತೆ. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅವ್ರ ಅನಸ್ಥೀಷಿಯಿಂದ ಹೊರಗಡೆ ಬಂದು ಒಂದ್ಸಲ ಕಾನ್ಶಿಯಸ್ ಆಗಿ ಎಲ್ಲ ಅವರಿಗೆ ಎನ್ವೈರನ್ಮೆಂಟ್ ಅರಿವಾಗತ್ತಲ್ಲ, ಆವಾಗ್ಲೇ ಅವರು ದೇ ಸ್ಟಾರ್ಟ್ ವಾಕಿಂಗ್, ಮೂವಿಂಗ್ ಅರೌಂಡ್, ಅವರಾಗೆ ಟಾಯ್ಲೆಟ್ ಗೆ ಹೋಗಿ ಯೂರಿನ್ ಪಾಸ್ ಮಾಡ್ತಾರೆ. ಸೊ ಅಷ್ಟು ಕಂಫರ್ಟಬಲ್ ಇರುತ್ತೆ. ಸೊ ಮೇನ್ ಥಿಂಗ್ ಇಸ್ ಪೇನ್. ಸೆಕೆಂಡ್ ಥಿಂಗ್ ಇಸ್ ಪೋಸ್ಟ್ ಆಫ್ ರಿಕವರಿ ಅಂತ ಹೇಳ್ತೇವೆ, ಎನ್ಹಾನ್ಸ್ಡ್ ರಿಕವರಿ ಹೇಳ್ತೇವೆ ನಾವು. ದಿಸ್ ಇಸ್ ವೆರಿ ಫಾಸ್ಟ್. ಪೇನ್ ಕಮ್ಮಿ ಇದ್ದ ಕಾರಣ ಅವರಿಗೆ ಉಸಿರಾಟ ಕಷ್ಟ ಆಗುದಿಲ್ಲ, ಆರಾಮದಲ್ಲಿ ಅವರು ಉಸಿರಾಡಬಹುದು. ಸೊ ಲಂಗ್ಸ್ ಕಾಂಪ್ಲಿಕೇಶನ್, ಪಲ್ಮನರಿ ಕಾಂಪ್ಲಿಕೇಶನ್ ಏನ್ ಬರುತ್ತೋ, ಎಲ್ಲಿ ನಾವು ಉಸಿರಾಡ್ತಾ ಇಲ್ಲ ಅಂತ ಹೇಳಿದಾಗ ಒಳಗಡೆ ಈ ಕಫ ಎಲ್ಲ ತುಂಬಿಕೊಂಡು ನಿಮೋನಿಯಾ ಆಗುವಂತ ಚಾನ್ಸಸ್ ಎಲ್ಲ ತುಂಬಾ ಕಡಿಮೆ. ಮತ್ತೆ ಒಂಥರ ಫೀಲಿಂಗ್ ಆಫ್ ಸೆಲ್ಫ್ ಹೀಲಿಂಗ್ ತರ ಇರ್ತದೆ ಅವರಿಗೆ. ನಾನು ಎಷ್ಟು ಬೇಗ ಹುಷಾರಾದೆ, ಇಷ್ಟು ದೊಡ್ಡ ಆಪರೇಷನ್ ಆದ್ರೆ ಎಷ್ಟು ಬೇಗ ಹುಷಾರಾಯ್ತು, ಇದೆಲ್ಲ ಹೇಳಲಿಕ್ಕೆ ದೊಡ್ಡ ಆಪರೇಷನ್ ಇರಬಹುದು, ಬಟ್ ನೋಡಿದ್ರೆ ಅವರು ನಡೀತಾ ಇರ್ತಾರೆ. ಸೊ ಇದೆಲ್ಲ ನೋಡಿದಾಗ ಒಂದು ಅವರಿಗೂ ಒಂಥರ ಖುಷಿ, ಓಹ್ ಆಪರೇಷನ್ ಆಗಿ ನಂಗೇನ್ ಸಫರಿಂಗ್ ಇಲ್ಲ, ನಾನೆಲ್ಲ ಚೆನ್ನಾಗಿದ್ದೇನೆ ಅಂತ ಅದೊಂದು ಸೆಲ್ಫ್ ಅವೇರ್ನೆಸ್ ಬರುತ್ತೆ ಅವ್ರಿಗೆ, ಒಂಥರ ಸೆಲ್ಫ್ ಕಾನ್ಶಿಯಸ್, ಓ ಚೆನ್ನಾಗಿದ್ದೇನೆ ಅಂತ ಹೇಳಿ ಅದೊಂದು. ನೆಕ್ಸ್ಟ್ ಇನ್ನೊಂದ್ ಅಂತ ಹೇಳಿದ್ರೆ ಬೇಗ ಕೆಲಸಕ್ಕೂ ಹೋಗ್ಬೋದು ಅವರು. ಈಗ ಮೊದಲೆಲ್ಲ ಅಪೆಂಡಿಕ್ಸ್ ಆಪರೇಷನ್ ಆದಾಗ, ದೊಡ್ಡ ಓಪನ್ ಅಪೆಂಡಿಸೆಕ್ಟಮಿ ಅಂತ ಮಾಡಿದಾಗ ಅವ್ರು ಒಂದ್ ವಾರ ಹಾಸ್ಪಿಟಲ್ ಅಲ್ಲೇ ಇರ್ತಿದ್ರು, ಫಾರ್ಗೆಟ್ ಅಬೌಟ್ ಗೋಯಿಂಗ್ ಟು ದ ವರ್ಕ್. ಇವಾಗ ಎಲ್ಲ 2 ಡೇಸ್ ಹಾಸ್ಪಿಟಲ್ ಸ್ಟೇ, ಮನೇಲಿ ಒಂದ್ 2 ದಿನ 3 ದಿನ ರೆಸ್ಟ್ ಮಾಡಿ, ಒನ್ಸ್ ಈಸ್ ಆಲ್ ಕಂಫರ್ಟಬಲ್ ಹಿ ಗೋಸ್ ಬ್ಯಾಕ್ ಟು ವರ್ಕ್. ಈಗ

0: ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ ಫೇಮಸ್ ಆದಾಗ ಹಾಸ್ಪಿಟಲ್ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ಫ್ರಮ್ ಹಾಸ್ಪಿಟಲ್ ಅಂತ ಈಗ ಹಾಗೆ. ಸೊ ಆ ಇದು ಅಡ್ವಾಂಟೇಜಸ್ ಆರ್ ವೆರಿ ಸಿಗ್ನಿಫಿಕೆಂಟ್ ಆಸ್ ಕಂಪೇರ್ ಟು ದ ಟ್ರೆಡಿಷನಲ್ ನಮ್ಮ ಮೊದಲಿನ ಓಪನ್ ಟೆಕ್ನಿಕ್ಸ್ ಎಲ್ಲ ನೋಡಿದ್ರೆ. ಅಂಡ್ ದರ್ ಅಡ್ವಾಂಟೇಜಸ್ ಆರ್ ರಿಕ್ವೈರ್ಮೆಂಟ್ಸ್ ಆಫ್ ವೆರಿ ಮಿನಿಮಲ್ ಪೇನ್ ಕಿಲ್ಲರ್ಸ್. ಈಗ ಪೇನ್ ಕಮ್ಮಿ ಇದ್ದ ಕಾರಣ ಅಷ್ಟೊಂದು ಇಂಜೆಕ್ಷನ್ಸ್ ಬೇಕು ಅಂತಿಲ್ಲ. ಚಾನ್ಸಸ್ ಆಫ್ ಇನ್ಫೆಕ್ಷನ್ಸ್ ತುಂಬಾ ಕಮ್ಮಿ. ಈಗ ಅಷ್ಟು ದೊಡ್ಡ ಗಾಯ ಆದಾಗ ಅದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಚಿಕ್ಕ ಚಿಕ್ಕ ತೂತಿದ್ದ ಕಾರಣ ಇನ್ಫೆಕ್ಷನ್ ಚಾನ್ಸಸ್ ತುಂಬಾ ಕಡಿಮೆ, ಆದ್ರೂ ಇಟ್ಸ್ ವೆರಿ ಸಿಂಪಲ್ ಟು ಮ್ಯಾನೇಜ್. ಸೊ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದ್ದಾಗ ಎವ್ರಿಬಡಿ ವಾಂಟ್ಸ್, ಇಲ್ಲ ಏನಿದ್ರು ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್.
1: ಈಗ ಇದು ರೋಗಿಗಳ ಒಂದು ದೃಷ್ಟಿಯಿಂದ ಆಯ್ತು, ವೈದ್ಯರಾಗಿ ನೀವು ಇದನ್ನು ಯಾಕೆ ಪ್ರಿಫರ್ ಮಾಡ್ತೀರಾ?
0: ವೈದ್ಯರಾಗಿ ಯಾಕಂತ ಹೇಳಿದ್ರೆ ನಮಗೂ ಇಟ್ಸ್ ಅ ವೆರಿ ಈಸಿ ಆಪರೇಷನ್. ನಮಗೆ ಎಲ್ಲ ಈ ಕ್ಯಾಮರಾ ಇದ್ದ ಕಾರಣ ಆರ್ಗನ್ ನ ಎಷ್ಟು ಹತ್ರ ಬೇಕಾದ್ರೂ ಹೋಗಿ ನಾವು ನೋಡಬಹುದು. ಸೆಕೆಂಡ್, ನಾವು ಆಪರೇಷನ್ ಮಾಡುವಾಗ ಒಂಥರ ಜೂಮ್ ಕೆಪಬಿಲಿಟೀಸ್ ಇರುತ್ತೆ ಈ ಕ್ಯಾಮರಾಗೆ. ಮತ್ತೆ ಹೈ ಡೆಫಿನೇಷನ್ ಈಗ ಬಂದ ಕಾರಣ ಇಟ್ ಈಸ್ ಸೋ ಕ್ಲಿಯರ್ ಅಂಡ್ ಕ್ರಿಸ್ಪ್ ಅಂತ ಹೇಳಿದ್ರೆ ವಿಡಿಯೋ ಕ್ವಾಲಿಟಿ, ನಮ್ಗೆ ಅದರ ಮೇಲೆ ಇರುವಂತ ನರಗಳು, ಅದರ ಮೇಲೆ ಇರುವಂತ ರಕ್ತನಾಳಗಳು, ಇಟ್ ಇಸ್ ಸೋ ಕ್ಲಿಯರ್. ಸೊ ನಾವು ಆಪರೇಷನ್ ಮಾಡುವಾಗ ವಿ ಕ್ಯಾನ್ ಕೇರ್ಫುಲಿ ಡೂ ಇಟ್ ಇನ್ ದ ರೈಟ್ ಪ್ಲೇನ್ ಅಂತ ಹೇಳುವಂಥದ್ದು. ಅಂದ್ರೆ ಎಲ್ಲಿ ನಾವು ಆಪರೇಟ್ ಮಾಡಬೇಕು ಅಲ್ಲೇ ಮಾಡಬಹುದು. ಓಪನ್ ಆಪರೇಷನ್ ಮಾಡೋದಿದ್ರೆ ದರ್ ಇಸ್ ಲಾಟ್ ಆಫ್ ಲಿಮಿಟೇಷನ್, ನಾವು ಅಷ್ಟೊಂದು ಹತ್ರ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ಹತ್ರ ಹೋದಾಗ ದರ್ ಇಸ್ ಸೋ ಮಚ್ ಆಫ್ ಚಾನ್ಸ್ ಆಫ್ ಕಂಟಾಮಿನೇಷನ್, ಬೆವರು ಬೀಳುದಿರ್ಬೋದು ಅಥವಾ ನಾವು ಉಸಿರಾಡಿದ ಗಾಳಿ ಒಳಗಡೆ ಹೋಗುವಂತದಿರ್ಬೋದು. ಮತ್ತೆ ಇಟ್ ಇಸ್ ಅ ನ್ಯೂ ಸೆನ್ಸ್. ಈಗ ಇದರಲ್ಲಿ ಇರುವಂತ ಆ ಹೈಟೆಕ್ ಹೈ ಡೆಫಿನೇಷನ್, ಈಗ 3D ಬಂದಿದೆ, ಏನೆಲ್ಲ ಈ ವಿಜುವಲ್ ಇದರಲ್ಲಿ ಆಸ್ಪೆಕ್ಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬಂದಿದೆಲ್ಲ, 4K ಕ್ಯಾಮರಾಸ್ ಬಂದಿದೆ. ಸೊ ದೇ ಗಿವ್ ವೆರಿ ಗುಡ್, ವೆರಿ ಹೈ ಡೆಫಿನೇಷನ್ ವಿಜುವಲ್ ಒಂಥರ ಔಟ್ಪುಟ್ ಕೊಡ್ತದೆ. ಈಗ ನಾವು ಒಳಗಡೆ ಹೋಗಿ ಒಂದು ಆರ್ಗನ್ ನ ಫುಲ್ ಡಿಫೈನ್ ಮಾಡಬೇಕು ಅಂತಿದ್ರೆ, ಅರ್ಥ ಮಾಡಬೇಕು ಅಂತಿದ್ರೆ, ಇಟ್ಸ್ ಆಲ್ ಅನ್ ವಿಜುವಲ್ ಔಟ್ಪುಟ್ ಅಲ್ವಾ. ಸೊ ಹೇಗೆ ಕಾಣಿಸ್ತದೋ ಆ ಕ್ಯಾಮರಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊಂದಿದ್ದಾಗ ದ ವಿಷನ್ ಇಸ್ ಸೋ ಗುಡ್, ನಮಗೆ ಆಪರೇಷನ್ ಮಾಡುವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಬರುತ್ತದೆ. ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಸೋ ಕ್ಲಿಯರ್ ಅಂಡ್ ಕ್ರಿಸ್ಪ್. ಈಗ ನಾನು ಇಲ್ಲಿ ಆಪರೇಷನ್ ಮಾಡುವಾಗ ಇದು ನರ, ಐ ಹ್ಯಾವ್ ಟು ಸೇಫ್ ಗಾರ್ಡ್, ಐ ಹ್ಯಾವ್ ಟು ಸೇಫ್ ಗಾರ್ಡ್ ದ ಬ್ಲಡ್ ವೆಸಲ್ಸ್, ಆತರ ಏನಾದ್ರು ವೈಟಲ್ ಸ್ಟ್ರಕ್ಚರ್ ಇದ್ರೆ ಇಟ್ಸ್ ಸೋ ಕ್ಲಿಯರ್ಲಿ ವಿಸಿಬಲ್. ಸೊ ದಟ್ ಇಸ್ ಒನ್ ಥಿಂಗ್, ವಿಷನ್. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ನಮ್ಗೆ ಟಿಶ್ಯೂ ಹ್ಯಾಂಡ್ಲಿಂಗ್ ಅಂತ ಹೇಳ್ತೇವೆ. ನಾವು ಅಷ್ಟೊಂದು ಈಗ ಓಪನ್ ಮಾಡಿ ಮಾಡುವಾಗ ಎಲ್ಲವನ್ನು ಈ ಕಡೆ ರಿಟ್ರಾಕ್ಟ್ ಮಾಡುವಂಥದ್ದು, ಎಳ್ದು ಹಿಡಿಯುವಂಥದ್ದು, ಆ ಥರ ಏನು ಅವಶ್ಯಕತೆ ಇಲ್ಲ. ಒಳಗಡೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಳಗಡೆ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇನ್ಫ್ಲೇಟ್ ಮಾಡ್ತೇವೆ. ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹಾಕಿದಾಗ ನಮ್ಗೆ ಬೇಕಾದಷ್ಟು ರೂಮ್ ಸಿಗ್ತದೆ ಆಪರೇಟ್ ಮಾಡ್ಲಿಕ್ಕೆ. ಸೊ ಆ ಟೈಮಲ್ಲಿ ಸೊ ದರ್ ಇಸ್ ನೋ, ಈಗ ನಮ್ಗೆ ಅಷ್ಟೊಂದು ಅಸಿಸ್ಟೆಂಟ್ ಬೇಕು. ಮೊದಲೆಲ್ಲ ಆಪರೇಷನ್ ಮಾಡುವಾಗ ಇದೊಂದು ಎಳಿಲಿಕ್ಕೆ ಇನ್ನೊಂದ್ ಜನ, ಇದೊಂದು ಎಳಿಲಿಕ್ಕೆ ಇನ್ನೊಂದು ಅಸಿಸ್ಟೆಂಟ್ ಬೇಕಾಗ್ತಿತ್ತು. ಬಟ್ ಈಗ ಲ್ಯಾಪ್ರೋಸ್ಕೋಪಿ ಬಂದಾಗ ಅಷ್ಟೊಂದೇನು ಬೇಕು ಅಂತಿಲ್ಲ. ಈ ಒಂದು ಆರ್ಗನ್ ಹ್ಯಾಂಡಲ್ ಮಾಡುವಾಗ ಅದನ್ನ ಮಾತ್ರ ಹ್ಯಾಂಡಲ್ ಮಾಡಿದ್ರೆ ಸಾಕು, ಎಲ್ಲವನ್ನು ಹಿಡಿಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಕೊಲ್ಯಾಟ್ರಲ್ ಡ್ಯಾಮೇಜ್ ಟು ಅದರ್ ನೇಬರಿಂಗ್ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ದಟ್ ಇಸ್ ವೆರಿ ಮಿನಿಮಲ್. ಸೊ ಅದರಿಂದಾಗಿ ವಿ ಕ್ಯಾನ್ ಗಿವ್ ಅ ಬೆಟರ್ ಔಟ್ಕಮ್ ಟು ಪೇಷಂಟ್ಸ್. ಮೂರನೇದು ಏನು ಅಂತ ಹೇಳಿದ್ರೆ, ಟೆಕ್ನಿಕಲಿ ನೋಡಿದ್ರೆ ಇಟ್ ಇಸ್ ವೆರಿ ಈಸಿ, ನಮಗೆ ಅಷ್ಟೊಂದು ಸ್ಟ್ರೈನ್ ಆಗುದಿಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನಾವು ಇನ್ಸ್ಟ್ರೂಮೆಂಟ್ಸ್ ನಮ್ಮ ಹ್ಯಾಂಡ್ ಕೈಯಲ್ಲಿ ಇರುತ್ತೆ, ಕ್ಯಾಮರಾ ಇಟ್ ಇಸ್ ಇನ್ ಅವರ್ ಹ್ಯಾಂಡ್ಸ್. ಸೊ ಎವ್ರಿಥಿಂಗ್ ಇಸ್ ವೆರಿ ಮಚ್ ಕಂಟ್ರೋಲ್ಡ್. ಮತ್ತೆ ನಮಗೆ ಈ ಫಿಯರ್ ಆಫ್ ಇನ್ಫೆಕ್ಷನ್ಸ್ ಇರುವುದಿಲ್ಲ. ದ ಹೋಲ್ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ನೋಡಿದ್ರೆ ಎಕ್ಸ್ಪೋಸ್ ಆಗಿರುವುದಿಲ್ಲ ಎನ್ವೈರ್ಮೆಂಟ್ಗೆ. ಇಟ್ ಇಸ್ ಆಲ್ ಲೈಕ್ ಅ ಚೇಂಬರ್, ಒಂಥರ ಚೇಂಬರ್ ಒಳಗಡೆ ಆಪರೇಟ್ ಮಾಡುವಂಥದ್ದು. ಹೇಗೆ ನಿಮ್ಮ ಇದೊಂಥರ ಸೌಂಡ್ ಪ್ರೂಫ್ ಅಲ್ವಾ, ಅದೇ ತರ ಒಂಥರ ಇನ್ಫೆಕ್ಷನ್ ಪ್ರೂಫ್ ತರ ಚೇಂಬರ್ ಇರ್ತದೆ, ಕಂಟೈನರ್ ಆಗುತ್ತೆ. ಸೊ ವೆರಿ ಲೆಸ್ ಚಾನ್ಸ್ ಆಫ್ ಇನ್ಫೆಕ್ಷನ್. ಸೊ ಅಷ್ಟೊಂದು ನಾವು ಮೆಟಿಕ್ಯುಲಸ್ ಆಪರೇಷನ್ ಮಾಡುವಾಗ ದಿಸ್ ಅಂಡ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕನ್ಸಿಡರ್. ಈಗ ಒಂದು ಸರ್ಜರಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ದಿಸ್ ಅಂಡ್ ಆಲ್ ಮ್ಯಾಟರ್ಸ್. ಸೊ ಥ್ರೂ ಲ್ಯಾಪ್ರೋಸ್ಕೋಪಿ ಇಟ್ ಇಸ್ ವೆರಿ ವೆರಿ ಅಚೀವೇಬಲ್ ಅಂಡ್ ಇಟ್ ಇಸ್ ಸೋ ಸಕ್ಸಸ್ಫುಲ್ ದಟ್ ಎವ್ರಿ ಡಾಕ್ಟರ್ ವಾಂಟ್ಸ್ ಟು ಬಿ ಅ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಹಾಗೆ
1: ಅದು ಬಿಟ್ಟು ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಗಳು ಇದಕ್ಕೆ ಅಗತ್ಯ ಇರ್ತದೆ?
0: ಮೇನ್ ಆಗಿ ಕ್ಯಾಮರಾ, ನಮ್ಗೆ ವಿಷನ್ ಕೊಡುವಂತದ್ದು, ನಮ್ಮ ಕಣ್ಣುಗಳು ಒಳಗಡೆ ಹೋಗುವಂತದ್ದು ಕ್ಯಾಮರಾ ಮೂಲಕನೇ. ಸೆಕೆಂಡ್, ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೇಳಿದೆ ಅಲ್ಲ, ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬೇರೆ ಬೇರೆ ತರದ ಇನ್ಸ್ಟ್ರೂಮೆಂಟ್ಸ್ ಬರ್ತದೆ. ಅದು ಹೇಗೆ ನಾವು ಹೊರಗಡೆ ಸೀಜರ್ಸ್ ಯೂಸ್ ಮಾಡ್ತೇವೋ ಅದೇ ತರ ಚಿಕ್ಕ ಚಿಕ್ಕ ಸ್ಟ್ರೀಜರ್ಸ್ ಒಳಗಡೆನೂ ಹೋಗುತ್ತೆ. ಹೋಲ್ಡ್ ಮಾಡ್ಲಿಕ್ಕೆ ಗ್ರಾಸ್ಪರ್ಸ್ ಬರುತ್ತೆ, ಸೂಚರ್ ಮಾಡ್ಲಿಕ್ಕೆ ನೀಡಲ್ ಹೋಲ್ಡರ್ ಬರುತ್ತೆ. ದೀಸ್ ಆರ್ ಆಲ್ ಟೆಕ್ನಿಕ್ಸ್. ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋದಾಗ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಾದ್ರು ರಕ್ತನಾಳವನ್ನ ಕಟ್ ಮಾಡಬೇಕು, ಈಗ ಹೊರಗಡೆ ಓಪನ್ ಟೆಕ್ನಿಕ್ ಆದ್ರೆ ನಾವು ಅದನ್ನ ಒಂದು ಥ್ರೆಡ್ ಅಲ್ಲಿ ಟೈ ಮಾಡಿ ಕಟ್ ಮಾಡಬೇಕು. ಬಟ್ ಈಗಿನ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂತ ಹೇಳಿದ್ರೆ, ವಿ ಕ್ಯಾನ್ ಜಸ್ಟ್, ದರ್ ಇಸ್ ಸಮಥಿಂಗ್ ಕಾಲ್ ಆಸ್ ವೆಸಲ್ ಸೀಲಿಂಗ್ ಡಿವೈಸಸ್. ಈ ರಕ್ತನಾಳವನ್ನ ಸೀಲ್ ಮಾಡಿಬಿಟ್ಟು ಕಟ್ ಮಾಡುವಂತದ್ದು. ಸೊ ಅಪ್ ಟು 7 mm, ಆಲ್ಮೋಸ್ಟ್ ಮುಕ್ಕಾಲು ಸೆಂಟಿಮೀಟರ್ ಇರುವಂತದ್ದು ವೆಸಲ್ಸ್ ಇದ್ರೂ ಧೈರ್ಯವಾಗಿ ನಾವು ಅದರಲ್ಲಿ ಸೀಲ್ ಮಾಡಬಹುದು, ಸೀಲ್ ಮಾಡಿ ಕಟ್ ಮಾಡಬಹುದು. ಸೊ ಅಲ್ಲಿ ಒಳಗಡೆ ಟೈಮ್ ವೇಸ್ಟ್ ಆಗುದಿಲ್ಲ. ಈಗ ಅದನ್ನ ಟೈಮ್ ಮಾಡುವಂತದ್ದು ಮತ್ತೆ ಕಟ್ ಮಾಡುವಂತದ್ದೆಲ್ಲ ನಾಟ್ ನೆಸೆಸರಿ. ಸೊ ದಟ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ. ಸೆಕೆಂಡ್ ಥಿಂಗ್, ವಿ ಹ್ಯಾವ್ ಸಮಥಿಂಗ್ ಲೈಕ್ ಸ್ಟೇಪ್ಲರ್ಸ್. ಸ್ಟೇಪ್ಲರ್ಸ್ ಏನು ಅಂತ ಹೇಳಿದ್ರೆ, ಈಗ ನಾವು ಏನಾದ್ರೂ ಹೊಟ್ಟೆಯ ಭಾಗ ನಾವು ಕಟ್ ಮಾಡಬೇಕು ಅಂತಿದ್ರೆ, ದಿಸ್ ಸ್ಟೇಪ್ಲರ್ಸ್ ಅಂತ ಹೇಳುವಂತದ್ದು ಇಟ್ ಈಸ್ ಲೈಕ್ ಕ್ಲಿಪ್ಸ್ ಬರ್ತದೆ. ಈಗ ನಾವು ಹೇಗೆ ಪೇಪರ್ಗೆ ಸ್ಟೇಪಲ್ಸ್ ಹಾಕ್ತೇವಲ್ಲ ಅದೇ ತರ ಟೆಕ್ನಾಲಜಿ. ಇದು ಎಲ್ಲಿ ನಾವು ಕಟ್ ಮಾಡಬೇಕು

0: ಅಲ್ಲೇ ಹೋಗಿ ಇದನ್ನ ಇಟ್ಟರೆ ಅದು ಸೀಲು ಮಾಡುತ್ತೆ, ಪ್ಲಸ್ ಅದನ್ನ ಕಟ್ಟು ಮಾಡುತ್ತೆ. ದೇರ್ ಆರ್ ಅಡ್ವಾನ್ಸ್ಡ್ ಸ್ಟೇಪ್ಲಿಂಗ್ ಟೆಕ್ನಾಲಜಿ ವೇರ್ ಇಟ್ ವಿಲ್ ಜಾಯಿನ್ ಆಸ್ ವೆಲ್. ಈಗ ಒಂದು ಕರಳನ್ನ ಇನ್ನೊಂದು ಕರಳಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರು ಆ ಟೆಕ್ನಾಲಜಿ ಸ್ಟೇಪ್ಲಿಂಗ್ ಡಿವೈಸಸ್ ಅಲ್ಲಿ ಇದೆ. ಅಂಡ್ ದಿ ಸ್ಟೇಪ್ಲಿಂಗ್ ಡಿವೈಸಸ್ ಆರ್ ಸೋ ಅಡ್ವಾನ್ಸ್ಡ್ ಈಗ ಅಂತ ಹೇಳಿದ್ರೆ, ಅಂದ್ರೆ ಸೋ ಫೇಲ್ಯೂರ್ ಪ್ರೂಫ್ ಅಂತ ಹೇಳಿದ್ರೆ, ಈಗ ಯಾರು ಸೂಚನೆ ಮಾಡಲ್ಲ. ಮೊದಲು ಕರಳನ್ನು ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೇಯರ್ ಆಯ್ತು, ಎರಡು ಲೇಯರ್ ಆಯ್ತು, ಮೂರು ಲೇಯರ್ ಅಲ್ಲೆಲ್ಲ ಸ್ಟಿಚ್ ಹಾಕ್ತಾ ಇದ್ರು. ಇವಾಗ ಆ ಅವಶ್ಯಕತೆ ಇಲ್ಲ, ಟ್ರೈ ಸ್ಟೇಪ್ಲರ್ ಟೆಕ್ನಾಲಜಿ ಅಂತೆಲ್ಲ ಬಂದಿದೆ. ಮೂರ್ ಲೇಯರ್ ಅಲ್ಲಿ ಸ್ಟೇಪಲ್ಸ್ ಆಗುತ್ತೆ. ಸೊ ಕರಳನ್ನ ಇನ್ನೊಂದು ಕರಳಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಪಲ್ ಮಾಡಿ ಮುಗೀತು. ಸೊ ದಿಸ್ ಇಸ್ ಸ್ಟೇಪ್ಲಿಂಗ್. ಆ ಸ್ಟೇಪ್ಲಿಂಗ್ ಅಲ್ಲೂ ತುಂಬಾ ಟೆಕ್ನಾಲಜಿ ಇದೆ. ಕೆಲವೊಮ್ಮೆ ಬ್ಲೀಡಿಂಗ್ ಪ್ರಿವೆಂಟ್ ಮಾಡ್ಲಿಕ್ಕೆ ಅದರಲ್ಲಿ ಇರುವಂತಹ ಟೆಕ್ನಾಲಜಿಗಳು, ಈಗ ತುಂಬಾ ಟೈಟ್ ಆಗಿ ಹಾಕಿದ್ರೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಸೊ ಆತರನು ಆಗದೆ ಪ್ರಿವೆಂಟ್ ಮಾಡುವಂತದ್ದು, ಹೀಲಿಂಗ್ ಪ್ರೊಸೆಸ್ ಹೆಲ್ಪ್ ಮಾಡುವಂತದ್ದು ಸುಮಾರು ಟೆಕ್ನಾಲಜಿ ಸ್ಟೇಪ್ಲಿಂಗ್ ಡಿವೈಸಸ್ ಅಲ್ಲಿ ಇದೆ. ಸೊ ಈ ತರದ್ದು ಟೆಕ್ನಾಲಜಿ. ಇನ್ನೂ ಅಡ್ವಾನ್ಸ್ಡ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಆರ್ಗನ್ ನ ಪರ್ಫ್ಯೂಷನ್, ರಕ್ತ ಸಂಚಾರ ಹೇಗಿದೆ ಅಂತ ನೋಡ್ಲಿಕ್ಕೂ ಈಗ ಟೆಕ್ನಾಲಜಿ ಬಂದಿದೆ. ವಿ ಕಾಲ್ ಇಟ್ ಆಸ್ ಐಸಿಜಿ ಅಂತ ಹೇಳಿ, ಇಂಡೋಸೈನ್ ಇನ್ ಗ್ರೀನ್ ಟೆಕ್ನಾಲಜಿ ಅಂತ ಹೇಳಿ. ಫ್ಲೋರೋಸೆನ್ಸ್ ಇದು ಕ್ಯಾಮರಾ, ಸ್ಪೆಸಿಫಿಕ್ ಐಸಿಜಿ ಕ್ಯಾಮರಾಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಕ್ಯಾಮರಾಸ್ ಅಲ್ಲಿ ನಾವು ಈಗ ನಾವು ಒಂದು ಆರ್ಗನ್ ನಲ್ಲಿ ಆಪರೇಟ್ ಮಾಡ್ತಾ ಇರುವಾಗ ಎಲ್ಲಿಯಾರು ರಕ್ತನಾಳವನ್ನ ಕಟ್ ಮಾಡಬೇಕು ಅಂತ ಬಂತು. ಸೊ ಆ ಕಟ್ ಮಾಡಿದ್ರೆ ಎಷ್ಟು ರಕ್ತ ಸಂಚಾರ ಹೋಗ್ತಾ ಇದೆ, ಎಷ್ಟು ಕಟ್ ಆಗಿದೆ, ಆರ್ಗನ್ ಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳುವಂತ ಎಲ್ಲ ಫೀಡ್ಬ್ಯಾಕ್ಸ್ ನಮ್ಗೆ ಈ ಕ್ಯಾಮರಾದಲ್ಲಿ ಗೊತ್ತಾಗುತ್ತೆ. ಆಲ್ಸೋ ಈಗ ನಾವು ವೆರಿ ಕ್ರಿಟಿಕಲ್ ಏರಿಯಾಸ್ ಅಲ್ಲಿ ಆಪರೇಟ್ ಮಾಡ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಗಾಲ್ ಬ್ಲಾಡರ್ ಅಥವಾ ಲಿವರ್ ಮೇಲೆ ಆಪರೇಟ್ ಮಾಡುವಾಗ, ದೇರ್ ಆರ್ ಫ್ಯೂ ಕ್ರಿಟಿಕಲ್ ಸ್ಟ್ರಕ್ಚರ್ಸ್, ವೈಟಲ್ ಆರ್ಗನ್ಸ್ ಅಂತ ಹೇಳ್ತೇವೆ, ವೈಟಲ್ ಸ್ಟ್ರಕ್ಚರ್ಸ್. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಗೈಡೆನ್ಸ್ ಕೊಡುವಂತ ಸಿಸ್ಟಮ್ಸ್ ಬಂದಿದೆ ಈಗ ಲ್ಯಾಪ್ರೋಸ್ಕೋಪಿಲಿ. ಇಟ್ ಈಸ್ ಆಲ್ಸೋ ತ್ರೂ ಐಸಿಜಿ ಓನ್ಲಿ. ಸೊ ಅದು ನಮ್ಗೆ ಕ್ಲಿಯರ್ ಆಗಿ ಅನಾಟಮಿ ಡಿಲಿನಿಯೇಟ್ ಮಾಡಿ ಕೊಡ್ತದೆ. ಸೊ ಆಗ ನಮ್ಗೆ ದರ್ ಇಸ್ ಅನ್ ಎಕ್ಸ್ಟ್ರಾ ಆಡೆಡ್ ಅಡ್ವಾಂಟೇಜ್ ಅಂಡ್ ಕಾನ್ಫಿಡೆನ್ಸ್. ಈಗ ಸರ್ಜನ್ ಈಗ ಇಷ್ಟೊಂದು ಕ್ಲಿಯರ್ ಕಟ್ ಎವಿಡೆನ್ಸ್ ನಮ್ಗೆ ಒಳಗಡೆ ಆಪರೇಟ್ ಮಾಡ್ತಾ ಇದ್ದಾಗ ಲೈವ್ ಅಷ್ಟೊಂದು ಸಿಗ್ತಾ ಫೀಡ್ಬ್ಯಾಕ್ ಸಿಗ್ತಾ ಇದ್ದಾಗ, ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಅಶ್ಯೂರಿಂಗ್ ಥಿಂಗ್. ಇಟ್ ಈಸ್ ಎವಿಡೆಂಟ್ ದರ್, ಇಟ್ ಇಸ್ ಪ್ರೂಫ್ ದಟ್ ದ ಬ್ಲಡ್ ಸಪ್ಲೈ ಇಸ್ ಸೋ ಗುಡ್. ಅಲ್ಲಿ ಪರ್ಫ್ಯೂಷನ್ ಆ ಕ್ಯಾಮರಾದಲ್ಲಿ ಚೆನ್ನಾಗಿ ಕಂಡಾಗ, ಇಲ್ಲೇ ಕಟ್ ಮಾಡಬೇಕು, ಈ ಕಡೆ ಕಟ್ ಮಾಡಿದ್ರೆ ರಕ್ತ ಸಂಚಾರ ಕಮ್ಮಿ ಇರಬಹುದು ಅಂತ ಬರುವಂತದ್ದು, ಅಥವಾ ಈ ಕಡೆ ಕಟ್ ಮಾಡಿದ್ರೆ ವೈಟಲ್ ಆರ್ಗನ್ ಇದೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಫೀಡ್ಬ್ಯಾಕ್ ಬರುವಂತದ್ದು. ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಇನ್ನೂ ಫರ್ದರ್ ಟೆಕ್ನಾಲಜಿ ಹೇಳಬೇಕು ಅಂತ ಹೇಳಿದ್ರೆ AI ಬಂದಿದೆ, ರೋಬೋಟಿಕ್ಸ್ ಬಂದಿದೆ. ಈಗ ರೋಬೋಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಹೇಳಬಹುದು, ಟ್ರೆಮರ್ ಮಿನಿಮೈಸೇಷನ್, ಅದೆಲ್ಲ ಸುಮಾರು ಅಡ್ವಾನ್ಸಸ್ ಇದೆ.
1: ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವ ಮುಂಚೆ ರೋಗಿಗೆ ಏನಾದರೂ ಅವರಿಗೆ ತಯಾರು ಮಾಡಬೇಕಾಗುತ್ತಾ ಅಥವಾ ಪರೀಕ್ಷೆಗಳು ಮಾಡಬೇಕಾಗುತ್ತಾ, ಹೇಗಿರ್ತದೆ ಅದು?
0: ಹೌದು, ಡೆಫಿನೆಟ್ಲಿ ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಎವ್ರಿ ಡಾಕ್ಟರ್ ಇದು ರೆಸ್ಪಾನ್ಸಿಬಿಲಿಟಿ. ಪೇಷಂಟ್ ಸೇಫ್ಟಿ, ಅಲ್ಟಿಮೇಟ್ಲಿ ಪೇಷಂಟ್ ಸೇಫ್ಟಿ. ಆಪರೇಷನ್ ಅವರು ಮಾಡಿಸ್ಕೊಂಡ್ರು ಹಾಸ್ಪಿಟಲ್ ಇಂದ ಚೆನ್ನಾಗಿ ಹೋಗ್ಬೇಕು. ದ ಕ್ವಾಲಿಟಿ ಆಫ್ ಲೈಫ್ ಶುಡ್ ಆಕ್ಚುಲಿ ಗೆಟ್ ಬೆಟರ್. ಈಗ ಸರ್ಜರಿ ಮಾಡಿಸ್ಕೊಳ್ಳೋದು ಯಾಕಂತ ಹೇಳಿದ್ರೆ ಅವ್ರದೇನೋ ಕ್ವಾಲಿಟಿ ಆಫ್ ಲೈಫ್ ಇಸ್ ಎಫೆಕ್ಟೆಡ್ ಅಲ್ವಾ. ಈಗ ಸರ್ಜರಿ ಮಾಡಿದ ನಂತರ ತೊಂದರೆ ಆಗಬಾರದು. ಸೊ ಆ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು, ಆಫ್ಟರ್ ದ ಸರ್ಜರಿ ಹಿ ಶುಡ್ ಆಕ್ಚುಲಿ ಬಿ ಡೂಯಿಂಗ್ ಮಚ್ ಮಚ್ ಬೆಟರ್. ಸರ್ಜರಿಯಿಂದಾಗಿ ಆದಷ್ಟು ಇಂಪ್ಯಾಕ್ಟ್ ಅವರ ಲೈಫ್ ಅಲ್ಲಿ ಆಗುವಂತದ್ದು ಶುಡ್ ಬಿ ಮಿನಿಮೈಸ್ಡ್ ಬೈ ಅ ಪ್ರೀ ಆಪರೇಟಿವ್ ಚೆಕಪ್ ಅಂತ ಹೇಳ್ತೇವೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎನಸ್ಥೇಷಿಯಾ ಚೆಕಪ್, PAC ಅಂತ ಹೇಳುವಂತದ್ದು, ಪ್ರೀ ಎನಸ್ಥೇಷಿಯಾ ಚೆಕಪ್. ಸೊ ಇದರಲ್ಲಿ ಅವರದ್ದು ತಡ್ಕೊಳ್ಳುವಂತ ಶಕ್ತಿ, ಅವರು ಈ ಆಪರೇಷನ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅವ್ರು ಅದನ್ನ ತಡ್ಕೊಳ್ತಾರ, ಅವರಿಗೆ ಇದು ಆಪರೇಷನ್ ಇಂದಾಗಿ ಏನಾದ್ರು ತೊಂದರೆ ರಿಸ್ಕ್ ಆಗುತ್ತಾ, ಅದರಿಂದಾಗಿ ಮಾರ್ಬಿಡಿಟಿ ಮಾರ್ಟಾಲಿಟಿ ಏನಾದ್ರು ಚಾನ್ಸಸ್ ಇರ್ತದ, ಅವರ ಈ ರಿಕವರಿಯಲ್ಲಿ ಏನಾದ್ರು ನಾವು ಎಕ್ಸ್ಟ್ರಾ ಆಡ್ ಮಾಡಬೇಕಾ, ಏನಾದ್ರು ಅವರ ರಿಕವರಿಯನ್ನ ಎನ್ಹ್ಯಾನ್ಸ್ ಮಾಡ್ಲಿಕ್ಕೆ, ಸ್ಮೂತ್ ರಿಕವರಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಏನಾದ್ರು ಮಾಡಬೇಕಾಗುವಂತದ್ದು ಎಲ್ಲ ಡಿಸಿಷನ್ ಮಾಡುವಂತದ್ದು ಆಪರೇಷನ್ ನ ಮುಂಚೆ. ಸೊ ಈ ಆಪರೇಷನ್ ಮುಂಚೆ ಆಗುವಂತ ಟೆಸ್ಟ್ ತುಂಬಾ ಇರುತ್ತದೆ. ಸಿಂಪಲ್ ಇಂದ ಸ್ಟಾರ್ಟ್ ಮಾಡೋದಿದ್ರೆ ಬ್ಲಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಜನರಲ್ ಬ್ಲಡ್ ಟೆಸ್ಟ್ ಇರ್ತದೆ, ಎಲ್ಲ ಬೇಕು ಅಂತಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಒನ್ಸ್. ಈಗ ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಮಾಡೋದಿರ್ಬೋದು, ಅಥವಾ ಪ್ಲೇಟ್ಲೆಟ್ಸ್ ಚೆಕ್ ಮಾಡುವಂತದಿರ್ಬೋದು, ಲಿವರ್ ಟೆಸ್ಟ್ ಹೇಗಿದೆ, ಲಿವರ್ ಫಂಕ್ಷನ್ಸ್ ಹೇಗಿದೆ, ಕಿಡ್ನಿ ಫಂಕ್ಷನ್ಸ್ ಹೇಗಿದೆ, ನಿಮ್ಮ ಹಾರ್ಟ್ ಹೇಗಿದೆ, ECG ಮಾಡುವಂತದ್ದು, ಎಕ್ಸ್ರೇ ಮಾಡುವಂತದ್ದು, ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ಹೇಳಿ. ನಾ ಹೇಳಿದಾಗ ಇದು ಜನರಲ್ ಎನಸ್ಥೇಷಿಯಾ. ಸೊ ಲಂಗ್ಸ್ ಅಂಡ್ ಹಾರ್ಟ್ ಶುಡ್ ಈಕ್ವಲಿ ಬಿ ಯುನೋ ಸಪೋರ್ಟಿವ್ ಟು ದ ಡ್ಯೂರಿಂಗ್ ದ ಸರ್ಜರಿ. ಸೊ ಅದು ಹೇಗಿದೆ, ಅದರ ಫಂಕ್ಷನ್ಸ್ ಹೇಗಿದೆ, ಅದೆಲ್ಲ ನೋಡುವಂತದ್ದು, ಇಟ್ ಇಸ್ ಕಮಿಂಗ್ ಅಂಡರ್ ಸಮಥಿಂಗ್ ಲೈಕ್ ಅ ಪ್ರೀ ಆಪರೇಟಿವ್ ಚೆಕಪ್. ಸೊ ಇದೆಲ್ಲ ಮಾಡಿಬಿಟ್ಟು ಆಯಾ ಡಾಕ್ಟರ್ಸ್ ನೋಡ್ತಾರೆ. ಹಾರ್ಟಿನ ವಿಷಯ ಆದ್ರೆ ಕಾರ್ಡಿಯೋಲಜಿಸ್ಟ್ ಬಂದು, ಓಕೆ ಇವ್ರು ಫಿಟ್ ಇದ್ದಾರಾ, ಆಪರೇಷನ್ ತಡ್ಕೊಳ್ಬಹುದಾ, ಅಥವಾ ಏನಾದ್ರು ವೀಕ್ನೆಸ್ ಇದೆಯಾ, ಅದನ್ನ ಸರಿ ಮಾಡಬೇಕಾ, ಏನಾದ್ರು ಸರಿ ಮಾಡುವಂತಿದ್ರೆ ಮಾಡಬಹುದು, ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಟೈಮ್ ಕೊಟ್ಟು ರಿಕವರಿ ಆದ ನಂತರ ಮತ್ತೆ ಬೇಕರಿ ಈ ಸರ್ಜರಿಗೆ ಅವ್ರು ಕ್ಲಿಯರೆನ್ಸ್ ಕೊಡುವಂತದ್ದು. ಅದೇ ತರ ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ ಆ ಇನ್ಫೆಕ್ಷನ್ ನ ಕ್ಲಿಯರ್ ಮಾಡಿಬಿಟ್ಟು, ಅಥವಾ ಕೆಲವರಿಗೆ ಅಸ್ತಮ ಇರ್ತದೆ, ಅನ್ಕಂಟ್ರೋಲ್ಡ್ ಇರ್ತದೆ, ಅವ್ರು ಮೆಡಿಸಿನ್ ತಗೊಳ್ಳದಿರಬಹುದು, ತಗೊಳ್ಳದೇ ಇರಬಹುದು. ಸೊ ಅವಾಗ ಅವರಿಗೆ ಮೆಡಿಸಿನ್ ನ ಕೊಟ್ಟು ಆಪ್ಟಿಮೈಸ್ ಮಾಡಿ ಬ್ರೀದಿಂಗ್ ಎಫರ್ಟ್ಸ್ ನ ಚೆನ್ನಾಗಿ ಮಾಡಿ ಕೆಲವೊಮ್ಮೆ ಸ್ಪೈರೋಮೆಟ್ರಿ ಮಾಡ್ಲಿಕ್ಕೆ ಹೇಳ್ತೇವೆ, ಅವರ ಲಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡುವಂತದ್ದು. ಸೊ ದಟ್ ಈಸ್ ಆಲ್ಸೋ ದೇರ್. ಫಿಸಿಷಿಯನ್ ನೋಡ್ಬಿಟ್ಟು ಬೇರೆ ಏನಾದ್ರು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಹಿಮೋಗ್ಲೋಬಿನ್ ಹೇಗೆ ಇಂಪ್ರೂವ್ ಮಾಡುವಂತದ್ದು, ಆತರ ಏನಾದ್ರು ಬೇರೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಅದನ್ನ ಏನಾದ್ರು ಬೇರೆ ರೀಸನ್ಸ್ ಏನಾದ್ರು ಹುಡುಕುವಂತದ್ದು. ಸೊ ದೀಸ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದ

0: ಆಪರೇಟಿವ್ ಚೆಕ್ ಲಿಸ್ಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಟ್ ಆಲ್ ಕಾಂಟ್ರಿಬ್ಯೂಟ್ಸ್ ಟು ದ ಪೇಷಂಟ್ ಸೇಫ್ಟಿ. ಈಗ ಒಂದು ಆಪರೇಷನ್ ಇಂದಾಗಿ ಪೇಷಂಟ್ ಸಕ್ಸಸ್ಫುಲ್ ಆಗಿ ಬರಬೇಕು ಅಂತ ಹೇಳಿದ್ರೆ ಹಿಸ್ ಪ್ರೀ ಆಪರೇಟಿವ್ ಚೆಕ್ಅಪ್, ಹಿಸ್ ಫಿಟ್ನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಡಿಫರೆನ್ಸ್ ಏನಿರಲ್ಲ, ಎಲ್ಲ ಅನಸ್ತೇಷಿಯಾಗೂ ಎಲ್ಲ ಆಪರೇಷನ್ಗೂ ಅನಸ್ತೇಷಿಯಾ ಕೊಡಲೇಬೇಕು. ಸೊ ಅದಕ್ಕೆ ಬೇಕಾದಂತ ಪ್ರೀ ಆಪರೇಟಿವ್ ಚೆಕ್ಅಪ್ಸ್ ಆಗಲೇಬೇಕು. ಸೊ ಇಟ್ ಈಸ್ ಸೇಮ್.
1: ಈಗ ಸರ್ಜರಿ ಆದ ನಂತರ ಆ ರಿಕವರಿ ಏನಿರ್ತದೆ, ಆ ಒಂದು ಆರೈಕೆ ಏನಿರ್ತದೆ, ಅದು ಹೇಗಿರ್ತದೆ ಇದರಲ್ಲಿ?
0: ಲ್ಯಾಪರೋಸ್ಕೋಪಿಯಲ್ಲಿ ಆತರ ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ನಾ ಹೇಳಿದಾಗೆ ಇಟ್ಸ್ ಅ ವೆರಿ ಸ್ಮಾಲ್ ಕಟ್. ಸೊ ಅದರಲ್ಲಿ ಏನು ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ನಾವು ಗಮ್ ಯೂಸ್ ಮಾಡ್ತೇವೆ, ಈಗ ಗಾಯಗಳಿಗೆ ಸ್ಟಿಚ್ ಹಾಕುವಂತ ಅವಶ್ಯಕತೆ ಇಲ್ಲ. ಗಮ್ ಹಾಕಿದಾಗ ಇಟ್ ಇಸ್ ಬೋತ್ ವಾಟರ್ ರೆಸಿಸ್ಟೆಂಟ್ ಆಸ್ ವೆಲ್ ಆಸ್ ಡಸ್ಟ್ ರೆಸಿಸ್ಟೆಂಟ್. ಅವನು ಮನೆಗೆ ಹೋಗಿ ಸ್ನಾನ ಮಾಡಬಹುದು ಒಂದೆರಡು ದಿನದಲ್ಲಿ. ಸೊ ಆತರ ಅಷ್ಟೊಂದು ನಾವು ಕೇರ್ ತಗೊಳ್ಬೇಕು. ಪೇಷಂಟ್ಗೆ ಭಯ, ಅಯ್ಯೋ ಇಲ್ಲಿ ಗಾಯ ಇನ್ಫೆಕ್ಷನ್ ಆಗುತ್ತೋ, ಏನಾದ್ರು ಇದು ತಾಗಿದ್ರೆ ಏನಾಗುತ್ತೋ, ಅದು ಓಪನ್ ಆಗುತ್ತೋ, ಬಿಚ್ಚಬಿಡುತ್ತೋ, ಆತರ ಒಂದು ಭಯ ಇರುತ್ತೆ. ಅಷ್ಟೊಂದು ಸೂಕ್ಷ್ಮತೆ ಈಗ ಸದ್ಯಕ್ಕೆ ಈ ಲ್ಯಾಪರೋಸ್ಕೋಪಿ ಯೂಸ್ ಮಾಡೋದ ಕಾರಣ ಬೇಕಾಗಿ ಬರಲ್ಲ. ಈಗ ದೊಡ್ಡ ಆಪರೇಷನ್ ಮಾಡೋದಿದ್ರೆ ಅಲ್ಲಿ ಅದನ್ನ ಹೇಳಿದಾಗೆ ಅಲ್ಲಿಂದ ಕ್ಯೂ ಬರುವಂತದ್ದು ಅಥವಾ ಬ್ಲೀಡಿಂಗ್ ಆಗುವಂತದ್ದು ಓಪನ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ. ಇದೆಲ್ಲ ಚಿಕ್ಕ ಚಿಕ್ಕ ಕೀ ಹೋಲ್ ತೂತ್ಗಳ ಆದ ಕಾರಣ ಇಟ್ಸ್ ವೆರಿ ಮಿನಿಮಲ್. ಆಯ್ತಾ, ನೆಕ್ಸ್ಟ್ ನಾಟ್ ಓನ್ಲಿ ಹಿಮ್, ಈಗ ಮನೆಯಲ್ಲಿ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಆಪರೇಷನ್ ಆದಾಗ ಅವ್ರು ಮಲ್ಕೊಂಡೇ ಇರ್ತಾರೆ. ಈಗ ಅವರನ್ನು ನೋಡ್ಕೊಳ್ಳಿಕ್ಕೆ ಒಬ್ರು ಜನ ಮನೆ ಅವ್ರೇನಾದ್ರು ವರ್ಕಿಂಗ್ ಇದ್ರೆ ಮನೆದು ಇನ್ಕಮ್ ಕಮ್ಮಿ ಆಯ್ತು, ಅವ್ರೇನಾದ್ರು ಮನೆಯಲ್ಲೇ ಸಪೋರ್ಟ್ ಮಾಡೋರಾದ್ರೆ ಅದೊಂದು ಸಪೋರ್ಟ್ ಕಮ್ಮಿ ಆಯ್ತು. ಸೊ ಇಟ್ ಇಸ್ ಅ ಲಾಟ್ ಆಫ್ ಹಿಂಡ್ರೆನ್ಸ್. ಇದರಲ್ಲಿ ಏನು ಆತರ ಬರಲ್ಲ. ಸೊ ರಿಕವರಿ ಐ ಶುಡ್ ಸೇ ಮಿನಿಮಲ್ ಟೇಕ್ ಏನವರು ನೋಡ್ಕೊಳ್ಬೇಕು, ದಟ್ ಇಸ್ ವೆರಿ ಬೇಸಿಕ್. ಅಷ್ಟೊಂದೇನು ಸಿಗ್ನಿಫಿಕೆಂಟ್ ಆಗಿ ಅಯ್ಯೋ ಅವರನ್ನೊಂದು ರೂಮ್ ಅಲ್ಲಿ ಇಟ್ಕೊಂಡು ಕೂಡಾಕೊಂಡು ಎಲ್ಲೂ ಹೊರಗಡೆ ಬರದಿದ್ದಾಗೆ ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊಳ್ಳೋ ಅವಶ್ಯಕತೆ ಈ ಲ್ಯಾಪರೋಸ್ಕೋಪಿ ಇಂಟರ್ವೆನ್ಷನ್ ಇಂದಾಗಿ ಇಟ್ಸ್ ವೆರಿ ಮಿನಿಮಲ್.
1: ಈಗ ಕೆಲವೊಂದ್ಸಲ ಏನಾಗುತ್ತೆ, ಈ ಸಾಮಾನ್ಯ ಜನರಿಗೆ ಸರ್ಜರಿಯ ನಂತರ ಏನು ಗಾಯದ ಕಲೆ ಹಾಗೆ ಉಳ್ಕೊಳ್ಳುತ್ತಾ ಅನ್ನುವಂತ ಒಂದು ಭಯ ಇರುತ್ತೆ, ಇದರಲ್ಲಿ ಹೇಗಿರ್ತದೆ ಡಾಕ್ಟರ್?
0: ಇದು ತುಂಬಾ ಸಿಗ್ನಿಫಿಕೆಂಟ್ಲಿ ತುಂಬಾ ಕಡಿಮೆ. ಇಟ್ ಇಸ್ ಆಲ್ಮೋಸ್ಟ್ ಕಾಲ್ಡ್ ಎಸ್ ಸ್ಕಾರ್ಲೆಸ್ ಸರ್ಜರಿ. ಇದೆಲ್ಲ ಚಿಕ್ಕ ಚಿಕ್ಕ ಗಾಯ ಆದ ಕಾರಣ ಇಟ್ ಇಸ್ ಲೈಕ್ ನಿಮಗೆ ಒಂದು ನಡ್ಕೊಂಡು ಹೋಗ್ತಾ ಇರುವಾಗ ಕಾಲಿಗೆ ಏನಾದ್ರು ಗಾಯ ಆಯ್ತು ಅಥವಾ ಏನಾದ್ರು ಆಣಿ ತಾಗಿತ್ತು. ಸೊ ಇಟ್ ಇಸ್ ಸಚ್ ಎ ಸ್ಮಾಲ್ ಕಟ್. ಇಟ್ ಇಸ್ ಆಲ್ ಒಂಥರ ವಿದಿನ್ 3 to 4 months ಅಥವಾ 6 months ಅಲ್ಲಿ ಎಲ್ಲ ಇಟ್ ವ್ಯಾನಿಷಸ್ ಆಫ್. ಇಟ್ ಇಸ್ ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಒಂಥರ. ಈಗ ಕೆಲವರು ಆಕ್ಟ್ರೆಸಸ್ ಮೇಲೆ ಆಪರೇಟ್ ಮಾಡುವಂತದ್ದು ಇರಬಹುದು ಅಥವಾ ವೆರಿ ಈಗ ಜಿಮ್ಮಿಗೆ ಹೋಗುವವರು ಅಥವಾ ಈ ಮಾಡ್ಲಿಂಗ್ ಹೋಗ್ತಾರಲ್ಲ ಅವರಿಗೆಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಮ್ ಇದರಲ್ಲಿ ದೇರ್ ಆರ್ ಸೋ ಮೆನಿ ಅದರ್ ಟೆಕ್ನಿಕ್ಸ್ ವೇರ್ ವಿ ಕ್ಯಾನ್ ಮಿನಿಮೈಸ್ ಈವನ್ ದಟ್ ಸ್ಕಾರ್ ಆಸ್ ವೆಲ್. ಈಗ ನಾವು ಕಾಣದಿದ್ದ ಹಾಗೆ ಸ್ಕಾರ್ ಗಳನ್ನ ಮಾಡಬಹುದು. ಈಗ ಹೊಟ್ಟೆ ಒಳಗಡೆ ಆಪರೇಷನ್ ಮಾಡುವಾಗ ಹೊಕ್ಕಳಲ್ಲೇ ಒಂದು ಸ್ಕಾರ್ ಮಾಡಬಹುದು, ಅಲ್ಲಿಂದಲೇ ಹೋಗುವಂತದ್ದು. ಸೊ ಆ ಒಂದು ಸ್ಕಾರ್ ಅಲ್ಲಿ ಹೈಡ್ ಆಗುತ್ತೆ. ಕೆಲವರಿಗೆ ಈ ಬಿಕ್ನಿ ಲೈನ್ ಅಲ್ಲಿ ನಾವು ಸ್ಕಾರ್ ಗಳನ್ನ ಮಾಡುವಂತದ್ದು, ಸೊ ಇಟ್ ಗೆಟ್ಸ್ ಹಿಡನ್ ಬಿಹೈಂಡ್ ಅಂತೇಳಿ. ಕೆಲವರಿಗೆ ಈಗ ಸ್ಕಿನ್ ಕ್ರೀಸ್ ಗಳಲ್ಲಿ ಸ್ಕಾರ್ ಚಿಕ್ಕ ಚಿಕ್ಕ ಗಾಯಗಳನ್ನು ಮಾಡುವಂತದ್ದು, ಆ ಸ್ಕಿನ್ ಕ್ರೀಸ್ ಅಲ್ಲಿ ಅದು ಅಡಗಿ ಹೋಗುವಂತದ್ದು. ಕೆಲವೊಮ್ಮೆ ಈಗ ಸುಮಾರು ಈಗ ಈ ಇನ್ಸ್ಟ್ರೂಮೆಂಟ್ ಆ ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ಕಡೆ ಹಾಕುವ ಬದಲು ಎಲ್ಲ ಒಂದೇ ಪೋರ್ಟಲ್ ಹಾಕುವಂತದ್ದು, ಸಮಥಿಂಗ್ ಲೈಕ್ ಸಿಂಗಲ್ ಇನ್ಸಿಷನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಬಂದಿದೆ. ವೆನ್ ಪೇಷಂಟ್ ಆಸ್ಕ್ಸ್ ಫಾರ್ ಇಟ್ ವಿ ಶುಡ್ ಆಲ್ವೇಸ್ ಬಿ ವೆರಿ ಗ್ರೇಟ್ಫುಲ್ ದಟ್ ಯು ನೋ ಹಿ ಹ್ಯಾಸ್ ಕಮ್ ಟು ಯು ಫಾರ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಇಟ್ ಬಿಕಮ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ದ ಬೆಸ್ಟ್ ಟು ದೆಮ್. ಸೊ ಅವರು ಸ್ಕಾರ್ ಅಂತ ಹೇಳಿದಾಗ ದೆನ್ ಇಟ್ ಅವರಿಗೆ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ವಾ. ಈಗ ಅವರಿಗೆ ಸ್ಕಾರ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅವರ ಒಂದು ಹೊರಗಡೆ ಹೋಗಿ ಏನಾದ್ರು ಈಗ ಅದೇ ಇಟ್ಸ್ ಮೇನ್ಲಿ ಕಮ್ಸ್ ಇನ್ ಟು ವೇರ್ ಮಾಡ್ಲಿಂಗ್ ಇಸ್ ಇನ್ ಟು ಅಥವಾ ಆಕ್ಟ್ರೆಸಸ್ ಅಲ್ಲಿ ಇದ್ದಾಗ ಅವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದೇರ್ ಕರಿಯರ್ ಅಲ್ವಾ. ಸೊ ಹಾಗೆ
1: ಈಗ ತಾವ್ ಆವಾಗಲೇ ಹೇಳಿದ್ರಿ, ಈಗ ಹೊಸ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ತೀರಾ ಈ ಒಂದು ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಅಂತ ಹೇಳಿ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಕೇಳುವರಲ್ಲಿ ಒಂದು ಮನಸ್ಸಲ್ಲಿ ಬರುತ್ತೆ ಏನಂತ ಹೇಳಿದ್ರೆ ಇದು ತುಂಬಾ ಕಾಸ್ಟ್ಲಿ ಇರಬಹುದು, ಎಕ್ಸ್ಪೆನ್ಸಿವ್ ಇರಬಹುದು ಅಂತ ಹೇಳಿ, ಏನ್ ಹೇಳ್ತೀರಾ ಡಾಕ್ಟರ್?
0: ಹೌದು, ಕೆಲವು ಟೆಕ್ನಿಕ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಅದು ಯೂಸ್ ಮಾಡಲೇಬೇಕಾಗುತ್ತೋ ದೆನ್ ಇಟ್ ಬಿಕಮ್ಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ 10 rupees ಇದ್ದದ್ದು 1,000 rupees ಆಗಲ್ಲ, ಇಟ್ ಮೇ ಬಿ ಅರೌಂಡ್ 20 rupees 25 rupees ಅಷ್ಟೇ ಇಂಪ್ಯಾಕ್ಟ್ ಆಗ್ಬೋದು ಒಂದು ಓವರ್ ಆಲ್ ಕಾಸ್ಟ್. ಬಟ್ ಇಟ್ ವಿಲ್ ನಾಟ್ ಜಂಪ್ ಲೀಪ್ಸ್ ಅಂಡ್ ಬೌಂಡ್ಸ್, ಅಷ್ಟೊಂದೇನು ಔಟ್ ಆಫ್ ಪ್ರೊಪೋರ್ಷನ್ ಹೋಗಲ್ಲ. ದೇರ್ ವೆರಿ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್. ಈಗ ಎಲ್ಲಿ ಬೇಕು ಅದನ್ನು ಯೂಸ್ ಮಾಡಲೇಬೇಕು, ಬಿಕಾಸ್ ಸೇಫ್ಟಿ ಮೇಲೆ ವಿ ಶುಡ್ ನಾಟ್ ಕಾಂಪ್ರಮೈಸ್ ಅಲ್ವಾ. ಸೊ ಈಗ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಒಂದೇನು ಅಂತ ಹೇಳಿದ್ರೆ, ಈಗ ಸಡನ್ ಆಗಿ ಒಳಗಡೆ ಬ್ಲೀಡಿಂಗ್ ಆಯ್ತು, ಅವಾಗ ನಾವು ಸಿಂಪಲ್ ಓಲ್ಡನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಅಲ್ಲಿ ಸುಟ್ಟು ಸುಟ್ಟು ಸುಟ್ಟು ಸುಟ್ಟು ಆ ಬ್ಲಡ್ ವೆಸಲ್ಸ್ ನ ಬ್ಲಾಕ್ ಮಾಡೋ ಬದಲು ದಿ ಸೀಲಿಂಗ್ ಡಿವೈಸಸ್ ಆರ್ ವೆರಿ ಅಡ್ವಾನ್ಸ್. ಒಂದ್ಸಲ ಅಲ್ಲಿ ಹೋಗಿ ಬಜ್ ಮಾಡಿದಾಗ ಬ್ಲೀಡಿಂಗ್ ನಿಂತಿತ್ತು ಅಂತ ಹೇಳಿದ್ರೆ ದರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್. ಒಂದೇನು ಅಂತ ಹೇಳಿದ್ರೆ ಅಲ್ಲಿ ಬ್ಲಡ್ ಲಾಸ್ ಕಮ್ಮಿ ಆಯ್ತಾ, ಬೇಗ ಬ್ಲೀಡಿಂಗ್ ಸ್ಟಾಪ್ ಆಯ್ತು, ಕೊಲ್ಯಾಟ್ರಲ್ ಡ್ಯಾಮೇಜಸ್ ಏನಿಲ್ಲ. ಅಲ್ಲಿ ನಾವು ಸುಟ್ಟು ಸುಟ್ಟು ಬೇರೆ ಇದು ಮೊದಲಿನ ಟೆಕ್ನಿಕ್ ಕಾಟ್ರಿ ಎಲ್ಲ ಯೂಸ್ ಮಾಡಿದಾಗ ಅಲ್ಲಿ ಕೊಲ್ಯಾಟ್ರಲ್ ಡ್ಯಾಮೇಜಸ್ ಆಗುತ್ತೆ, ಬೇರೆ ಸ್ಟ್ರಕ್ಚರಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದೆಲ್ಲ ಕಡಿಮೆ ಆಗುತ್ತೆ. ನಾ ಹೇಳಿದ ಪ್ರಕಾರ ಈ ಇಂಟೆಸ್ಟೈನ್ ನ ಜಾಯಿನ್ ಮಾಡುವಂಥದ್ದು ದೇ ಆರ್ ವೆರಿ ಸೀಲ್ ಪ್ರೂಫ್. ಅಂದ್ರೆ ಒಂದ್ಸಲ ಸ್ಟೀಲ್ ಸೀಲ್ ಆದಾಗ ಲೀಕ್ ಆಗುವಂತ ಚಾನ್ಸಸ್, ನಮ್ಗೆ ಏನಿರುವಂತದ್ದು ಕರುಳುಗಳನ್ನ ಜಾಯಿನ್ ಮಾಡಿದಾಗ ಅದು ಲೀಕ್ ಆಗಬಾರದು. ಲೀಕ್ ಆದ್ರೆ ಏನಾಗುತ್ತೆ, ನಾವು ತಿಂದದೆಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ.

0: ಎಮೋಷನ್ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ. ದಟ್ ಈಸ್ ಡೇಂಜರಸ್, ಲೈಫ್ ಥ್ರೆಟ್ನಿಂಗ್. ಆತರ ಕಾಂಪ್ಲಿಕೇಶನ್ಸ್ ಆರ್ ನಾಟ್ ಅಕ್ಸೆಪ್ಟಬಲ್. ಆವಾಗ ಇನ್ ದಾಟ್ ಸೆನ್ಸ್ ನೋಡಿದಾಗ ಈ ಕಾಂಪ್ಲಿಕೇಶನ್ಸ್ ಬಂದ ನಂತರ ನಾವು ಹೋಗಿ ಪುನಃ ಕ್ಲೀನ್ ಮಾಡುವಂತದ್ದು, ಪುನಃ ಅವನಿಗೆ ಪೇಷಂಟ್ಗೆ ಹಾಸ್ಪಿಟಲ್ ಸ್ಟೇ, ಪುನಃ ಅಡ್ಮಿಷನ್, ಪುನಃ ಆಪರೇಷನ್, ಆ ಖರ್ಚುಗಳನ್ನು ನಾವು ನೋಡಿದಾಗ ದಿಸ್ ಇಸ್ ನಾಟ್ ಅಟ್ ಆಲ್ ವೆರಿ ಸಿಗ್ನಿಫಿಕೆಂಟ್, ಇಟ್ ಇಸ್ ನೆಗ್ಲಿಜಿಬಲ್. ಸೊ ಹಾಗೆ
1: ಡಾಕ್ಟರ್, ಈಗ ತಮ್ಮ ಆಸ್ಪತ್ರೆಯಲ್ಲಿ ಮಂಗಳ ಆಸ್ಪತ್ರೆ ಮತ್ತು ಕಿಡ್ನಿ ಫೌಂಡೇಶನ್ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಶಸ್ತ್ರಕ್ರಿಯೆಗೆ ಸಂಬಂಧಿಸಿದ ವ್ಯವಸ್ಥೆಗಳಿವೆ?
0: ಇಲ್ಲಿ ಮಂಗಳ ಹಾಸ್ಪಿಟಲ್ ಅಲ್ಲಿ ಎವ್ರಿಥಿಂಗ್ ಇಸ್ ಡನ್ ಅವೈಲೇಬಲ್. ಈಗ ಕ್ಯಾನ್ಸರ್ ಆಪರೇಷನ್ ಇರಬಹುದು ಅಥವಾ ವೆರಿ ಸಿಂಪಲ್ ಆಪರೇಷನ್, ಹರ್ನಿಯಾ ಇರಬಹುದು, ಗಾಲ್ ಬ್ಲಾಡರ್ ಇರಬಹುದು, ಎಲ್ಲಾ ಆಪರೇಷನ್ ಮಂಗಳ ಹಾಸ್ಪಿಟಲ್ ಅಲ್ಲಿ ಈಗ ಮಾಡುವಂತ ಪ್ರೊವಿಷನ್ಸ್, ಫೆಸಿಲಿಟೀಸ್, ಎಕ್ವಿಪ್ಮೆಂಟ್ಸ್, ಡಾಕ್ಟರ್ಸ್ ಎಲ್ಲರೂ ಅವೈಲೇಬಲ್ ಇದ್ದಾರೆ. ಸೊ ಅದರಿಂದಾಗಿ ಇಟ್ಸ್ ಲೈಕ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಸೊ ನಾವು ಈಗ ಏನೇ ಆಪರೇಷನ್ ಇದ್ರು ಅದಕ್ಕೆ ಬೇಕಾದ ಸಪೋರ್ಟ್ ಸಿಸ್ಟಮ್, ಅಲ್ಲಿ ಬೇಕಾದ ICU ಕೇರ್, CCU ಕೇರ್, ಪೋಸ್ಟ್ ಆಪರೇಟಿವ್ ಕೇರ್ ಏನ್ ಹೇಳ್ತೀವೋ, ಅದಕ್ಕೆ ಬೇಕಾದ ಟ್ರೈನ್ಡ್ ನರ್ಸಸ್ ಇರಬಹುದು, ಅವರ ರಿಕವರಿಗೆ ಬೇಕಾಗುವಂತ ಫಿಸಿಯೋಥೆರಪಿಸ್ಟ್ ಇರಬಹುದು, ಲಾಟ್ ಆಫ್ ಥಿಂಗ್ಸ್ ಆರ್ ಅವೈಲೇಬಲ್ ಅಟ್ ಮಂಗಳ ಹಾಸ್ಪಿಟಲ್ ಈಗ ಸದ್ಯಕ್ಕೆ. ಸೊ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಕಾಂಪ್ಲೆಕ್ಸ್ ಸರ್ಜರೀಸ್ ಬೇಕಾದ್ರೂ ನಾವು ಧೈರ್ಯದಲ್ಲಿ ಮಾಡಬಹುದು. ಸೊ ಈಗ ಪರ್ಟಿಕ್ಯುಲರ್ ಆಗಿ ನೀವು ಕೇಳ್ತಾ ಇದ್ರಿ ಅಂತ ಹೇಳಿದ್ರೆ, ವಿ ಕ್ಯಾನ್ ಸೇ ದಟ್ ಎವ್ರಿಥಿಂಗ್ ಇನ್ಸೈಡ್ ದ ಅಬ್ಡೊಮೆನ್, ಹೊಟ್ಟೆ ಒಳಗಡೆ ಏನು ಆಪರೇಷನ್ ಮಾಡಬೇಕು ಹೆಚ್ಚಿನದ್ದು ನಾವು ಅಲ್ಲಿ ಮಾಡ್ತಾ ಇದ್ವಿ. ಈಗ ಗಾಲ್ ಬ್ಲಾಡರ್ ಆಪರೇಷನ್ ಇರಬಹುದು, ಲಿವರ್ ಆಪರೇಷನ್ ಇರಬಹುದು, ಹೊಟ್ಟೆ ಮೇಲೆ ಆಪರೇಷನ್ ಇರಬಹುದು, ಪ್ಯಾಂಕ್ರಿಯಾಸ್ ಮೇಲೆ ಆಪರೇಷನ್ ಇರಬಹುದು, ಕರುಳು ಮೇಲೆ ಆಪರೇಷನ್ ಇರಬಹುದು, ಇದೆಲ್ಲ ಮಾಡ್ತೀವಿ. ಅದಲ್ಲದೆ ಈಗ ಹರ್ನಿಗಳ ಆಪರೇಷನ್ ಇರಬಹುದು, ಅಪೆಂಡಿಕ್ಸ್ ಆಪರೇಷನ್ ಇರಬಹುದು, ಅದನ್ನು ಮಾಡ್ತೇವೆ. ಜನರಲ್ ಸರ್ಜರಿ ಕ್ಯಾಟಗರಿಲಿ ಬಂದಾಗ ಬ್ರೆಸ್ಟ್ ಡಿಸೀಸಸ್, ಡಾಕ್ಟರ್ ಉದಾತ ಇರ್ತಾರೆ, ನೆಕ್ಸ್ಟ್ ನಿಮ್ಮ ಹತ್ರ ಭೇಟಿ ಆಗಬಹುದು, ಅವರು ಬ್ರೆಸ್ಟ್ ಡಿಸೀಸಸ್ ಸ್ಪೆಷಲಿಸ್ಟ್, ಅವರು ನಮ್ಮ ಟೀಮಿಗೆ ಜಾಯ್ನ್ ಆಗಿದ್ದಾರೆ. ಲೇಸರ್ ಈಗ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ, ಲೇಸರ್ ಇಂದಾಗಿ ಇಟ್ ಇಸ್ ಅ ವೆರಿ ಓಲ್ಡ್ ಟೆಕ್ನಾಲಜಿ, ಬಟ್ ಈಗ ಅಕ್ಸೆಪ್ಟೆನ್ಸ್ ಅಷ್ಟೊಂದು ಚೆನ್ನಾಗಿದ್ದ ಕಾರಣ ದ ರಿಸಲ್ಟ್ಸ್ ಆರ್ ವೆರಿ ಮಚ್ ಅಪ್ರಿಶಿಯೇಬಲ್ ಅದರಲ್ಲಿ. ಸೊ ಈಗ ಲೇಸರ್ ಇಂದಾಗಿ ವೆರಿಕೋಸ್ ವೇನ್ ಆಪರೇಷನ್ ಇರಬಹುದು, ಅಥವಾ ಲೇಸರ್ ಇಂದಾಗಿ ಪೈಲ್ಸ್ ಫಿಶರ್ ಫಿಸ್ತುಲ ಆಪರೇಷನ್ ಇರಬಹುದು, ಪೈಲೋಡಲ್ ಸೈನಸ್ ಆಪರೇಷನ್ ಇರಬಹುದು, ಇದೆಲ್ಲ ವೆರಿ ವೆರಿ ಸಕ್ಸಸ್ಫುಲ್. ಸೊ ಆತರ ಟೆಕ್ನಿಕ್ಸ್ ನಾವು ಮಾಡ್ತಾ ಇದ್ದೇವೆ. ಥೈರಾಯ್ಡ್ ಸಂಬಂಧಿತವಾದ ಆಪರೇಷನ್ಗಳು ಎಲ್ಲ, ಸಲವರಿ ಗ್ಲಾಂಡ್ ಇರಬಹುದು, ಏನೆಲ್ಲ ಜನರಲ್ ಸರ್ಜರಿ ಬರುತ್ತೋ ಪ್ಲಸ್ ಈ ಲ್ಯಾಪ್ರೋಸ್ಕೋಪಿ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಸರ್ಜರೀಸ್, ಹೊಟ್ಟೆ ಒಳಗಡೆ ಇರುವಂತಹ ಆಪರೇಷನ್ಗಳು, ಗ್ಯಾಸ್ಟ್ರೋ ರಿಲೇಟೆಡ್ ಆಪರೇಷನ್ಸ್, ಕ್ಯಾನ್ಸರ್ ರಿಲೇಟೆಡ್ ಆಪರೇಷನ್ಸ್ ಎಲ್ಲ ಈಗ ಮಂಗಳದಲ್ಲಿ.
1: ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಕೂಡ ಬಳಸ್ತಾ ಇದ್ದೀರಾ?
0: ಹೌದು, ಡೆಫಿನೆಟ್ಲಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬ್ಲೂ ರೆವಲ್ಯೂಷನ್, ಮೀನು ಕ್ರಾಂತಿ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿರುವ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ. ಈಗ ನೀಲಿ ಕ್ರಾಂತಿ ಅನ್ನೋ ವಿಷಯ ಬಂದಾಗ,

0: ನಮ್ಮ ದೇಶದಲ್ಲಿ ನೀಲಿ ಕ್ರಾಂತಿ ಅನ್ನೋ ಒಂದು ಶುರುವಾಗಿದ್ದು ಗೆಂಡೆ ಮೀನುಮರಿಗಳನ್ನು ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಸೃಷ್ಟಿ ಮಾಡ್ತಾರೆ. ಆ ಒಂದು ತಂತ್ರಜ್ಞಾನದಲ್ಲಿ ಏನಾಯಿತು ಅಂದರೆ ಪ್ರೊಫೆಸರ್ ಆಲಿಖುನಿ ಅಂತ ಮತ್ತು ಹೀರಾಲಾಲ್ ಚೌಧರಿ ಅಂತ ಇವರಿಬ್ಬರು ನಮ್ಮ ನೀಲಿ ಕ್ರಾಂತಿಯ
1: ಹರಿಕಾರರವರು.
0: ಅವರು ಈ ಗೆಂಡೆ ಮೀನು ಮರಿಗಳನ್ನು, ಮೊದಲು ನಾವೇನು ಮಾಡ್ತಿದ್ದೀವಿ, ಗೆಂಡೆ ಮರಿಗಳನ್ನು ನದಿಗಳಿಂದ ತೊಗೊಂಬಂದು ಅದನ್ನು ನಾವು ಪಾಲನೆಯನ್ನು ಮಾಡಿ ಅದರಿಂದ ಸಾಕಾಣಿಕೆ ಮಾಡ್ತಿದ್ದು. ಆದರೆ ಉತ್ಪಾದನೆ ಮಾಡುವಂಥ ಯಾವುದೇ ತಂತ್ರಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಅದನ್ನು ಈ ಒಂದು ವಿಜ್ಞಾನಿಗಳು ಅದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಅದನ್ನು ಹೇಗೆ ಮಾಡ್ಬೋದು ಅನ್ನೋ ಒಂದು ತಂತ್ರಜ್ಞಾನವನ್ನು ಬೆಳೆಸಿದ ನಂತರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಮೀನು ಸಾಕಾಣಿಕೆ ಆಗಲಿಕ್ಕೆ ಶುರುವಾಯಿತು. ಇದು ನಮ್ಮ ನೀಲಿ ಕ್ರಾಂತಿಗೆ ಒಂದು ನಾಂದಿಯಾಗಿ ಮುಂದೆ ಬಂದು, ಇವತ್ತಿನ ದಿನಗಳಲ್ಲಿ ಆ ನೀಲಿ ಕ್ರಾಂತಿ ಅವಲಂಬಿತವಾಗಿ ನೋಡಿದ್ರೆ ಈಗ ಬರೀ ಗೆಂಡೆ ಮೀನುಗಳಲ್ಲ ಹಲವಾರು ತಳಿಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಗೆಂಡೆ ಮೀನುಗಳು ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ನಮ್ಮ ದೇಶದ ಮೀನುಗಾರಿಕೆಯ ಒಂದು ಸಂಪತ್ತನ್ನು ನೋಡಿದಾಗ ಹೆಚ್ಚಾಗಿ ಗೆಂಡೆ ಮರಿಗಳಿಗೆ ಅಥವಾ ಗೆಂಡೆ ಮೀನುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತೇವೆ ನಾವು. ಈ ಇದರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲೇ ನಾವು ತಗೊಂಡಾಗ ಕಳೆದ 4-5 ವರ್ಷಗಳಲ್ಲಿ ನೋಡ್ತಿದ್ದಾಗ ಒಳನಾಡು ಮೀನುಗಾರಿಕೆ ಅಂದರೆ ಸಾಕಾಣಿಕೆ ಮಾಡೋದು ಅದರ ಜೊತೆಗೆ ಹಿಡಿಯುವಂಥದ್ದು, ನೈಸರ್ಗಿಕವಾಗಿ ಸಿಗುವಂಥ ಮೀನುಗಳನ್ನು ಹಿಡಿಯುವಂಥದ್ದು, ಇದನ್ನು ನೋಡಿದಾಗ ಸಾಕಾಣಿಕೆ ಮಾಡುವಂಥ ಪ್ರಮಾಣ ಏನಿದೆ ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ನಮ್ಮಲ್ಲಿರುವಂಥ ತಂತ್ರಜ್ಞಾನಗಳು, ಈ ನೀಲಿ ಕ್ರಾಂತಿಯಿಂದ ಬರ್ತಿರುವಂಥ ಹೊರಬರ್ತಿರುವಂಥ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕೃಷಿಕರು ಹಲವಾರು ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಸಂಶೋಧನೆ ಕೇಂದ್ರಗಳಿಂದ ಆಗಿರ್ಬೋದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಒಳನಾಡು ಮೀನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ತಗೊಂಡಾಗ ನಮ್ಮಲ್ಲಿ ಈಗ 12 ಲಕ್ಷ ಟನ್ನಷ್ಟು ಮೀನನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೇವೆ
1: ಉತ್ಪಾದನೆ
0: ಮಾಡ್ತಾ ಇದ್ದೇವೆ. ಇದರಲ್ಲಿ 5 ಲಕ್ಷ ಟನ್ನಷ್ಟು ನಾವು ಸಾಕಾಣಿಕೆಯಿಂದ ಬರ್ತಿರೋಂಥ ಮೀನಿನ ಸಂಪತ್ತಾಗಿರೋದು. ಅಂದರೆ ಕಳೆದ 5 ವರ್ಷಗಳಲ್ಲಿ ಹೋದಾಗ ಅದು 1.4-2.1 ಇದ್ದಿದ್ದರಿಂದ ಈಗ 5 ಲಕ್ಷ ಟನ್ವರೆಗೂ ಬಂದಿದೆ. ಅಂದರೆ ಇದು ಸಾಕಾಣಿಕೆಯತ್ತ ಕೃಷಿಕರನ್ನು ತೋರಿಸಿರುವಂಥ ಒಲವಾಗಿರ್ಬೋದು, ಸರ್ಕಾರಗಳಿಂದ ಕೃಷಿಕರಿಗೆ ಕೊಡ್ತಿರುವಂಥ ಪ್ರೋತ್ಸಾಹ ಇರ್ಬೋದು, ಅದರ ಜೊತೆಗೆ ಅವರು ಕೂಡ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋದ್ರಿಂದ ಈ ನೀಲಿ ಕ್ರಾಂತಿ ಇನ್ನಷ್ಟು ಮುಂದೆ ಸಾಗಿ ಮತ್ತಷ್ಟು ತಂತ್ರಜ್ಞಾನಗಳು ಮತ್ತಷ್ಟು ಹೊಸ ತಳಿಗಳು ಬಂದು ಈ ಮೀನು ಸಾಕಾಣಿಕೆ ಇದರಲ್ಲಿ ಹಲವಾರು ಕೃಷಿಕರು ಲಾಭ ಪಡೀಲಿಕ್ಕೆ ಸಾಧ್ಯ. ಇದಕ್ಕೆ ಪೂರಕವಾಗಿನೇ ಕಳೆದ 5 ವರ್ಷಗಳ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ದೇಶಾದ್ಯಂತ ನೀಲಿ ಕ್ರಾಂತಿಗೆ ಅನುಗುಣವಾಗಿ ಮೀನು ಕೃಷಿ ಹೆಚ್ಚಾಗಬೇಕು, ಮೀನುಗಾರರಿಗೆ ಸಹಾಯ ಆಗಬೇಕು ಅಂತ 20,000 ಕೋಟಿ ಅನುದಾನವನ್ನು ನೀಡಿತು. ಅದು ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟದವರೆಗೂ ಸೇರಿ ಅಲ್ಲಿನ ಕೃಷಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು ಮೀನು ಮರಿಯನ್ನು ಉತ್ಪಾದನೆಯಿಂದ ಹಿಡಿದು ಅದನ್ನು ಸಾಕಾಣಿಕೆ, ಅದನ್ನು
1: ಸಾಕಾಣಿಕೆ
0: ಎಲ್ಲ ಸಾಕಾಣಿಕೆ ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ, ಅದನ್ನು ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆ, ಅದರ ಜೊತೆಗೆ ಒಂದು ಹಿಡಿದಂಥ ಜಾಗದಿಂದ ಮಾರುಕಟ್ಟೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವಾಹನಗಳ ವ್ಯವಸ್ಥೆ, ಮೀನನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಂತ ಬೇಕಾಗಿರುವಂಥ ಐಸ್ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಈ ಥರ ಹಲವಾರು ಯೋಜನೆಗಳನ್ನು ಒಂದು 64 ವಿವಿಧವಾದಂಥ ಏನು ಯೋಜನೆಗಳನ್ನು ಆ ಇದರಲ್ಲಿ ಕೊಡಲಾಗಿದೆ. ಇದನ್ನು ನಾವು ಕೃಷಿಕರಿಗೆ ಆದಷ್ಟು ಈ
1: ಸಬ್ಸಿಡೈಡ್ ರೇಟಲ್ಲಿ
0: ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಈಗ ಮೀನು ಕೃಷಿಯಲ್ಲಿ ನಾವು ಹೆಚ್ಚಾಗಿ ನಾವು ಯೋಚನೆ ಮಾಡೋದು ಬರೀ ಕೃಷಿ ಬಗ್ಗೆ ಮಾತ್ರ. ಇದನ್ನು ಕೃಷಿಯನ್ನು ಬಿಟ್ಟ ನಂತರ ಹಲವಾರು ಕೃಷಿಕರು ಏನು ಮಾಡ್ತಾರೆ, ಬರೀ ಮೀನು ಸಾಕಾಣಿಕೆ ಮಾಡೋದು ಒಂದೇ ಒಂದು ಸ್ವಾವಲಂಬಿ ಜೀವನ ಅಲ್ಲ. ಮೀನು ಮರಿಗಳನ್ನ ಹೊರಗಡೆಯಿಂದ ತಂದು ಇನ್ನೊಬ್ಬ ರೈತನಿಗೆ
1: ಕೊಡೋದು
0: ಕೂಡ ಒಂದು ಸ್ವಾವಲಂಬಿ ಜೀವನ,
1: ಅದು ಒಂದು ಉದ್ಯಮ.
0: ಅದಕ್ಕೆ ಬೇಕಾಗಿರುವಂತಹ ಆಹಾರವಾಗಿರ್ಬೋದು, ಅದಕ್ಕೆ ಬೇಕಿರುವಂತಹ ಬೇರೆ ಯಾವುದೇ ತರ
1: ಈಗ ಅದೇ ಒಂದು ಉದ್ಯಮ ಮಾಡ್ಕೊಳ್ಬಹುದಲ್ಲ.
0: ಈಗ ಮೀನು ಮರಿಗಳನ್ನ ಉತ್ಪಾದನೆ ಮಾಡುವವರು ಕೆಲವರು, ಅದನ್ನ ಒಂದು ನರ್ಸರಿ ಅಂತ ನಾವು ಹೇಳ್ತೇವೆ, ಅದನ್ನ ಮಾಡುವಂತವರು ಕೆಲವರು, ಅದರಿಂದ ರೈತರಿಗೆ ತಲುಪಿಸುವಂತವರು ಒಬ್ಬರು, ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ
1: ಬಳಸೋರು ಇನ್ನೊಬ್ರು
0: ಈ ತರದ. ಈಗ ಕೆಲವು
1: ಸರಿ ಹಂತದ ಉದ್ಯೋಗ ಇಲ್ಲಿ ಸೃಷ್ಟಿ ಆಗುತ್ತೆ,
0: ಎಲ್ಲಾ ಕಡೆಯಿಂದನೂ ಇದೆ. ಅದರ ಜೊತೆಗೆ ಈಗ ಹೆಚ್ಚಿನ

0: ಇದ್ದಾಗ ನಾವು ಅದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡುವಂಥದ್ದು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ತಂತು
1: ಕೂಡ ಬಂದಿದೆ. ಅಂದ್ರೆ ಈಗಾಗಲೇ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಇದೆ
0: ಅಲ್ಲ, ಇಡೀ ಜಿಲ್ಲೆ ದೇಶದಲ್ಲಿ
1: ಇದು ಕೂಡ ಈಗ ಮೀನುಗಾರಿಕೆ ಇಲಾಖೆಯಲ್ಲಿ ಕೂಡ ಇದು ಇದೆ ಅಂತ.
0: ಹೌದೌದು, ಇಡೀ ದೇಶಕ್ಕೆ ಅದು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡಿದ್ರು.
1: ಪ್ರತಿಯೊಂದರಲ್ಲೂ
0: ಅದು ಯಾವುದೇ ಆದಂತ ಪದಾರ್ಥ ಇರಬಹುದು, ಅದು ಮೀನಾಗಿರ್ಬೋದು ಅಥವಾ ಕೆಲವು
1: ಏನು
0: ಅದರಿಂದ ಮಾಡ. ಈಗ ಮೀನುಗಾರಿಕೆಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೋಸ್ಕರನೇ ಹಲವಾರು ಯೋಜನೆಗಳನ್ನು ಕೊಟ್ಟರು. PMFME ಅಂತ ಒಂದು ಯೋಜನೆ ಇದೆ, ಇದರಲ್ಲಿ ಮೈಕ್ರೋ ಫೈನಾನ್ಸಿಂಗ್ ಸಣ್ಣ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳು, ಆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆಗೆ ಕೂಡ ಅವರಿಗೆ ಸಣ್ಣದಾದಂಥ ಒಂದು ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ಕೂಡ ಈ ಒಂದು ಯೋಜನೆಗಳು ಸಹಾಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಇದ್ದಾಗ ದಕ್ಷಿಣ ಕನ್ನಡಕ್ಕೆ ಸಮುದ್ರದ ಮೀನಿನ ಉತ್ಪನ್ನಗಳನ್ನು ತಯಾರು ಮಾಡೋದು ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಇತ್ತು.
1: ಉತ್ತರ ಕನ್ನಡದಲ್ಲಿ
0: ಕೂಡ ಹಾಗೆ ಇತ್ತು. ಅದರಲ್ಲಿ ಕೂಡ ಹಲವಾರು ಥರದ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳನ್ನು ಮಾಡಿದರು. ಚಕ್ಕುಲಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಇದನ್ನು ನಮ್ಮ ರಾಜ್ಯದ ಮೀನುಗಾರಿಕೆಯಲ್ಲಿ ಪ್ರತಿನಿಧಿಸುವಂತ ಒಂದು ಉತ್ಪನ್ನಗಳಾಯಿತು. ಇದನ್ನ ನಾವು ದೇಶಾಂತರ ಹಾಗೂ ವಿದೇಶಕ್ಕೂ ಕೂಡ ಕಳಿಸುವಂತ ವ್ಯವಸ್ಥೆಗಳನ್ನ ಮಾಡಕ್ಕೆ ಈ ಒಂದು ಯೋಜನೆಯನ್ನ ಮಾಡಿತು. ಅದಕ್ಕೋಸ್ಕರನೇ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬಹುದು. ಇದು 50% ಕೇಂದ್ರ ಸರ್ಕಾರದಿಂದ ಮತ್ತು 50% ರಾಜ್ಯ ಸರ್ಕಾರದಿಂದ ಸಿಗುವಂತ ವ್ಯವಸ್ಥೆ ಇದು. ಇದಕ್ಕೆ ಸಾಮಾನ್ಯ ವರ್ಗದವ್ರಿಗಾದರೆ, ಜನರಲ್ ಕ್ಯಾಟಗರಿಯವ್ರಿಗಾದರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರುತ್ತೆ ಅದರಲ್ಲಿ 40% ಅಷ್ಟು ಸಬ್ಸಿಡಿ ಸಿಗ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ, ಹಾಗೆ SC ಮತ್ತು SC ಕ್ಯಾಟಗರಿಯವ್ರಿಗಾದರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ 60% ಅಷ್ಟು
1: ಸಬ್ಸಿಡಿ
0: ಸಿಗುತ್ತೆ. ಆ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ, ಈಗ ಅವರು ಯಾವ ಇದಕ್ಕೆ ಮಾಡ್ತಾರೆ, ಈಗ ನಾನು ಹೇಳಿದಾಗೆ ಮೀನು ಉತ್ಪನ್ನ ಆಗಿರ್ಬೋದು ಅಥವಾ ಮೀನಿನ ಸಾಕಾಣಿಕೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ,
1: ಮೀನು ಸಾಕಾಣಿಕೆಗೆ ಇರ್ಬೋದು,
0: ಸಾಕಾಣಿಕೆಗೆ ಈಗ ಹಲವಾರು ವಾಹನಗಳಿದೆ. ಒಂದು ದ್ವಿಚಕ್ರ ವಾಹನದಿಂದ ಹಿಡಿದು ದೊಡ್ಡ ಕಂಟೈನರ್ ವರ್ಗ ಕೂಡ ಅದರಲ್ಲಿ ವ್ಯವಸ್ಥೆ ಇದೆ.
1: ಆಯ್ತು ಡಾಕ್ಟರ್ ಚೇತನ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಮತ್ಸ್ಯ ಸಂಪದ ಯೋಜನೆ ಅಂದರೆ ಬ್ಲೂ ರೆವಲ್ಯೂಷನ್ ಈ ಕುರಿತು ನಮ್ಮ ರೈತರಿಗೆ ಅತಿ ಪ್ರಮುಖವಾದ ಮಾಹಿತಿಯನ್ನು ಕೊಟ್ಟರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಆಕಾಶವಾಣಿ ಸಮಯ 1:10 ಆಗಲಿವೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ.

ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಾದ್ಯಂತ 77 ಮತ ಎಣಿಕೆ ಕೇಂದ್ರಗಳಲ್ಲಿ ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿದ್ದು, ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಹುಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಒಟ್ಟು 10,545 ಮತ ಎಣಿಕೆ ಸಿಬ್ಬಂದಿಯನ್ನು ಎಣಿಕೆ ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ. 4,624 ಸೂಕ್ಷ್ಮ ವೀಕ್ಷಕರೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೇರಿದಂತೆ 234 ಎಣಿಕೆ ವೀಕ್ಷಕರು ಮತ ಎಣಿಕೆ ಕಾರ್ಯದ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಆಯೋಗದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಕೇಂದ್ರ ಕಾರ್ಮಿಕ, ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ನೂತನ ಇಎಸ್ಐಸಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಾದ್ಯಂತ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಮತ್ತು ಅದರ ಪರವಾದ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಒಂದು ಮಹತ್ವದ ಸಂದರ್ಭವಾಗಿದೆ. ಈ ವರ್ಷದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪುನಃ ದೃಢಪಡಿಸಲು ಮತ್ತು ಪತ್ರಿಕೋದ್ಯಮ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ತಂತ್ರಜ್ಞಾನ ಹಾಗೂ ಮಾನವ ಹಕ್ಕುಗಳ ಕ್ಷೇತ್ರದವರನ್ನು ಭವಿಷ್ಯದ ಮಾಹಿತಿಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಾಯೋಗಿಕ ಮಾರ್ಗಗಳ ಸುತ್ತ ಒಗ್ಗೂಡಿಸಲು ಒಂದು ಪ್ರಮುಖ ವೇದಿಕೆ ಒದಗಿಸುತ್ತದೆ. ವಿಶ್ವಸಂಸ್ಥೆಯ ಡಿಸೆಂಬರ್ 1993 ಸಾಮಾನ್ಯ ಸಮ್ಮೇಳನದಲ್ಲಿ ಯುನೆಸ್ಕೋದ ಶಿಫಾರಸಿನಂತೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಅಂದಿನಿಂದ ಮೇ 3 ವಿಂಡ್ ಹೋಕ್ ಘೋಷಣೆಯ ವಾರ್ಷಿಕೋತ್ಸವವನ್ನಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತಿದೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡವೊಂದರಲ್ಲಿ ಇಂದು ಸಂಭವಿಸಿದ ಭಾರೀ ಅವಘಡದಲ್ಲಿ 9 ಜನರು ಸಾವನ್ನಪ್ಪಿದ್ದಾರೆ. ಇಂದು ಮುಂಜಾನೆ ಬೆಂಕಿ ಅವಘಡದ ಬಗ್ಗೆ ಮಾಹಿತಿ ಬಂದ ನಂತರ 14 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ ಎಂದು ದೆಹಲಿ ಅಗ್ನಿಶಾಮಕ ದಳ ಮಾಹಿತಿ ನೀಡಿದೆ. ಬೆಳಿಗ್ಗೆ 6:25 ಹೊತ್ತಿಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ ಮುಖೇಶ್ ವರ್ಮಾ, 4 ಅಂತಸ್ತಿನ ಕಟ್ಟಡದ ಕೆಲವು ಮಹಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಕ್ಷಣಾ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಕಟ್ಟಡದಿಂದ 15 ಜನರನ್ನು ರಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅವಘಡದಲ್ಲಿ ಮೃತಪಟ್ಟವರ ಬಗ್ಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಮತ್ತು ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಧು ದುರಂತದಲ್ಲಿ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದಾರೆ. ಗಾಯಗೊಂಡವರಿಗೆ ಅಗತ್ಯವಿರುವ ಎಲ್ಲಾ ವೈದ್ಯಕೀಯ ನೆರವು ಒದಗಿಸುವುದರ ಜೊತೆಗೆ ಸಂತ್ರಸ್ತರಿಗೆ ತಕ್ಷಣದ ಪರಿಹಾರ ಮತ್ತು ಬೆಂಬಲವನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಅವಘಡ ಅತ್ಯಂತ ದುರಂತ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಮತ್ತು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ದೇಶಾದ್ಯಂತ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಪ್ರಾರಂಭವಾಗಿ ಸಂಜೆ 5 ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ

0: 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಯಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಇಂದು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಬರೆಯುತ್ತಿದ್ದು, ದುಬೈ ಮತ್ತು ಶಾರ್ಜಾ ಎರಡರಲ್ಲೂ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಈಗಾಗಲೇ 12:30 ಪರೀಕ್ಷೆ ಆರಂಭವಾಗಿದ್ದು 3:30 ನಡೆಯಲಿದೆ. ಭಾರತವು ತನ್ನ ಶುದ್ಧ ಇಂಧನ ಪ್ರಮಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು, ಪ್ರಸ್ತುತ 45 ಲಕ್ಷ ಮನೆಗಳು ಸೌರಶಕ್ತಿಯನ್ನು ಬಳಸಿಕೊಂಡಿವೆ. ಈ ಬೆಳವಣಿಗೆಯ ಆಂದೋಲನವು ದೇಶಾದ್ಯಂತ ಸೌರಶಕ್ತಿಯ ತ್ವರಿತ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಕಳೆದ ತಿಂಗಳಲ್ಲಿ ದಾಖಲೆಯ 3.11 ಲಕ್ಷ ಮನೆಗಳು ಪ್ರಯೋಜನ ಪಡೆದಿವೆ. ಗುಜರಾತ್ ಮತ್ತು ಮಹಾರಾಷ್ಟದ ನಂತರ 5 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆಗಳನ್ನು ಮೀರಿದ 3ನೇ ರಾಜ್ಯ ಉತ್ತರ ಪ್ರದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಜೂನ್ನಲ್ಲಿ ತೈಲ ಉತ್ಪಾದನಾ ಗುರಿಗಳನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ದೇಶಗಳು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಮುಂದಿನ ತಿಂಗಳು ದಿನಕ್ಕೆ ಸುಮಾರು 1,88,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನಾ ಗುರಿಯನ್ನು ಹೆಚ್ಚಿಸಲು 7 ಒಪೆಕ್ ಪ್ಲಸ್ ದೇಶಗಳು ಒಪ್ಪಿಗೆ ನೀಡಿವೆ ಎಂದು ವರದಿಯಾಗಿದೆ. ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಗುಂಪಿನಿಂದ ನಿರ್ಗಮಿಸುತ್ತಿರುವ ಮಧ್ಯೆ ಇದು ಸತತ 3ನೇ ಮಾಸಿಕ ಹೆಚ್ಚಳವಾಗಿದೆ. ಯುಎಇ ನಿರ್ಗಮಿಸುವುದರೊಂದಿಗೆ ಒಪೆಕ್ ಪ್ಲಸ್ ಇರಾನ್ ಸೇರಿದಂತೆ 21 ಸದಸ್ಯರನ್ನು ಒಳಗೊಂಡಿದೆ. ಕಳೆದ ವಾರ ಯುಎಇ ಒಪೆಕ್ ಮತ್ತು ಒಪೆಕ್ ಪ್ಲಸ್ ತೈಲ ಪೂರೈಕೆ ಸರಪಳಿಗಳನ್ನು ತೊರೆಯುವುದಾಗಿ ಘೋಷಿಸಿತ್ತು. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಪರ್ಷಿಯನ್ ಕೊಲ್ಲಿ ರಾಷ್ಟಗಳು ತಮ್ಮ ರಫ್ತಿಗೆ ಭಾರೀ ಹೊಡೆತ ನೀಡುತ್ತಿರುವ ಸಮಯದಲ್ಲಿ ಯುಎಇ ನಿರ್ಗಮನವು ತೈಲ ಪೂರೈಕೆ ಸರಪಳಿಯನ್ನು ದುರ್ಬಲಗೊಳಿಸುವ ನಿರೀಕ್ಷೆಯಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸೆಣಸಲಿವೆ. 18 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿಗಳೊಂದಿಗೆ 46,313 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತ ಮಾರ್ಷಲ್ ದ್ವೀಪದ ಧ್ವಜ ಹೊತ್ತ ಎಲ್ಪಿಜಿ ವಾಹಕ ಎಂಟಿ ಸರ್ವಶಕ್ತಿ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಸನ್ರೈಸರ್ಸ್ ಹೈದರಾಬಾದ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: FM 103.1 ಮೆಗಾಹರ್ಟ್ಸ್ ಕಂಪನಾಂಕ.

0: ಅಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:20:21. ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಮಾಲಿಕೆಯ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಟಿಪಿ ರಮೇಶ್ ಅವರು ಭಾರತೀಯ ಸುತರ ಶಿಷ್ಯವರ್ಗದ ಪ್ರತಿನಿಧಿಯಾಗಿ ಗುರುವಂದನೆ ಸಲ್ಲಿಸುವುದರೊಂದಿಗೆ ಕೊಡಗು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿರುವ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಮಾಹಿತಿ ನೀಡಿದ್ದಾರೆ.
3: ಭಾರತೀಯ ಸುತ ಎನ್ನುವ ಹೆಸರನ್ನು ಕನ್ನಡ ಸಾಹಿತ್ಯ ಲೋಕ ಸಂಪೂರ್ಣ ಮರೆತು ಹೋಗಿದೆ ಎಂದರೆ ಅದು ಉತ್ಪ್ರೇಕ್ಷೆಯಲ್ಲ ಎಂದೇ ನನ್ನ ಭಾವನೆ. ಎಸ್ಆರ್ ನಾರಾಯಣರಾವ್ ಸಂಪೂರ್ಣ ಮೇರೆಗೆ ಸರಿಯುತ್ತಿರುವ ಹೆಸರು ಬಹುಶಃ ಬಯಲುದಾರಿ, ಗಿರಿಕನ್ಯೆ, ಹುಲಿಯ ಹಾಲಿನ ಮೇವು ಮಾತ್ರವಲ್ಲ ಎಡಕಲ್ಲು ಗುಡ್ಡದ ಮೇಲೆ ಇವು ಚಲನಚಿತ್ರವಾಗಿ ಎಲ್ಲರಿಗೂ ಗೊತ್ತು. ಆದರೆ ಅದರ ಮೂಲ ಲೇಖಕರು ಭಾರತೀ ಸುತರಾಗಿದ್ದರು ಎನ್ನುವುದು ಅನೇಕರಿಗೆ ಗೊತ್ತಿಲ್ಲ. ಭಾರತೀ ಸುತ ಮೂಲತಃ ಕಾದಂಬರಿಕಾರ ಅಂತ ಹೇಳುತ್ತೀರಾ ಅಥವಾ ಕವಿ ಎಂದು ಹೇಳುತ್ತೀರಾ ಹೋರಾಟಗಾರ ಎನ್ನುತ್ತೀರಾ ಇದು ನಿಮಗೆ ಬಿಟ್ಟ ವಿಷಯ. ಆದರೆ ನಾನು ಮಾತ್ರ ಹೋರಾಟಗಾರನ ಸಾಹಿತ್ಯ ಅಂತೆ ಉಲ್ಲೇಖಿಸಬಲ್ಲೆ. ಇರುಳಿನಲ್ಲಿ ದಾರಿ ಕಾಣದೆ ನೊಂದಿಹೇ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೇನು, ಅಂತ್ಯವಿಲ್ಲದ ಕಡಲಿನಂತೆ ಹರಡಿಯುವುದು ಭೀಕರ ಯಾಮನಿಯು, ಸಂಗಡಿಗರನೇಗಿಲ್ಲ ಈ ದಾರಿಯಲ್ಲಿ ಏಕಾಂಗಿ ನಾನಾಗಿ ಇಡುತ್ತಲೀಹೆನು ಹೆಜ್ಜೆಗಳನ್ನು ಮುಂದೆ. ಇದು ಕವಿಯಾಗದ ಭಾರತೀ ಸುತರ ಒಂದು ಕವನದ ಸಾಲು. ಈ ಕವಿತೆ ಓದಿದಾಗ ಅವರ ಸಂಪೂರ್ಣ ಚಿತ್ರವನ್ನು ನೀಡದೆ ಹೋದರೂ ಇವರನ್ನು ತದೇಕ ಚಿತ್ತದಿಂದ ಗಮನಿಸುವಂತೆ ಮಾಡುವಲ್ಲಿ ಈ ಕವನ ಯಶಸ್ವಿಯಾಗುತ್ತದೆ. ಭಾರತೀ ಸುತ ಹುಟ್ಟು ಹೋರಾಟಗಾರ, ಅದು ಅವರ ಕಾದಂಬರಿಗಳಲ್ಲಿ ಸಿನಿಮಾಗಳಲ್ಲಿ ಎದ್ದು ಕಾಣುವ ಅಂಶ. ಮಾನವ ಜನಾಂಗಕ್ಕೆ ಕಳಂಕವಾಗಿದ್ದ ಮೌಢ್ಯಗಳ ವಿರುದ್ಧ ಸಾಹಿತ್ಯ ರಚನೆಯ ಅಗತ್ಯವನ್ನು ಅವರು ಅರ್ಥ ಮಾಡಿಕೊಂಡಿದ್ದರು. ಕೇವಲ 61 ವರ್ಷಗಳ ತಮ್ಮ ಬಾಳ್ವೆಯಲ್ಲಿ ಭಾರತೀ ಸುತರು 64 ಕೃತಿಗಳನ್ನು ಬರೆದಿದ್ದು ಅವುಗಳಲ್ಲಿ 32 ಕಾದಂಬರಿಗಳು, 8 ಕಥಾಸಂಕಲನಗಳು, ವಯಸ್ಕರ ಶಿಕ್ಷಣದ ಬಗ್ಗೆ 3 ಕೃತಿಗಳು ಹಾಗೂ ಮಕ್ಕಳಿಗಾಗಿ 21 ಪುಸ್ತಕಗಳನ್ನು ಬರೆದಿದ್ದಾರೆ. ಇನ್ನೂ ಕೆಲವು ಹಸ್ತಪ್ರತಿಯಲ್ಲಿದ್ದು ಪುಸ್ತಕ ರೂಪದಲ್ಲಿ ಬರಬೇಕಾಗಿದೆ. ಆದರೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಾಳತ್ವದಲ್ಲಿ 2 ಕಾರ್ಯಕ್ರಮಗಳು ದೊಡ್ಡ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಿದೆ. ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಂಸ್ಮರಣೆ ಕಾರ್ಯಕ್ರಮವಾದರೆ ಮತ್ತೊಂದು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ನಡೆದ ಭಾರತೀ ಸುತರ ಸಾಹಿತ್ಯದಲ್ಲಿ ವಿಮರ್ಶೆ. ಹೀಗೆ 2 ಕಾರ್ಯಕ್ರಮಗಳನ್ನು ಈ ಜಿಲ್ಲೆ ಸಂಯೋಜಿಸಿ ಅವರನ್ನು ಸಾಹಿತ್ಯ ಲೋಕಕ್ಕೆ ನೆನಪಿಸುವಂಥ ಕೆಲಸ ಮಾಡಿದೆ. ಜೊತೆಗೆ ಮಡಿಕೇರಿ ಹತ್ತಿರದ ಭಾರತೀ ಸುತ ವಾಸವಾಗಿದ್ದ ಬಿಳಿಗೇರಿ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಭಾರತೀ ಸುತ ರಸ್ತೆ ಎಂದು ನಾಮಕರಣವನ್ನು ಕೂಡ ಪರಿಷತ್ತು ಮಾಡಿದೆ. ಭಾರತೀ ಸುತ ಸಾಹಿತ್ಯದ ಸ್ಮರಣೆ ಕೇವಲ ಈ ಜಿಲ್ಲೆಯ ಕೆಲಸ ಮಾತ್ರವಲ್ಲ, ಸಾಹಿತ್ಯ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಡೆಸುವವರ ಕೆಲಸವೂ ಆಗಬೇಕು. ಏಕೆಂದರೆ ಭಾರತೀ ಸುತರು ಕನ್ನಡ ಸಾರಸತ್ವ ಲೋಕದ ಪ್ರತಿಭಾವಂತ ಸಾಹಿತಿ. ದಿನಾಂಕ 15/5/1915 ಜನ್ಮ ತಾಳಿದ ನಾರಾಯಣರಾವ್ ಹುಟ್ಟಿದ್ದು ಮಡಿಕೇರಿ ಸಮೀಪದ ಬಿಳಿಗೇರಿಯಲ್ಲಿ. ಪಂಜೆ ಮಂಗೇಶರಾಯರ ಶಿಷ್ಯರಾದ ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ತಮ್ಮ ಸಾಹಿತ್ಯದ ಗೀಳು ಬೆಳೆಸಿಕೊಂಡಿದ್ದರು. ಮೊದಲು ಬರೆದ ಕವನವನ್ನು ಪಂಜೆಯವರಲ್ಲಿ ತೋರಿಸಿ ಪ್ರಶಂಸಿಸಲ್ಪಟ್ಟ ಭಾರತೀ ಸುತರು ಬಹುಶಃ ಹಿಂದಿರುಗಿ ನೋಡಲೇ ಇಲ್ಲ ಎಂದನಿಸುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ತಂದೆಯಿಲ್ಲದೆ ತಬ್ಬಲಿಯಾಗಿ ಚಿಕ್ಕಪ್ಪನ ಅಸರೆಯಲ್ಲಿ ಬದುಕುತ್ತಿದ್ದ ನಾರಾಯಣರಾಯರನ್ನು ಸೆಳೆದದ್ದು ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿ. ಇಂತಹ ಚಳುವಳಿಯಲ್ಲಿ ಸೇರ್ಪಡೆಯಾದ ಇವರು ಶಾಲೆಯಿಂದ ಅಮಾನತ್ತಿನ ಶಿಕ್ಷೆಗೆ ಒಳಗಾಗಿ ಜೈಲುವಾಸವನ್ನು ಅನುಭವಿಸುತ್ತಾರೆ. ತನ್ನ ಸ್ವಂತ ಬದುಕಿನ ಯೋಚನೆ ಮಾಡದ ಭಾರತೀ ಸುತರು ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗಿ ಚಡಿಯೇಟಿನ ಶಿಕ್ಷೆಗೂ ಗುರಿಯಾಗುತ್ತಾರೆ. ಪರಿಣಾಮ ಮನೆಯಲ್ಲೂ ವಿರೋಧ ಕಟ್ಟಿಕೊಂಡು ಮನೆಯ ಬಾಗಿಲು ಇವರ ಪಾಲಿಗೆ ಮುಚ್ಚಿದಾಗ ಈ ಊರಿನಲ್ಲಿ ಇದ್ದು ಮಾಡುವುದಾದರೂ ಏನು ಎಂಬ ನಿರ್ಧಾರಕ್ಕೆ ಬಂದು ಕೇರಳ ರಾಜ್ಯದ ವಯನಾಡಿಗೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿ ಬದುಕನ್ನು ಸಾಗಿಸುತ್ತಾರೆ.

ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯರಾಗಿದ್ದ ಅವರನ್ನು ಆಂಗ್ಲ ಸರ್ಕಾರ 1932ರಲ್ಲಿ ಸೆರೆಮನೆಗೆ ಕಳಿಸುತ್ತದೆ. ಅಲ್ಲಿ ಇವರಿಗೆ ಹಿರಿಯ ಕಮ್ಯುನಿಸ್ಟ್ ಮುಖಂಡರಾದ ನಂಬೂದಿರಿ ಪಾಡ್ ಮತ್ತು ಎ ಕೆ ಗೋಪಾಲನ್ ಎಂಬ ಎಡಪಂಥೀಯ ವಿಚಾರದಾಯ ನಾಯಕರ ಸಹವಾಸ ಸಿಗುತ್ತದೆ. ಹೀಗೆ ಮುಂದುವರೆದು ಕೊಡಗಿನ ಕಣಿವೆ ಗ್ರಾಮದ ರಾಮಸ್ವಾಮಿ ಕಣಿವೆಯಲ್ಲಿ ಮತ್ತು ಮಡಿಕೇರಿಯಲ್ಲಿ ಅಧ್ಯಾಪಕರಾಗಿ ದುಡಿಯುತ್ತಾರೆ. ಭಾರತೀಸುತರು ಏಕೆ ಪ್ರಚಾರಕ್ಕೆ ಬರಲಿಲ್ಲ ಎನ್ನುವುದಕ್ಕೆ ಬ್ರಹ್ಮಗಿರಿ ಅವರ ಸಂಸ್ಮರಣಾ ಗ್ರಂಥದಲ್ಲಿ ಅವರ ಮಿತ್ರರಾದ ಮಹಾಬಲೇಶ್ವರ ಭಟ್ರು ಒಂದು ವಿಷಯವನ್ನು ಹೇಳ್ತಾರೆ. ಬ್ರಹ್ಮಗಿರಿ ಸಂಸ್ಮರಣಾ ಗ್ರಂಥದ ಪ್ರಕಾಶನದ ಅಧ್ಯಕ್ಷರಾಗಿ ಜಿ ಎಂ ಮಂಜುನಾಥಯ್ಯನವರು, ಸದಸ್ಯರಾಗಿ ಬಿ ಎಸ್ ಕುಶಾಲಪ್ಪನವರು, ಕೆ ಎ ಸೋಮಣ್ಣನವರು, ಸಿ ವಿ ಸದಾಶಿವರವರು, ಡಿ ಜೆ ಪದ್ಮನಾಭ, ಎಸ್ ಎಸ್ ನಾಗರಾಜ್, ಎನ್ ಎಸ್ ನಾರಾಯಣ ಇವರೆಲ್ಲ ಸೇರಿ ಕಾರ್ಯ ಮಾಡಿದ್ದಾರೆ. ನಾಡಿನ 80 ಮಂದಿ ಹಿರಿಯ ಸಾಹಿತಿಗಳು ಕೂಡ ಆ ಬ್ರಹ್ಮಗಿರಿಯ ಸಂಸ್ಮರಣಾ ಗ್ರಂಥದಲ್ಲಿ ಭಾರತೀಸುತರ ಕುರಿತಂತೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಅವರು ಭಾರತೀಸುತರ ಬಗ್ಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮತ್ತು ಅಭಿನಂದನಾ ಗ್ರಂಥದ ಮುಖ್ಯಸ್ಥರಾಗಿದ್ದಂಥ ಪ್ರೊಫೆಸರ್ ದೇಜೇಗೌರು ಹೇಳ್ತಾರೆ, ಅವರು ಮಠ ಕಟ್ಟಿದವರಲ್ಲ, ಪಂಥ ನಿರ್ಮಿಸಿದವರಲ್ಲ, ಸವಾಲು ಎಸೆದವರಲ್ಲ, ಶಿಷ್ಯರನ್ನು ಚೂಬಿಟ್ಟವರಲ್ಲ, ರಾಜಕೀಯ ಮಾಡಿದವರಲ್ಲ, ಆದ್ದರಿಂದ ಅವರು ಲೋಕದ ಗಮನ ಸೆಳೆಯಲಿಲ್ಲ. ಅವರು ಸೃಷ್ಟಿಸಿರುವ ಸಾಹಿತ್ಯ ಗುಣಮೌಲ್ಯ ಪ್ರಮಾಣದಲ್ಲಿ ಹಿರಿದಾದದ್ದಾದರೂ ಅದಕ್ಕನುಗುಣವಾಗಿ ಪ್ರಾಶಸ್ತ್ಯ ಅವರ ಜೀವಿತ ಸಮಯದಲ್ಲಿ ದೊರೆಯದಿದ್ದುದು ಪ್ರಾಜ್ಞರ ಮನಸ್ಸಿನಲ್ಲಿ ಕಳವಳ ಉಂಟು ಮಾಡುವಂಥ ವಿಚಾರವಾಗಿದೆ. ಇದು ಆ ಕಾಲದಲ್ಲಿ ಭಾರತೀಸುತರಿಗೆ ದೊರೆತ ದೊಡ್ಡ ಪ್ರಶಸ್ತಿ. ಅದು ಇವರೊಬ್ಬರಿಂದ ಮಾತ್ರವಲ್ಲ, ಹಾಮಾ ನಾಯಕ್, ಕಾವ್ಯಾನಂದ, ಕೈಯಾರ ಕಿಂಜಣ್ಣರೈ, ಜಿ ಟಿ ನಾರಾಯಣರಾವ್, ಡಾಕ್ಟರ್ ಚಿದಾನಂದ ಮೂರ್ತಿ, ಪ್ರೊಫೆಸರ್ ಅಮೃತ ಸೋಮೇಶ್ವರ, ಡಾಕ್ಟರ್ ಕಮಲಾ ಹಂಪಾನ ಮುಂತಾದವರ ಅಭಿಪ್ರಾಯವು ಬಹುತೇಕ ಇದೇ ಆಗಿದೆ. ಈ ಕೃತಿ ಭಾರತೀಸುತರ ವೈಯಕ್ತಿಕ ಬದುಕು, ಹೋರಾಟ, ವೃತ್ತಿ, ಬಡವರ ಬಗ್ಗೆ ಕಾಳಜಿ ಈಗ ಎಲ್ಲ ಮುಖಗಳನ್ನು ಅನಾವರಣ ಮಾಡುತ್ತದೆ. ಭಾರತೀಸುತರ ಕಾದಂಬರಿಯಲ್ಲಿ ಹೋರಾಟದ ಛಾಯೆ ಮತ್ತು ಬಹಳಷ್ಟು ಕಾದಂಬರಿಗಳಲ್ಲಿ ಕೊಡಗು ಮತ್ತು ಕೇರಳ ಛಾಯೆ ಹೆಚ್ಚಾಗಿ ಇದೆ. ತಮ್ಮ ಸಾಹಿತ್ಯದಲ್ಲಿ ಅವರು ಎಂದಿಗೂ ದುಡಿಯುವ ಜನರ ಪರವಾಗಿಯೇ ಇದ್ದರು ಎಂಬುದು ಎದ್ದು ಕಾಣುವ ಅಂಶ. ಭಾರತೀಸುತರ ಕಾದಂಬರಿಯಾದ ಗಿರಿಕನ್ಯೆಯು ಪಣಿಯರ ಜೀವನವನ್ನು ಒಳಗೊಂಡಿದ್ದರೆ, ಬಯಲುದಾರಿ ಶ್ರೀಮಂತ ಬದುಕಿನ ಕುಟುಂಬದ ಪ್ರೇಮ ಜೀವನವನ್ನು ಸಾರಿದರೆ, ಹುಲಿ ಹಾಲಿನ ಮೇವು ಕೊಡವರ ಜೀವನ ಪದ್ಧತಿಯನ್ನು ಸಾರುತ್ತದೆ. ಹಾಗೆಯೇ ಎಡಕಲ್ಲು ಗುಡ್ಡದ ಮೇಲೆ ಒಂದು ತ್ರಿಕೋಣ ಪ್ರೇಮ ಕಥನ. ಭಾರತೀಸುತರ ಸಾಮಾಜಿಕ ಐತಿಹಾಸಿಕ ಕಾದಂಬರಿಗಳ ನಡುವೆ ಕಾಲಾಯಾನ ಎಂಬ ವೈಜ್ಞಾನಿಕ ಕಾದಂಬರಿಯನ್ನು ಕೂಡ ಅವರು ಬರೆದಿದ್ದಾರೆ. ಈ ಬೃಹತ್ ಕಾದಂಬರಿಗಳ ನಡುವೆ ಭಾರತೀಸುತರ ಮಿನಿ ಕಾದಂಬರಿಗಳು ಯಶಸ್ವಿಯಾಗಿವೆ. ಪೇಟೇಟ್ರಿಯಾ, ಕಂದನನ್ನು ಕದ್ದವನು, ಇಲಿ ಮತ್ತು ಹಾವು ಈ ಮೂರು ಕೃತಿಗಳು ಭಾರತೀಸುತರ ವೈಶಿಷ್ಟ್ಯವಾದ ಕೊಡುಗೆಗಳು. ಜೊತೆಗೆ ತಲೆತಿರುಕ, ಯೋಧ, ದೊರೆಮಗಳು ಮತ್ತು ಇರಾನಿನ ವೀರರು ಇವು ಅನುವಾದ ಕೃತಿಗಳು. ಕಾದಂಬರಿ ಹಾಗೂ ಕಥಾಕ್ಷೇತ್ರಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಉತ್ತಮ ಕೊಡುಗೆ ನೀಡಿರುವ ಭಾರತೀಸುತರು ಮಕ್ಕಳ ಸಾಹಿತ್ಯದಲ್ಲೂ ಹಿಂದೆ ಬಿದ್ದಿಲ್ಲ ಎನ್ನುವುದು ಅಷ್ಟೇ ಮುಖ್ಯ. ಕಳ್ಳರ ಪಜೀತಿ, ಮಂತ್ರದ ಕೊಳಲು, ಹೋತನ ಬೆನ್ನೇರಿದ ತೋಳ, ಕಾಣೆಯಾದ ಕಬ್ಬಿಣರಾಯ, 11 ಹಂಸಗಳು, ಹುಲಿಗಳ ದಿಬ್ಬಣ, ಸಿಗೋರ, ಕಾವೇರಿ, ನಳದಮಯಂತಿ ಇತ್ಯಾದಿ, ಜೊತೆಗೆ ವಯಸ್ಕರ ಸಾಹಿತ್ಯಕ್ಕೂ ಭಾರತೀಸುತರ ಕೊಡುಗೆಯನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಸೊಳ್ಳೆ ಹರಡುವ ರೋಗಗಳು, ಡಾಕ್ಟರ್ ಜಾಕೀರ್ ಹುಸೇನ್ ಮತ್ತು ಮಲ್ಲಿಗೆಹಳ್ಳಿಯ ಜಾನರು ಇವೇ ಈ ಕೃತಿಗಳು. ಹೀಗೆ ಭಾರತೀಸುತರ ಸಾಹಿತ್ಯವನ್ನು ಅವರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಮನಗಾಣಬೇಕು. ಇದೇ 19ರ ಶನಿವಾರ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಭಾರತೀಸುತ ಜನ್ಮಶತಮಾನೋತ್ಸವ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ಜಂಟಿಯಾಗಿ ಆಯೋಜಿಸಿದೆ. ಒಬ್ಬ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಭಾರತೀಸುತರಿಗೆ ಈ ಜಿಲ್ಲೆಯ ಎಲ್ಲ ಶಿಕ್ಷಕರು ಸೇರಿ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಭಾಳ ಅದ್ಧೂರಿ ಆಗಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆಕಾಶವಾಣಿ ನಿಲಯದ ಮೂಲಕ ಭಾರತೀಸುತರ ವಿವಿಧ ಕೃತಿಗಳ ಕುರಿತಂತೆ ಜಿಲ್ಲೆಯ ಲೇಖಕರು ವಿಷಯ ಪ್ರಸ್ತಾಪಿಸಿದ್ದಾರೆ. ಜಿಲ್ಲೆಯ ಪ್ರೌಢಶಾಲೆಗಳಲ್ಲಿ ಭಾರತೀಸುತರ ಕುರಿತಂತೆ ಪ್ರಬಂಧ, ಭಾಷಣ, ಕಾರ್ಯಕ್ರಮ ನಡೆದಿದೆ. ಜಿಲ್ಲೆಯ 3 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ. ಕೊಡಗು ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರುಗಳ ಸಮ್ಮುಖದಲ್ಲಿ ಅವರ ಜನ್ಮಶತಮಾನೋತ್ಸವ 19 ನಡೆಯಲಿದ್ದು, ಓರ್ವ ಶಿಕ್ಷಕರಾಗಿದ್ದ ಅವರಿಗೆ ಶಿಕ್ಷಕ ಸಮುದಾಯ ನಮನ

ಸಲ್ಲಿಸಲಿದೆ. ಜಿಲ್ಲೆಯ ಶಿಕ್ಷಕರುಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲೇಬೇಕೆಂದು ಪರಿಷತ್ ಮನವಿ ಮಾಡುತ್ತಿದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಶಾಲೆಗೆ ನಾವು ಹೋಗಿ ತರಗತಿಯಲ್ಲಿ ಕೂತಾಗ ಕನ್ನಡ ಪಠ್ಯ ಪ್ರವಚನಗಳಿಗಾಗಿ ಗುರುಗಳಾಗಿರ್ತಕ್ಕಂಥ ಭಾರತಿ ಸೂತ್ರರು ಬರ್ತಾ ಇದ್ರು. ಅವರೊಬ್ಬ ಸಾಮಾನ್ಯ ವ್ಯಕ್ತಿತ್ವವನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ರೀತಿ ನೀತಿಯಲ್ಲೇ ಬದುಕಿ ಬಂದವರು ಅಂತ ಹೇಳೋದನ್ನು ನಾವು ಪ್ರೌಢಶಾಲಾ ವಿದ್ಯಾರ್ಥಿ ದೆಸೆಯಲ್ಲಿ ನೋಡುವಾಗಲೇ ನಮಗೆ ಅರಿವಾಗ್ತಿತ್ತು. ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸಾಧಾರಣ ಈಗ ಅಂಥ ಕಂಬಳಿಗಳೆಲ್ಲ ಸಿಗೋದಿಲ್ಲ. ಆ ಕಾಲದಲ್ಲಿ ಒಂದು ಥರದ ಬೆಚ್ಚನೆಯ ಕಂಬಳಿಗಳನ್ನು ಕೊಡ್ತಿದ್ರು ಆಗ ಕೊಡಗಿನಲ್ಲಿ, ಭಾರಿ ಮಳೆ ಆಗ. ಅಂತಹ ಕಂಬಳಿಯನ್ನೇ ಅವರು ಪ್ಯಾಂಟು ಮತ್ತು ಕೋಟಾಗಿ ಹಾಕ್ಕೊಳ್ತಿದ್ರು. ಅದನ್ನೇ ಹಾಕ್ಕೊಂಡು ಪಠ್ಯ ಪ್ರವಚನ ಮಾಡ್ತಿದ್ರು ಹೊರತು ಬೇರೆ ಯಾವುದೇ ಒಂದು ರೀತಿಯ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದಿರತಕ್ಕಂಥದ್ದು ನಾನು ನೋಡಲಿಲ್ಲ. ಯಾಕಂದರೆ ಕೊಡಗು ಅಂತ ಹೇಳುವಾಗ ಸ್ವಲ್ಪ ಬ್ರಿಟಿಷ್ ಸಂಸ್ಕೃತಿಯಿಂದ ಮೇಲ್ಪಂಕ್ತಿಯನ್ನು ತಂದಿರತಕ್ಕಂಥ ಜಿಲ್ಲೆಯಲ್ಲಿ ಡ್ರೆಸ್ ಕೋಡ್ ಅಂತ ನಾವು ಹೇಳ್ತೇವೆ. ಕಾರ್ಯಕ್ರಮಕ್ಕೆ ಯಾವ ಥರ ಹೋಗಬೇಕು, ಮದುವೆಗೆ ಯಾವ ಥರ ಹೋಗಬೇಕು, ಶಿಕ್ಷಣ ಸಂಸ್ಥೆಗೆ ಯಾವ ಥರ ಬರಬೇಕು ಅಂತ. ಪಕ್ಷ ಭಾರತ ಸುತ್ತರಿಗೆ ಅದು ಯಾವುದೂ ಇರಲಿಲ್ಲ. ಅದೇ ಕಂಬಳಿ ಕೊಟ್ಟು ಅದೇ ಕಂಬಳಿ ಪ್ಯಾಂಟು, ಕೈಯಲ್ಲಿ ಬೋರ್ಡ್ ಚಾಕು, ಇನ್ನೊಂದು ಕಡೆ ಡಸ್ಟರು. ಆ ಕರಿ ಬೋರ್ಡಿನ ಹಲಿಗೆ ಅಂತ ತಿರುಗಿ ಆದಮೇಲೆ ಅವರು ಪಾಠ ಪ್ರವಚನ ಹೇಳ್ಕೊಂಡು ಹೋಗ್ತಾಯಿದ್ರೆ ನಾವು ಕ್ಲಾಸಲ್ಲಿ ಅವರು ಸ್ವಲ್ಪ ತಮಾಷೆಯೂ ಮಾಡ್ತಿದ್ದೆ ನಮ್ಮ ಗುರುಗಳಿಗೆ. ನಾವು ಸ್ವಲ್ಪ ತಮಾಷೆ ಮಾಡ್ಕೊಂಡಿರುವಾಗ ಅವ್ರಿಗೆ ಗೊತ್ತಿರ್ತದೆ ಕ್ಲಾಸಲ್ಲಿ ತಮಾಷೆ ಮಾಡೋರು ಯಾರು, ಗಲಾಟೆ ಮಾಡೋರು ಯಾರು ಅಂತ. ಹೀಗೆ ಬರೀತಿದ್ದವರು ವಿದ್ಯಾರ್ಥಿಗಳು ಸ್ವಲ್ಪ ಆರ್ಭಟ ಜೋರಾದರೆ ತಿರುಗಿ ನಿಂತರೆ ಅವ್ರ ಕೈಯಲ್ಲಿ ಡಸ್ಟರ್ ಇರ್ತಿತ್ತು, ಅದನ್ನು ಹಾಗೆ ಬಿಸಾಡ್ತಿದ್ರು. ಯಾರಿಗೆ ತಗಲ್ತದೆ ಯಾರಿಗೆ ತಗೊಳ್ಳೋದಿಲ್ಲ ಅಂತ ಗೊತ್ತಿಲ್ಲ. ಅವರ ಸಿಟ್ಟನ್ನು ಹಾಗೆ ತೀರಿಸ್ಕೊಳ್ತಿದ್ರು. ಪಕ್ಷೆ ಒಂದೊಂದು ಸತಿ ಒಬ್ಬರು ತಲೆಗೆ ತಗಲಿ ಹೋಗಿದ್ದು ಉಂಟು, ಇಲ್ಲ ಅಂತೇನಿಲ್ಲ. ಆದರೆ ಅವರು ಪಾಠ ಮಾಡುವಾಗ ತುಂಬ ಆಸಕ್ತಿಯಿಂದ ನಾವು ಕೇಳ್ತಿದ್ದೆವು. ಯಾರು ಅವರು ಪಂಜೆಯವರ ನೇರ ಶಿಷ್ಯರು. ಆ ಪಂಜೆಯವರ ಅದೇ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿ ಹೋದ ನಂತರ ಮತ್ತೆ ಭಾರತೀ ಸೂತ್ರರು ಆ ಒಂದು ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಬಂದ ನಂತರ ನಮಗೆಲ್ಲ ಈಗ ಆಶ್ಚರ್ಯ ಆಗ್ತದೆ. ನಮಗೆ ಪಠ್ಯ ಪ್ರವಚನ ಮಾಡಿರ್ತಕ್ಕಂಥ ನಮ್ಮ ಗುರುಗಳು ಇಷ್ಟೊಂದು ಸಾಹಿತ್ಯ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೇಗೆ ಬೆಳೆದಿರು ಅಂತ ಹೇಳ್ತಕ್ಕಂಥದ್ದು ನಮಗೆ ಸ್ವಲ್ಪ ಸಂಶಯ ಬರ್ತದೆ. ಯಾಕಂದರೆ ಬದುಕಿದ್ದು 61 ವರ್ಷ, 62 ಸಂಪುಟಗಳನ್ನು ಅಂದರೆ ಕೃತಿಗಳನ್ನು ಮುದ್ರಣ ಮಾಡಿ ಹೊರತಂದಿದ್ದರು ಅಂತ ಹೇಳ್ತಕ್ಕಂಥದ್ದನ್ನು ನಾವೊಂದು ಕಡೆ ಅವಲೋಕನ ಮಾಡುವಾಗ ಬಹುಶಃ ಕೊಡಗಿನ ಜನ ಸಾಹಿತ್ಯ ವಲಯದ ಒಂದು ಅಭಿರುಚಿಯಿಂದ ಭಾಳ ದೂರ ಕೂತಿರ್ತಕ್ಕಂಥ ಜಿಲ್ಲೆ ಇತ್ತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಬ್ಬ ಸಾಹಿತ್ಯ ಬೆಳವಣಿಗೆ ಕಾಣ್ತಾ ಇದ್ದಾಗನೇ ಬೆಳೆದು ಹೋಗ್ಬಿಡ್ತಾನೆ. ಬಹುಶಃ ಇಷ್ಟು ಒಂದು ಗುಡ್ಡಗಾಡು ಪ್ರದೇಶದ, ತೀರಾ ಮಳೆ ಪ್ರದೇಶದ, ಮತ್ತು ಕನ್ನಡದ ಗಂಧಗಾಳಿಗಳಿಂದ ಭಾಳ ದೂರ ಉಳಿದಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯವನ್ನು ಆಲೋಕ ಆ ಸಂದರ್ಭಕ್ಕೆ ಸುಮಾರು 61 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದರೆ ಅಂದರೆ ಅದನ್ನು ಇವತ್ತು ನಾವು ನಿಜವಾಗಿ ನೆನಪಿಸ್ತಾ ಇದ್ದೇವೆ. ನಾಡಿದ್ದು 19 ತಾರೀಕಿಗೆ ಭಾರತೀ ಸುತರು ಎಷ್ಟು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೋ ಅವೆಲ್ಲವನ್ನು ಪ್ರದರ್ಶನ ಮತ್ತು ಮಾರಾಟಕ್ಕಿಟ್ಟಿದ್ದೀನಿ. ಸಾಗರದ ಪ್ರಕಾಶಕರ ಕೈಯಿಂದ ನಾವು ಅವರ ಮಗನ ಕರೆದು ಮಾತಾಡಿ ಎಲ್ಲ ಹೇಳಿ ಅವರು ಪುಸ್ತಕ ಏನೋ ಕಳಿಸಿಕೊಡ್ತೇನೆ, ಮಾರಾಟದ ವ್ಯವಸ್ಥೆ ನೀವು ತೊಗೊಳ್ಬೇಕು ಅಂತ ಹೇಳಿದ್ರು. ಬಹುಶಃ ಅದನ್ನು ತೊಗೊಂಡಿದ್ದೀವಿ. ಅವರ ಎಲ್ಲ ಪುಸ್ತಕಗಳು ಎಷ್ಟು ಮುದ್ರಣ ಆಗಿದ್ದಾವೆ ಅದನ್ನೆಲ್ಲ ನೋಡ್ತಕ್ಕಂಥ ಒಂದು ಸೌಭಾಗ್ಯ ಕೊಡಗಿನ ಜನರಿಗೆ ಅವ್ರು ಸಿಗ್ತದೆ. ಆದರೆ 61 ಪುಸ್ತಕಗಳನ್ನು ಅವರು ಬರೆದಿರ್ತಕ್ಕ ಮಕ್ಕಳ ಸಾಹಿತ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಬೇರೆ ಬೇರೆ ಪ್ರಕಾರದ ಅನೇಕ ಪುಸ್ತಕಗಳನ್ನು ಬರೆದಿರ್ತಕ್ಕಂಥದ್ದನ್ನೆಲ್ಲ ಬಹುಶಃ ಮರುಮುದ್ರಣ ಆಗಬೇಕು ಎಲ್ಲವೂ ಸಹ ನಾನು ಹೇಳುವಂಥದ್ದು. ಇದು ಶತಮಾನದ ವರ್ಷ 15/5/2015 ಅವರ ಶತಮಾನದ ವರ್ಷವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತು ಒಂದು ತೀರ್ಮಾನ ತಗೊಂಡೇ ಬಿಡ್ತು. ಅವರ ಕಾರ್ಯಕ್ರಮವನ್ನು ಒಂದು ಚೆನ್ನಾಗಿ ಮಾಡಿದು, ಸರಳ ರೀತಿಯಲ್ಲಿ ಅವತ್ತು ಅವರ ದಿನಕ್ಕೆ ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದು. ಈಗ ನಾವು ಏನು ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಇಡೀ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ 126 ಪ್ರೌಢಶಾಲೆಗಳಲ್ಲೂ ಕೂಡ ಭಾರತೀ ಸೂತ್ರ ಕುರಿತಂತೆ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಗಳನ್ನು ಮಾಡಬೇಕು ಅಂತೇಳಿ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನು ಕೋರ್ಕೊಂಡ ಮೇಲೆ ಬಿ ಒಗಳು ಆ ಕಾರ್ಯಕ್ರಮವನ್ನು ಇವತ್ತು ಅಳವಡಿಸ್ಕೊಂಡು ಬಂದಿದ್ದಾರೆ. ಅದು ಶಾಲೆ ಶಾಲೆಗಳಲ್ಲಿ ಭಾರತೀ ಸೂತ್ರ ಪರಿಚಯವನ್ನು ಇವತ್ತಿನ ವಿದ್ಯಾರ್ಥಿ ಪೀಳಿಗೆಗೆ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಪರಿಚಯಿಸ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಕೆಲಸ ಈ ಜಿಲ್ಲೆಯಲ್ಲಿ ನಡೆದಿದೆ. ಅದು ಭಾಳ ಮುಖ್ಯ. ವಿದ್ಯಾರ್ಥಿ ದೆಸೆಯಲ್ಲಿರ್ತಕ್ಕಂಥ ಯುವ ಪೀಳಿಗೆಗೆ ಸಾಹಿತ್ಯದ ಹೊರೆಯನ್ನು ಹಚ್ಚತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮದಾಗಬೇಕು. ಆಗ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದೊಟ್ಟಿಗೆ ಸಾಹಿತ್ಯ ವಲಯದಲ್ಲೂ ಒಂದಷ್ಟು ಚೇತರಿಸ್ಕೊಳ್ಳಿಕ್ಕೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಶಾಲೆಗೊಂದು ಕಾರ್ಯಕ್ರಮ, ಕಾಲೇಜಿಗೊಂದು ಕಾರ್ಯಕ್ರಮ ಅಂತ ಕಡ್ಡಾಯ ಮಾಡ್ತಾ ಇದ್ದೇವೆ. ಯಾಕಂದರೆ ಮುಂದಕ್ಕೆ ಸಾಹಿತ್ಯವನ್ನು ಬೆಳೆಸ್ಕೊಂಡು ಹೋಗಬೇಕಾದಂಥದ್ದು ಅವರ ಮೇಲೆ ಇರ್ತದೆ. ಆ ಮಕ್ಕಳಿಗೆ ಪ್ರೇರಣೆ ಕೊಟ್ಟು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗ್ತದೆ ಅಂತೇಳಿ ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳಲ್ಲಿ ಇವತ್ತು ಆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಮತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಅಷ್ಟು ಮಕ್ಕಳು ಸ್ಪರ್ಧೆಗಳು ಆದಾದ ಮೇಲೂ ಕೂಡ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಯಾರು ಬರ್ತಾರೋ 3 ತಾಲೂಕಲ್ಲಿ 9 ಮಕ್ಕಳು, ಅವರಿಗೆ ಕೂಡ ನಾಡ್ದು 19 ತಾರೀಕಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇನ್ನೊಂದು ಭಾಳ ಮುಖ್ಯ ಕಾರ್ಯಕ್ರಮ ನಾವು ಮಾಡಿದ್ದೇನಪ್ಪ ಅಂದರೆ ಕನ್ನಡದಲ್ಲಿ ಶಿಕ್ಷಕರಾಗಿ ನಿವೃತ್ತರಾಗಿರ್ತಕ್ಕಂಥ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರನ್ನು ಒಂದೊಂದು ತಾಲೂಕಿನಿಂದ ಒಬ್ಬೊಬ್ಬರನ್ನು ಅವತ್ತು ಸನ್ಮಾನ ಮಾಡೋದ್ರ ಮೂಲಕ ಆ ಗುರುಗಳಿಗೆ ಕೊಡ್ತಕ್ಕಂಥ ಒಂದು ಗೌರವ ಇದೆಯಲ್ಲ,

0: ಅದನ್ನು ಭಾರತೀಯ ಸೂತ್ರ ಕಾರ್ಯಕ್ರಮದ ಮೂಲಕ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಅದು ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ವರ್ಷಪೂರ್ತಿ ಕಾರ್ಯಕ್ರಮ ನಡೀಬೇಕು ಅಂದರೆ ಶಿಕ್ಷಣ ಇಲಾಖೆಯಿಂದ ನಾವು ಮನವಿ ಮಾಡಿದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ದಯವಿಟ್ಟು ಸಾಹಿತ್ಯ ವಲಯವನ್ನು ಮತ್ತು ಅದರ ಅಭಿರುಚಿಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಭಾರತೀಯ ಸೂತ್ರ ಶತಮಾನೋತ್ಸವವನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಇಡೀ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಚಟುವುಗಳನ್ನು ಮಾಡಿ ಅವರ ಪುಸ್ತಕಗಳ ಬಗ್ಗೆ ವಿಮರ್ಶೆ ಇರ್ಬೋದು, ಅವರ ಪುಸ್ತಕಗಳ ಬಗ್ಗೆ ಸಂವಾದ ಇರ್ಬೋದು, ಅವರ ಪುಸ್ತಕಗಳನ್ನು ಓದಿ ಅಭ್ಯಾಸ ಮಾಡಿಕೊಂಡು ಭಾಷಣ ಮಾಡ್ತಕ್ಕಂಥದ್ದಿರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅಷ್ಟು ಪುಸ್ತಕಗಳನ್ನು ನಾವು ಬೇಕಾದ್ರೆ ಪರಿಷತ್ತಿಂದ ಕೊಡ್ತೇವೆ, ನೀವು ಆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಯೂತ್ ಆಗಲಿ ವಿದ್ಯಾ ಇಲಾಖೆಗೆ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಸಾರ್ವಜನಿಕರ ಸಹಕಾರ ಬೇಕು. ಇವತ್ತು ಭಾರತೀಯ ಸೂತ್ರ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಪತ್ರಗಳನ್ನು, ಆಹ್ವಾನ ಪತ್ರಗಳನ್ನು ಕಳಿಸಿದ್ದೇವೆ. ಜನ ಬಂದು ಅಂತ, ಯಾಕೆಂದರೆ ಅವರ ಶಿಷ್ಯಂದಿರೇ ಕೊಡಗಿನಲ್ಲಿ ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಭಾರತೀಯ ಸೂತ್ರದಿಂದ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಸಾವಿರಾರು ಶಿಷ್ಯರು ಜಿಲ್ಲೆಯಲ್ಲಿದ್ದಾರೆ. ಅಂತಹ ಗುರುಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದರೆ ಸಾಕು, ಅದೇ ಆ ಗುರುವಿಗೆ ಸಲ್ಲತಕ್ಕಂಥ ನಮನ. ಇದು ಆಗಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯದ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ಗುರುವಂದನಾ ಕಾರ್ಯಕ್ರಮವೂ ಹೌದು, ಶತಮಾನೋತ್ಸವ ಕಾರ್ಯಕ್ರಮವೂ ಹೌದು, ಇವತ್ತಿನ ಪೀಳಿಗೆಗೆ ಭಾರತೀಯ ಸೂತ್ರನ ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮವೂ ಹೌದು, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರುಗಳಿಗೆ ಇಂಥ ಒಂದು ಗುರುಕುಲದಲ್ಲಿ ಭಾರತೀಯ ಸೂತ್ರ ಇದ್ದರು ಅಂತ ಮನವರಿಕೆ ಮಾಡಿ ಮನನ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಹೌದು, ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಸೇರಿ ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥ ರೀತಿಯ ಕಾರ್ಯಕ್ರಮ ಹೌದು ಅಂತ ಆ ಥರದ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ಸೂತ್ರ ಒಂದು ಜನ್ಮ ಶತಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಕಾರ್ಯಕ್ರಮಕ್ಕೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬರಬಹುದು ಅಂತ ಹೇಳ್ತಕ್ಕಂಥ ನಂಬಿಕೆಯಲ್ಲಿ ನಾವು ಅದನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ. ನಾವೆಲ್ಲ ಬಾಲ್ಯದಲ್ಲಿ ಅವರಿಂದ ಶಿಕ್ಷಣ ಪಡೆದು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವತ್ತಿನ ಗುರುಗಳಾಗಿರ್ತಕ್ಕಂಥ ಅವರು ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರು ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಮಾನವ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೇಗೆ ಬದುಕಬಹುದು ಅಂತ ಹೇಳ್ತಕ್ಕಂಥದ್ದನ್ನೆಲ್ಲ ಕಲಿಸ್ಕೊಡ್ಬೇಕಾದ್ರೆ ಅವರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಓದ್ಕೊಂಡು ಬರುವಾಗ ನಮಗೆ ಅದರಲ್ಲಿ ಅರ್ಥ ಆಗ್ತದೆ. ಮತ್ತು ಅವರು ಹೋರಾಟ ನೆಲೆಯಲ್ಲಿ ಸಾಮಾನ್ಯ ವರ್ಗಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿ ನೀತಿಯಲ್ಲಿ ಮತ್ತು ಸಮಾನತೆಯ ಒಂದು ಸಮಾಜ ಬರಬೇಕು ಅಂತ ಹೇಳ್ತಕ್ಕಂಥ ರೀತಿ ನೀತಿಯಲ್ಲಿ, ಆಮೇಲೆ ಎಲ್ಲ ವರ್ಗದ ಜನರಿಗೆ ಒಂದು ವ್ಯವಸ್ಥೆ ಸಮಾಜದಲ್ಲಿ ಆಗಬೇಕು ಅಂತ ಹೇಳ್ತಕ್ಕಂಥ ತುಡಿತ ಮತ್ತು ಮಿಡಿತ ಉಂಟಲ್ಲ, ಅವರ ಎಲ್ಲ ಲೇಖನಗಳಿಗೆ ನಾವು ಸ್ವಲ್ಪ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂತಹ ಸಮಾಜ ಆಗಬೇಕು ಅಂತ ಹೇಳ್ತಕ್ಕಂಥ ಕಲ್ಪನೆ ಕೂಡ ಸಾಹಿತ್ಯ ಪರಿಷತ್ತು. ಭಾರತೀಯ ಸೂತ್ರರು ಶಿಕ್ಷಕರಾಗಿ, ಹೋರಾಟಗಾರರಾಗಿ, ಸಾಹಿತಿಯಾಗಿ ಸಲ್ಲಿಸಿದ ಸೇವೆಯನ್ನು ಮಡಿಕೇರಿ ಆಕಾಶವಾಣಿ ಕೇಂದ್ರದವರು ಪ್ರಸರಿಸಿ ಜಿಲ್ಲೆಯ ಜನತೆಗೆ ಅವರನ್ನು ಮತ್ತೊಮ್ಮೆ ಪರಿಚಯ ಕಾರ್ಯವನ್ನು ನಿರ್ವಹಿಸಿರುವುದಕ್ಕೆ ಆಕಾಶವಾಣಿ ನಿಲಯದ ಎಲ್ಲರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೆ ಪರಿಷತ್ತು ಕೃತಜ್ಞತೆಯನ್ನು ಅರ್ಪಿಸುತ್ತದೆ. ಭಾರತೀಯ ಸೂತ್ರರು ನಮಗೆಲ್ಲ ಗುರುಗಳು. ನಾವು ವಿದ್ಯಾಭ್ಯಾಸ ಮಾಡುವಾಗ ಪ್ರೌಢಶಾಲೆಯಲ್ಲಿ ಅವರು ಕನ್ನಡ ಶಿಕ್ಷಕರಾಗಿದ್ದರು. ಸಾಹಿತ್ಯದ ಒಂದು ಓರೆಗಲ್ಲನ್ನು ವಿದ್ಯಾರ್ಥಿ ಮೇಲೆ ಅವರು ಹೇರ್ತಕ್ಕಂಥ ಒಂದು ದೊಡ್ಡ ಪ್ರಬುದ್ಧತೆಯನ್ನು ಇಟ್ಕೊಂಡು ಭಾರತೀಯ ಸೂತ್ರರು ನಮಗೆಲ್ಲ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದರು. ಅಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಹೋರಾಟಗಾರನಾಗಿ, ಶಿಕ್ಷಕನಾಗಿ ನಮ್ಮ ಗುರುಗಳಾಗಿದ್ದರಿಂದ ಆ ಗುರುಗಳಿಗೆ ನಮನವನ್ನು ಸಲ್ಲಿಸಲೇಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿ ಸಾಹಿತ್ಯ ಪರಿಷತ್ತು ಇವತ್ತು ಅವರ ಶತಮಾನೋತ್ಸವವನ್ನು ಎಲ್ಲ ಪ್ರೌಢಶಾಲಾ ಶಿಕ್ಷಕರುಗಳನ್ನು ಸೇರ್ಪಡೆ ಮಾಡಿಕೊಂಡು ಇವತ್ತು ಆಯೋಜನೆ ಮಾಡ್ತಾ ಇದೆ. ಮತ್ತು 23-24ಕ್ಕೆ ಮಡಿಕೇರಿಯಲ್ಲಿ ರಾಜ್ಯ ಮಟ್ಟದ ಒಂದು ವಿಚಾರಗೋಷ್ಠಿ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಹಾಗೂ ಕನ್ನಡ ವರ್ಷಾಚರಣೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮವಾಗಿ ಅದನ್ನು ನಾವು ಆಯೋಜಿಸಿದ್ದೇವೆ. ಅದರಲ್ಲಿ ಕೂಡ ಭಾರತೀಯ ಸೂತ್ರ ಬ್ರಹ್ಮಗಿರಿ ಅಂತ ಹೇಳ್ತಕ್ಕಂಥ ಸಂಸ್ಕರಣಾ ಗ್ರಂಥ ಏನಿದೆ ಅದನ್ನು ಮರುಮುದ್ರಣ ಮಾಡಿ ಸುಮಾರು 680 ಪುಟಗಳ ಭಾರತೀಯ ಸೂತ್ರ ಕುರಿತಂತೆ ಕಾವೇರಿ ಪ್ರಕಾಶನದವರು ಆಗ ಹೊರತಂದಂಥ ಬ್ರಹ್ಮಗಿರಿ ಅವರ ಸಂಸ್ಕರಣಾ ಗ್ರಂಥವನ್ನು ಇವತ್ತು ಮರುಮುದ್ರಣ ಮಾಡಿ 23ರ ಆ ಕಾರ್ಯಕ್ರಮದಲ್ಲಿ ಆ ಒಂದು ಸಂಸ್ಮರಣಾ ಗ್ರಂಥವನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಯೋಜಿಸಿಕೊಂಡಿದ್ದೇವೆ. ಹಾಗಾಗಿ 19, 23 ಮತ್ತು 24ರ ಈ ಸಾಹಿತ್ಯಪರವಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೊಡಗಿನ ಸಾಹಿತ್ಯ ಅಭಿಮಾನಿಗಳು, ಸಾಹಿತ್ಯ ಪರಿಷತ್ತಿನವರು ಮತ್ತು ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈ ಆಕಾಶವಾಣಿ ನಿಲಯದ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೇನೆ.
1: ನಮಸ್ಕಾರ. ಭಾರತೀಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ.

0: ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದಕ್ಕೆ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರಿಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
1: ಚಿಣ್ಣರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ KH ಅವರ ಸಲಹೆ ಪೋಷಕರಿಗೆ.
0: ಈಗ ಮಕ್ಕಳು ಮುಂದೆ ಹೋಗ್ತಾರೆ, ಪೋಷಕರು ಮತ್ತು ಶಿಕ್ಷಕರು, ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ, ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು.
1: ನಿರೀಕ್ಷಿಸಿ ರೇಡಿಯೋ ಸಮಯ 1:43:18. ಕಾರ್ಯಕ್ರಮ ಪ್ರಚಲಿತ. ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡಿ ಯಾವ ವಿಷಯಗಳನ್ನ ನಿಮಗೆ ಮುಟ್ಟಿಸ್ತೇವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ತಡ ಪ್ರಾರಂಭಿಸೋಣ ಅಲ್ವಾ?
2: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
3: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.
1: ಏನ್ ನಾವು ಪೇಪರ್ ಓದಲ್ವಾ ಅಂತ ಕೇಳ್ತಾ ಇದ್ದೀರಾ? ಅಲ್ಲೇ ಇರೋದು ವಿಶೇಷ. ಇಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸತ್ಯವನ್ನು ಜನರಿಗೆ ಮುಟ್ಟಿಸೋ ಕೆಲಸ ಮಾಡ್ತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ಪತ್ರಿಕಾ ಸ್ವಾತಂತ್ರ್ಯದ ಮೂಲಭೂತ ತತ್ವ ಏನು, ಯಾಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ, ಮಾಧ್ಯಮಗಳ ಸ್ವಾತಂತ್ರ್ಯದ ಮೇಲಿನ ದಾಳಿಗಳಿಂದ ಈ ಪತ್ರಿಕಾ ಮಾಧ್ಯಮವನ್ನು ರಕ್ಷಿಸೋದು, ಹಾಗೆ ಪತ್ರಕರ್ತರ ಹತ್ಯೆ ಅಥವಾ ಅವರಿಗೆಂತಹ ಕಿರುಕುಳದಂತಹ ಘಟನೆಗಳನ್ನು ಖಂಡಿಸುವುದು, ಹಾಗೆ ಪ್ರಜಾಪ್ರಭುತ್ವದಲ್ಲಿ ಮುಕ್ತ ಮಾಧ್ಯಮದ ಮಹತ್ವವನ್ನು ಎತ್ತಿ ಹಿಡಿಯುವುದು. 1993 ಡಿಸೆಂಬರ್ನಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ UNJA ಈ ದಿನವನ್ನು ಪರಿಚಯಿಸಿದರು. ಅಷ್ಟೇ ಅಲ್ಲ, ಈ ದಿನದಂದು ತಮ್ಮ ಪ್ರಾಣ ಕಳೆದುಕೊಂಡಂತಹ ಪತ್ರಕರ್ತರಿಗೆ ಶ್ರದ್ಧಾಂಜಲಿನ ಸಹ ಸಲ್ಲಿಸಲಾಗುತ್ತೆ. ಎಲ್ಲ ಮಾಧ್ಯಮ ಮಿತ್ರರು ಸತ್ಯದ ಹಾದಿಯಲ್ಲಿ ನಡೆಯಲಿ, ಸತ್ಯದ ಪರ ನಿಲ್ಲಲಿ ಅಂತ ಹಾರೈಸ್ತಾ ಒಂದು ಸುಂದರ ಗೀತೆಯನ್ನು ಕೇಳೋಣ. 7 ಸುತ್ತಿನ ಕೋಟೆ ಚಿತ್ರದ ಗೀತೆ, ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ, ಸಾಹಿತ್ಯ NS ಲಕ್ಷ್ಮೀನಾರಾಯಣ ಭಟ್, ಸಂಗೀತ LVೈದ್ಯನಾಥನ್.

ಬಾಳಿಗೆ ಭರವಸೆ ಬೆಳಕೆ ಇಲ್ಲ ಜೀವನ ಸುಡಾಗಿ ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ

ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ನೋಡಿ, ನಿಮ್ಮ ಮುಖದ ಮೇಲೂ ನಗು ಬಂತಲ್ವಾ? ಹೌದು, ಇವತ್ತು ವರ್ಲ್ಡ್ ಲಾಫ್ಟರ್ ಡೇ, ವಿಶ್ವ ನಗು ದಿನ. ಪ್ರತಿ ವರ್ಷ ಮೇ ತಿಂಗಳ ಮೊದಲ ಭಾನುವಾರವನ್ನು ವಿಶ್ವ ನಗುವಿನ ದಿನ ಅಂತ ಆಚರಿಸಲಾಗ್ತಾ ಇದೆ. ಅದಕ್ಕೆ ನೀವು ಕಾರ್ಯಕ್ರಮವನ್ನು ಮುಗುಳ್ ನಗುತ್ತಾ ಕೇಳಿ ಶ್ರೋತೃಗಳೇ. 1998 ಮುಂಬೈನಲ್ಲಿ ವಿಶ್ವವ್ಯಾಪಿ ಲಾಫ್ಟರ್ ಯೋಗ ಆಂದೋಲನದ ಸಂಸ್ಥಾಪಕ ಡಾಕ್ಟರ್ ಮದನ್ ಕಟಾರಿ ಅವರು ಇದನ್ನು ಪ್ರಾರಂಭಿಸಿದರು. ಒತ್ತಡ, ದುಃಖ, ಹೀಗೆ ಎಲ್ಲ ಮನಸ್ಸಿನ ವೇದನೆ ಕಡಿಮೆ ಮಾಡಲು ನಾವು ನಗುವುದು ತುಂಬ ಮುಖ್ಯ. ನಗು ನಮ್ಮ ಜೀವನದಲ್ಲಿ ಫ್ರೀಯಾಗಿ ಸಿಕ್ಕ ಉಡುಗೊರೆ ಹಾಗೂ ಅತ್ಯಂತ ಪರಿಣಾಮಕಾರಿಯಾಗಿ ಸಿಗುವಂಥ ಅಗ್ಗದ ಔಷಧ. ನೋಡಿ, ಇದಕ್ಕೆ ನಾವು ಯಾವುದೇ ಡಾಕ್ಟರ್ ಬಳಿ ಹೋಗದೆ ಒತ್ತಡದಿಂದ ಮುಕ್ತಿ ಪಡಿಬೋದು. ಹಾಗಾಗಿ ನಗು ನಗುತ್ತಾ ಇರುವುದು ತುಂಬ ಮುಖ್ಯ. ನಗು ಎಂಡೋರ್ಫಿನ್ಗಳನ್ನು ಪ್ರಚೋದಿಸುತ್ತದೆ. ಈ ನಗು ನೈಸರ್ಗಿಕ ನೋವು ನಿವಾರಕಗಳು ಅಲ್ಲದೆ ಮೂಡ್ ಲಿಫ್ಟರ್ಗಳು, ಅಂದರೆ ಒತ್ತಡವನ್ನು ಕಡಿಮೆ ಮಾಡ್ತದೆ,

ದೇಹಕ್ಕೆ ವಿಶ್ರಾಂತಿ ನೀಡುತ್ತೆ. ಅಷ್ಟೇ ಅಲ್ಲ, ಹಾರ್ಮೋನ್ಗಳನ್ನು ನಿಗ್ರಹಿಸಿ ದೇಹದಲ್ಲಿ ರಕ್ತದ ಅರಿವು ಹೆಚ್ಚಾಗುವಂತೆ ಮಾಡುತ್ತೆ. ಇದು ವಿಜ್ಞಾನದ ಪ್ರಕಾರ. ಸಾಮಾನ್ಯ ಅರ್ಥದಲ್ಲಿ ನಮ್ಮ ಜೀವನ ನಗು ಪ್ರತಿಕಾರ್ಯಗಳನ್ನು ಸೃಷ್ಟಿ ಮಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಸಾಮಾನ್ಯ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸಿ ಉಸಿರಾಟವನ್ನು ಸುಧಾರಣೆ ಮಾಡುತ್ತೆ. ಈ ನಗು ಸಾಮಾಜಿಕ ಸಂಪರ್ಕ ಮತ್ತು ಬಂಧನವನ್ನು ಉತ್ತೇಜಿಸುತ್ತದೆ. ಹಾಗಾಗಿ ಮತ್ತೆ ಮುಖ ಗಂಟಿಕೊಳ್ಳೋದು, ನಕ್ಕರೆ ಅದೇ ಸ್ವರ್ಗ ಅಲ್ವಾ? ನಾವು ಪ್ರತಿಯೊಬ್ಬರೂ ಸುಂದರವಾಗಿ ಆಕರ್ಷಕವಾಗಿ ಕಾಣಿಸ್ತೇವೆ, ಅದು ಯಾವುದೇ ಖರ್ಚಿಲ್ಲದೆ. ಮತ್ತೆ ತಡ ಮುಗುಳ್ನಾಗಿ ನಿಮ್ಮ ಮುಖದ ಮೇಲೆ ಒಂದು ಸಣ್ಣ ನಗು ಇರಲಿ. ನಗು ಬಗ್ಗೆ ಹೇಳಿದರೆ ಒಂದು ದಿನ ಆದರೂ ಮುಗಿಯೋದಿಲ್ಲ. ಆದರೆ ಸಮಯದ ಅಭಾವದಿಂದ ಸಂಕ್ಷಿಪ್ತವಾಗಿ ಅಂದರೆ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅವಮಾನ ಮಾಡಿದರವನ್ನು ಅವಮಾನವ ಎಂದು ತಿಳಿದು ನಗುತ್ತಾ ಮುಂದೆ ಸಾಗಿ ಪ್ರತಿದಿನವೂ ನಗುವ ಅಭ್ಯಾಸವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಈಗ ಕೇಳೋಣ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ಅಳವಡಿಸಿರುವ ಬಂಗಾರದ ಮನುಷ್ಯ ಚಿತ್ರದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಒಂದು ಸುಂದರವಾದ ಗೀತೆಯನ್ನು.

ನಾವು ನಗ್ತಾ ಇದ್ವಿ ಅಲ್ವಾ? ಹಾಗೆ ನಾವು ಮೇ 5 ವಿಶ್ವ ಅಸ್ತಮ ದಿನ ಅಂತ ಹೇಳ್ತೀವಿ. ಅಸ್ತಮ ಅಂತ ಹೇಳಿದ್ರೆ ಏನು? ನಮ್ಮ ಜಾಗ್ರತೆ, ದೇಹದ ಬಗ್ಗೆ ಜಾಗ್ರತೆಯನ್ನು ತಗೊಳ್ಬೇಕು. ಯಾಕಂದರೆ ಆರೋಗ್ಯವೇ ಭಾಗ್ಯ ಅನ್ನುವ ನಾಣ್ಣುಣಿ ರೀತಿ ಶರೀರದ ಪೂರ್ಣ ಆರೋಗ್ಯವನ್ನು, ನಮ್ಮ ಕವಚ ಗಟ್ಟಿಯಾಗಿರಬೇಕು ಅಂದರೆ ನಾವು ಸೇವಿಸುವ ಆಹಾರ ಕ್ರಮ ಸಹ ಅಗತ್ಯ. ಹಾಗಾದರೆ ಅಸ್ತಮ ಅಂದ್ರೇನು? ಶ್ವಾಸಕೋಶದ ದೀರ್ಘಕಾಲದ ಉಸಿರಾಟದ ಕಾಯಿಲೆಯಾಗಿದೆ ಈ ಅಸ್ತಮ. ಇದರಲ್ಲಿ ಉಸಿರಾಟ ಮಾಡುವಾಗ ನಾಳಗಳ ಉರಿಯೂತದಿಂದ ಊದ್ಕೊಂಡು ಕಿರಿದಾಗುತ್ತಾ ಮತ್ತು ಲೋಳೆಯಿಂದ ತುಂಬಿಕೊಂಡು ಉಬ್ಬಸ ಮತ್ತು ಕೆಮ್ಮು ಹೀಗೆ ಉಂಟು ಮಾಡಿ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಂತ ಎದುರುವ ಅವಶ್ಯಕತೆ ಇಲ್ಲ. ಇದನ್ನು ಔಷಧಿಗಳ ಮೂಲಕ ನಾವು ನಿಯಂತ್ರಿಸಬಹುದು. ಹಾಗಾದರೆ ಈ ಕಾಯಿಲೆಗೆ ಕಾರಣ ಏನು? ಧೂಳು, ತಣ್ಣನೆಯ ಗಾಳಿ, ಹೊಗೆ ಅಥವಾ ಅಲರ್ಜಿಯಿಂದ ಕೆಮ್ಮು ಕಾಣಿಸ್ಕೊಂಡು ಉಬ್ಬಸ, ಎದೆಬಿಗಿತ, ದಮ್ಮು ಈ ಥರ ರೋಗಿ ಬಳಲ್ತಾರೆ. ಹಾಗಾದರೆ ಈ ತೊಂದರೆಯಿಂದ ನಾವು ಏನು ಮಾಡಬೇಕಾಗುತ್ತೆ?

ಉಸಿರಾಡದ ತೊಂದರೆ ಉಂಟಾಗುತ್ತೆ, ವೀಝಿಂಗ್ ಉಬ್ಬಸ, ಉಸಿರಾಡುವಾಗ ಸೀಟಿ ಶಬ್ದ ನೀವು ನೋಡಿದಿರಾ, ಕೆಲವು ಸಲ ಸುಯಿ ಸುಯಿ ಅನ್ನುವಂತಹ ಶಬ್ದಗಳು ಆ ಥರ ಸಹ ಬರುತ್ತೆ. ಆದರೆ ಹಾಗಂತ ಹೆದರ್ಕೊಳ್ಳೋದು ಬೇಡ, ಚಿಕಿತ್ಸೆ ಪಡೆಯೋದು ಅತ್ಯಂತ ಅವಶ್ಯಕವಾಗಿದೆ. ಈ ಅಸ್ತಮ ಹೊಂದಿರುವಂಥ ಪ್ರತಿಯೊಬ್ಬರಿಗೂ ಇನ್ಹೇಲರ್ಗಳ ನಮಗೆ ಬೇಕಾಗ್ತದೆ, ಅಂದರೆ ಇನ್ನೂ ತುರ್ತು ಅವಶ್ಯಕತೆ ಇದೆ. ಇದನ್ನು ಸುಲಭವಾಗಿ ಲಭ್ಯವಾಗಿ ಮಾಡಬೇಕು ಅನ್ನುವಂಥದ್ದು ಈ ವರ್ಷದ ಥೀಮ್. ಹಾಗಾದರೆ ಇನ್ನೂ ಮಾತಾಡ್ತಾ ಹೋದರೆ ಸಮಯ ಸಿಕ್ಕೋದಿಲ್ಲ, ಹಾಗಾಗಿ ನಾವು ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕ ವೆಂಕಟೇಶ್ ಅವರು ಸಂಗೀತ ಅಳಡಿಸಿರೋ ಹಾಲು ಜೇನು ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ. ಈ ಗೀತೆಯೊಂದಿಗೆ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಎಲ್ಲ ಆತ್ಮೀಯ ಶ್ರೋತೃಗಳಿಗೂ ನಮಸ್ಕಾರ.

ಪ್ರಚಲಿತ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಐಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಐಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು.
1: नरेंद्र मोदी ने लेबर कोड में करा है दोस्तों, लेबर कोड के द्वारा आज हम देश के 40 करोड़ से अधिक हमारे श्रमिक की सोशल सिक्योरिटी सुनिश्चित करी है.
0: ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ. ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು.
2: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದಲ್ಲೇ ಇಎಸ್ಐ ನಾವು ಕೊಟ್ಟಿದ್ದೆ. ನಾವು ಕಾಯೋದಿಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನ್ ಇಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಳೀಪುರಂನಲ್ಲಿ ಇಂದು ರೇಷ್ಮೆ ಮತ್ತು ಖನಿಜ ಭವನಕ್ಕಾಗಿ ಶಂಕುಸ್ಥಾಪನೆ ನೆರವೇರಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಮಾರು 667 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಬಹು ಅಂತಸ್ತಿನ ಈ ಕಟ್ಟಡ ವಿವಿಧ ಸೇವೆಗಳನ್ನು ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಇ ಸಿಲ್ಕ್ ಪೋರ್ಟಲ್ಗೂ ಚಾಲನೆ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಪ್ರದೇಶಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮುಂಗಾರು ಆರಂಭಕ್ಕೂ ಮುನ್ನವೇ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ತುಂಗಭದ್ರಾ ತಟದ ರೈತರಿಗೆ ಭರವಸೆ ನೀಡಲಾಗಿತ್ತು. ಅದರಂತೆ 70 ವರ್ಷಗಳ ಹಳೆಯದಾದ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಸರ್ಕಾರ ಹಾಗೂ ತಜ್ಞರ ತಂಡಗಳ ಸತತ ಪ್ರಯತ್ನದಿಂದಾಗಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಹೊಸ ಗೇಟುಗಳ ಅಳವಡಿಕೆಯಿಂದಾಗಿ ಮುಂದಿನ 50-60 ವರ್ಷಗಳ ಕಾಲ ತುಂಗಭದ್ರಾ ಜಲಾಶಯವು ಭದ್ರವಾಗಿರಲಿದೆ ಎಂದು ಹೇಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದರಿಂದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ ಎಂದು

0: ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕ್ಯಾಲನೂರು ಸಮೀಪ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಲು ಹಾಗೂ ಅನುದಾನ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಎಂದು ಹೇಳಿದರು. ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಶುರುವಾಗಿದ್ದು, ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ಹೇಳಿದರು. ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಎಚ್ಟಿ ತಿಳಿಸಿದ್ದಾರೆ. ಮತ ಎಣಿಕೆಯ ಸಿದ್ದತೆಗಳ ಕುರಿತು ಇಂದು ಮಾಹಿತಿ ನೀಡಿದ ಅವರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಪ್ರಾಥಮಿಕ ಸಭೆ ನಡೆಸಲಾಗಿದ್ದು, ಚುನಾವಣಾ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ಇಲಾಖೆಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಬಂದೋಬಸ್ತ್ ಕಾರ್ಯಕ್ಕಾಗಿ ಜಿಲ್ಲಾ ಪೊಲೀಸ್ ಪಡೆಯ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಭದ್ರತೆಯ ಜೊತೆಗೆ ದಾವಣಗೆರೆ ನಗರದ ಆಯ್ದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲು ಸ್ಟ್ರೆಕಿಂಗ್ ಫೋರ್ಸ್ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆ ಹಿನ್ನೆಲೆ ಸರ್ವ ಸನ್ನದ್ಧರಾಗಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿ ರವರ ನೇತೃತ್ವದಲ್ಲಿ ಇವತ್ತಿನ ಪ್ರಾಥಮಿಕವಾಗಿ ಒಂದು ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡಿ ಎಲ್ಲ ಇಲಾಖೆಗಳಿಗೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ನಾನು ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೆವು.
0: ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ಸುಗಮವಾಗಿ ಆರಂಭಗೊಂಡಿದೆ. ಬೆಳಿಗ್ಗೆ 11:30 ಗಂಟೆಯಿಂದ ಆರಂಭಗೊಂಡಿರುವ ಪರೀಕ್ಷಾ ಪ್ರಕ್ರಿಯೆಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರ, ವಸ್ತ್ರ ಸಂಹಿತೆ, ಪರೀಕ್ಷಾ ನಿಯಮಗಳನ್ನು ಪಾಲಿಸುವ ಕುರಿತು ಪರಿಶೀಲನೆ ನಡೆಸಿ ತಪಾಸಣೆ ಮಾಡಿ ಒಳಬಿಡಲಾಗುತ್ತಿತ್ತು. ಪರೀಕ್ಷೆ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ ಕೈಗೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ಅಂಗವಿಕಲರು, ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ ಚೇರ್ ವ್ಯವಸ್ಥೆ ಆರೋಗ್ಯ ಘಟಕ ಕಲ್ಪಿಸಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನ ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದ್ದು, 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಟೆನಿಸ್ ಎಟಿಪಿ ರ್ಯಾಂಕಿಂಗ್ 35 ಕ್ರೀಡಾಕೂಟ ನಾಡಿದ್ದು ಆರಂಭವಾಗಲಿದೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ರಸಮಂಜರಿ. ಸಂಸ್ಕೃತ ರಸಮಂಜರಿ ಕಾರ್ಯಕ್ರಮದಲ್ಲಿ ಇಂದು ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋರಹಸ್ಯಂ ಕೇಳಲಿದ್ದೀರಿ.

ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷ ಇಲ್ಲದಿರುವವನು, ಸ್ವಾರ್ಥವಿಲ್ಲದ ಪ್ರೇಮಿ ಮತ್ತು ನಿಸ್ವಾರ್ಥ ದಯಾಪರನು, ಜೊತೆಗೆ ಮಮಕಾರವಿಲ್ಲದವನು, ಅಹಂಕಾರವಿಲ್ಲದವನು, ಸುಖ ದುಃಖಾದಿಗಳಲ್ಲಿ ಸಮಾನವಾಗಿರುವವನು ಮತ್ತು ಕ್ಷಮಾಶೀಲನೂ ಆಗಿದ್ದಾನೆಯೋ, ಅರ್ಥಾತ್ ಅಪರಾಧ ಮಾಡುವವನಿಗೂ ಸಹ ಅಭಯ ಕೊಡುವವನು, ಇಂತಹ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ.

ಬಸವಂಜಲಿಯಲ್ಲಿ ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋರಹಸ್ಯಂ ಕೇಳಿದಿರಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:12. ಇನ್ನು ಕಥಾ ಶ್ರೀಮದ್ ರಾಮಾಯಣ ಭಾಗ ಪಾದುಕ ಪ್ರದಾನ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.
1: ತುಮಸಾ ನದಿಯ ತೀರಕ್ಕೆ ಹೊರಡಲೋಸ್ಕರವಾಗಿ ಮಾತಾಪಿತೃಗಳು ಮತ್ತೆ ಮತ್ತೆ ಸ್ಮರಿಸಿ ದಿವ್ಯರಥವನ್ನು ಸುಮಂತ್ರನೆಂದೊಳಗೂಡಿ ಏರಿದಂಥ ರಘುರಾಮಚಂದ್ರಮ ಎಲ್ಲರನ್ನು ಸಮಾಧಾನಪಡಿಸುತ್ತಾನೆ.

ಸಹಸ್ರಾರು ಮಂದಿ ಜೊತೆಯಲ್ಲಿ ಹೊರಟಿದ್ದಾರೆ. ಎಲ್ಲಕ್ಕಿಂತ ರಘುರಾಮಚಂದ್ರವನು ತನ್ನವರೆಲ್ಲರನ್ನು ಕಂಡು ನಗರದ ಅಧಿದೇವತೆಯನ್ನು ವಂದಿಸಿ ಮತ್ತೊಮ್ಮೆ ಮನು ನಿರ್ಮಿತವಾದಂತಹ ಅಯೋಧ್ಯೆಗೆ ಕೈ ಮುಗಿದು ಹೊರಡುತ್ತಾ ಇದ್ದಾರೆ. ಧಾವಿಸಿದು ಅಶ್ವಂಗಳು ರಾಮ ರಾಮ ರಾಮ ಅಂತಕ್ಕಂತಹ ಜನಜಂಗುಳಿಯ ಮಧ್ಯದಲ್ಲಿ ಯಾವುದನ್ನು ಲೆಕ್ಕಿಸದೆ ರಘುರಾಮಚಂದ್ರನ ಆ ದಿವ್ಯ ರಥ ಹೊರಡುತ್ತದೆ. ಮೊದಲನೇ ದಿನವೇ ಉಪವಾಸವಿದ್ದಂತಹ ರಘುರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣರು ಸಂಜೆಯ ಹೊತ್ತಿನಲ್ಲಿ ತಮಸಾ ನದಿಯ ತೀರಕ್ಕೆ ಬಂದು ಇಳಿದಿದ್ದಾರೆ. ಸಾವಿರಾರು ಜನರು ವಿಶ್ರಾಂತಿ ಪಡೆಯುತ್ತಾ ಇರತಕ್ಕಂತಹ ಕಾಲ, ಶ್ರೀರಾಮಚಂದ್ರ ತಮಸೆಗಿಳಿದು ಮಂಗಲ ಸ್ನಾನವನ್ನು ಗೈದು ಸೂರ್ಯಾರ್ಘ್ಯವನ್ನೀತ್ತ ತನ್ನ ಪೂರ್ವಜರನ್ನು ಸ್ಮರಿಸುತ್ತಾನೆ.

ತಮಸೆಯ ನೀರನ್ನು ಕುಡಿದು ಶ್ರೀರಾಮ ಮೇಲಕ್ಕೆ ಬರುವಾಗ ಲಕ್ಷ್ಮಣ ದೇವರು ಮರದ ತಳಿರುಗಳನ್ನೆಲ್ಲ ತರಿದು ಹಾಸ್ತಾರೆ. ರಾಜಾದರಾಜನಾಗಿ ದಿವ್ಯವಾದಂತಹ ಹಂಸತೂಲಿಕಾ ತಲ್ಪದಲ್ಲಿ

ಬರಿಯ ನೆಲದ ಮೇಲೆ ಮಲಗಿದ್ದಾನೆ ಶ್ರೀರಾಮಚಂದ್ರ. ಒಂದು ದಿನದ ಮೊದಲು ಯಾರು ಸಾಮ್ರಾಜ್ಯಪತಿಯೋ, ಈಗ ಬರಿಯ ನೆಲದ ಮೇಲೆ ಮಲಗಿ ಆಕಾಶವೇ ಹುದುಕಿ ಎಂಬಾಗಿದ್ದಾನೆ ಶ್ರೀರಾಮ. ತಪಸ್ವಿ ಬರಿಗಾಲಿಂದ ಬಂದಿದ್ದಾನೆ. ಬಳಿಯಲ್ಲಿದ್ದಂತಹ ಲಕ್ಷ್ಮಣ ಸೀತೆ, ಶ್ರೀರಾಮಚಂದ್ರನ ಧರ್ಮನಿಷ್ಠೆಗೆ ಒಂದು ಕಡೆ ಗೌರವ ಇದ್ರೆ ಇನ್ನೊಂದು ಕಡೆಗೆ ರಾಮ ನಿನಗಿಂಥ ಕಷ್ಟ ಬರಬಹುದೇ, ಇಂಥ ದುಃಖ ಬರಬಹುದೇ, ಇದನ್ನು ಚಿಂತನೆ ಮಾಡ್ತಾ ಇದ್ದಾನೆ. ರಘುರಾಮಚಂದ್ರ ವಿಶ್ರಾಂತಿ ಪಡೆದು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದಿದ್ದಾನೆ. ಸುಮಂತ್ರನನ್ನು ಕರೀತ, ಇವರು ಯಾರ್ಯಾರು ನಮ್ಮ ಜೊತೆಗೆ ಬಂದಿದ್ದಾರೋ ಸಹಸ್ರಾರು ಮಂದಿ, ಎಲ್ಲ ಗಾಳ ನಿದ್ದೆಯಲ್ಲಿದ್ದಾರೆ, ಯಾರನ್ನು ಎಬ್ಬಿಸಬೇಡ, ಈಗಿಂದೀಗ ಇಲ್ಲಿಂದ ಇವರನ್ನು ಬಿಟ್ಟು ಹೊರಡೋಣ ಅಂದಾಗ ಸುಮಂತ್ರ, ಧನ್ ರಾಮಚಂದ್ರ ನಿನ್ನನ್ನು ನಂಬಿ ಬಂದಿದ್ದಾರೆ, ತಮ್ಮ ಎಲ್ಲ ಗ್ರಹ ನೇಹ ಸಂಬಂಧ ಬಂಧುಗಳನ್ನು ತಿಳಿಸಿ ನಿನಗೋಸ್ಕರ ಬಂದಿದ್ದಾರೆ. ಶ್ರೀರಾಮಚಂದ್ರ ಗಂಭೀರನಾದ ಸುಮಂತ್ರ, ಇವರೆಲ್ಲ ರಾಜಾಜ್ಞೆಯನ್ನು ಮೀರಿ ಬಂದಿರತಕ್ಕಂಥವು, ಈಗ ರಾಜ ಇದ್ದಾನೆ ಯಾರು, ನನ್ನ ತಂದೆ ಅಥವಾ ಭರತ, ಅದರ ರಾಜ್ಯಕ್ಕೆ ಆತಂಕ ಉಂಟಾಕೊಡ್ತು, ಆದ್ರಿಂದ ಇವರ ಮೇಲೆ ದಾಕ್ಷಿಣ್ಯ ತೋರಬೇಡ, ಧರ್ಮದಲ್ಲಿ ನಿಷ್ಠೆ ಇರಬೇಕೇ ಹೊರತು ಅಲ್ಲಿ ಕೊಂಚ ಹಿಡಿತ ಬಿಡಿತ ಹೀಗಿಲ್ಲ. ಈ ಕ್ಷಣ ಹೊರಡು ಅಂದಾಗ ರಾಮ ವಿಗ್ರಹವಾ ಅಂತ

ಪುರಧುನಿ ತ್ರೇತಾಯುಗದ ಗಂಗೆ. ಕೈ ಮುಗಿದರು. ಸೀತೆಯನ್ನು ಕರೆದು ಹೇಳ್ತಾನೆ ರಾಮಚಂದ್ರ ಜಾನಕಿ, ನೋಡೆ ಈ ಸುರಸರಿಯನ್ನ, ತ್ರಿಪಥಿಯನ್ನು ನೋಡು, ನಮ್ಮ ಕುಲದ ಹಿರಿಯವನಾದ ಭಗೀರಥನ ಕೀರ್ತಿಯನ್ನು ಸಾರತಕ್ಕಂತಹ ಭಾಗೀರಥಿಯನ್ನು ನೋಡು. ತಂದೆಗೆ ಉತ್ತಮ ಸದ್ಗತಿಯನ್ನು ಪ್ರಾಪ್ತಿ ಮಾಡುವಸ್ಕರವಾಗಿ ಇಡೀ ಜನ್ಮದಲ್ಲೇ ಸಾಧನೆ ಮಾಡಿ ಗಂಗೆಯನ್ನು ಭುವಿಗಿಳಿಸಿದ ನಮ್ಮ ಹಿರಿಯ ಭಗೀರಥ ಆಯುಷ್ಯವನ್ನೇ ಪಿತೃ ಸೇವೆಗೆ ಕಳೆದ. ಅದರಲ್ಲಿ 14 ವರ್ಷ ನಾವು ಕಾಡಿಗೆ ಹೋಗು ದೊಡ್ಡ ವಿಚಾರವೇ. ಎಂಥ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ನೋಡು. ಆ ತ್ರೇತಾಯುಗದ ಗಂಗೆ, ಕಲಿಮಲಾಪಹಾರಣಿ, ವಿಷ್ಣು ಪಾದೋದ್ಭವಿ, ಶಿವನ ಜಟಾಚೂಟ ವಿಗಲಿತೆ, ವಿಷ್ಣು ಪಾದಚುತೆಯಂ ಶಂಕರ ಜಟಾಜೂಟ ವಿಗಳತೆಯಂ ನೋಡು. ನೀರುಲಿಯ ನೊರನಗೆಯ ಜಡೆ ಒಲವ ತೆರನಡೆಯ ಒಂದೊಮ್ಮೆ ಗಂಭೀರ ಘೋಷದೋಳ್ ಓರೊಮ್ಮೆ ಭೈರವರವದ ಗದ್ಗದ ನದಗ್ಗಮ ಸಮುದ್ರದವ ಮಹಿಷಿಯಂ ನೋಡ. ದಿವ್ಯವಾಗಿರತಕ್ಕಂಥ ಆಕೆಯ ನಡೆ ನಡೆದೇ ನಮ್ಮ ಕಡೆಗೆ ಬರ್ತಾಳಂಬ ಕಾಣಿಸೋದಿಲ್ವೇ ನಿನಗೆ? ಇಲ್ಲಿ ನೋಡೆ

സുമന്ത്രാദികളോട് കൂടി ശ്രീരാമചന്ദ്ര സാഷ്ടാംഗ നമസ്കാരം നടത്താണ് ഗംഗയെ. പണേകെ തിലകവനിടെ മണ്ണോ, ആ ഗംഗാതീരത്ത് മൃത്തിക്ക് തെകതു ഹണകെ തിലക്കെടുത്ത നോടിതരെ അത് ശംഖിബേര പുറത്ത് വന്ന് മുട്ടിത്തേവ് തത്ര രാജാ ഗുഹോ നാമ രാമസ്യ ആത്മസമ സഖാ. വേടര രാജ ഗുഹ രാമചന്ദ്രൻ വന്ന് നോടുത്താക്ക രാമനിക ഇവ പരമസഖ അന്നിത്തര വാൽമീകൾ ജാതി അല്ലവ ബേഡ ബേഡ അന്ന് അന്തവർ യാരിഗോ ബേഡ അത് രാമനിക്ക് ബേക്കും ಯಾರಿಗೂ ಬೇಡವಾದವರು ರಾಮನಿಗೆ ಬೇಕಾಗ್ತಾರೆ. ಆ ಗುಹನ ಹತ್ತಿರಕ್ಕೆ ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮವರೆಲ್ಲ ನಿಮ್ಮನ್ನು ಕಾಡಿ ಕಳಿಸುವ ಚಿಂತೆ ಮಾಡಬಾರದು ರಘುರಾಮಚಂದ್ರ, ನನ್ನ ಇಡೀ ರಾಜ್ಯವನ್ನೇ ನನ್ನ ಚರಣ ಕರ್ಪಿಸಿಬಿಡುತ್ತೇನೆ, ನಮಗೆ ಒಡೆಯನಾಗಿ ಇಲ್ಲಿರು, ನಮ್ಮ ಎಲ್ಲ ಸಂಪತ್ತನ್ನು ಪಾದಕರ್ಪಿಸ್ತೇವೆ ಪ್ರಭೋ ಎಂಬುದಾಗಿ ನಾನಾ ವಿಧವಾಗಿರತಕ್ಕಂತಹ ಫಲ ಪುಷ್ಪ ಬೆಣ್ಣೆ ಬೆಲ್ಲ ಎಲ್ಲ ತಂದು ಮುಂದಕ್ಕೆ ಇಡ್ತಾರೆ. ಆ ಗ್ರಾಮೀಣ ಮುಗ್ಧರ ಪ್ರೇಮವನ್ನು ಪರಮಾತ್ಮ ನೋಡುತ್ತಾರೆ. ದೇವರಿಗೆ ಬೇಕಾದ ಯಾವುದು ಶುದ್ಧ ಪ್ರೇಮ, ವಸ್ತು ಮುಖ್ಯವಲ್ಲ, ಭಕ್ತಿಯಿಂದ ಪೂಜಿಸಿದನಂತೆ ಶ್ರೀರಾಮನನ್ನು ಕಿರಾತ. ಯಾಕೆ ಆ ಭಕ್ತಿ ಪ್ರೇಮ ಇದ್ರೆ ಪೂಜೆ ಅಲ್ವೇ ಅದು, ಅದರಲ್ಲವೇ ದಾಸರು ಹೇಳೋದು. ಪರಮಾತ್ಮನಿಗೆ ಕೊಡಬೇಕಾದ ಏನು ಉಂಟು ನಾವು?

ಸಿದ್ಧಾರ್ಥನ ಅಂತಾರೆ ಸ್ವಾಮಿ, ಪರಿಪೂರ್ಣನಾದ ನಿನ್ನನ್ನು ಹೇಗೆ ಮೆಚ್ಚಿಸಪ್ಪ? ಹಾಸಿಗೆ ಹಾಸಲೆ ಶೇಷನ ಮೇಲೆ ಮಲಗಿದ್ದಿ, ಬೀಸಣಿಗೆ ಬೀಸಿದ್ರೆ ಗರುಡನ ಪುಕ್ಕದಿಂದ ಗಾಳಿ ಬರುತ್ತದೆ, ದೀಪ ಹಚ್ಚಲೆ ಕೋಟಿ ಸೂರ್ಯ ಪ್ರಕಾಶಮಾನ, ಹಾಲು ಕೊಡಲೆ ಕ್ಷೀರಸಾಗರ ಶಯನ, ಏನು ಕೊಡ್ಲಿ ನಿನಗೆ? ಆಮೇಲೆ ಪ್ರಭೋ, ಈ ನಾನು ನಮ್ಮ ಅಹಂಕಾರ ಇದೆಯಲ್ಲ ಅದನ್ನೇ ಒಪ್ಪಿಸಿಬಿಡುತ್ತೇನೆ ಅಂತಾರೆ ದಾಸ. ಹಾಗೆಯೇ ಪ್ರೇಮದಿಂದ ಮಾಡುವ ಪೂಜೆಗೆ ಪರಮಾತ್ಮ ದೊರಕತಕ್ಕಂಥ ಗುಹನು ಎಲ್ಲ ವಸ್ತು ಮುಂದಕ್ಕಿಡ್ತ, ರಾಜಭೋಗ ಯೋಗ್ಯವಾದ ವಸ್ತುವನ್ನು ಇಟ್ಟ. ಆದರೆ ರಾಮದೇವರು ಅದನ್ನು ಯಾವುದನ್ನು ಕೊಟ್ಟರು? ನಾನೀಗ ಊರಲ್ಲಿದ್ದೇನೆ, ವನಕ್ಕೆ ಹೋಗಬೇಕು, ಅರಣ್ಯದಲ್ಲಿರಬೇಕು ಅಂತ ನಮ್ಮ ಚಿಕ್ಕಮ್ಮ ಹೇಳಿದ್ದಾಳೆ. ಈ ಊರಿನ ಆತಿಥ್ಯ ನಾನು ಸ್ವೀಕಾರ ಮಾಡುವ ಹಾಗಿಲ್ಲ. ಗುಹಾ, ನೀನು ನನಗೆ ಸತ್ಕಾರ ಮಾಡಿದ್ದಿ, ಇದಕ್ಕಾಗಿ ನನ್ನ ಮೆಚ್ಚಿದ್ದೇನಪ್ಪ, ಇದನ್ನು ನನಗೆ ಬಂದಾಗಾಯ್ತು, ಸ್ವೀಕಾರ ಮಾಡಿದಾಗಾಯ್ತು ಅಂತ ಅದನ್ನು ಹೀಗೆ ಕಣ್ಬಿಟ್ಟು ನೋಡ್ತಾರಂತೆ. ಅಲ್ಲಿ ನೋಡಿ ಅದರ ಅರ್ಥವನ್ನು ಹೇಳ್ತಾರೆ ವಾಲ್ಮೀಕಿಗಳು. ನಾವು ದೇವರಿಗೆ ನಾನು ನೈವೇದ್ಯ ಇಟ್ಟರೆ ದೇವರೇನು ತಿನ್ನೋದಿಲ್ಲ ನಮ್ಗೆ ಗೊತ್ತಿದೆ. ಅದ್ರಿಡೋದ್ರ ಅರ್ಥ ಏನು ಅಂದ್ರೆ, ಪರಮಾತ್ಮ ಒಮ್ಮೆ ಕಟಾಕ್ಷ ವೀಕ್ಷಣ ಅದನ್ನು ಹಾಗೆ ನೋಡಿದನೋ, ಆ ವಸ್ತುಗಳಲ್ಲಿರುವ ತನ್ನದೇ ಆದ ಅಪ್ರಾಕೃತ ರಸವನ್ನು ಹೀರಿ ನಮಗೆ ಪ್ರಸಾದವಾಗಿಸಿಕೊಡ್ತಾರೆ. ಅವರೇನು ಪ್ರತ್ಯಕ್ಷ ಸ್ವೀಕಾರ ಮಾಡೋದಿಲ್ವಲ್ಲ, ಹಾಗೆ ರಾಮ ಅದನ್ನು ನೋಡಿ ಮುಟ್ಟಿ ಅವನಿಗೆ ಕೊಡ್ತಾರೆ. ಅಪ್ಪ, ನಿನ್ನ ಋಣವನ್ನು ನಾವೆಂದು ಬರೆಯತಕ್ಕಂಥವರಲ್ಲ. ಹೀಗೆ ಹೇಳಿ ರಥದಿಂದ ಕೆಳಕ್ಕಿಳಿದು ಸುಮಂತ್ರನ್ನು ನೋಡ್ತಾರೆ. ಸುಮಂತ್ರ, ಇನ್ನು ಯಾಕೆ ನಿಂತಿದ್ದೀಯ?

0: ನಾನು ವನವಾಸಿ, ನನಗೆ ಯಾರು ಸೇವಕರು ಬೇಕಾಗಿರ್ತಕ್ಕಂಥದ್ದಿಲ್ಲ.
1: ಆಪ್ತರುಗಳು ಅಯ್ಯನ ಮುಂದಿರರು,
0: ನಿಂತಾನೆ ಬಹುಕಾಲ ಅವರ ಜೊತೆಗಿದ್ದವರು. ನಿನ್ನಂತಹ ಆಪ್ತನಲ್ಲದೆ ಇದ್ರೆ ಅವರಿಗೆ ಸಮಾಧಾನ ಪಡಿಸುವರು ಯಾರಿದ್ದಾರೆ? ಹೋಗು.
1: ಭರತನು ಬಂದುದಿಲ್ಲ,
0: ಇನ್ನೂ ಭರತನು ಬಂದಿರಲಿಕ್ಕಿಲ್ಲ. ರಾಜ್ಯದಲ್ಲಿ ಅರಾಜಕತೆ ಉಂಟಾದೀತು.
1: ಭರತ ಬಂದ ಮೇಲೆ ಕೈವರ್ತಿಸು ಮಹೀ ತೊಡುವ,
0: ಅವನಿಗೆ ಅಧಿಕಾರ ಒಪ್ಪಿಸಿಕೊಡ್ಬೇಕು. ಅಲ್ಲಿ ತನಕ ನೀನು ಪ್ರಧಾನನಲ್ವೇ, ಚೆನ್ನಾಗಿ ನೋಡ್ಕೋಬೇಕು. ಮಾತ್ರವಲ್ಲ, ಭರತನಿಗೆ ನನ್ನ ಪ್ರೀತಿಯ ಆಶೀರ್ವಾದವನ್ನು ಹೇಳಬೇಕು ಅಂತ ರಾಮ ಹೇಳುವಾಗ ಸುಮಂತ್ರನು ಪಾತಾಳ ಕೆಳದು ಹೋದ. ರಾಮ, ನನ್ನನ್ನು ಕರೆದೊಯ್ತಿ ನೀನು ತಿಳ್ಕೊಂಡು ನಿನ್ನ ಒಟ್ಟಿಗೆ ಬಂದಿದ್ದೆ. ಈಗ ಬರೀ ರಥ ನಾನು ಹಿಂದಕ್ಕೆ ತಗೊಂಡು ಹೋದ್ರೆ ಪ್ರಜೆಗಳು ಬಿಡುತ್ತಾರೋ ನನ್ನ? ಸುಮಂತ್ರ ಅಳೋದಿರ್ಲಿ, ರಾಮ ಎಲ್ರಿಗೂ ಬೇಕಾದವ ಕಶ್ಯೈಕ ಪ್ರಿಯದರ್ಶನ ಅಂತ ವಾಲ್ಮೀಕಿ ಕೇಳ್ತಾರೆ. ಅದಕ್ಕೋಸ್ಕರ ರಾಮ ಇಳಿದು ಹೋಗುವಾಗ ಅವನ ಪಟ್ಟದ ಕುದುರೆಗಳು ಅವನ ಜೊತೆಗೆ ಬೆಳೆದವಲ್ವೇ, ಆ ಕುದುರೆಗಳು ತಮ್ಮ ಮೈ ಮೇಲೆ ಆಭರಣಗಳನ್ನು ಕಿತ್ತು ಕಿತ್ತು ಬಿಸಾಡ್ತಾರೆ. ಏಕ ಪ್ರಕಾರ ಕಣ್ಣಿಂದ ಧಳ ಧಳ ಧಳ ನೀವಿರಿಸಿಬಿಟ್ಕಂತೆ ಆ ಕುದುರೆಗಳು. ಶ್ರೀರಾಮನಿಗೆ ಯಾವಾಗಲೂ ದುಃಖ ಬಂದದ್ದಿಲ್ಲ ನೋಡಿ. ಆ ಪಶುಗಳ ಪ್ರೇಮವನ್ನು ಕಂಡು ಆ ಪಶುಪತಿ ಪ್ರಿಯನಾಗಿರತಕ್ಕಂತಹ ಶ್ರೀರಾಮಚಂದ್ರ, ಅವನ ಕರುಣೆಯ ಒಡಲು, ಅವನ ಪ್ರೇಮದ ಕಡಲು ಏನು ವರ್ಣನೆ ಮಾಡಬೇಕು? ಓಡಿ ಬಂದು ಆ ಕುದುರೆಗಳ ಕಣ್ಣೀರು ಒರೆಸ್ತಾರಂತೆ, ಬೆನ್ನು ಚಪ್ಪರಿಸ್ತಾರಂತೆ. ಆ ನಿಮ್ಮನ್ನು ಪಶುಗಳು ಅಂತ ಹೇಳಬಹುದೇ, ನನ್ನ ವಿಯೋಗಕ್ಕಾಗಿ ನೀವು ಅಳತಾ ಇದ್ದೀರಲ್ಲ ಎಂಬುದಾಗಿ ಸಮಾಧಾನ ಪಡಿಸುತ್ತಾ ಸುಮಂತ್ರನ್ನು ಹೋಗಲು ಕೇಳಿ ತಾವು ನದಿ ದಾಟುವ ಸಿದ್ಧತೆಯಲ್ಲಿ ತಿರುಗಿ ಗುಹನನ್ನು ಕರೆದು ಹೇಳ್ತಾರೆ. ನಮಗೆ
1: ಜಟಾಕೃತ್ವಾಗಮಿಷ್ಯಾಮಿ ನ್ಯಗ್ರೋಧ ಕ್ಷೀರಮಾನಯ.
0: ಆಲದ ಮರದ

ಉಷ್ಣವಾದ ಆ ಹಾಲು ತಂದುಕೊಡು, ನಾವದನ್ನ ನಮ್ಮ ತಲೆಗೆ ಹಾಕೊಂಡು ಅದನ್ನು ಜಠೆ ಕಟ್ಟಿಕೊಳ್ಬೇಕಾಗಿದೆ. ಅದನ್ನ ಈಗಲೇ ನಮ್ಗೆ ತಂದು ಕೊಡ್ಬೇಕು ನೀನು, ಅಷ್ಟೊಂದು ಉಪಕಾರ ಮಾಡು ಅಂತ ಹೇಳ್ತಾ ಲಕ್ಷ್ಮಣ ಅಣ್ಣನ ಇಂಗಿತ ತಿಳಿದ ಕ್ಷಣ ತಾನೆಲ್ಲ ಸಿದ್ಧ ಮಾಡಿ ತಂದು ಕೊಡ್ತಾನೆ. ಗುಹನೂ ಸಹಕಾರ ಮಾಡಿದ. ಇಬ್ಬರು ಆ ಜಠೆ ಕಟ್ಟಿಕೊಂಡ್ರಲ್ಲಿ ಗುಹನನ್ನು ಆಗಾಗ ಮುಗುಳ್ನಗೆಯಿಂದ

ಕಡೆ ತನಕ ನಿನ್ನ ಜ್ಞಾಪಕ ಇಟ್ಕೊಳ್ತೆ. ನಮ್ಮನ್ನ ಆಚೆ ದಡ ಸೇರಿಸು. ಗುಹನು ತೆಪ್ಪವನ್ನು ಸಿದ್ಧಗೊಳಿಸುತ್ತಾನೆ.

ಹೇಳ್ತಾ ಇರುವಂತೆ ಶ್ರೀರಾಮಚಂದ್ರ ಕೇಳ್ತಾನೆ, ಗುಹಾ ನಾವೆಂದು ಮರೆಯೋದಿಲ್ಲ ಉಪಕಾರ, ನಮ್ಮನ್ನ ದಡ ಕಾಣಿಸಿದ್ದೀಯಲ್ಲ, ನಿಂಗೇನು ಪ್ರತಿಫಲ ಕೊಡಬೇಕೋ ಈಗ ನಮ್ ಕೈಯಲ್ಲಿಲ್ಲ. ಕಡೆ ತನಕ ನಿನ್ನನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು 14 ವರ್ಷ ಕಾಲದ ಮೇಲೆ ನಿನ್ನನ್ನ ಅಯೋಧ್ಯೆ ಕರೆಸಿ ಸತ್ಕರಿಸ್ತೀವಪ್ಪ, ಈಗ ನಮ್ಮ ಕೈಲಿ ಏನಿಲ್ಲ. ನೋಡಿ ಲಕ್ಷ್ಮೀಪತಿ ಪರಮಾತ್ಮನ ಕೈಲಿ ಏನಿಲ್ಲವಂತೆ. ಗುಹನಿಗಿದು ಗೊತ್ತಾಗಿದೆ. ಅಲ್ಲಿ ಗುಹಾ ಕೇವಲ ಬೇಡರ ರಾಜ ಅಂತ ಹೇಳಿಸ್ಕೊಂಡಿದ್ದಾನೆ, ಅವನು ಸಾಕ್ಷಾತ್ ಸ್ಕಂಧ ದೇವಸೇನಾನಿ, ಪರಮಾತ್ಮನ ಸೇವೆಗಾಗ್ತಾನೆ ಅವತಾರ ಮಾಡಿದ್ದಾನೆ ಆ ಹೆಸರಿನಲ್ಲಿ. ಅವನಿಗೆ ಅರ್ಥ ಆಯ್ತು. ಅವನಂತಾನೆ, ಸ್ವಾಮಿ ನೀನ್ ನನಗೇನು ಕೊಡಬೇಕಾದಿಲ್ಲ, ಯಾಕೆಂದ್ರೆ ನಂದು ನಿಂದು ಕೆಲಸ ಒಂದೇ, ಒಂದೇ ಕಸುಬಿನವರು ನಾವು ಅಂದ. ಲಕ್ಷ್ಮಣನಿಗೆ ಸಿಟ್ಟು ಬಂತಿದ್ರಿಂದ ಪುರುಷೋತ್ತಮನಾದ ರಘುರಾಮಚಂದ್ರ ಮನೆಯಲ್ಲಿ ಕಾಡಾಡಿಯಾದಿ ಬೇಡೆಯಲ್ಲಿ ಇಬ್ರು ಉದ್ಯೋಗ ಒಂದೇ ಅಂತಾನಲ್ಲ, ಹಾಗೆ ಹೇಳ್ತಾರೆ. ಹಾಗೆಲ್ಲವೋ ಲಕ್ಷ್ಮಣ ಸಿಟ್ಟು ಮಾಡಬೇಡ, ನಾನು ನದಿ ದಾಟಿಸೋಮ, ನಿನ್ನ ಅಣ್ಣ ರಾಮಚಂದ್ರ ಈ ಭವಸಾಗರವನ್ನು ದಾಟಿಸೋ, ನಮ್ಮ ಇಬ್ಬರದೇ ಒಂದೇ ಕೆಲಸ. ಓಡಿ ಬಂದು ರಾಮನ ಪಾದವನ್ನು ಚುಂಬಿಸಿ ಹೇಳ್ತಾನೆ, ರಘುವರ ನೀನ್ ನನಗೇನ್ ಕೊಡಬೇಕಾಗ್ತಿಲ್ಲ, ನಿನ್ನನ್ನು ನಾನು ನದಿ ದಾಟಿಸಿದ್ದಕ್ಕೆ ನನ್ನನ್ನು ಈ ಭವಸಾಗರದಿಂದ ದಾಟಿಸೋ ತಂದೆ, ಇದಕ್ಕಿಂತ ಹೆಚ್ಚಿನದ್ದೇನು. ನೋಡಿ ಋಷಿ ಮುನಿಗಳು ಯಾವ್ಯಾವ ರೂಪದಿಂದ ಬಂದು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಯ್ತಪ್ಪ,

ಸರೀಶ್ರಪಗಳು, ಹುಳಹಪ್ಪಟೆಗಳು, ದಾರಿಯಲ್ಲಿ ಭೀಕರವಾದಂತಹ ನಂಜುಳ್ಳ ಮುಳ್ಳುಗಳು, ಬರಿಗಾಲಿಂದ ಮೂವರು ಪ್ರವೇಶಿಸಿದರು. ಹಗಲುಗತ್ತಲೆಯಂತಿರತಕ್ಕಂಥ ವನದಲ್ಲಿ

ಕಾಲ ಬರಲಿ, ನಿನ್ನ ಋಣ ತೀರಿಸ್ತೇವೆ ಹೀಗೆ ಹೇಳುವ ಪರಮಾತ್ಮನ ಆ ಮಾನುಷ ಲೀಲೆಯನ್ನು ಕಂಡು ದೇವತೆಗಳು ಕೂಡ ಹಿಗ್ಗುತ್ತಾ ಇದ್ದಾರಂತೆ. ಆ ಗುಹ ತೋರಿದ ಮಾರ್ಗದಿಂದ ಗೊಂಡಾರಣ್ಯವನ್ನು ಹೊಕ್ಕರು. ಸಿದ್ಧವಾದ ದಾರಿಗಳು ಉಂಟೆ, ಅಲ್ಲಿ ಇಲ್ಲಿ ಮರದ ಮೇಲೆ ಹೆಬ್ಬಾವುಗಳು ನಿಮಿರುತ್ತಾ ಇವೆ. ಗುಹೆಯಿಂದ ಖರ್ಜಿಸ್ತಾ ಸಿಂಹ ಹೊರಕ್ಕೆ ಬಿದ್ದಿದೆ. ಹಸಿದ ಹೆಬ್ಬುಲಿಗಳು ಬೇಟೆಯಾಡಲಿಕ್ಕೆ ಕಾದು ನಿಂತಿವೆ.

ಕುಳಿತುಕೊಳ್ತಾಳೆ ರಾಜಕುಮಾರಿ. ಕಾಲೊಡೆದು ನೆತ್ತರು ಸೋರ್ತಾ ಇದೆ, ಬಿಸು ಸುಯಿತಾಳೆ, ಬಳಲಿದಳು, ಬಾಡಿದಳು, ಬೆಂಡಾದಳು, ಅಳುಕಿದಳು, ಬಳುಕಿದಳು, ಒಂದು ಹೆಜ್ಜೆ ಮುಂದಿಡಲಾಗದೆ ಇನ್ನೆ ನೀನು ಕಾಣನ. ಇನ್ನು ಎಷ್ಟು ದೂರಪ್ಪ ನಾವು

ಇನ್ ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ ಇಂಥ ಸ್ಥಿತಿ. ಒಂದಿನ, ಎರಡು ದಿನ, ಮೂರು ದಿನ, ದಿನಗಳ ಎಣಿಕೆ ಏನು? 14 ವರ್ಷವಲ್ವೇ ಅದು. ದಿನಗಳ ಎಣಿಕೆ ಏನು? ನಡೆ ನಡೆದು ನಡೆಗೆಟ್ಟು ಇನ್ನು ಒಂದೇ ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ. ಹಾಗೇನು ಮಾಡ್ತಾಳೆ?

ತನ್ನ ದೇಹದ ಭಾರವನ್ನ ರಾಮನ ಮೈ ಮೇಲೆ ಬಿಟ್ಟು ಅವನ ಹೆಗಲಿಗೆ ಕೈಯಿಟ್ಟು ರಾಮ ಇನ್ನೆನಿತು ದೂರಕ್ಕ ಅನ್ನ. ಅದು ಹೋಮದ ಧೂಮ ಕಾಣಿಸ್ತಾ ಇದೆ ಜಾನಕಿ, ಇಲ್ಲೆಲ್ಲೋ ಆಶ್ರಮ ಇರಬೇಕು. ದೇವತೆಗಳು ಭುವಿಗಿಳಿದು ಬರಲಿಕ್ಕಿಟ್ಟ ಏಣಿಯಂತ ಹೋಮದ ಧೂಮ ನೋಡು, ಕಿವಿಗೊಟ್ಟು ಕೇಳು ವೇದದ ಸ್ವರಗಳ ಪೆಂಪು, ಈ ತರು ಲತೆಗಳ ಯಾವ ತಂಪು, ಪಕ್ಷಿಗಳ ಯಾವ ಗಾನದ ಇಂಪು, ಆ ಪುಷ್ಪಗಳ ಕಂಪು ನಿನಗೆ ಆನಂದ ಕೊಡುವುದಿಲ್ಲವೆ ನೋಡು.

ನಮ್ಮ ಅರಮನೆಗಿಂತ ಆ ಭೋಗದ ಬಂಧನಕ್ಕಿಂತ ಈ ಸುಂದರವಾದ ಪ್ರಕೃತಿಯ ಠಾವು ನೋಡು, ಇಲ್ಲೆಲ್ಲೋ ಋಷಿಗಳ ಆಶ್ರಮ ಕಾಣಿಸ್ತಾ ಇದೆ ಎಂಬಾಗ ಯಾರೋ ಇದ್ರ ಸುಳಿದಂತಾಯಿತು. ಭರದ್ವಾಜರಿಗೆ ಮೊದಲನೇ ದಿನ ಅವರು ಧ್ಯಾನ ಸಮಾಧಿಯಲ್ಲಿ ಕುಳಿತಾಗ ದಿವ್ಯ ಜ್ಯೋತಿ ಒಂದು ಮಾನವ ರೂಪದಿಂದ ನಿನ್ನಲ್ಲಿಗೆ ಬರುತ್ತದೆ ಎಂಬ ಸೂಚನೆ ದೊರಕಿತ್ತು. ಹಾರೀತಾಂಬ ಶಿಷ್ಯರನ್ನು ಕರೆದು ಯಾರೋ ಮಹಾತ್ಮ ಬರ್ತಾನೆ ಆಶ್ರಮದ ಬಳಿ ಯಾರಾದ್ರೂ ಸುಳಿದ್ರೆ ಕರ್ಕೊಂಡು ಬಾ ಅಂತ ಹೇಳಿದ್ನಂತೆ. ಜ್ಞಾನಿಗಳಿಗೆ ಪರಮಾತ್ಮ ಧ್ಯಾನದಲ್ಲಿ

ಅವನ ಸ್ವಾಗತಕ್ಕೆ ನೀವು ಸಿದ್ಧರಾಗಬೇಕು ಅಂತನ್ನುವಾಗ ಆ ಹಾರೀತ ಕಾಯ್ತಾ ನಿಂತಿದ್ದ ಯಾರು ಬರುತ್ತಾನೆ ಅಂತ. ದೂರದಲ್ಲಿ ರಾಮನನ್ನು ನೋಡಿದ ಕ್ಷಣವೇ, ಲಕ್ಷ್ಮಣನ್ ನೋಡಿದ ಕ್ಷಣ, ಹಾರೀತ ಬಂದು ಯಾರೀತನೆಂದು ಯಾರಿರಬಹುದಪ್ಪ, ಹೋಗಿ ಕರೀತ, ಮುನಿಗಳು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಕರೆಯುವಾಗ ಭರದ್ವಾಜರು ಆ ಧ್ಯಾನ ಸ್ಥಿತಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಆದಿಶೇಷನಿಂದೊಳಗೂಡಿ ಬರತಕ್ಕಂಥದ್ದನ್ನು ಗಮನಿಸುತ್ತಾರೆ. ಅದು ದಿವ್ಯತೆ. ಆ ದಿವ್ಯತೆ ಅಂತಕ್ಕಂಥದ್ದು ಬರೀ ಚರ್ಮಚಕ್ಷು ಗೋಚರವಲ್ಲ, ಈ ಇಂದ್ರಿಯಗಳಿಗೆ ಅದನ್ನೆಲ್ಲ ತೊಡಕೊಳ್ಳುವ ಶಕ್ತಿಯೂ ಇಲ್ಲ, ಜ್ಞಾನಿಗಳಿಗೆ ಮಾತ್ರ ಅದು ಸಾಧ್ಯ. ಆಗಲೇ ಭರದ್ವಾಜರ ಪತ್ನಿ ಋಷಿಕನ್ಯರು ಹೋಗಿ ಸೀತೆಯನ್ನು ಕರೆದುಕೊಂಡು ಬರ್ತಾರೆ. ಆನಂದದಿಂದ ಮಗಳೇ ಮನೆ ಸೇರ್ದಳೆನೆ, ಹೇಗೆ ತವರು ಮನೆಗೆ ಬಂದ್ರೆ ಆ ಮಗಳು ಎಷ್ಟು ಸಂತೋಷ ಪಡ್ತಾ ಎಂದು ಹಾಗೆ ಸಂತೋಷಪಟ್ಟು ಒಳಗೆ ಕರ್ಕೊಂಡು ಹೋಗ್ತಾರೆ. ಯಮುನಾ ನದಿಯ ದಕ್ಷಿಣ ತೀರವನ್ನು ಹಿಡಿದು ಬಂದವರು, ಹಣ್ಣು ಹಂಪಲೆಲ್ಲ ಸಂಗ್ರಹ ಮಾಡಿಕೊಂಡು ಬಂದವರು. ಒಂದು ರಾತ್ರಿ ಅಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಭರದ್ವಾಜರು ಒಂದು ರಾತ್ರಿಯಲ್ಲಿ ಆ ಪರಮಾತ್ಮ ಸೇವೆ ಮಾಡತಕ್ಕಂತಹ ಭಾಗ್ಯ ದೊರಕಿತು. ಗೌತಮನನ್ನ ಭರದ್ವಾಜರನ್ನ ಎಂತೆಂಥ ಋಷಿಗಳನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಪರಮಾತ್ಮ ವನವಾಸ ಉದ್ದೇಶದಿಂದ ಬಂದಿದ್ದಾರೆ. ಒಂದು ರಾತ್ರಿ ಮಾತ್ರ ಕಳೆದು ನಮಗೆ ಮುಂದೆ ಸುಖವಾಗಿರಲಿಕ್ಕೆ ಸುರಕ್ಷಿತ ಸ್ಥಳ ಯಾವುದು ಅಂತ ಕೇಳಿದಾಗ ಅದು ಚಿತ್ರಕೂಟ ಅಂತ ತಿಳಿಯಪಡಿಸಿದರು ಭರದ್ವಾಜರು. 14 ವರ್ಷ ಕಳೆದ ಮೇಲೆ ಮತ್ತೆ ಸಂಧಿಸೋಣ, ಆಶೀರ್ವಾದ ವಿರಳೆಂಬುದಾಗಿ ಚಿತ್ರಕೂಟದಗಳಿಗೆ ಹೊರಡ್ತಾರೆ ಇಬ್ರು ಕೂಡ. ಆಗಲ್ಲಿ ಮುಂದೆ ಶ್ರೀರಾಮ, ಮಧ್ಯದಲ್ಲಿ ಸೀತಾದೇವಿ, ಹಿಂದಿನಿಂದ ಲಕ್ಷ್ಮಣ, ಹೀಗೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಂತೆ ತತ್ವಜ್ಞಾನಿಗಳು ವಿವೇಚನೆ ಮಾಡ್ತಾರೆ, ಶ್ರೀಮನ್ನಾರಾಯಣ ಮುಂದೆ, ಮಧ್ಯ ಲಕ್ಷ್ಮಿ ಮಾಯೆಯವಳು, ಹಿಂದೆ ಲಕ್ಷ್ಮಣ ಅವ ಜೀವ ತತ್ವ. ಈ ಜೀವರಿಗೆ ಭಗವಂತನ ದರ್ಶನ ಆಗಲಿಕ್ಕೆ ಈ ಮಾಯೆ ಅಡ್ಡವಾಗಿರುತ್ತದೆ. ಯಾವಾಗ ಮಾಯೆ ಸ್ವಲ್ಪ ಆಚೆಗೆ ಸರಿದು ಬಿಡ್ತಾಳೋ ಆಗ ಪರಮಾತ್ಮನ ದರ್ಶನವಾಗ್ತದೆ. ಅದಕ್ಕೆ ಈ ಲಕ್ಷ್ಮಣನಿಗೆ ರಾಮ ಕಾಣಿಸೋದಿಲ್ಲ, ಸೀತೆ ಮಧ್ಯೆ ಇರುವುದರಿಂದ. ಅದಕ್ಕಾಗಿ ಲಕ್ಷ್ಮಣ ಹೇಳುತ್ತಿದ್ದಂತೆ, ಅತ್ತಿಗೆ ನಿನ್ನ ಕುತ್ತಿಗೆ ಸ್ವಲ್ಪ ಓರೆ ಮಾಡೆ, ನಾನು ರಾಮನ್ ನೋಡಬೇಕು ಅಂತ ಹೇಳ್ತಿದ್ಲು. ಇಂತಹ ತತ್ವಜ್ಞಾನ ವಿಚಾರ ತಿಳಿಯಪಡಿಸಿದ್ದ. ಬರ್ತಾ ಬರ್ತಾ ಚಿತ್ರಕೂಟದ ಬಳಿಯಲ್ಲಿ ಇತಿ ಸೀತಾರಾಮಶ್ಚ ಲಕ್ಷ್ಮಣಶ್ಚ ಕೃತಾಂಜಲಿ ಅಭಿಗಮ್ಯಾಶ್ರಮಂ ಸರ್ವೇ ವಾಲ್ಮೀಕಿ ಅಭಿವಾದಯನ್ ಅಂದಿದ್ದ. ಅಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮವನ್ನು ಕಂಡು ಅವನಿಗೆ ನಮಸ್ಕಾರ ಮಾಡಿ ನೇರವಾಗಿ ಚಿತ್ರಕೂಟ

ರಾಮ ಲಕ್ಷ್ಮಣ ಪತಿವ್ರತೆಯಾದ ವೈದೇಹಿ ಸೀತೆ ಅನಾಥನಂತೆ ನಾನು ಸಾಯ್ತಾ ಇದ್ದೇನಲ್ಲ. ರಾಮನಂತಹ ಪುತ್ರನಿದ್ದು ನಾನು ಅನಾಥನೇ. ತಪಸ್ವಿನಿ ಸೀತೆ, ದಿಕ್ಕಿಲ್ಲದೆ ಸಂಕಟ ಪಡತಕ್ಕಂಥ ಸಾಯುವ ನನ್ನ ಕಡೆ ನಿಮಗೆ ಗಮನ ಇಲ್ವೇ? ರಾಮ ರಾಜನ ಸ್ವರ ಕ್ಷೀಣಿಸಿತು. ಆಲಿಗಳು ಮುರಿದು ಬಳಿಯಲ್ಲಿತ್ತಂಥ ಕೌಸಲ್ಯ ಸುಮಿತ್ರೆಯರು ಭಯಗೊಂಡಿದ್ದಾರೆ. ಹತ್ತಿರಕ್ಕೆ ಬಂದರೆ ನಿಶ್ಚೇಷ್ಟನಾಗಿದ್ದಾನೆ ರಾಜ. ಮಾತು ನಿಂತು ಹೋಗಿದೆ. ರಾಮ ರಾಮ ಅನ್ನುವುದು ರಾರಾ ಶಬ್ದಗಳು ಕೂಡ ಸಂಪೂರ್ಣವಾಗಿ ವಿರಮಿಸಿದವು. ದುಃಖದಿಂದ ಬಳಿಯಲ್ಲಿ ಬಂದು ಮೆತ್ತಗೆ ಅವನು ಮಾತಾಡಿಸಬೇಕು ಅಂದಾಗ ರಾಧೇನೋ ಗೊಣಗುತ್ತಾ ಇದ್ದಾನೆ. ವಶಿಷ್ಠ ವಾಮದೇವಾದಿಗಳೆಲ್ಲ ಬಂದು ನಿಂತಿದ್ದಾರೆ. ವಶಿಷ್ಠದ ಕಣ್ಣು ಕಂಬನಿಗೂಡಿದೆ. ಏನಾಗಿದೆಯೋ ರಾಮ? ತಾಯಂದ್ರು ಅಳ್ತಾ ಇದ್ದಾರೆ. ಏನೋ ಗೊಣಗುತ್ತಾ ಇದ್ದಾನೆ ರಾಜ ದಶರಥ. ತಾಂಡವ ತಾಂಡವ ಅಂತಕ್ಕಂತಹ ಶಬ್ದ ಹೊರಹೊಮ್ಮುತ್ತದೆ. ತನ್ನ ದುಃಖದ ಕಾರಣ ತಿಳಿಯುತ್ತದೆ. ಅಂದು ಮೃಗಬೇಟೆಗೆ ಹೋದಾಗ ವೈಶ್ಯ ಮುನಿಕುಮಾರ ತಾಂಡವನನ್ನ ಯಾವುದೋ ಮೃಗ ಅಂತೇಳಿದು ಆ ನೀರನ್ನ ತನ್ನ ಬಿಂದಿಗೆಯಲ್ಲಿ ತುಂಬಿಕೊಳ್ಳತಕ್ಕಂಥ ತಾಂಡವನನ್ನ ಬಾಣ ಹೊಡೆದು ಕೊಂದಾಗ ಕುರುಡರಾದ ವೃದ್ಧ ದಂಪತಿಗಳು ತಾಂಡವನ ತಂದೆ ತಾಯಂದರು, ದಶರಥ ನಮ್ಮ ಮಗು ನಮ್ಮ ಮರಣ ಕಾಲದಲ್ಲಿ ಹೇಗೆ ನಮ್ಮ ಬಳಿಯಲ್ಲಿ ಇಳಿದೇ ಹೋಯ್ತೋ ಹಾಗೆ ನಿನ್ನ ಮರಣ ಕಾಲದಲ್ಲಿ ನಿನ್ನ ಮಕ್ಕಳಿಗೆ ಸಿಗದೇ ಹೋಗಲಿ ಅಂತ ಶಾಪ ಕೊಟ್ಟಿದ್ದ. ವಶಿಷ್ಠರಿಗೆ ತಿಳಿದಿತ್ತು. ಎಲ್ಲರನ್ನು ಕರೆದು ಹೇಳಿದ್ರು ಪ್ರಾರಬ್ಧವಿದನ್ನು ಅನುಭವಿಸ್ತಾ ಇದ್ದಾನೆ. ರಾಜನ ಬಳಿಯಲ್ಲಿ ರಾಜ ರಾಜ ಅಂತ ಕರೆದ್ರೆ ಮೇಲನುತ್ತರವಿಲ್ಲದಿರೇ ತಾಂಡವನ ಪಿತೃ ಶಾಪವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬಾಯಿಂದ ಶಬ್ದ ಹೊರಹೊಮ್ಮುವುದಿಲ್ಲ. ಭೂಪಾಲಕನ ಮುಖ ಚೇಷ್ಟೆಯನ್ನು ಆ ಮರಣ ಚೇಷ್ಟೆಯನ್ನು ನೋಡಿದ್ರು ಕೌಸಲ್ಯ ಸುಮಿತ್ರ

ತಮ್ಮ ಹಣೆಯನ್ನ ಕುಂಕುಮದ ಹಣೆಯನ್ನ ಅವನ ಹಣೆಗೆ ಸಿಕ್ಕಿದ್ರು. ಅಯ್ಯೋ ನಮ್ಮ ಅಂಗಲದ ಭಾಗ್ಯ ಹೋಯ್ತಲ್ಲ ಎಂಬುದಾಗಿ ಸೆರಗು ಹಾಸಿ ಅವನ ಪಕ್ಕದಲ್ಲಿ ಮಲಗಿದ್ದಾರೆ, ಅಳತಾ ಇದ್ದಾರೆ. ಎಲ್ಲರೂ ಸಮಾಧಾನ ಪಡಿಸುತ್ತಾ ಇದ್ದಾರೆ. ಇತ್ತ ಕೇಕಯ ರಾಜ್ಯದಲ್ಲಿ ಭರತನಿಗೆ ಸ್ವಪ್ನ

ಮಾಡುತ್ತದೆ. ಪರಮಾತ್ಮನು ವಿಶ್ವನಾಮಕನಾಗಿ ಈ ಜಾಗೃತ ಪ್ರಪಂಚದ ಪರಿಚಯವನ್ನು ನಮಗೆ ಮಾಡಿಸಿಕೊಡ್ತಾರೆ. ತೈಜಸ ನಾಮಕನಾಗಿ ಸ್ವಪ್ನದಲ್ಲಿ ಅನೇಕ ಅನುಭವಗಳನ್ನು ಕೊಡ್ತಾರೆ. ಪ್ರಾಜ್ಞನಾಮಕನಾಗಿ ಜೀವನನ್ನು ನಿದ್ರಾದಿಗಳಲ್ಲಿ ತನ್ನ ತೋಳಲ್ಲಿ ತೆಗೆದುಕೊಳ್ತಾನಂತೆ. ಹಾಗೆ ಭಗವಂತ ತೈಜಸ ನಾಮಕನಾಗಿ ಸೂಚನೆಯನ್ನು ಮೊದಲೇ ಕೊಟ್ಟ ಭರತನಿಗೆ, ಸ್ವಪ್ನ ನೋಡ್ತಾಳೆ.

ಗಂಧ, ಕೆಂಪು ಹೂವಿನ ಮಾಲೆ ಹಾಕೊಂಡಿದ್ದಾನೆ. ಬೆಟ್ಟದಿಂದ ಯಾವುದೋ ಒಂದು ಗರ್ತಕ್ಕೆ ಉರುಳದಂತಿದ್ದಾನೆ. ಮೈಗೆಲ್ಲ ತೈಲ ಹಚ್ಚಿಕೊಂಡದ್ದು ಮಾತ್ರವಲ್ಲ, ಸೆಗಣಿಯ ಹೊಂಡದಲ್ಲಿ ಬಿದ್ದು ಈಜಾಡ್ತಾನೆ. ಮೇಲಕ್ಕೆ ಬರಲಿಕ್ಕಾಗದೆ ತಕ್ಷಣ ಆ ದೃಶ್ಯ ಮಾಯವಾಯಿತು. ಮೇಲೆ ನೋಡ್ತಾನೆ, ಕಡಲೊಣಗಿ ಗ್ರಹ ತಾರೆ ಚಂದ್ರರು ಪೊಡೆವು.

ಹಾಗೆ, ಗ್ರಹ ತಾರೆಗಳು ಉರುಳಿದ ಹಾಗೆ, ಮನೆಗಳೆಲ್ಲ ಬೆಂಕಿ ಹೊತ್ತುಕೊಳ್ಳುವ ಹಾಗೆ, ಇದನ್ನು ನೋಡ್ತಾನೆ ಎಲ್ಲೆಲ್ಲೂ ಕತ್ತಲು ತುಂಬಿದೆ. ಆ ದೃಶ್ಯ ಮಾಯವಾಯಿತು. ತಮ್ಮ ಪಟ್ಟದ ಆನೆ ಶತ್ರುಂಜಯ ಅದು ಅಳುತ್ತಾ ಇದೆ. ಒಂದೊಂದನ್ನೇ ನೋಡ್ತಾನೆ. ಕತ್ತೆ ಒಂದು ರಥವನ್ನು ಎಳೆಯುತ್ತದೆ, ಅದರಲ್ಲಿ ಕುಳಿತಂತ ರಥಿಕ ತನ್ನ ತಂದೆ. ಇದನ್ನು ನೋಡಿ ಒಂದು ನಿಮಿಷ ತೊಳುವುದೇ ಹೊರಡಬೇಕು ಅನ್ನೋದ್ರೊಳಗೆ ಶೀಘ್ರಗಾಮಿಗಳಾದ ಅಯೋಧ್ಯೆಯಿಂದ ಬಂದ ಅಶ್ವಾರೋಹಿಗಳು ಹೇಳಿದರು, ನಡೆದ ಘಟನೆ ಏನು ಅಂತ ಹೇಳಲಿಲ್ಲ, ವಸಿಷ್ಠರು ನೀನು ಬೇಗನೆ ಬರಬೇಕು ಅಂತ ಹೇಳಿದ್ದಾರೆ ಅಂತ. ಆಗ ಭರತ ಊಹಿಸ್ತಾರೆ, ನಮ್ಮ ತಂದೆ ಇದ್ದಿದ್ರೆ ತಂದೆ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಕಳಿಸ್ಬೇಕಾಗಿತ್ತು, ವಸಿಷ್ಠರು ಬರ್ಲಿಕ್ಕೆ ಹೇಳಿದ್ದಾರೆ ಅಂದ ಬಳಿಕ ತಂದೆಯ ಸ್ಥಾನದಲ್ಲಿ ಇರತಕ್ಕಂಥವ್ರು ಪುರೋಹಿತರು. ಈಗ ಪುರೋಹಿತರು ಕರೆಸೋದು ಯಾತಕ್ಕೆ, ಏನೋ ಕಾರ್ಯವಿರಬೇಕು, ಮಂಗಳವೋ ಅಮಂಗಳವೋ ವೇಳೆ ಮಾಡದೆ ಶೀಘ್ರಗಾಮಿಗಳಾದಂತಹ ಅಶ್ವಾರೋಹಿಗಳ ಜೊತೆಗೆ ರಥವನ್ನೇರಿ ಹೊರಡ್ತಾ ಇದ್ದಾರಂತೆ. ಎಲ್ಲೂ ತೊಳುವಲಿಲ್ಲ, ಶಿಲಾವಹ ನದಿಯನ್ನು ದಾಟಿ ಚೈತ್ರ ರಥಕ್ಕೆ ಬಂದು ಸರಸ್ವತಿ ಗಂಗೆಗಳನ್ನು ದಾಟಿ ಮತ್ಸ್ಯ ದೇಶವನ್ನ ಆರುಂಡ ಬಲವನ್ನ ಮೀರಿ ಯಮುನೆಯನ್ನು ದಾಟಿ ಧಾವಿಸಿ ಧಾವಿಸಿ ಭಾಗೀರಥಿಯ ಬಳಿಗಾಗಿ ಬಂದು ವಾಗ್ಭಟದಿಂದ ವಿಶ್ರಾಂತಿ ಬಯಸದೆ ಏಳನೆಯ ರಾತ್ರಿ ಅಯೋಧ್ಯ ಪ್ರವೇಶ ಮಾಡ್ತಾರೆ. ಒಳ ಕಾಲಿಟ್ರೆ ಭರತನನ್ನು ಕಂಡಾಕ್ಷಣ ಊರ ಜನರೆಲ್ಲ ಬಾಗಿಲು ಮುಚ್ಚಿಬಿಟ್ರು, ಸ್ವಾಗತವಿಲ್ಲ, ಕರೆಯುವವರಿಲ್ಲ. ಭರತ ಶತ್ರುಘ್ನಪ್ಪಿಕೊಂಡು, ತಮ್ಮ ನಮ್ಮ ಪ್ರಜೆಗಳಿಗೆ ನಾವು ಬೇಡವಾಗವಲ್ಲ, ಇದು ಏನೇನು ಅಂತ ಮುಂದಕ್ಕೆ ಬರ್ತಾ ಇದ್ದಾನೆ. ಎಲ್ಲಿ ಕಂಡರೂ ಕೂಡ ಮಹಾನ್ ಮೌನ ತುಂಬಿದೆ.

ಕಷ್ಟದಲ್ವೇ, ಆದ್ರೆ ಇದು ನಿಜ ಶಾಂತಿ ಅಲ್ಲ, ಸ್ಮಶಾನ ಶಾಂತಿ. ಒಳಗೇನೋ ದುಃಖ ತುಂಬಿದಾಗಿದೆ. ವಿಷಣ್ಣ ವಿಷಣ್ಣ ಗಾತ್ರನಾಗಿರ್ತಕ್ಕಂಥ ಮುಂದ್ ಮುಂದ್ ಬರ್ತಾ ಇದ್ದಾನೆ. ವೈಡಂತವೆಂಬ ಮಹಾದ್ವಾರ ಅದು ಮುಚ್ಚಲ್ಪಟ್ಟಿತ್ತು. ಎಂದೆಂದೂ ಅಯೋಧ್ಯೆ ಮಹಾದ್ವಾರ ಮುಚ್ಚೋದಿಲ್ಲ, ಇವತ್ತು ಮುಚ್ಚಿದ್ದಾರೆ. ಶತ್ರುಂಜಯ ಅಂತಕ್ಕಂಥ ಪಟ್ಟದ ಆನೆ ತಂದೆಯದ್ದು ಅದು ಹುಡಿಯಲ್ಲಿ ಹೊರಳಾಡ್ತಾ ಇದೆ. ಕೋವಿದಾರ ಧ್ವಜ ಪಾರಿಜಾತಕದ ಎರಡು ಎಲೆಗಳನ್ನು ಸಂಕೇತಿಸತಕ್ಕಂತಹ, ಅಂದ್ರೆ ಆ ರಾಷ್ಟ್ರದ ಧ್ವಜವಾಗಿರುವ ಸಂಕೇತ ಧ್ವಜ ಕೆಳಕಿಳಿದೆ. ಏನೂ ಆಗಿದೆ ಅಂತ ಮುಂದೆ ಮುಂದೆ ಓಡಿ ಬಂದು ನೇರವಾಗಿ ರಾಜಸಭೆಗೆ ಬರ್ತಾ ಇದ್ದ. ಅಲ್ಲಿ ಏನ್ ಮಾಡಿದ್ದಾರಂದ್ರೆ ದಶರಥನ ಮರಣ ವಾರ್ತೆಯನ್ನ ಇದ್ದಕ್ಕಿದ್ದಾಗ ಹೇಳಿದರೆ ಭರತನ ಮೇಲೆ ದುಷ್ಪರಿಣಾಮ ಆದೀತು ಅಂತ ಒಂದು ಉಪಾಯ ಮಾಡಿದ್ದಾರಂತೆ. ರಘು ದಿಲೀಪ ಮೊದಲಾದ ಪಿತೃಗಳ ತೈಲ ಚಿತ್ರಗಳನ್ನಿಟ್ಟಿದ್ದಾರೆ ಆ ರಾಜಸಭೆಯಲ್ಲಿ. ದಶರಥನ ಒಂದು ತೈಲ ಚಿತ್ರವನ್ನು ಬರೆಸಿ ಆ ಪಿತೃಗಳ ಸಾಲಿನಲ್ಲಿ ಇಟ್ಬಿಟ್ರು. ಬಂದಾಕ್ಷಣ ಭರತ ಅದನ್ನು ನೋಡಬೇಕು, ತನ್ನ ತಂದೆ ಪಿತೃಗಳ ಸಾಲಿಗೆ ಸೇರಿದ ಅಂತ ಅವನಿಗೆ ಗೊತ್ತಾಗಬೇಕು. ಆ ಪ್ರಕಾರ ಇಟ್ಟಿದ್ದಾರೆ. ಯಾಕಂದ್ರೆ ಪೂರ್ವ ಕಾಲದಲ್ಲಿ ಮನುಷ್ಯ ಬದುಕಿದ್ದಾಗಲೇ ಅವನ ಚಿತ್ರವನ್ನು ಬಿಡಿಸುವ ಪದ್ಧತಿ ಇರಲಿಲ್ಲ. ಅವನು ತೀರಿದ ಬಳಿಕವೇ ಅವನೊಂದು ಚಿತ್ರ ಇಡುವ ಪದ್ಧತಿ ಇತ್ತಾದ್ರಿಂದಾಗಿ ಹಾಗ ಚಿತ್ರ ನೋಡಿದ ಕ್ಷಣ ತಂದೆ ಸಗ್ಗವನ್ನು ಸೇರಿದ ಅಂತ ಅವರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಆ ಚಿತ್ರವನ್ನು ಅಲ್ಲಿಟ್ಟಿದ್ದಾರೆ. ಬಂದ ಕ್ಷಣ ಅದನ್ನು ನೋಡ್ತಾರೆ. ಹಿಂದಗದ ಅಪ್ಪಿಕೊಂಡ ಶತ್ರುಘ್ನನನ್ನ, ಅನಾಥರಾದವು ನಾವು. ಶತ್ರುಘ್ನ ಹೇಳಿದ, ತಂದೆಯ ಸಮಾನನಾಗಿರತಕ್ಕಂಥ ರಾಮನಿದ್ದಾನೆ, ನಮ್ಮ ರಾಮದೇವ ನಮ್ಮ ಅಣ್ಣ, ಅವನಲ್ಲಿದ್ದಾನೆ. ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಬರ್ತಾನೆ. ದಾರಿಯಲ್ಲಿ ಕೈಕೆ ಮಗನ ಸ್ವಾಗತಕ್ಕೆ ನಿಂತಿದ್ದಾಳೆ. ಭರತ ಬಾ ಬಾ ನಗುತ್ತಾಳೆ. ಇದೇನು ವಿಚಿತ್ರ, ಒಂದೆಡೆಯಲ್ಲಿ ತಂದೆ ಪಿತೃಲೋಕ ಸೇರಿದಂತಹ ಚಿತ್ರ ಇದೆ, ನಮ್ಮಮ್ಮ ನಗ್ತಾ ಇದ್ದಾಳೆ. ಓಡಿ ಬಂದು ಅಮ್ಮ ನನ್ನ ತಂದೆಯಲ್ಲಿ ತಂದೆಯಲ್ಲಿ ಅಂತ ಕೇಳ್ತಾ. ಕೈಕೆ ಅಂದ್ಳು, ನೀನಷ್ಟೆಲ್ಲ ಗಾಬರಿ ಯಾಕೆ ಮಾಡ, ಎಲ್ಲರೂ ಒಂದ್ ದಿವಸ ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ನಿಮ್ ತಂದೆ ಹೋದ, ಅದ್ರಲ್ಲೇನು ವಿಶೇಷವಿಲ್ಲ. ಭರತ ಶತ್ರುಘ್ನ ಕಾಣಿಸ್ತದೆ. ಇದೇನು ಅಮ್ಮ, ತಂದೆ ನಮ್ಮನ್ನು ಬಿಟ್ಟು ತಗಲಿದನೆ, ಪರಲೋಕ ಸೇರಿದನೆ. ನಮ್ಮ ಅಣ್ಣ ರಾಮಚಂದ್ರನಲ್ಲಿ ಆ ಪ್ರಭುವಿನ ಮುಖಾರವಿಂದ ನೋಡಬೇಕು ಅವನಲ್ಲಿ. ಆಗ ಹೇಳ್ತಾಳೆ, ನಿನಗೆ ರಾಜ್ಯ ನಿಷ್ಕಂಟಕವಾಗಲೆಂಬುದಾಗಿ ನಾನು ಎರಡು ವರಗಳನ್ನು ಕೇಳಿ ನಿನಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ ಅಂತ ರಾಮನನ್ನ ನಾನೇ ವನ ಕಟ್ಟಿದೆ. ಅಲ್ಲಿ ತನಕ ಭರತ ಸುಮ್ಮನಿದ್ದ. ಈಗ ಮಾತ್ರ ಒಂದು ನಿಮಿಷ ತೊಳಗಲಿಲ್ಲ. ತಾಯಿ ಅಂತಕ್ಕಂತ ಮೋಹ ತೋರ್ಲಿಕ್ಕೆ ಅವಕಾಶವಿಲ್ಲ. ನನ್ನನ್ನು ಯಾವ ಚಂದ್ರ ದಿವಾಕರ ಭರತನಾದ ನನ್ನನ್ನು ಅಪವಾದದಲ್ಲಿ ಹಾಕಿದೆಯಲ್ಲ ಪಾಪಿ, ನೀನು ಅಗ್ನಿ ಪ್ರವೇಶ ಮಾಡಿ ಸಾಯು, ಇಲ್ಲ ನಿನ್ನ ಕತ್ತಿಗೆ ಹಗ್ಗ ಕಟ್ಟಿಸಿ ನಿನ್ನನ್ನು ಸಾಯಿಸುವಂತೆ ಮಾಡ್ತೇನೆ. ನಿನ್ನ ತಾಯಿಯೇ ಕೊಲ್ಲುತ್ತೇನೆ ಅಂತ ಹೋಗ್ತಾನೆ. ಕೈಗೆ ಮಂಥನೆಯನ್ನು ಬಧಿಸ್ತೇನೆ ಅಂತ ಶತ್ರುಗಳು ಮುಂದಕ್ಕೆ ಹೋಗ್ತಾನೆ. ವಸಿಷ್ಠ ಸಮಾಧಾನ ಪಡಿಸಿದ್ರು, ಭರತ ನೀ ಮಾಡುವುದು ಯೋಗ್ಯವೇ ಆದರೂ ಕೂಡ ಇದು ರಾಮನಿಗೆ ಪ್ರಿಯವಾದ ಕೆಲಸ ಅಲ್ಲ. ನೀನು ರಾಮಭಕ್ತ ಅಂದ ಮೇಲೆ ರಾಮನಿಗೆ ಪ್ರಿಯವಾದ ಕೆಲಸ ಮಾಡಬೇಕು. ಪ್ರತಿಜ್ಞಾಬದ್ಧನಾಗ್ತಾರೆ. ನೀವು ಯಾರು ಏನೇ ಹೇಳಿ ನನ್ನ ಅಣ್ಣನೇ ಇವರು ರಾಜನಾಗತಕ್ಕಂಥದ್ದು, ನಾನು ಅಪೇಕ್ಷಿಸ್ತಕ್ಕಂಥವನಲ್ಲ. ಅದೇನೇ ಇರಲಿ

ತಂದೆಯ ಶವದ ಮುಂದೆ ನಿಂತು ಕೈ ಜೋಡಿಸುತ್ತಾನೆ. ಅಪರಾಧ ಇಲ್ಲ ನನ್ನಲ್ಲೆಂಬುದಾಗಿ. ಉತ್ತರ ಕ್ರಿಯೆ ಮುಗಿದ ಬಳಿಕ ಚತುರಂಗಬಲ ಸಮೇತನಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಯಾರೊಬ್ಬರು ಇಲ್ಲಿ ತಳವಲಾಗದು, ಶ್ರೀರಾಮನೇ ಅರಸಾಗತಕ್ಕಂಥವ, ಹೊರಡ್ರೆ ಎಲ್ಲ ಅಂತಾನೆ.

ಕುಲ ಸಮೇತನಾಗಿ ಎಲ್ಲಿಯೂ ತಳುವುದೆ ತಮಸಾ ನದಿಯ ತೀರಕ್ಕೆ ಬರ್ತಾರೆ. ಎಲ್ಲಾ ಸೈನ್ಯ ಸಮೇತ ಬಂದಿದ್ದಾರೆ. ಅಲ್ಲಿ ಈ ಜಾಗದಲ್ಲಿ ರಾಮಚಂದ್ರ ಮಲಗಿದ್ದ ಅಂತ ಸುಮಂತ್ರ ತೋರಿಸ್ತಾನೆ. ಭರತ ಸ್ಥಳ ನೋಡ್ತಾನೆ. ರಾಮ ಮಲಗಿದಾಗ ಅವನ ದೇಹ ಸ್ಪರ್ಶವಾದಂತಹ ಸೊಪ್ಪೆಲ್ಲ ಅಲ್ಲೇ ಬಿದ್ದಿದೆ. ತಾನು ಅಲ್ಲಿ ಮೂರ್ಛಾಪನ್ನನಾಗಿ ಬಿದ್ದು ಆ ಸ್ಥಳದಲ್ಲಿ ಹೊರಳಾಡ್ತಾ ಇದ್ದಾನೆ ರಾಮಚಂದ್ರ. ತಮ್ಮನಾದಂತ ಭರತನಿಗೆ ಸುಪತ್ತಿಗೆಯನ್ನು ಬಿಟ್ಟು ನೀನು ಕಲ್ಲು ಮುಳ್ಳು ಮೇಲೆ ಬಂದು ಮಲಗಿದೆಯಾ ಅಂತ ಅಲ್ಲಿ ಹೊರಳಾಡ್ತಾನೆ. ಆಗಲೇ ಅಲ್ಲೊಂದು ಮುಳ್ಳಿನ ಪೊದೆಗೆ ಒಂದು ದೊರಗಾದ ನೂಲು ಸಿಕ್ಕಿ ಬಿದ್ದಿದೆ. ಅದನ್ನು ತೋರಿಸ್ತಾನೆ ಸುಮಂತ್ರ. ಇಂತಹ ದೊರಗಾದ ನೂಲಿನಿಂದ ಮಾಡಿದ ಒಲಕ್ಕಲವನ್ನು ಧರಿಸಿ ಶ್ರೀರಾಮ ಹೋಗಿದ್ದಾನೆ. ಇದನ್ನು ಕೇಳಿದ ಅಕ್ಷರ ಭರತನು ರಘುವರ, ನಾ ಮಾಡಿದ ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆ? ಎಲ್ಲಿಯೂ ತೊಳುವುದೇ ಶೃಂಗವೇನ ಪುರಕ್ ಬರ್ತಾರೆ. ಅಲ್ಲಿ ಗುಹಾ ಭರತನನ್ನು ಕಂಡು ಕೊಂಚ ಸಂದೇಹ ಪಡ್ತಾನೆ. ಇವ ಚತುರಂಗ ಬಲ ಸಹಿತನಾಗಿ ಯಾಕೆ ಬಂದ? ಅಲ್ಲಿ ಬಂದು ಗುಹನ ಆತಿಥ್ಯವನ್ನೇನು ಒಪ್ಪದೆ ನಮ್ಮ ನದಿ ದಾಟಿಸು, ನೀನ್ ತಿಳಿದವನಲ್ವೇ, ನೀ ಹೇಳು ನಮ್ಮ ರಾಮ ಎಲ್ಲಿಗೆ ಹೋಗಿದ್ದಾನೆ?

0: ರಘುರಾಮಚಂದ್ರನ ದರ್ಶನ ನನಗೆ ಮಾಡಿಸೆಂಬುದಾಗಿ ಅವನ ಮಾರ್ಗದರ್ಶನದಲ್ಲಿ ಭರದ್ವಾಜ ಆಶ್ರಮ ಸೇನೆಯೆಲ್ಲವೂ ನದಿ ದಾಟಿ ಬಂದಿದೆ. ಆ ಮಂದಾಕಿನಿ ನದಿ ತೀರದತ್ತ ಧಾವಿಸಿತು ಸೇನೆ. ಶ್ರೀರಾಮಚಂದ್ರ ಚಿತ್ರಕೂಟ ಗಿರಿ ಶಿಖರದಲ್ಲಿ ಜಾನಕಿಯಿಂದೊಡಗೂಡಿ ಆ ಪ್ರಕೃತಿಯ ದಿವ್ಯ ಸೌಂದರ್ಯದಲ್ಲಿ ಎಲ್ಲವನ್ನು ಮರೆತಿದ್ದಾರೆ. ಆಗೊಮ್ಮೆ ಈಗೊಮ್ಮೆ ಅಯೋಧ್ಯೆಯ ನೆನಹು ಬರುತ್ತಾ ಇದೆ. ಸರಯೂ ನದಿಯ ಶೀತಲ ವಾರಿಯ ನೀಂಟಿದ ಪುಣ್ಯ ದಿನಗಳು, ಭರತ ಶತ್ರುಘ್ನನ್ನು ನೋಡದೆ ಎಷ್ಟು ವರ್ಷಗಳು ಸಂದುವು ಅಂತಕ್ಕಂತಹ ಒಂದು ದುಃಖ ಮನಸ್ಸಿಗೆ, ಕೌಸಲ್ಯ ಕಣ್ಣೀರು, ಆ ಕೈಕಾ ಮಾತೆ ಹಿಂದೆ ತನ್ನನ್ನು ಪ್ರೀತಿಸಿ ತನಗೋಸ್ಕರ ಮಾಡಿದ ತ್ಯಾಗಗಳು, ಎಲ್ಲಕ್ಕಿಂತ ಆ ಊರ್ಮಿಳೆ, ಆ ಶ್ರುತಕೀರ್ತಿ, ಆ ಮಾಂಡವಿ ಸೀತೆಯ ಲಕ್ಷಕ್ಕೆ ಬರ್ತಾರೆ. ಅಯೋಧ್ಯೆಯ ಸುಮಂತ್ರಾದಿಗಳು ಮರುಕ್ಷಣ ಅದು ಮರೆತು ಪ್ರಕೃತಿಯ ದಿವ್ಯ ವೈಭವವನ್ನು ನೋಡುವುದರಲ್ಲಿ ಹೊತ್ತು ಕಳೆಯುತ್ತಾರೆ. ತಪಸ್ವಿಗಳಿಗೊಪ್ಪುವ ಕ್ರಮದಲ್ಲಿ ಸಂಯಮದಲ್ಲಿದ್ದಾರೆ. ಅಂಥ ಸ್ಥಿತಿಯಲ್ಲಿ ಓಡೋಡಿ ಓಡೋಡಿ ಬಂದ ಲಕ್ಷ್ಮಣ, ಏನೋ ಯಾಕವಸರ,
1: ಆರಿಸಗ್ನಿಯನಣ್ಣ
0: ಆ ಹೋಮವನ್ನ ಮಾಡ್ಲಿಕ್ಕೆ ಅಗ್ಗಷ್ಟಿಕೆಯನ್ನಿಟ್ಟಿದ್ದೇವೆ, ಅದನ್ನು ಮೊದಲು ಆರಿಸು.
1: ದೇವಿಯನು ದೂರದಲ್ಲಿ ಬೈ ತಿರಿಸಿವ
0: ಸೀತಾದೇವಿ ಎಲ್ಲ ಕೊಂಡು ಹೋಗಿ ಅಡಗಿಸು, ನನಗೆ ಆಜ್ಞೆ ಕೊಡು.
1: ಬರುತ್ತಿದೆ ಭರತನ ಕಾಲಾಳು ಸೇನೆ, ಯಮಗದುವೆ ಮಾರಿವೇನೆ.
0: ಬರ್ತಾ ಇದೆ ಸೈನ್ಯ ನಮ್ಮ ಮೇಲೆ ಆಕ್ರಮಿಸಲಿಕ್ಕಾಗಿ. ನಾನು ಸಾಲ ವೃಕ್ಷವನ್ನೇನೆ ನೋಡಿದ್ದೇನೆ ಬರುವ ಸೈನ್ಯವನ್ನ, ಅದು ನೆಲ ನಡುಗೋ ಬಾನು ಗುಡುಗೋ ಅಂತ ನಾನು ನೋಡ್ತಾ ಇದ್ದೆ. ಶ್ರೀರಾಮನಂದ ಲಕ್ಷ್ಮಣ ಇಂಥ ಕೆಟ್ಟ ಚಿಂತನೆ ಯಾಕೆ ಮಾಡ್ತ? ಭರತ ನಮ್ಮನ್ನು ನೋಡ್ಲಿಕ್ಕೆ ಬಂದಿರಬಹುದು, ನಮ್ಮಿಂದ ಆಶೀರ್ವಾದ ಪಡೆಯಲಿಕ್ಕಾಗಿ ಬಂದಿರಬಹುದು, ನೀನು ಯಾಕೆ ಈ ದುಷ್ಟ ವಿಚಾರ ಚಿಂತನೆ ಮಾಡ್ತಿ, ಎಲ್ಲಿ ಸೇನೆ ನೋಡೋಣ ಎಂಬುದಾಗಿ ಗಿರಿ ಶಿಖರಕ್ಕೆ ಬಂದು ಶ್ರೀರಾಮಚಂದ್ರ ನೋಡ್ತಾರೆ. ಅನತಿ ದೂರದಲ್ಲಿ ತಂದೆಯ ಪಟ್ಟದ ಆನೆ ಶತ್ರುಂಜಯ ಬರ್ತಾ ಇದೆ. ಚಿನ್ನದ ಯಾವ ಮಹಾನ್ ರಥವನ್ನು ಕುಳ್ಳಿರಿಸಿದ್ದಾರೆ ಬೆನ್ನಿನ ಮೇಲೆ. ಸೀತಾ ಸಮೇತರಾಗಿ ಲಕ್ಷ್ಮಣನಿಂದೊಡಗೂಡಿ ಆ ಶತ್ರುಂಜಯ ಆನೆಗೆ ಅಲ್ಲಿಂದಲೇ ಕೈ ಮುಗಿಯುತ್ತಾರಂತೆ. ಇದು ತನ್ನ ತಂದೆಯ ಪಟ್ಟದ ಆನೆ ಇದು ಅಂತ ತಂದೆಯ ಅನುಸಂಧಾನ ಮಾಡಿ ಆನೆ ಕೈ ಮುಗಿಯುತ್ತಾರೆ. ಹತ್ರ ಹತ್ರ ಬರುವಂತೆ ತಂದೆ ಕಾಣಿಸಲಿಲ್ಲ. ಅಚ್ಚರಿ ಯಾಕೆ, ತಂದೆಗೆ ಅಸುಖವೇ, ಯಾಕೆ ಬರಲಿಲ್ಲ, ಅನಾರೋಗ್ಯವೇ, ಏನಾಗಿರಬಹುದೋ ಅನ್ನುವಾಗ ಅನತಿ ದೂರದಲ್ಲಿ ಬಹಳ ಕಷ್ಟದಿಂದ ಭರತನನ್ನು ಗುರುತಿಸುತ್ತಾರೆ. ಯಾಕಂದ್ರೆ ಭರತನು ಈ ಅನೇಕ ದಿನಗಳಿಂದ ಅನ್ನೋದಕವನ್ನೇ ತೆರೆಸಿ ರಾಮ ರಾಮ ರಾಮ ಅಂತ ಧ್ಯಾನದಲ್ಲಿ ಮಗ್ನಾಗ್ಬಿಟ್ಟಿದ್ದ. ಒಬ್ಬರನ್ನೊಬ್ಬರು ಕಷ್ಟದಿಂದ ಗುರುತಿಸಿದರು. ಅಣ್ಣಾಂತ ಕರೆದ ಪರ್ವತವನ್ನು ಹತ್ತಿಕೊಂಡು ಬರ್ತಾ ಇದ್ದಾನೆ ಭರತ. ಅವನನ್ನು ಕಂಡಾಕ್ಷಣ ಬಂದೇ ಬಂದೇ ತಮ್ಮಾಂತ ಕೆಳಗಿಳಿದು ಬರ್ತಾ ಇದ್ದಾನೆ ಶ್ರೀರಾಮಚಂದ್ರ. ಇದು ನೋಡಿ ಭರತನ ಆರೋಹಣ, ಶ್ರೀರಾಮಚಂದ್ರನ ಅವರೋಹಣ. ಸಾಧಕನಾದ ಜೀವಿ ಸಾಧನೆ ಮಾಡ್ತಾ ಮಾಡ್ತಾ ಬೆಳೆಯಬೇಕು, ಅವನು ಉದ್ಧಾರ ಮಾಡ್ಲಿಕ್ಕೆ ದೇವರು ಕೆಳಗಿಳಿಯಬೇಕು, ಅದನ್ನು ಅವತಾರ ಅಂತ ಹೇಳೋ.

ಹಾಗೆ ಕೆಳಗಿಳಿದು ಬರ್ತಾ ಇದ್ದಾನೆ. ಒಬ್ಬರನ್ನೊಬ್ಬರು ದೂರದಲ್ಲೇ ಗುರುತಿಸ್ತಾ ಇದ್ದಾರೆ. ಶ್ರೀರಾಮನನ್ನು ಕಂಡಾಕ್ಷಣ ದೇವಾ

ಬರ್ತಾ ಬರ್ತಾನೆ, ಮಡೆ ಹೊರಳಿ ಬರ್ತಾ ಇದ್ದಾನೆ ರಾಮನ ಬಳಿ. ತಮ್ಮನನ್ನು ಹಿಡಿದೆತ್ತಿ ಒಪ್ಪಿಕೊಳ್ತಾನೆ. ಆಗ ಅವರ ಕಣ್ಣೀರೇನು ಇಳಿಯಿತೋ, ಮಂದಾಕಿನಿಗೆ ಮಹಾಪೂರ ಬಂತೋ ಎಂಬ ಹಾಗೆ. ಆ ಭ್ರಾತೃ ಪ್ರೇಮ, ತಂದೆಗೆ ಕುಶಲವೇ ಅಂತ ಕೇಳ್ತಾನೆ ಶ್ರೀರಾಮ. ಭರತನು ಉಕ್ಕಿ ಬರುವ ಕಣ್ಣೀರಿನ ಮೂಲಕ ಉತ್ತರ ಕೊಟ್ಟ. ಇನ್ನೊಮ್ಮೆ ಶೋಕ ಮರುಕಳಿಸಿತು. ದೂರದಲ್ಲಿ ಕೌಸಲ್ಯ, ಕೈಕಾ, ಸುಮಿತ್ರರು ನಿಂತಿದ್ದಾರೆ. ಆಕಾಶದಂತೆ ನಿರಭ್ರ ಶುಭ್ರವಾದ ಹಣೆ. ವಸಿಷ್ಠರು ರಾಮನನ್ನು ಕಂಡು ವಿಶೇಷವಾಗಿರತಕ್ಕಂಥ ಕನಿಕರ ತೋರುವಂತಿದೆ ಅವರ ಕಣ್ಣು ಕಂಬನಿಗೂಡಿ. ಭರತನು ಕಣ್ಣೀರ ಉತ್ತರ ಕೊಡುತ್ತಾನೆ. ಶ್ರೀರಾಮಚಂದ್ರ ಈ ಮಹಾನ್ ಮೌನದಿಂದ ವಸ್ತುಸ್ಥಿತಿಯನ್ನು ತಿಳಿಯಿತ. ಜಗನ್ನಾಥನಲ್ವೇ ಪರಮಾತ್ಮ, ಅವ ಹೇಳ್ತಾನೆ ಲಕ್ಷ್ಮಣ ನಾವು ಅನಾಥರಾದೆವು. ಮಂದಾಕಿನಿಗಿಳಿದು ಮಂಗಲ ಸ್ನಾನಗೈದು ಪಿತೃವಿಗೆ ಪಿಂಡ ಪ್ರದಾನ ಮಾಡ್ತಾನಂತೆ. ಅಲ್ಲಿ ಹೇಳ್ತಾನೆ ಪ್ರಭೋ ದಶರಥ ಭೂಪತಿ, ನಾನೀಗ ತಪಸ್ವಿ ಆಗಿದ್ದೇನೆ, ಬಡ ತಪಸ್ವಿ. ಅರಮನೆಯಲ್ಲಿ ಇರುತ್ತಿದ್ರೆ ನಿನಗೆ ಸ್ವರ್ಣ ಪಿಂಡಗಳನ್ನು ಮಾಡಿ ದಾನ ಮಾಡ್ತಾ ಇದ್ದೆ. ಈಗ ನಾನು ಬಡವ, ತನ್ನ ಕೈಯಲ್ಲಿ ಏನುಂಟೋ ಅದನ್ನು ಶ್ರದ್ಧೆಯಿಂದ ಕೊಡುವುದು ಶ್ರಾದ್ದವಾಗ್ತಿ ಎಂಬುದಾಗಿ ಇಂಗುದಿ ಮರದ ಕಾಯನ್ನು ತಂದು ಗುದ್ದಿ ಅದರ ಹಿಂಡಿಯಿಂದ ಆ ಪಿಣ್ಯಾಕದಿಂದ ಪಿಂಡವನ್ನು ರಚಿಸಿ ತಿಲಾಂಜಲಿ ಜಲಾಂಜಲಿ ನಿಂತು ಇದರಿಂದ ನೀನು ತೃಪ್ತನಾಗಬೇಕು ಅಂತ ಈ ಪ್ರಕಾರ ಹೇಳುವ ಶ್ರೀರಾಮಚಂದ್ರನ ಈ ವೈದಿಕ ಕ್ರಿಯೆಯನ್ನು ಕಂಡು ವಸಿಷ್ಠಾದಿಗಳು ತಲೆದೋಗಿದ್ರು. ಪ್ರಭೋ ಪ್ರಪಂಚಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಬಂದಿರತಕ್ಕಂತಹ ಸ್ವಾಮಿ, ನೀನು ಪಿತೃಗಳಲ್ಲಿ ಪರಮಾತ್ಮ ನೋಡಬೇಕು ಅಂತಕ್ಕಂಥ ಜಗತ್ತಿಗೆ ತಿಳಿಸ್ತಕ್ಕಂಥವ ಎಂಬುದಾಗಿ ಎಲ್ಲರೂ ಹೊಗಳತಾ ಇರುವಂತೆ ಭರತನನ್ನು ಕೇಳ್ತಾನೆ. ಭರತ, ರಾಜ್ಯ ಸುರಕ್ಷಿತವಾಗಿದೆಯಲ್ಲ ತಮ್ಮ, ಎಲ್ಲ ಧರ್ಮದಿಂದ ನಡೆಯುತ್ತದಲ್ವೇ, ಹೋಗು, ಇವರೆಲ್ಲರ ಸಹಾಯದಿಂದ ರಾಜ್ಯ ನಡೆಸುವಂತ. ಭರತ ಒಪ್ಪಲಿಲ್ಲ. ಕಾಡಿನಲ್ಲಿ ನಾನು ಇಡುತ್ತೇನೆ, ನೀನು ಹೋಗಬೇಕು ನಾಡಿಗೆ. ತಂದೆ ತೀರಿಕೊಂಡಿದ್ದಾನೆ ಅಂದ್ರೆ ತಂದೆ ತೀರಿದ್ರೇನು, ತಂದೆಯ ಮಾತು ತೀರಲಿಲ್ಲ ಎಂದಾಗ ಪರಸ್ಪರ ವಾದ ವಿವಾದಗಳು ಪ್ರಯೋಜನ ಆಗಲಿಲ್ಲ. ಉಪವಾಸ ವ್ರತ ಮಾಡ್ತೇನೆ ಸ್ತಂಭನ ಸೇನಾದಿಗಳು ಅಂತ ಭರತ ಹೇಳಿದ್ರೂ ಕೂಡ ಶ್ರೀರಾಮ ಕೇಳದೆ ಸಮಾಧಾನ ಪಡಿಸುವಾಗ ಕೊನೆ ಕೇಳಿದ್ನಂತೆ ಆಗಲಿ.

ಬಾರದಿದ್ರೆ ನಿನ್ನನ್ನು ಕರೆತರ್ತೇನೆ ಅಂತ ಹೇಳಿದ್ರೆ ಪ್ರತಿಜ್ಞೆ ವ್ಯರ್ಥ ಆಗ್ತದೆ. ಆದ್ರಿಂದ ನಿನ್ನ ಪಾದುಕೆಯನ್ನು ಕೊಡು, ಆ ಪಾದುಕೆಯಲ್ಲೇ ನಿನ್ನ ಸನ್ನಿಧಾನ ಕಾಣ್ತೇನೆ ಅಂತ ತಾನು ತಂದ ಚಿನ್ನದ ಪಾದುಕೆಯನ್ನ ರಾಮನ ಪಾದಕ್ಕೆ ಒಪ್ಪಿಸುತ್ತಾನೆ. ಅದರ ಮೇಲೆ ಶ್ರೀರಾಮ ನಿಂತು ಆ ಪಾದುಕೆಯನ್ನ ಕೊಡುತ್ತಾನೆ. 14 ವರ್ಷ ಕಳೆದ ಬಳಿಕ ನಿಶ್ಚಿತ ಮುಹೂರ್ತಕ್ಕೆ, ರಾಮ ನೀನು ಹಿಂದಕ್ಕೆ ಬಾರದಿದ್ರೆ ನಾನು ಅಗ್ನಿ ಪ್ರವೇಶ ಮಾಡಿ ದೇಹ ತ್ಯಾಗ ಮಾಡ್ತೇನೆ, ನೀ ಬರುವನಕ ನಾನು ನೆಲದ ಮೇಲೆ ಮಲಗಿರುತ್ತೇನೆ, ಸಾಮಾನ್ಯ ವಲ್ಕರವನ್ನು ನೋಡುತ್ತೇನೆ, ಗೆಡ್ಡೆ ಗಣಸು ತಿಂತೇನೆ, ರಾಜ್ಯ ನಿನ್ನದು, ಅದನ್ನು ನೋಡಿಕೊಂಡಿರುವ ಕೆಲಸ ನನ್ನದು, ನೀ ಬಾರದಿದ್ರೆ ದೇಹ ತ್ಯಾಗ ಮಾಡ್ತೇನೆ. ಈ ಪ್ರತಿಜ್ಞೆಯನ್ನು ಮಾಡಿ ಪಾದುಕೆಯನ್ನ ತಲೆಯನ್ನು ಹೊತ್ತುಕೊಂಡು ತಿರುಗಿ ನೋಡ್ತಾ ನೋಡ್ತಾ ನೋಡ್ತಾ ಹೊರಡ್ತಾನಂತೆ. ಶ್ರೀರಾಮನನ್ನು ಚಿಂತಿಸಿ ಭಕ್ತಿ ಶಾಸ್ತ್ರಕಾರರು ವರ್ಣಿಸುತ್ತಾರೆ, ರಾಮ ನಿನ್ನ ತಲೆಗೆ ಒಂದೇ ಕಿರೀಟ ಇಡತಕ್ಕಂಥದ್ದಿದ್ರೆ ಈಗ ಭರತನ ತಲೆಗೆ

0: ಇದುವರೆಗೆ ಕಥಾ ಶ್ರೀಮದ್ ರಾಮಾಯಣ ಭಾಗ ಪಾದುಕಾ ಪ್ರದಾನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:02:26. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ ₹2,999. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ತಾಯ್ತನ ತಾಯ್ತನ ಅನ್ನೋದು ನಿಜವಾಗ್ಲೂ ಒಂದು ವರ ಇದ್ದಾಗೆ.
8: ಅತಿಯಾದ ಮೊಬೈಲ್ ಬಳಕೆಯಿಂದ ಮನನೊಂದ ತಾಯಿಯ ಪಶ್ಚಾತ್ತಾಪ.
7: ಇಷ್ಟು ಒಳ್ಳೆ ಸಮಯನ ನಾನು ಕಳ್ಕೊಂಡ್ಬಿಟ್ಟೆ ಅಲ್ಲ, ಮಗು ಜೊತೆ ಇರಬೇಕಾದ ಸಮಯನ ನಾನು ಮೊಬೈಲ್ ಅಲ್ಲಿ ನೋಡಿ ಕಳೆದ್ಬಿಟ್ಟೆ ಅಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗುತ್ತೆ. ಮತ್ತೆ ಆ ಸಮಯ ಸಿಗೋದು ಇಲ್ಲ.
8: ಹಾಗಾದರೆ
7: ಮೊಬೈಲ್ ಅನ್ನ ಅವಾಯ್ಡ್ ಮಾಡಬೇಕು, ಸಾಧ್ಯವಾದಷ್ಟು ದೂರ ಇಡಬೇಕು. ಆದರೆ ಮಕ್ಕಳಿಗೆ ನಾವು ಹೇಳ್ತೀವಿ ಮಕ್ಕಳೇ ಮೊಬೈಲ್ಗೆ ಅಡಿಕ್ಟ್ ಆಗಬೇಡಿ ಅಂತ, ಬಟ್ ಈಗ ನಾವು ಕೂಡ ಅದನ್ನೇ ಮಾಡ್ತಾ ಇರೋದು.

0: ಹೌದು, ಅತಿಯಾದ ಮೊಬೈಲ್ ಬಳಕೆಯಿಂದ ಮಗುವಿನ ಬಾಲ್ಯವನ್ನ ಸಂತೋಷದಿಂದ ಕಾಣದೇ ಇರಲು ಕಾರಣಕರ್ತರು ನಾವೇ ಆಗಬಾರದು ಅಲ್ಲವೇ?
1: ಮನಸೇ
0: ಇರಲಿ ಜಾಗೃತ.
1: ಮಗಳೇ ಮುದ್ದು ಮಗಳೇ, ಇದು ಅಪ್ಪನ ಜೋಳ.
2: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು.

ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು ನಿಮಗಾಗಿ. ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳ ಪ್ರಸಾರ ಇಂದು ಸಂಜೆ 5 ಗಂಟೆಗೆ. ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಕಲಿಸು ಗುರುವೇ ಕಲಿಸು ವಿದ್ಯೆಯ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು. ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ. ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ. ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ. ಭಾಗವಹಿಸಿದ್ದಾರೆ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್.
2: ಅಕ್ಷರವ ಕಲಿಯದ ನನ್ನ ಹಿರಿಯರು ಅನುಭವಿಸಿದರು ನೋವಾ, ಸುರಿ

0: ಗುರುವೇ ಕಲಿಸು, ಗುರುವೇ
1: ಕಲಿಸು, ಗುರುವೇ ಕಲಿಸು, ವಿದ್ಯೆಯ ಕಲಿಸು, ಗುರುವೇ ಕಲಿಸು.
2: ಗುರುಭ್ಯೋ ನಮಃ. ಶ್ರೋತೃಗಳೇ, ವಿದ್ಯೆ, ವಿನಯ, ಶಿಸ್ತು, ಸಂಯಮದ ನಡೆ, ಇವುಗಳನ್ನೆಲ್ಲ ಕಲಿಯಬೇಕಾದ, ಕಲಿಸಬೇಕಾದ ಹೊಣೆ ಮೊದಲು ಸಮಾಜದ್ದು. ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಯಾರೊಂದಿಗೆ ಹೇಗೆ ಸಂಯಮದಿಂದ ನಡೆದುಕೊಳ್ಳಬೇಕು ಎಂಬುದನ್ನ ಕಲಿಯದಿದ್ದರೆ ಅಥವಾ ಮಕ್ಕಳಿಗೆ ಕಲಿಸದಿದ್ದರೆ ಭವಿಷ್ಯದಲ್ಲಿ ಮಕ್ಕಳು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಇದು ಸಹಜ ಸಂಗತಿ. ಕಲಿತು ಕಲಿಸಲೇಬೇಕಾದ ಹೊಣೆಗಾರಿಕೆ ಎಂದೆಂದೂ ಇದ್ದೇ ಇರುತ್ತದೆ. ಇದು ನಿರಂತರ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸೋಣ.
3: ಈಗ ಮೊದಲಿನ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಏನ್ ವ್ಯತ್ಯಾಸ ಇದೆ? ನೀವು ಏನ್ ವ್ಯತ್ಯಾಸವನ್ನ ಕಾಣ್ತಾ ಇದ್ದೀರಾ?
4: ಇಲ್ಲ, ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಬಹುಶಃ ಅದು ಒಂದು ಕಡೆ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ. ಯಾವಾಗ ಕರೋನಾದ ಒಂದು ಪರಿಣಾಮ ಆಯ್ತು, ಅದು ಎರಡು ರೀತಿಯಲ್ಲಿ, ಒಂದ್ ಕಡೆಯಲ್ಲಿ ಅನುಕೂಲನೂ ಹೇಗೆ ಅಂದ್ರೆ ಮೊಬೈಲ್ ಮೂಲಕ ಶಿಕ್ಷಣ ಅಂತದಕ್ಕೆಲ್ಲ ಅನುಕೂಲ ಆಯ್ತು. ಆದ್ರೆ ಮೊಬೈಲ್ ದಾಸರು ಜಾಸ್ತಿ ಆಗ್ಬಿಟ್ರು ಮಕ್ಕಳು. ಆಮೇಲೆ ಶಿಕ್ಷಕರ ಬಗೆಗೆ ಇರ್ತಕ್ಕಂತ ಗೌರವ ಭಾವನೆಗಳು ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂತು ಅನ್ನುವಂತ ಒಂದು ಭಾವನೆಗಳು ಕೂಡ ನನಗೂ ಅನ್ಸಿದ್ದಿದೆ ಮೇಡಮ್.
3: ಹೌದು, ಎಲ್ಲಾ ಶಿಕ್ಷಕರು ಈ ಮಾತನ್ನ ಹೇಳ್ತಾರೆ, ಮೊದಲಿನ ಭಯ ಭಕ್ತಿ ಅನ್ನುವಂಥದ್ದು ಮಕ್ಕಳಲ್ಲಿ ಕಡಿಮೆ ಆಗಿದೆ ಅಂತ.
4: ಕಡಿಮೆ ಆಗ್ತಾ ಇದೆ ಅಂತ. ಹೌದು
3: ಸರ್. ಅದಕ್ಕೆ ಕಾರಣ ಯಾರು ಅಂತ ಅನ್ಕೊಳ್ಳೋದು? ನಾವಾ?
4: ಮಾಧ್ಯಮಗಳು? ಖಂಡಿತ ಅಲ್ಲ ಮೇಡಮ್. ಯಾಕೆ ಅಂತಂದ್ರೆ, ನಾನು ಯಾಕೆ ಅದನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಸಾಕಷ್ಟು ಕಾನೂನುಗಳ ಬಿಗಿ ಇದ್ರು ಕೂಡ ಶಿಕ್ಷಕರು ಮಕ್ಕಳನ್ನ ಇವತ್ತಿಗೂ ಪ್ರೀತಿ ಮಾಡೋದು ತಪ್ಪಲಿಲ್ಲ, ಅವರ ವೃತ್ತಿ ಮಾಡೋದು ತಪ್ಪಾ ಇಲ್ಲ.
3: ಹೌದು.
4: ಆಮೇಲೆ ಯಾವ್ದೆಲ್ಲ ಭಯದ ನಡುವೆಯೂ ಕೂಡ ನಾವು ಕೆಲವು ಸತಿ ಅನ್ಕೊಳ್ಬಹುದು, ಓ ನಾನು ಇವತ್ತು ಬೇಡ, ಈ ಮಗುಗೆ ಹೇಳಿದ್ರೆ ಈ ತರ ಏನಾದ್ರು ಗದರಿಸಿದ್ರೆ ಅಥವಾ ಏನಾದ್ರು ಒಂದ್ ಸಣ್ಣ ಮಟ್ಟದ ಶಿಕ್ಷೆ ನೀಡಿದ್ರೆ ನನಗೆ ಪರಿಣಾಮ ಆಗ್ಬಹುದು, ನನ್ಗೆ ಏನಾದ್ರು ತೊಂದ್ರೆ ಆಗ್ಬಹುದು ಅನ್ನುವ ಭಯ ಹಲವರಲ್ಲಿ ಇದ್ರು ಕೂಡ, ಆದ್ರೂ ನಾವು ಅದನ್ನ ನಮ್ಮ ಕರ್ತವ್ಯ, ಅದು ನಾವು ಸರಿಪಡಿಸ್ಬೇಕು. ಆ ಒಂದು ಕೆಲಸದಿಂದ ಯಾವ ಶಿಕ್ಷಕರು ಕೂಡ ಹಿಂದೆ ಸರದಿಲ್ಲ. ಹಾಗಾಗಿ ಆದ್ರೆ ಅದೇ ಹಿಂದೆ

0: ಹೇಗಿತ್ತು ಅಂತ ಹೇಳಿದ್ರೆ, ಈಗ ನೀವು ಕೇಳಿದಕ್ಕೆ ಹೇಳಬೇಕು ಅಂದ್ರೆ ನಮ್ಮ ಒಂದು ವಿದ್ಯಾರ್ಥಿಗಳು ಮತ್ತೆ ನಮ್ಮ ಬಾಂಡಿಂಗ್ ಕೂಡ ಯಾವ ತರ ಇತ್ತು ಅಂತಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳನ್ನ ಶಿಕ್ಷಕರು ಹುಡುಕ್ತಕ್ಕಂಥದ್ದು ಇರ್ಬೋದು ಅಂದ್ರೆ, ಅಂತಂತ ವಿದ್ಯಾರ್ಥಿಗಳು ಅವರು ಬೀಳ್ಕೊಡುಗೆ ಸಮಾರಂಭ ಮಾಡಿ ಹೋಗಕ್ಕಾಗೋ ನಮ್ಮ ಕಣ್ಣುಗಳಲ್ಲಿ ಗೊತ್ತಿಲ್ಲದಾಗಿ ನೀರು ಬರೋದಿರ್ಬೋದು.
1: ಹೌದು,
0: ಇಂಥದ್ದೆಲ್ಲ ನೋಡಿದಾಗ ಇವಾಗ ಬರ್ತಾ ಬರ್ತಾ ಮಕ್ಕಳಲ್ಲಿ ಸ್ವಲ್ಪ ಅದು ಆ ಒಂದು ಭಾವನೆಗಳು ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಬಹಳ ಒಂದು ಸ್ಪಷ್ಟ ಏನು ಅಂದ್ರೆ, ಪೋಷಕ ವರ್ಗವು ಕೂಡ ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಾರಣ ಇದೆ. ಯಾಕೆಂತಂದ್ರೆ ಮಕ್ಕಳ ಎದುರಲ್ಲಿ ಶಿಕ್ಷಕರನ್ನ ಯಾವತ್ತೂ ಕೂಡ ಬಹಳ ಕೆಳಮಟ್ಟದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಗೌರವ ಕಡಿಮೆ ಆಗುವ ಹಾಗೆ ಮಾತನಾಡ್ತಕ್ಕಂಥದ್ದು, ಅದು ಏಕವಚನ ಬಳಸಿ ಮಾತನಾಡ್ತಕ್ಕಂಥದ್ದು ಇದೆಲ್ಲ ಮಾಡಬಾರದು,
1: ಮಾಡಲೇಬಾರದು.
0: ಹೌದು, ಖಂಡಿತವಾಗಿ ಮಾಡಲೇಬಾರದು. ಮನೆಯೇ ಮೊದಲ ಪಾಠಶಾಲೆ ಅನ್ನುವಂತ ಮಾತಿದೆ. ಒಂದು ಸಣ್ಣ ಒಂದು 2.5-3 ವರ್ಷದಿಂದನೇ ಮಗು ಎಲ್ಲವನ್ನ ಗಮನಿಸ್ಲಿಕ್ಕೆ ಶುರು ಮಾಡುತ್ತೆ. ನಾವು ಏನು ಹೇಳಿಕೊಡ್ತೀವಿ ಅದು ಅಷ್ಟು ಬೇಗ ಮಕ್ಕಳ ಮೆದುಳಲ್ಲಿ ಅದೊಂಥರ ಕೂತ್ಕೊಳ್ಳುತ್ತೆ. ಹಾಗಿರಕ್ಕಾಗುವ ನಾವು ಯಾವ ವಾತಾವರಣವನ್ನ ಕಲ್ಪಿಸಿ ಕೊಡ್ತೀವಿ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಆ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ಈಗ ಯಾವುದೋ ಒಂದು ಸಂಸ್ಥೆಯ ಯಾವುದೋ ಒಂದು ವಿಚಾರವನ್ನ ಹಾಳು ಮಾಡಿದ್ರು ಅಂತಂದ್ರೆ, ಫರ್ನಿಚರ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಇದ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ಏನೋ ಹೇಳಿದ್ರೆ ಓ ಅದಕ್ಕೆ ಬೆಲೆ ಅಷ್ಟೇನಾ, ಹಾಗಾದ್ರೆ ಅದಕ್ಕೆ ಇದ ತಗೋ ಇಷ್ಟು ಹಣ, ಅದು ಓ ಅದ್ಲೇನು ಹಾಗೆ ಕೇಳಿದ್ದಾರೆ ಹೀಗೆ ಕೇಳಿದ್ರೆ ಒಂಥರ ಮಾತನಾಡ್ತಕ್ಕಂಥದ್ದು. ಆಗ ಮಕ್ಕಳ ಮನಸ್ಸಲ್ಲೂ ಕೂಡ ಓ ಮತ್ತೆ ನಿಮ್ಮ ಶಿಕ್ಷಕರು ಏನು ಸಂಬಳಕ್ಕಾಗಿರುವವರ, ಗುರುರಾಜ್ ಕರ್ಜಿಗೆ ಅವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಕೂಡ ಮಕ್ಕಳ ಎದುರಲ್ಲಿ ಒಂಥರ ಶಿಕ್ಷಕರನ್ನ ಆ ಒಂದು ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಕ್ಕಂಥದ್ನ ಮಾಡಬೇಡಿ ಪೋಷಕರು ಅಂತ, ಗೌರವ ಭಾವನೆಯನ್ನ ಬರೆಸಿ. ಸಮಸ್ಯೆಗಳು ಯಾವತ್ತೂ ಕೂಡ ಮಕ್ಕಳ ಎದುರಲ್ಲಿ ಬಹಳ ಒಂದು ಕಡಿಮೆ ಮಟ್ಟದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದೆ. ಅಂದ್ರೆ ಸಂಬಳಕ್ಕೋಸ್ಕರ ದುಡಿಯುವಂತ ವ್ಯಕ್ತಿನೂ ಅಥವಾ ಏನ್ ಶಿಕ್ಷಕರು ಹಾಗೆ ಇಷ್ಟೇ ಒಂದು ಫೈನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಓ ಅಷ್ಟೇನು ಹೋಗಿ ತಕೊಂಡೋಗಿ ಅಲ್ಲಿ ತಂದು ಅವ್ರ ಎದುರು ಹಾಕಿದ್ವಿ, ಒಂಥರ ಬೇರೆ ಬೇರೆ ರೀತಿಯ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡಿ, ಅದು ಮಕ್ಕಳ ಮನಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರೇನು ಅಂತ ಹೇಳಿ ಇವ್ರಿಗೆ ಯಾಕೆ ಗೌರವ ಕೊಡ್ಬೇಕು ಅನ್ನೋ ಭಾವನೆ ಕೂಡ ಬರ್ಬೋದು. ಆದ್ರಿಂದ ಮನೆಯಲ್ಲಿ ಆ ತರದ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಮೇಡಮ್.
1: ಅಲ್ಲ, ಅದು ಒಳ್ಳೆ ಅನಿಸಿಕೆ ಸರ್. ಯಾಕಂದ್ರೆ ತಂದೆ ತಾಯಿಗಳೇ ಶಿಕ್ಷಕರ ಬಗ್ಗೆ ಆ ರೀತಿ ಮಾತಾಡಿದಾಗ ಮಕ್ಕಳಿಗೆ ಏನನ್ಸುತ್ತೆ ಅಂದ್ರೆ, ಓ ಇಷ್ಟೇನಾ ನಮ್ಮ ತಂದೆ ತಾಯಿ ನನಗೆ ಸಪೋರ್ಟ್ ಇದ್ದಾರೆ ಅನ್ನುವಾಗ ಮಗು ಬೇಡದ ಕೆಲಸಗಳನ್ನ ತಪ್ಪುಗಳನ್ನ ಮಾಡುತ್ತೆ. ಹಾಗೆ ಶಿಕ್ಷಕರ ಬಗ್ಗೆ ತಂದೆ ತಾಯಿಗೆ ಆ ಭಾವನೆ ಅದನ್ನ ಮಗುನು ಮುಂದುವರಿಸುತ್ತೆ.
0: ಹೌದು,
1: ಅದು ಆಗಬಾರದು.
0: ಇವಾಗ ಹೌದು ಮೇಡಮ್, ಇವಾಗ ಏನಾಗುತ್ತೆ ಅಂತಂದ್ರೆ ಸಂಸ್ಥೆಯಲ್ಲಿ ಇವಾಗ ಒಂದು ಅವರಿಗೆ ಮಕ್ಕಳಿಗೆ ಒಂದು ಸ್ವಚ್ಛತೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಒಂದು ಕೆಲವು ಸತಿ ಒಂದು ಅವ್ರ ಹತ್ರದಿಂದಾನೇ ಒಂದು ಚಾಕ್ಲೇಟಿನ ಒಂದು ರ್ಯಾಪರ್ ಏನಿರುತ್ತೆ ಅದನ್ನು ತೆಗೆಸೋದಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಲಿಕ್ಕೂ ಕೂಡ ಇವತ್ತು ಶಿಕ್ಷಕ ವರ್ಗ ಹಿಂದೆ ಮುಂದೆ ನೋಡ್ಬೇಕಾಗಿದೆ. ನಾವು ಮನೆಯಲ್ಲೇ ಮಾಡಿಸೋದಿಲ್ಲ, ನೀವ್ ಯಾರು ಮಾಡಿಸ್ಲಿಕ್ಕೆ ಅಂತ ಹೇಳುವಂತ ಕೆಲವು ಕಡೆಗಳಲ್ಲಿ ಪ್ರಶ್ನೆ ಬರ್ಬೋದು. ತುಂಬಾ ಅಂದ್ರೆ ಮಕ್ಕಳನ್ನ ಒಂದ್ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಬೇಡ ಅವರಿಗೆ ಎಲ್ಲವೂ ಕೂಡ. ಈಗ ನಾವು ಬಿ ಎಡ್ ಓದ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಒಂದ್ ರೀತಿಯಲ್ಲಿ ಎಲ್ಲವೂ ಕೂಡ ನಮ್ಮ ಒಂದು ಬಾತ್ರೂಮ್ ಇರ್ತಕ್ಕಂಥದ್ದು ಇರ್ಬೋದು, ಬಿ ಎಡ್ ವಿದ್ಯಾರ್ಥಿಗಳನ್ನು ನಮ್ಮ ನಮ್ಮ ಇದನ್ನ ನಾವೇ ಒಂದ್ ರೀತಿ ಶುಚಿತ್ವ ಕಾಪಾಡಿಕೊಳ್ಬೇಕು ಅಂತ ಯಾರು ಕೆಲಸದವರು ಅಂತೇಳಿ ಅದಕ್ಕೆ ಅಂತ ಇರಲಿಲ್ಲ. ನಮಗೆ ಆ ಅರಿವು ಇರಬೇಕು ಅಂತಕ್ಕಂಥದ್ದು ಆ ಒಂದು ಆಶ್ರಮದ ಸಂಸ್ಥೆಯ ಒಂದು ನಿಲುವಾಗಿತ್ತು. ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟದನ್ನು ಒಂದು ಇದು ಮಾಡಿಸ್ಲಿಕ್ಕೆ ಕೂಡ ಸ್ವಲ್ಪ ಮೇಲೆ ಕೆಳಗೆ ನೋಡ್ಬೇಕಾದಂತ ಪರಿಸ್ಥಿತಿ ಶಿಕ್ಷಕ ವರ್ಗದಲ್ಲೂ ಕೂಡ ಇದೆ ಅಂತ ಹೇಳೋದು ನನ್ನ ಒಂದು ಭಾವನೆ.
1: ಹೌದು ಸರ್, ಯಾಕಂದ್ರೆ ಕಲಿಕೆ ಅನ್ನುವಂಥದ್ದು ಇದು ಒಂದು ರೀತಿಯ ಕಲಿಕೆ. ಸ್ವಚ್ಛ ಪರಿಸರ ಆಗ್ಲಿ ಅಥವಾ ನಮ್ಮ ಕೆಲಸಗಳಾಗ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ತಿಳ್ಕೊಳ್ಳೋದೆಲ್ಲಿ ಮಕ್ಕಳು ಶಾಲೆಯಲ್ಲಿ ಮನೆಯಲ್ಲಿ ನಂತರ ಶಾಲೆಯಲ್ಲಿ. ಹಾಗಾಗಿ ಶಿಕ್ಷಕರು ಅವರೇ ಅವ್ರಿಗೆ ಹೇಳ್ಕೊಡಕ್ಕೆ ಹೆದರ್ಕೊಂಡ್ರೆ ಮತ್ತೆ ಎಲ್ಲಿ ಅವರಿಗೆ ಪಾಠವನ್ನ ಕಲಿಕೆಯನ್ನ ಹೇಗೆ ವರ್ಗಾಯಿಸೋದು?
0: ಹೌದು, ಅದೇ ಅಂದ್ರೆ ಒಂದ್ ರೀತಿ ಇವತ್ತಿನ ದಿನಮಾನಗಳಲ್ಲಿ ಪರಿಸ್ಥಿತಿ ಹಾಗೆ ಮಾಡಿ ಬಿಟ್ಟಿದೆ. ಅಂದ್ರೆ ಸಮಾಜವು ಕೂಡ ಸ್ವಲ್ಪ ಮಟ್ಟಿಗೆ ಶಿಕ್ಷಕರ ಕಡೆಗೆ ಒಂದು ಬೆಂಬಲವನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ನಾನು ಒಂದು ಈ ಸಂದರ್ಭದಲ್ಲಿ ಹೇಳುವಂತ ಒಂದು ಮಾತು.

0: ಮತ್ತೊಮ್ಮೆ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮನ ಮುಂದುವರಿಸೋಣ. ಈಗ ಮಕ್ಕಳಿಗೆ ಹೊಡಿಲೇಬಾರದು, ಹೌದು, ಅವರನ್ನ ಗದರಿಸಬಾರದು, ಕಣ್ಣು ದೊಡ್ಡದಾಗಿ ಬಿಡಬಾರದು, ಈ ರೀತಿ ಅನೇಕ ರೀತಿಯ ನಿಯಮಗಳು ಬಂದಾಗ ಮಗುಗೆ ಪೇರೆಂಟ್ಸ್ ಗೆ ಏನ್ ಅನ್ಸುತ್ತೆ ಅಂದ್ರೆ ಪೋಷಕರಿಗೆ, ಏ ಇವರನ್ನ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಇವ್ರನ್ನ ಟಾರ್ಗೆಟ್ ಮಾಡಬಹುದು.
1: ಖಂಡಿತವಾಗಿ
0: ಈ ರೀತಿಯ ಭಾವನೆಗಳು ಮಕ್ಕಳಲ್ಲಿ ಬೆಳೆಸಕ್ಕೆ ಪೋಷಕರು ಪ್ಲಸ್ ಸಮಾಜನೇ ಕಾರಣ ಆಗ್ಬಿಡ್ತದಲ್ವಾ?
1: ಖಂಡಿತವಾಗಿ ಮೇಡಮ್. ಏನಂದ್ರೆ ಆ ತರಗತಿಯಲ್ಲಿ ಯಾವುದೋ ಒಂದು ಘಟನೆ ಆಯ್ತು ಅಂತ ಇಟ್ಕೊಳ್ಳಿ, ಅದು ಎಲ್ಲೋ ಮೇಲಿನವರೆಗೆ ಹೋಯ್ತು ಅಂತ ಇಟ್ಕೊಳ್ಳಿ, ಆಮೇಲೆ ಅದು ಮಗುವಿನ ಪರವಾಗಿ ಬಂತು ಅಂತ ಹೇಳಿದಾಗ ಆ ಮಗು ತರಗತಿಯಲ್ಲಿ ಅದೊಂಥರ ಒಳ್ಳೆಯ ರೀತಿಯಲ್ಲ ಕೆಟ್ಟ ರೀತಿಯಲ್ಲಿ ಒಂದು ಹೀರೋ ಎಲ್ಲರಿಗೆ.
0: ಹೌದು, ಮಕ್ಕಳಲ್ಲಿ ತಪ್ಪನ್ನ ಒಪ್ಪಿಕೊಂಡು ಅದನ್ನ ತಿದ್ದುವಂತಹ ಸಾಮರ್ಥ್ಯವನ್ನ ಶಿಕ್ಷಕರು ಬೆಳೆಸಬೇಕಲ್ವಾ?
1: ಹೌದು ಮೇಡಮ್, ಖಂಡಿತವಾಗಿ. ಈಗ ಹಿಂದೆ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈಗ ನಮಗೆ ಎಲ್ಲ ಒಂದು ಎರಡೇಟು ಹೊಡೆದ್ರು ಅಂತಂದ್ರು ಅಥವಾ ಗದ್ರೆಸ ನೀವೇನೋ ತಪ್ಪು ಮಾಡಿರ್ತೀಯ ಅದಕ್ಕೆ ಹೊಡೆದಿರ್ತಾರೆ, ಇನ್ನೊಂದೆರಡು ಹೊಡಿಬೇಕಿತ್ತು. ಈಗ ಕಾಲ ಹಾಗಿಲ್ಲ ಬಿಡಿ, ಆ ಒಂದು ಕಾರಣಕ್ಕೆ ನಾವು ಈ ಮಟ್ಟದಲ್ಲಿ ನಿಂತಿದ್ದೀವಿ. ನಮ್ಮ ಶಿಕ್ಷಕರನ್ನು ಇವತ್ತಿಗೂ ನೆನಪಿಸ್ಕೊಳ್ತೀವಿ. ನಾವು ಒಂದು ನಮ್ಮ ಓದಿದ ಸಂಸ್ಥೆಗಳಿಗೆ ಹೋದಾಗ ಅವರು ಶಿಕ್ಷಕರು ನೀವೀಗ ಶಿಕ್ಷಕರಾಗಿದ್ದೀರಾ ಕುಳಿತ್ಕೊಳ್ಳಿ ಅಂತಂದ್ರು ಕೂಡ ನಾವು ಅವರ ಎದುರಲ್ಲಿ ಕುಳಿತ್ಕೊಳ್ಳೋದಿಲ್ಲ ಮೇಡಮ್. ನಾವು
0: ಅದವರ ಬಗ್ಗೆ ಇರುವಂತ ಗೌರವ
1: ಸರ್,
0: ನಾವು ವಿದ್ಯಾರ್ಥಿಗಳಾಗಿದ್ದಾಗ ನೀವು ಹೇಳಿದ ಹಾಗೆ ಅಕಸ್ಮಾತ್ ಮನೆಯಲ್ಲಿ ಹೋಗಿ ನಮಗೆ ಇಂತಹ ಮಾಸ್ಟರ್ ಅಥವಾ ಇಂತಹ ಟೀಚರ್ ಹೊಡೆದ್ರು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ತಕ್ಷಣ ಉತ್ತರ ಏನ್ ಗೊತ್ತಾ, ನೀನ್ ಏನೋ ಮಾಡಿದೀಯಾ, ಇಲ್ಲ ಅಂದ್ರೆ ಇನ್ನೆರಡು ಬಿಡಬೇಕಿತ್ತು.
1: ಹೌದು, ಆವಾಗ ಎಲ್ಲರೂ ಎಲ್ಲವನ್ನ ಖಂಡಿಸೋರು ಎಲ್ಲ ಒಂಥರ ಸಮಾಜ. ಈಗ ಹೊರಗಡೆಯೂ ಅಷ್ಟೇ, ಎಲ್ಲೋ ಒಂದು ಟೌನ್ ಅಲ್ಲೋ ಮಕ್ಕಳು ಒಂಥರ ಹಾಗೆ ಓಡಾಡ್ತಾ ಇದ್ದಾರೆ, ಶಾಲೆ ಮುಗಿದ ಮೇಲೂ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಏನೋ ಇದ್ ಮಾಡ್ತಾ ಇದ್ದಾರೆ ಅಂದ್ರೆ ಜನರು ಕೂಡ ಗಮನಿಸೋರು, ಮನೆಗೆ ಬಂದ್ಬಿಟ್ಟು ಹೇಳೋರು, ನಿನ್ನ ಮಗ ಮಗಳು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ. ಅವಾಗ ಪೋಷಕರು ಸ್ವಲ್ಪ ಎಚ್ಚೆತ್ಕೊಳ್ಳೋರು. ಇವತ್ತು ಅದು ಹೇಳಲಿಕ್ಕೂ ಕೂಡ ಭಯನೇ ಅವರಿಗೂ ಕೂಡ, ನಮ್ಮ ಮಕ್ಕಳು ಹಾಗೆ ಅಲ್ಲ ಅನ್ನೋದೇ ಪೋಷಕರ ವಾದ ಆಗಿರುತ್ತೆ ಬಹುತೇಕರದ್ದು.
0: ಅಂದ್ರೆ ಇಲ್ಲಿ ಏನಾಗ್ತದೆ ಪೋಷಕರಿಗೆ, ನಮ್ಮ ಈಗಿನ ಪೋಷಕರಿಗೆ ಮನೆಯಲ್ಲಿ ಒಂದು ಎರಡು ಮಕ್ಕಳು ಇರ್ತಾರೆ.
1: ಹೌದು,
0: ಈಗ ಅವ್ರು ಏನ್ ಮಾಡ್ಕೊಂಡ್ಬಿಡ್ತಾರೋ ಅಥವಾ ಏನಾಗುತ್ತೋ ಪರಿಣಾಮ ಅನ್ನೋ ಭಯ ಅವರನ್ನ ಕೈ ಕಾಲ್ ಕಟ್ಟಿ ಹಾಕಿಬಿಟ್ಟಿದೆ.
1: ಹೌದು, ಅದು ಇದೆ ಮೇಡಮ್. ಹೌದು,
0: ಆದ್ರೆ ಸಮಾಜಕ್ಕೆ ಒಳ್ಳೆಯ ಉಡುಗೆಯನ್ನ ಕೊಡ್ಬೇಕು ಅಥವಾ ಒಳ್ಳೆ ಉಡುಗೊರೆ ಕೊಡ್ಬೇಕು ಅಂತ ಹೇಳಿದ್ರೆ ಮೊದಲು ಮನೆಯಲ್ಲಿ ಶುರುವಾಗ್ಬೇಕು, ಪ್ರಾರಂಭ ಆಗ್ಬೇಕು ಅಲ್ವಾ?
1: ಖಂಡಿತ ಮೇಡಮ್, ಖಂಡಿತ.
0: ಸರ್, ಇದಕ್ಕೆ ನೀವು ಪೋಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಯಾಕಂದ್ರೆ ತುಂಬಾ ಜನ ರೇಡಿಯೋವನ್ನ ಕೇಳ್ತಾ ಇರ್ತಾರೆ, ಅಕಸ್ಮಾತ್ ಅವರ ತಪ್ಪಿದ್ರೆ ತಿದ್ಕೊಳ್ಳೋರು ಇರ್ತಾರೆ.
1: ಹೌದು ಹೌದು.

0: ಅಂದ್ರೆ ಅದೇ ನಾನು ಶಿಕ್ಷಕರ ಬಗ್ಗೆ ಈಗ ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ನಾನು ಈ ಮೊದಲೇ ಹೇಳಿದ ಹಾಗೆ ಮಕ್ಕಳ ಎದುರಲ್ಲಿ ಶಿಕ್ಷಕರನ್ನ ಹೇಳ್ತಕ್ಕಂಥದ್ದು ಬೇಡ. ಈಗ ಸಲಹೆಗಳನ್ನ ಎಲ್ಲರಿಂದ ತಕೊಳ್ಳೋಣ. ಶಿಕ್ಷಕರು ತಂದ ಮಾತ್ರಕ್ಕೆ ನಾವು ನಿರಂತರವಾಗಿ ಕಲಿತಿರುವಂತ ವ್ಯಕ್ತಿಗಳು. ಯಾವುದೋ ಒಂದು ಮಗುಗೆ ಯಾವುದೋ ಒಂದು ಭಾಗ ಅರ್ಥ ಆಗೋದಿಲ್ಲ, ಈಗ ಕನ್ನಡ ಅಂತ ಬಂದಾಗ ಪದ್ಯ ಸಾರಾಂಶ ಇರ್ಬೋದು ಅಥವಾ ಭಾವಾರ್ಥಗಳಿರ್ಬೋದು ಲಘುಗುರು ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು ಗಣಿತ ಅಂತ ಬಂದಾಗ ಅದನ್ನ ಸರ್ ಮೇಡಮ್ ಇನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ, ಸಂಸ್ಥೆಗೆ ಒಂದು ಬಂದು ಮಾತಾಡಿ ಕುಳಿತು ಮಾತಾಡಿ ಒಂದು ಶಾಂತವಾಗಿ ಮಾತಾಡಿ ಈ ರೀತಿ ಹೇಳ್ಬೋದಾ ಹೀಗೆ, ಅಥವಾ ನಮ್ಮ ಮಕ್ಕಳಿಗೆ ತುಂಬಾ ಒಂಥರ ಸೆನ್ಸಿಟಿವ್ ಆದ್ರೆ ಸೆನ್ಸಿಟಿವ್ ಅವ್ರನ್ನ ಈ ರೀತಿ ಹ್ಯಾಂಡಲ್ ಮಾಡ್ಬೋದಾ. ಒಂಥರ ಮಗುವಿಗೂ ಒಂದು ರೀತಿಯಲ್ಲಿ ಗೊತ್ತಾಗಬಾರ್ದು ಹೀಗೆ ಬಂದು ಹೇಳಿದ್ದಾರೆ ಅಂತೇಳಿ, ಶಿಕ್ಷಕರಿಗೂ ಅದು ಒಂಥರ ಆ ಒಂದು ರೀತಿಯಲ್ಲಿ ನಮ್ಗೆ ಓ ಎಲ್ಲರ ಎದುರಲ್ಲಿ ಹೀಗೆ ಆಯ್ತು. ಶಿಕ್ಷಕರು ಅಂದ ಮಾತ್ರ ಖಂಡಿತವಾಗಿಯೂ ಅವರ ಮನಸ್ಸು ಯಾವತ್ತೂ ಕೂಡ ಅವರನ್ನು ಅವರು ಬದಲಿಸಿಕೊಳ್ಳಕ್ಕೆ ಅವರು ಖಂಡಿತವಾಗಿಯೂ ತಯಾರಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ.
1: ಹೌದು ಸರ್, ಯಾಕಂದ್ರೆ ಪೋಷಕರು ಮಕ್ಕಳ ಬೆಳವಣಿಗೆ ಆಗಬೇಕು ಅಂದ್ರೆ ಶಿಕ್ಷಕರನ್ನ ಕಂಡು ಅವ್ರ ಜೊತೆ ಮಕ್ಕಳ ಬಗ್ಗೆ ಏನ್ ವಿಷಯ ಇದೆ ಅದರ ಬಗ್ಗೆ ಕೂತು ಚರ್ಚೆಯನ್ನ ಮಾಡಿ ಮಗುವನ್ನ ಸರಿಯಾದ ದಾರಿಗೆ ತರಬಹುದು.
0: ಹೌದು ಮೇಡಮ್, ಖಂಡಿತವಾಗಿ ಕೂಡ.
1: ಆದ್ರೆ ಪೋಷಕರು ಅದಕ್ಕೆ ಮನಸ್ಸು ಮಾಡ್ಬೇಕಷ್ಟೇ.
0: ಖಂಡಿತವಾಗಿ ಮನಸ್ಸು ಮಾಡಬೇಕು ಪೋಷಕರು, ಯಾಕೆಂದ್ರೆ ಇವತ್ತು ಆಗ್ತಾ ಇರತಕ್ಕಂಥ ಪರಿಸ್ಥಿತಿಗಳು ಮುಂದೆ ಒಂದು ದಿನ ಶಿಕ್ಷಕರೆಲ್ಲರೂ ಭಯಪಟ್ರೆ ನಮ್ಮ ಮಕ್ಕಳು ಸಮಾಜ ಯಾವ ಪರಿಸ್ಥಿತಿಗೆ ಹೋಗ್ಬೋದು ಅನ್ನೋದನ್ನ ಪೋಷಕರವರಿಗೆ ಕೂಡ ಯೋಚನೆ ಮಾಡ್ಬೇಕಾಗಿದೆ. ಈಗ ಒಂದು ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದಿಷ್ಟು ಸಮಸ್ಯೆ ಆಗ್ಬೋದು, ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಂದಿಷ್ಟು ಸಮಸ್ಯೆ ಆಗ್ಬೋದು. ಶಿಕ್ಷಕರೇ ಮಕ್ಕಳನ್ನು ತಿದ್ದೋದನ್ನ ಹೇಳೋದನ್ನ ಬಿಟ್ಬಿಟ್ರೆ ಮುಂದೆ ಎಷ್ಟು ತಲೆಮಾರುಗಳು ಅದನ್ನ
1: ಇಡೀ ಸಮಾಜ ನಿರ್ಮಾಣನೇ ಶಿಕ್ಷಕರು.
0: ಹೌದು ಮೇಡಮ್, ಹೌದು.
1: ಅಲ್ಲಿ ಇಡೀ ಸಮಾಜನೇ ಹೀಗೆ ಆಗ್ಬಿಟ್ರೆ ಮತ್ತೆ ಯಾರ ಎಲ್ಲಿ ತಿದ್ದೋದು
0: ಎಲ್ಲಿ ತಿದ್ದೋದು ಅಂತಕ್ಕಂಥದ್ದನ್ನ ಎಲ್ಲೋ ಒಂಥರ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಅಂತ ನಾನು ಹೇಳೋದು ಮೇಡಮ್.
1: ನಿಜವಾಗಿ ಇದೊಂದು ಗಂಭೀರವಾದ ಸಮಸ್ಯೆನೇ ಇತ್ತೀಚೆಗೆ ಅಲ್ಲ.
0: ಇತ್ತೀಚೆಗೆ ಈಗ ಒಂದು ಅದರಲ್ಲೂ ವಿಶೇಷವಾಗಿ ಕೊರೋನಾ ಲಾಕ್ಡೌನ್ ಆದ ನಂತರದಲ್ಲಿ ಮಕ್ಕಳು ಯಾವಾಗ ಮನೆಯಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಹೊರಟ್ರು ಅಲ್ಲಿಂದ ನಂತರ ಅದೊಂದು ಸ್ವಲ್ಪ ಸಂಸ್ಥೆಯ ಕಡೆಗಿನ ಲಯ ತಾಳ ದಿಕ್ಕುಗಳು ಸ್ವಲ್ಪ ಮಟ್ಟಿಗೆ ತಪ್ಪಿ ಬಿಟ್ಟಿದೆ ಏನೋ ಅಂತ ಅನಿಸ್ಲಿಕ್ಕೆ ಶುರುವಾಯ್ತು.
1: ಸರಿ, ಈಗ ನೀವು ಹೇಳಿದ್ರಲ್ಲ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ತನಕ ನೀವು ಪಾಠವನ್ನ ಮಾಡ್ತಾ ಇದ್ದೀರಾ ಸರ್?
0: ನಾನು 4ನೇ ತರಗತಿಯಿಂದ 9ನೇ ತರಗತಿಯ ತನಕ ಬೋಧನೆಯನ್ನ ಮಾಡ್ತಾ ಇದ್ದೇನೆ ಮೇಡಮ್.
1: ಸರಿ, ಈಗ ನೀವು 4ನೇ ತರಗತಿಯಿಂದ 9 ಅಂತ ಹೇಳಿದ್ರಿ, 4ರಿಂದ 7ನೇ ತರಗತಿಯವರೆಗೆ ಒಂದು ರೀತಿಯ ಪಠ್ಯಕ್ರಮ ಇರುತ್ತೆ.
0: ಹೌದು ಮೇಡಮ್.
1: 8ರಿಂದ 10 ತನಕ ಒಂದು ರೀತಿಯ ಪಠ್ಯಕ್ರಮ ಇರುತ್ತೆ.
0: ಹೌದು.
1: ನೀವು ಹೇಗೆ ಇದೆರಡನ್ನ ನಿಭಾಯಿಸ್ತೀರಾ?
0: ಈಗ ಚಿಕ್ಕ ಮಕ್ಕಳಿಗೆ ನಾವು ಬೋಧನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಜಾಸ್ತಿ ಆದಂತ ವಿವರಣೆಗಳು ಅಂತದನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಕಥೆಯ ರೂಪದಲ್ಲಿ ಅಥವಾ ಒಂದು ಪದ್ಯಗಳಿದ್ರೆ ಒಂದು ಕವನ ವಾಚನದ ಶೈಲಿಯಲ್ಲಿ ಅಥವಾ ಕೆಲವೊಂದು ನಮ್ಗೆ ಒಂದು ತಿಳಿದಿರತಕ್ಕಂತಹ ಒಂದು ರಾಗದಲ್ಲಿ ಈ ರೀತಿಯಲ್ಲೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಅವರಿಗೆ ಒಂಥರ ಆಸಕ್ತಿ ಬರೆಸುವ ಹಾಗೆ ಮಾಡ್ತಾ ಹೋಗ್ತೀವಿ. ಸ್ವಲ್ಪ ಹೈಸ್ಕೂಲ್ ಒಂದು 8ನೇ ತರಗತಿಯಿಂದ ಸ್ವಲ್ಪ ಬೋಧನೆ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಈ ಮಟ್ಟದಲ್ಲಿ ಇರೋದಿಲ್ಲ ಮೇಡಮ್. ಅದು
1: ಸರಿ, ಇಲ್ಲಿ ಒಂದು ಸಣ್ಣ ಕೆಲವರು ಹೇಳದ್ ಕೇಳಿದ್ದೀನಿ, ಹಾಗಾಗಿ ನಿಮ್ಮ ಹತ್ರ ಆ ಪ್ರಶ್ನೆಗೆ ಉತ್ತರ ಸಿಗ್ಬಹುದಾ ಅಂತ ಕೇಳ್ತಾ ಇದ್ದೀನಿ. ಈಗ 7ನಿಂದ ಮಕ್ಕಳು 8ಗೆ ಹೋಗ್ತಾರೆ. ಈ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಪುಸ್ತಕದ ಪ್ರಮಾಣವು ಕಡಿಮೆ ಇರುತ್ತೆ, ಪಾಠದ ಪ್ರಮಾಣವು ಕಡಿಮೆ ಇರುತ್ತೆ, ಓದುವ ರೀತಿಯು ಅಷ್ಟೊಂದು ವಿಸ್ತಾರವಾಗಿ ಇರಲ್ಲ. ಆ ಮಗು 8ಗೆ ಬಂದಾಗ ಅದು ಹೇಗೆ ಹೊಂದ್ಕೊಳ್ಳುತ್ತೆ? ಯಾಕಂದ್ರೆ ಕೆಲ ಸಲ ಹೇಳ್ತಾರೆ ಅವರಿಗೆ 7ನಲ್ಲಿ ಸರಿಯಾಗಿ ಅವ್ರು ಓದ್ಕೊಳ್ಳಿಲ್ಲ ಅಂತ ಹೇಳ್ತಾರೆ.
0: ಅದು ಇಲ್ಲ ಮೇಡಮ್.
1: ಅಲ್ಲ, ಯಾಕೆ ನಾನು ನಿಮ್ಮನ್ನ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಬೇರೆ ಬೇರೆ ಪಾಠ ಮಾಡೋರಿಗೆ ಅದು ಅನ್ವಯ ಆಗ್ತದೆ, ಆದ್ರೆ ನೀವು ಅಲ್ಲಿ ಪಾಠ ಮಾಡ್ತಿರೋದ್ರಿಂದ ನಿಮಗೆ ಆ ಸಮಸ್ಯೆ ಅದಕ್ಕೆ ಉತ್ತರ ಎರಡು ಗೊತ್ತಿರ್ತದೆ ಅಂತ.
0: ಅಂದ್ರೆ ಇಲ್ಲಿ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಬಹುಶಃ ಒಬ್ರು ಶಿಕ್ಷಕರಿಂದ ಇನ್ನೊಬ್ರು ಶಿಕ್ಷಕರು ಬೋಧನೆ ಮಾಡ್ಲಿಕ್ಕೆ ಆಗುವಾಗ ಮೆಥಡ್ ಅಂತಕ್ಕಂಥದ್ದು ಸ್ವಲ್ಪ ವಿಭಿನ್ನವಾಗಿರ್ಬೋದು. ಈಗ ಕಂಟಿನ್ಯೂಟಿ, ಈಗ 4ರಿಂದ 9ನೇ ತರಗತಿಯವರೆಗೆ ಒಂದು ಭಾಷೆಯನ್ನ ಇರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನ ಒಬ್ಬೇ ಶಿಕ್ಷಕರು ನಿರಂತರವಾಗಿ ಬೋಧನೆ ಮಾಡಿದ್ರೆ ಅವರಿಗೆ ಆ ಮಗುವಿನ ಒಂದು A to Z ಎಲ್ಲ ವಿವರಗಳು ಗೊತ್ತಿರ್ತವೆ ಯಾವ ರೀತಿಯಲ್ಲಿ. ಸ್ವಲ್ಪ ಬೇರೆ ಶಿಕ್ಷಕರು ಕಲಿಸುವಾಗ ಆ ಮೆಥಡ್ಗೆ ಹೊಂದಿಕೊಳ್ಳಿಕ್ಕೆ ಒಂದು ಕನಿಷ್ಠ ಒಂದು 4-5 ತಿಂಗಳಾದ್ರೂ ಬೇಕಾಗುತ್ತೆ ಮೇಡಮ್.
1: ನೀವು ಹೇಳುವಂತದ್ದು ಸರಿಯಾಗಿದೆ ಸರ್. ಹಾಗಾದ್ರೆ ಒಂದು 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ತನಕ ಒಬ್ಬರೇ ಆ ಪಾಠವನ್ನ ಮಾಡಿದ್ರೆ ಮಕ್ಕಳು ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತೀರಾ?
0: ಖಂಡಿತವಾಗಿ ಮೇಡಮ್, ಖಂಡಿತವಾಗಿ.

0: ಇನ್ನೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಈಗ ವಿಭಿನ್ನವಾಗಿರುತ್ತೆ ಒಬ್ಬರಿಂದ ಒಬ್ಬರಿಗೆ ನಾವು ಪಾಠ ಮಾಡೋ ರೀತಿ ಅಂತ. ಆ ಪಾಠ ಮಾಡೋ ರೀತಿ ಇದ್ದಾಗ ನೀವು ಹೇಳಿದ್ರೆ ಒಂದು 4-5 ತಿಂಗಳು ಬೇಕಾಗುತ್ತೆ ಅಂತ ಅಲ್ವಾ?
1: ಹೌದು ಮೇಡಮ್.
0: ಆಗ ಆ 4-5 ತಿಂಗಳು ನಾವು ಹೆಚ್ಚಿನ ಶ್ರಮ ವಹಿಸಿ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಚೆನ್ನಾಗಿ ಕಲಿತಾರಲ್ವ 10th ಬರೋತ್ತಿಗೆ?
1: ಅಲ್ಲ, ಖಂಡಿತವಾಗಿ ಕಲಿತಾರೆ. ಆದ್ರೆ ಏನು ಅಂತ ಹೇಳಿದ್ರೆ, ಪೋಷಕ ವರ್ಗದಲ್ಲಿ ಮತ್ತೆ ಎಲ್ಲರಲ್ಲೂ ಒಂದ್ ಸ್ವಲ್ಪ ಸಂಯಮ ಬೇಕಾಗುತ್ತೆ. ಒಂದೇ ಸಲ ಮೊದಲ ಒಂದು ಕಿರು ಪರೀಕ್ಷೆ ಬಂತು ಅಂತ ಹೇಳಿದಾಗ ಔಟ್ ಆಫ್ ಔಟ್ ಬರ್ಬೇಕು, 7ನೇ ತರಗತಿಯಲ್ಲಿ ಪೂರ್ಣ ಅಂಕಗಳಿತ್ತು, ಹೈಸ್ಕೂಲ್ಗೆ ಬಂದಾಗ ಇರ್ಲಿಲ್ಲ, ಯಾಕೆ ಹೀಗೆ, ಈ ತರದ ಒಂದು ವೇಗದ ಜಗತ್ತಿನ ಜೊತೆಯಲ್ಲಿ ವೇಗವಾಗಿ ಓಡುವಂತ ಕೆಲಸ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಎಲ್ಲೋ ಮಗುಗೂ ಸಮಯ ಬೇಕು, ಪರಿಸರ ಇರ್ಬೋದು, ಗೆಳೆಯರಿರ್ಬೋದು, ಅಧ್ಯಾಪಕರಿರ್ಬೋದು, ಸಮಯ ಬೇಕು ಮಗುವಿಗೂ ಕೂಡ. ಹಾಗಾಗಿ ಸಮಯ ತಕ್ಕೊಂಡು ಕಲಿಯಿತು. ಒಂದೇ ಸಲ ಆತುರ ಯಾವಾಗ ನೀವು ಮಗುವಿನಲ್ಲಿ ಒಂದು ರೀತಿಯಲ್ಲಿ ಆತುರವನ್ನ ಈಗ್ಲೇ ಕಲಿಬೇಕು, ಬೇಗ ಆಗ್ಬೇಕು ಅಂತ, ಆವಾಗ ಮಗುಗೆ ಅವ್ರಿಗೆ ಒಂದ್ ರೀತಿ ತನ್ನೊಳಗೆ ಸಂಶಯ ಇದ್ರೆ, ನನಗಿದು ಮಾಡ್ಲಿಕ್ಕೆ ಆಗಬಹುದಾ ಇಲ್ವಾ ಅಂತ ಹೇಳ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಸ್ವಲ್ಪ ಓಕೆ, ಒಂದು ಮೊದಲ ಕಿರು ಪರೀಕ್ಷೆಯಲ್ಲಿ ಒಂದ್ ಸ್ವಲ್ಪ ಅಂಕ ಬಂತ, ನಿನ್ನಲ್ಲಿ ಇನ್ನೂ ಆಗುತ್ತೆ. 2ನೇ ಕಿರು ಪರೀಕ್ಷೆಗಾಗುವಾಗ 1-2 ಅಂಕ ಸ್ವಲ್ಪ ಜಾಸ್ತಿ ಬಂತ, ನೋಡು ಆಗಕ್ಕಿಂತ ಇವಾಗ ನೀನ್ ಸ್ವಲ್ಪ ಚೆನ್ನಾಗಿ ತೆಗ್ದಿದ್ಯಾ. ಹೀಗೆ ಸ್ವಲ್ಪ ನಾವು ಪ್ರೋತ್ಸಾಹ ಮಾಡ್ತಾ ಬಂದಾಗ ಆ 8ನೇ ತರಗತಿಯಲ್ಲಿ ಹೇಗೂ ಈಗ ಒತ್ತಡ ರಹಿತ ಶಿಕ್ಷಣವನ್ನು ಕೊಡಬೇಕು ಅಂತ ಎಲ್ಲರೂ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಆ 1-8ನೇ ತರಗತಿ ಮುಗಿಯುವಷ್ಟರಲ್ಲಿ ಮಗು ಒಂದು ಹತ್ರ ಒಂದು 70%-80% ಸರಿ ದಾರಿ ಹತ್ರಕ್ಕೆ ಬರುತ್ತೆ ಅಂತ ಹೇಳ್ಬೋದು.

0: ಈಗ ಶಿಕ್ಷಣ ಇಲಾಖೆ ಒತ್ತಡರಹಿತ ಪಠ್ಯಕ್ರಮ ಅಥವಾ ಒತ್ತಡರಹಿತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದೆ ಅಲ್ವಾ? ಆದರೆ ಮನೆಯಲ್ಲಿ ಪೋಷಕರು ನೀವು ಹೇಳಿದ ಹಾಗೆ ಇಷ್ಟೇ ತೆಗಿಬೇಕು, ಫಸ್ಟಲ್ಲಿ ಇಷ್ಟೇ ಬರಬೇಕು, ಈ ಒತ್ತಡವನ್ನು ಹಾಕಿದಾಗ ಮಗುವಿನ ಮನಸ್ಸು ತುಂಬ ಕಸಿವಿಸಿ ಆಗುತ್ತೆ, ಜೊತೆಗೆ ಶಿಕ್ಷಕರಿಗೂ ತುಂಬ ಕಷ್ಟ ಆಗ್ತದೆ. ಯಾಕಂದ್ರೆ ಕೆಲವು ಮಕ್ಕಳು ಮನಸ್ಸು ಬಿಚ್ಚಿ ಹೇಳ್ಕೊಳ್ತಾರೆ, ಕೆಲವು ಮಕ್ಕಳು ಹೇಳ್ಕೊಳ್ಳೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಪೋಷಕರು ಮತ್ತೆ ಶಿಕ್ಷಕರ ನಡುವೆ ಸ್ವಲ್ಪ ಘರ್ಷಣೆ ಆಗ್ತದ?
1: ಐದು ಬೆರಳುಗಳು ಇರ್ತವೆ, ಐದು ಬೆರಳುಗಳು ಒಂದೇ ತರ ಇರ್ತವ?
0: ಇಲ್ಲ ಇಲ್ಲ
1: ಇಲ್ಲ. ಹಾಗಾಗಿ ಒಬ್ಬೊಬ್ಬರ ಪ್ರತಿಭೆ ಒಂದೊಂದು ರೀತಿ. ಕೆಲವರು ಕ್ರೀಡೆಯಲ್ಲಿ ಬಹಳ
0: ಹುಷಾರಿರ್ತಾರೆ,
1: ಬಹಳ ಹುಷಾರಿರ್ತಾರೆ, ಕೆಲವರು ಪಾಠದಲ್ಲಿ ಬಹಳ ಹುಷಾರಿರ್ತಾರೆ.
0: ಹೌದು, ಅವ್ರಿಗೆ ಶಾಲೆಯಲ್ಲೇ ಕೇಳಿದ್ರೆ ಸಾಕು, ಮನೆಯ ಪಾಠ ಅವಶ್ಯಕತೆ ನಿಜವಾಗಿ ಇರೋದಿಲ್ಲ ಮಕ್ಕಳಿಗೆ ಅಲ್ವಾ?
1: ಹೌದು ಮೇಡಮ್, ಹೌದು ಖಂಡಿತವಾಗಿ.
0: ಅದೇನಾಗಿದೆ ಅಂದ್ರೆ ಒಂದು ಫ್ಯಾಷನ್ ಆಗಿದೆ, ಪಕ್ಕದ ಮನೆಯವರು ಹೋಗ್ತಾರೆ ನನ್ನ ಮಗುನು ಹೋಗ್ಬೇಕು.
1: ಬಹುಶಃ ಬಹಳ ಹಿಂದೆ ನಾವೆಲ್ಲ ಹೋಗ್ತಕ್ಕಂತ ಸಂದರ್ಭದಲ್ಲಿ ಟ್ಯೂಷನ್ಗೆ ಹೋಗುವವರೆಲ್ಲ ಅದು ಒಂಥರ ಆಗಿನ ಒಂದು ಇದರಲ್ಲಿ ಹೇಳ್ಬೇಕು ಅಂದ್ರೆ ದಡ್ಡು ಅಂತ, ಈಗ ಕಲಿಕೆಯಲ್ಲಿ ಹಿಂದುಳಿದವರು ಅಂತ ಹೇಳಿ ಏನು ಕರಿತಾ ಇದೀವಿ ನಾವು, ಆವಾಗ ಅದನ್ನ ದಡ್ರು ಅಂತ ಹೇಳಿ ಆಗ ಪರಿಗಣಿಸ್ತಾ ಇದ್ರೆ ಅದು ಟ್ಯೂಷನ್ಗೆ ಹೋಗೋ. ಇವಾಗ ಇಲ್ಲ, ಇವಾಗ ಟ್ಯೂಷನ್ಗೆ ಹೋಗೋದು ಪ್ರತಿಷ್ಠೆ, ಅದು ಆ ಮನೆಯ ಮಗು ಹೋಗ್ತದೆ ನಮ್ಮ ಮಗು ಕೂಡ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು.
0: ಅದು ಎಲ್ಲಿಂದ ಬಂದದ್ದು ಸರ್? ನಮ್ಮ ಸಮಾಜದಲ್ಲಿ ಉತ್ಪತ್ತಿ ಆಗಿದಲ್ಲ?
1: ಖಂಡಿತವಾಗಿ ಮೇಡಮ್, ಸಮಾಜದಲ್ಲಿ ಉತ್ಪತ್ತಿಯಾದಂತ ಒಂದು ವಿಚಾರ.
0: ಪೋಷಕರೇ ಕಾರಣರಾಗ್ತೀವಿ.
1: ಪೋಷಕರೇ ಕಾರಣ ಅದಕ್ಕೆ. ಹೌದು,
0: ಅಂದ್ರೆ ನಮ್ಮ ಪೋಷಕರಿಗೆ
1: ಏನು ಅಂದ್ರೆ ಒತ್ತಡವನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಮಗು ಡಿಸ್ಟಿಂಕ್ಷನ್ ಬರ್ತಾ ಇದೆ ಹತ್ತಿರ ಮನೆಯವರು, ನಿನ್ ಕೈಲಿ ಯಾಕೆ ಆಗ್ತಾ ಇಲ್ಲ, ನಿನಗೂ ನಾನು ಎಲ್ಲ ಕೇಳಿದ್ದೆಲ್ಲ ಕೊಡಿಸ್ತಾ ಇಲ್ವಾ, ನೀ ಕೇಳಿದ್ದೆ ಪೆನ್ನು ಪೆನ್ಸಿಲ್ ಪುಸ್ತಕ ಏನ್ ಬೇಕು ಹೇಳಿದ್ದು ಕೊಡಿಸ್ತಾ ಇಲ್ವಾ ಅನ್ನುವಂತ ಒಂದು ಪೋಷಕರ ಒಂದು ಒತ್ತಡ ಕೂಡ ಕಾರಣ ಆಗ್ತಾ ಹೋಗುತ್ತೆ.
0: ನೀವು ಹೇಳಿದ್ರಿ ಈಗ ಐದು ಬೆರಳು ಒಂದೇ ಸಮ ಇರಲ್ಲ ಅಂತ, ಅಲ್ಲಿಗೆ ಬರ್ಬೇಕಾಗುತ್ತೆ. ಈಗ ಪೋಷಕರು ಅಷ್ಟೇ, ಎಲ್ಲಾ ಪೋಷಕರು ಒಂದೇ ತರ ಇರೋದಿಲ್ಲ. ಹಾಗೆ ಮಕ್ಕಳ ಸಾಮರ್ಥ್ಯ, ಅವರ ಕಲಿಕೆಯ ಆಧಾರದ ಮೇಲೆ ನಾವು ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ. ಈಗ ನೋಡಿ, ನೀವು ಹೇಳಿದೆ ಕೆಲವರಿಗೆ ಸ್ಪೋರ್ಟ್ಸ್ ಅಲ್ಲಿದೆ, ಕೆಲವರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿದೆ, ಕೆಲವರಿಗೆ ಆರ್ಟ್ ಅಲ್ಲಿದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವ್ದು ಆಸಕ್ತಿ ಇದೆ ಅದರಲ್ಲಿ ನಾವು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಹೇಳ್ತೀರಾ?
1: ಹೌದು ಮೇಡಮ್, ಖಂಡಿತವಾಗಿ ಕೂಡ.
2: ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರ ಮಾತುಗಳು ಇನ್ನೂ ಇದೆ, ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಪ್ರೀತಿಯ ಶಿಕ್ಷಕರು ಕಲಿಸು ಗುರುವೇ ಕಲಿಸು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 8762349163 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಕಲಿಸು

0: ಕಲಿಸು.
1: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
0: ಹಸಿಮಣ್ಣು ಬೇಕು ಮಡಿಕೆಗೆ.
1: ಇದುವರೆಗೆ ಕೊಡಗಿನ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣ ಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಆಲಿಸಿದಿರಿ.
0: ಹದವಾದ ಮನಸ್ಸು ಕಲಿಕೆಗೆ.
1: ಪ್ರಸ್ತುತಿ HJ ವಿಶಾಲಾಕ್ಷಿ.

0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

0: ಶರಣು.
1: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:39:35. ಇನ್ನು ಕಾರ್ಯಕ್ರಮ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಿಡುಗಡೆ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್.

0: ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು. ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು ನಿಮಗಾಗಿ. ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ಕಥೆಗಳ ಪ್ರಸಾರ ಇಂದು ಸಂಜೆ 5 ಗಂಟೆಗೆ. ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು.
1: ನಿಘಂಟು ಪದಗಳೇ ಸಾಲೋದಿಲ್ಲ, ನಿನ್ನೊಲವ ಚೆಲುವಾಳೆವೆ ಕಣ್ಣು ಸಾಲೋದಿಲ್ಲ.
2: ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಒಂದು ಡಾಕ್ಟರ್ ಮಾಡಬೇಕು ಅಂತ ಹೇಳಿ.
1: ಮಗಳೇ ಹೆಗಲೇ ವಿಮಾನ ನಿನಗೆ
0: ನಿರೀಕ್ಷಿಸಿ,
1: ನಿನ್ನ ಖುಷಿಯೇ ಪ್ರಧಾನ ನನಗೆ.
3: ನನಗೆ ಮೇನ್ ಆಗಿ MBBS ಮಾಡ್ಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
0: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
3: ಅಪ್ಪ ASI.
0: ಎಲ್ಲಿ?
3: ಮಡಿಕೇರಿ.
1: ಋಣವೇ ನೀನು ನನ್ನ ತಾಯಿ ಹಾಗೆ.
0: ಮಗಳನ್ನ ವೈದ್ಯೆಯಾಗಿ ಕಾಣುವಂತಹ ಕನಸನ್ನ ನನಸಾಗಿಸಿಕೊಂಡಂತಹ ಅಪ್ಪನ ಮಾತುಗಳು.
2: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆಕ್ಚುಲಿ ಹೆಣ್ಮಕ್ಳೆ ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು. ಎರಡು ಹೆಣ್ಣು ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ. ನಾನು ಮತ್ತೆ ಕೊನ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದೇ ಯಾಕಂದ್ರೆ ಮಕ್ಕಳು ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ.
0: ಚಿನ್ನರ ಲೋಕದ ಪೂರಣ ಕಾರ್ಯಕ್ರಮದಲ್ಲಿ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ KH ಅವರ ಸಲಹೆ ಪೋಷಕರಿಗೆ.
2: ಈಗ ಮಕ್ಕಳು ಮುಂದೆ ಹೋಗ್ತಾರೆ, ಪೋಷಕರು ಮತ್ತು ಶಿಕ್ಷಕರು, ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಗುರು ಯಾರಿಗೂ ಮೋಸ ಮಾಡಲ್ಲ, ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು.
0: ನಿರೀಕ್ಷಿಸಿ.
4: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ, ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
5: ಅಮ್ಮ, ಎಷ್ಟವ ನೀರ್ ಖರ್ಚು ಮಾಡ್ತೀರಾ? ಬಿಡಿ ಅಮ್ಮ, ಅಲ್ಲಿ ರೇಡಿಯೋದಲ್ಲಿ ಎಷ್ಟು ಸಾರಿ ಸಾರಿ ಸಾರಿ ಹೇಳ್ತಿದ್ದಾರೆ, ನೀರನ್ನ ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ, ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟಲ್ಲಿ ನೀರು ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟಪಡ್ತವೆ ಗೊತ್ತಾ? ಬಿಡಮ್ಮ, ಸಾಕು, ನೀರು ಖರ್ಚು ಮಾಡಬೇಡಿ ಜಾಸ್ತಿ.
0: ಹೌದು, ಅಮೂಲ್ಯವಾದ ಜೀವ ಜಲವನ್ನ ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ. ಯೋಧರ ನಾಡು ಕೊಡಗು. ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು, ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೇವೋ ಕೋಗಿಲೆ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ನೆನಪುನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಇದುವರೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:30.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು ಮತ್ತೆ ಕಂಪ್ಲೀಟ್ಲಿ

0: ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900-9012-82
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಸಮಯ 5:03:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ. ಯುವ ವಾಣಿ ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿಗೆ ಸ್ವಾಗತ, ಸುಸ್ವಾಗತ. ಇಂದು ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಎಂ ಶಕುಂತಲಾ.
6: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಬಹಳ ಆನಂದದಿಂದಲೇ ಇರುತ್ತೀರಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಕಾರಣ, ಕೈಯಲ್ಲಿದೆ ಮೊಬೈಲ್, ಸಂಚಾರಕ್ಕೆ ಬೈಕ್ ಮತ್ತು ಕೂಡ 4 ಚಕ್ರದ ಕಾರ್ ಅಥವಾ ಜೀಪ್, ಇವೆಲ್ಲವೂ ಇದ್ದಾಗ ಆನಂದ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಅಂತ ನಮ್ಮ ಯುವ ಸಮೂಹ ಅರ್ಥ ಮಾಡಿಕೊಂಡಿದೆ. ಜೊತೆಗೆ ಕೆಟ್ಟ ಸ್ನೇಹಿತರ ಸಹವಾಸ ಜೊತೆಯಲ್ಲಿದ್ದಾಗ ಜೀವನದ ಹಾದಿ ಬದಲಾಗಬಹುದು ಅನ್ನೋದು ಕೂಡ ನಮ್ಮ ಯುವ ಸ್ನೇಹಿತರಿಗೆ ಚೆನ್ನಾಗಿಯೇ ಗೊತ್ತು. ಹಾಗಾದರೆ ಕೆಟ್ಟ ಚಟಗಳು ಅಂತ ಅಂದರೆ ಯಾವೆಲ್ಲ ಇದೆ ಅನ್ನೋದನ್ನ ಸ್ವಲ್ಪ ಮಾತನಾಡೋಣ ಇವತ್ತಿನ ಯುವಲಹರಿ ಕಾರ್ಯಕ್ರಮದಲ್ಲಿ. ಧೂಮಪಾನ, ನಿರಂತರವಾಗಿ ಧೂಮಪಾನ ಮಾಡುವುದರಿಂದ ಆಗುವಂತಹ ಪರಿಣಾಮಗಳು ಏನೆಲ್ಲ ಇರುತ್ತೆ ಅಂತ ನಿಮ್ಮೆಲ್ಲರಿಗೆ ಗೊತ್ತು. ಗೊತ್ತಿದ್ದೂ ಕೂಡ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಆಗಿರಬಹುದು. ಆದರೆ ನಮ್ಮ ಶರೀರದಲ್ಲಿ ಇರುವಂತಹ ಅಂಗಗಳು ಒಂದೊಮ್ಮೆ ಹಾಳಾದಾಗ ಏನಾಗಬಹುದು ಒಮ್ಮೆ ಯೋಚನೆ ಮಾಡಿದ್ದೀರಾ? ಸ್ನೇಹಿತರೆ, ಧೂಮಪಾನ ಆಯಿತು, ಮದ್ಯಪಾನ ಇದಂತೂ ಬಹಳ ಬಹಳ ಕೆಟ್ಟ ಚಟ ಅಂತ ಕೂಡ ಬಂದ್ಬಿಟ್ಟಿದೆ ಮಾಹಿತಿ. ಆದಾಗ್ಯೂ ಕೂಡ ಸಿಗರೇಟು ಮತ್ತೆ ಮದ್ಯಪಾನ ನಮ್ಮ ಯುವ ಸಮೂಹಕ್ಕೆ ಸ್ನೇಹಿತರಾಗಿದ್ದಾರೆ ಅಂತ ಕೂಡ ಹೇಳಬಹುದು. ಎಷ್ಟೋ ಯುವಕರು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಆದಾಗ್ಯೂ ಕೂಡ ನನಗೆ ಇವೆಲ್ಲವೂ ಕೂಡ ಆಕರ್ಷಣೆ ಅನ್ನೋದು ಎಷ್ಟು ಸರಿ? ಆಕರ್ಷಣೆ ಆದದನ್ನೆಲ್ಲ ನಾವು ಪಡೆಯೋಕ್ಕಾಗತ್ತಾ? ಒಮ್ಮೆ ಯೋಚನೆ ಮಾಡಬೇಕಲ್ವಾ? ಈ ಸೃಷ್ಟಿಯಲ್ಲಿ ಒಂದು ಸತ್ಯ ಅಡಗಿದೆ ಅಂತ ಹಿರಿಯರು ಹೇಳ್ತಾರೆ. ಬದುಕು ಅನ್ನೋದು ಯಾರ ಆಸ್ತಿಯೂ ಅಲ್ಲ, ಅದು ಯಾರು ಹುಟ್ಟಿರ್ತಾರೋ ಅವರ ಆಸ್ತಿಯಾಗಿರುತ್ತೆ ಅಂತ. ಹಾಗಂದ ಮಾತ್ರಕ್ಕೆ ನಮ್ಮ ಆಸ್ತಿಯನ್ನಾಗಿ ಮಾಡ್ಕೋಬೇಕಾದ್ರೆ ನಮ್ಮ ನಡೆ ಹೇಗಿರಬೇಕು?

ಅನ್ನೋದು ಕೂಡ ನಾವು ಯೋಚನೆ ಮಾಡಲೇಬೇಕು. ಒಂದು ಕುಟುಂಬ, ಕುಟುಂಬದಲ್ಲಿ ಈ ಫ್ಯಾಮಿಲಿ ಮೆಂಬರ್ಸ್ ಅಂತ ಎಷ್ಟೆಲ್ಲ ಇರ್ತಾರೆ, ಎಲ್ಲರೂ ಕೂಡ ನಗನಗ್ತಾ ಇರಬೇಕು ಅಂತ ಅಂದರೆ, ನಾವು ಇಂತಹ ಕೆಟ್ಟ ಸಹವಾಸದಿಂದ, ಇಂತಹ ಕೆಟ್ಟ ಚಟಗಳಿಂದ ನಾವು ದೂರ ಇರಬೇಕು ಅನ್ನೋದು ಕಿವಿ ಮಾತು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬೇಕು ಅಂತ. ಸಾಧನೆ ಮಾಡಬೇಕು ಅಂತ ಅಂದರೆ ನಾವು ಅಡ್ಡಾದಿಡ್ಡಿ ಜೀವನ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ನಾವು ಒಂದು ರಸ್ತೆಯಲ್ಲಿ ನಮ್ಮ ಬೈಕಿಂದ ಅಥವಾ ನಮ್ಮ ಕಾರಿನ ಮುಖಾಂತರ ನಾವು ಚಲಿಸಬೇಕು ಅಂತಂದರೆ ಒಂದು ರಸ್ತೆ ಇರುತ್ತೆ. ನಡೆದು ನಡೆದು ರಸ್ತೆ ಆಗಿದ್ದರೆ ಅಂತಹ ಹಾದಿ ಸುಗಮವಾಗಿರುತ್ತೆ ಅನ್ನೋದು ಕೂಡ ಎಲ್ಲವೂ ಕೂಡ ಅನುಭವಕ್ಕೆ ಬಂದಿರುವಂಥದ್ದೇ. ಆದಾಗ್ಯೂ ಕೂಡ ನಮ್ಮ ಹಲವು ಸ್ನೇಹಿತರು ತಪ್ಪು ಹಾದಿಯನ್ನು ತುಳಿದು ತಮ್ಮ ಜೀವನಕ್ಕೆ ಅಂತ್ಯವನ್ನು ಹಾಡ್ತಾ ಇರ್ತಕ್ಕಂಥದ್ದು ನಿಜವಾಗಿ ಕೂಡ ಸಮಾಜ ಯೋಚನೆ ಮಾಡಿ ನೊಂದ್ಕೊಳ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಬನ್ನಿ, ಮೊದಲಿಗೆ ಒಂದು ಚಂದದ ಹಾಡನ್ನು ಕೇಳಿ ಬರೋಣ. ಈ ಸಂಜೆಯಲ್ಲಿ ಒಂದು ಕಪ್ ಕಾಫಿ ಜೊತೆಗೆರಡು ಬಿಸ್ಕತ್ ಇದ್ರಂತೂ FM 103.1 MHz ಪ್ರಸಾರ ಆಗ್ತಾ ಇರ್ತಕ್ಕಂಥ ಯುವ ಲಹರಿಯನ್ನು ಕೇಳ್ತಾ ಇದ್ರೆ ಮನಸ್ಸಿಗೊಂದು ರೀತಿಯಲ್ಲಿ ಆನಂದವೇ ಆನಂದ ಅಲ್ವಾ?

ಹಾಡನ್ನಂತೂ ಕೇಳಾಯ್ತು. ಸುಮಧುರವಾದಂತಹ ಗೀತೆ. ಸ್ನೇಹಿತರೆ, ನಾವು ಆರಂಭದಿಂದ ನಾವು ಹೇಳ್ತಾ ಇದ್ವಿ ಸಹವಾಸ, ಒಂದು ಜನಪದ ಹಾಡಿನ ಸಾಲಿದೆ. ಏನಪ್ಪಾ ಅದು ಅಂತಂದ್ರೆ, ಒಳ್ಳೆಯವರಗೆ

ನಮ್ಮದಲ್ಲದ ಕೆಲಸಕ್ಕೆ ನಾವು ಹೊಣೆ ಆಗ್ತೀವಂತೆ. ಇದು ಯಾವಾಗ ಹೇಳಿರ್ತಕ್ಕಂಥದ್ದು? ಬಹಳ ಬಹಳ ವರ್ಷಗಳ ಹಿಂದೆ ಜನಪದರು ಹಾಡಿರುವಂಥದ್ದು. ಅವರು ಓದಿರಲಿಲ್ಲ, ಬರವಣಿಗೆಯ ಕಲೆ ಗೊತ್ತಿರಲಿಲ್ಲ, ಆದರೆ ಜೀವನವನ್ನು ಹೇಗೆ ಶಿಸ್ತಿನಿಂದ ನಡೆದುಕೊಳ್ಳಬೇಕು ಅನ್ನುವುದನ್ನು ಕಲಿಸಿದ್ದು ನಮ್ಮ ಪ್ರಕೃತಿ. ಪ್ರಕೃತಿ ಎಷ್ಟೆಲ್ಲ ಪಾಠಗಳನ್ನು ಹೇಳುತ್ತೆ ನೋಡಿ. ಈಗ ಬಿಸಿಲಿದೆ, ತುಂಬ ಬಿಸಿಲು ಅಂತ ನರಳುವಾಗ ಆಕಾಶದಿಂದ ಜೋರು ಮಳೆ ಬಂದಾಗ ಇಳೆ ತಂಪಾಯಿತು, ನಮಗೆಷ್ಟು ಖುಷಿ ಅನಿಸುತ್ತೆ. ಅಂತಹ ದಯೆ ಕರುಣೆ ಪ್ರಕೃತಿಗೆ ಇರುವಾಗ ನಮ್ಮ ಕುಟುಂಬಕ್ಕಾಗಿ ನಾವು ಕೆಟ್ಟ ಸಹವಾಸದಿಂದ ದೂರ ಇರುವಂತಹದ್ದು ಕಷ್ಟನಾ? ಖಂಡಿತ ಕಷ್ಟ ಇಲ್ಲ. ಹಾಗಾದರೆ ಕಷ್ಟ ಯಾವುದು? ನಮ್ಮ ಏಕಾಗ್ರತೆ. ಏಕಾಗ್ರತೆ ಅನ್ನೋದನ್ನು ಸಂಪಾದಿಸೋದಿಕ್ಕೆ ಹಲವು ಯುವಕರು ಬಹಳಷ್ಟು ದಾರಿಗಳನ್ನು ಕಂಡುಕೊಂಡಿದ್ದಾರೆ. ಶಿಸ್ತಿನ ಜೀವನ, ಹಾಗಾದರೆ ಅಲ್ಲಿ ಏನು ಕೆಲಸ ಮಾಡುತ್ತೆ? ಸಂಗೀತ, ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಸಿನಿಮಾ ಸಂಗೀತ ಆಗಿದ್ರಂತೂ ಬಹಳಷ್ಟು ಸಂತೋಷ, ಸಡಗರ ಕೂಡ. ನಮ್ಮ ಸೃಷ್ಟಿಯಲ್ಲಿ ನಾವು ಸಮಾಜಕ್ಕೆ ಏನನ್ನಾದರೂ ಕೊಡುಗೆಯನ್ನಾಗಿ ಕೊಡಬೇಕು ಅನ್ನೋದು ನಮ್ಮಲ್ಲಿ ಬಂದುಬಿಟ್ರೆ ನಮಗೆ ಸಮಯನೇ ಇರೋದಿಲ್ಲ ಮೊಬೈಲ್ ಮುಟ್ಟೋದಿಕ್ಕೆ. ಮೊಬೈಲ್ ಅಂದ ಕೂಡಲೇ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಹೇಳಿ, ನಮ್ಮ ಅಮೂಲ್ಯ ಸಮಯವನ್ನು ಅದು ನುಂಗ ಹಾಕ್ತಾ ಇದೆ. ಗಡಿಯಾರದ ಸಮಯ ಹೇಗೆ ಓಡ್ತಾ ಹಗಲು ರಾತ್ರಿ ಅಂತ ನಮಗೆ ಕಣ್ಮುಂದೆ ತರುತ್ತೋ, ಹಾಗೆ ಮೊಬೈಲು ನಮ್ಮ ಸಮಯವನ್ನೆಲ್ಲ, ಅಂದರೆ ಊಟದ ಸಮಯ, ನಿದ್ರೆಯ ಸಮಯ ಎಲ್ಲವನ್ನು ಕೂಡ ಅದು ನುಂಗಿ ಹಾಕುತ್ತೆ. ಈಗ ಯಾರ ಕೈಯಲ್ಲಿ ನೋಡಿ ಮೊಬೈಲ್, ಯಾರ ಕೈಯಲ್ಲಿ ನೋಡಿ ದೊಡ್ಡ ದೊಡ್ಡ ಮೊಬೈಲ್. ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಮೊಬೈಲ್ಗಳು ಇಟ್ಕೊಂಡಾಗ ನಮ್ಮ ಶರೀರದ ನರಮಂಡಲದ ಗತಿ ಏನು ಅಂತ ತಜ್ಞರು ಯೋಚನೆ ಮಾಡೋ ಹಾಗಿದೆ. ಈಗ ನಾವು ಜಾಹೀರಾತುಗಳಲ್ಲಿ ಕೇಳ್ತೀವಲ್ವ, ಹೀಗಾಗತ್ತೆ ಹಾಗಾಗತ್ತೆ, ಶರೀರದಲ್ಲಿ ಈ ರೀತಿಯ ಬದಲಾವಣೆ ಆಗುತ್ತೆ, ಒಂದು ಕ್ಷಣದಲ್ಲಿ ಆಂಬ್ಯುಲೆನ್ಸ್ ಕಳಿಸಿ ಆ ವ್ಯಕ್ತಿಯನ್ನ ಕರೆ ತರಲಿಲ್ಲ ಅಂದರೆ ಪ್ರಾಣಕ್ಕೆ ಕುತ್ತು ಅಂತ ಎಲ್ಲ ಕೇಳುವಾಗ ಒಂದು ನಿಮಿಷ ನಾವು ನಮ್ಮ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಮೀಸಲಾಗಿಟ್ಟರೆ ಹೇಗೆ? ನಾವು ಇವತ್ತು ಎಷ್ಟು ಗಂಟೆಗೆ ತಿಂಡಿಯನ್ನು ತಿಂದ್ವಿ, ಏನು ತಿಂಡಿಯನ್ನು ತಿಂದ್ವಿ, ಅದರಲ್ಲಿ ಪೌಷ್ಟಿಕಾಂಶ ಎಷ್ಟಿತ್ತು, ಎಷ್ಟು ನೀರನ್ನು ಕುಡಿಬೇಕಿತ್ತು, ಎಷ್ಟನ್ನು ಕುಡಿದ್ವಿ. ಮತ್ತು ಆಯುರ್ವೇದ ಪದ್ಧತಿಯಲ್ಲಿ ಹಲವು ಆಹಾರ ಪದ್ಧತಿಗಳನ್ನು ಹಿಂದಿನವರು ಪಾಲಿಸ್ತಾ ಇದ್ರು ನೋಡಿ. ಅವರಿಗೆ ಹಲ್ಲು ಸಮಸ್ಯೆ ಇರಲಿಲ್ಲ, ಕಣ್ಣಿನ ಸಮಸ್ಯೆ ಇರಲಿಲ್ಲ, ಮನೆ ಮದ್ದುಗಳನ್ನು ಕೂಡ ಅವರು ಬಳಸ್ತಾ ಇದ್ರು. ನಾವು ಇವತ್ತು ಮನೆ ಮದ್ದುಗಳನ್ನು ಬಿಟ್ಟು ಸದಾಕಾಲ ಮೊಬೈಲ್ ಹಾವಳಿಗೆ ಬಲಿ ಆಗ್ಬಿಟ್ಟಿದ್ದೀವಿ. ಹಾಗಂತ ಒಂದು ಕ್ಷಣ ಯೋಚನೆ ಮಾಡಲಿಲ್ಲ ಅಂದರೆ ಏನಾಗಬಹುದೋ ಹಾಗೆಯೇ ಅದೇ ಒಂದು ಕ್ಷಣ ನಾವು ಮೊಬೈಲನ್ನು ತ್ಯಾಗ ಮಾಡಿ ಪಕ್ಕಕ್ಕಿಟ್ಟು ಒಮ್ಮೆ ಪ್ರಕೃತಿಯನ್ನೊಮ್ಮೆ ಗಮನಿಸಿದಾಗ, ಅಥವಾ ನಮ್ಮ ಅಪ್ಪ ಅಮ್ಮನ ಕಷ್ಟವನ್ನು ಗಮನಿಸಿದಾಗ, ಅಥವಾ ನಿಯತ್ತಿಗೆ ಹೆಸರಾದಂತಹ ಶ್ವಾನವನ್ನು ಗಮನಿಸಿ, ಊಟ ಆಯಿತು, ತಿಂಡಿ ಆಯಿತು, ದಿನನಿತ್ಯದಲ್ಲಿ ಅದರ ಕಾಯುವಿಕೆ ಇದೆಯಲ್ಲ, ಇಷ್ಟು ಸೂಕ್ಷ್ಮ ಇರುತ್ತೆ ಅದರ ಮನಸ್ಸು. ಹಾಗಾಗಿ ನಾವು ಒಂದು ನಿಮಿಷವನ್ನು ನಮ್ಮನ್ನು ನಾವು ಎಚ್ಚರಿಸ್ಕೊಳ್ಳೋದಿಕ್ಕೆ ಮೀಸಲಾಗಿಡಬೇಕು ಅಂತ ಹೇಳ್ತಾ ಬನ್ನಿ, ಒಂದು ಹಾಡನ್ನು ಕೇಳಿ ಬರೋಣ.

ಒಂದು ಹಾಡನ್ನ ನಾವು ಕೇಳಿಯಾಯಿತು. ಇನ್ನು ಖ್ಯಾತ ಸಾಹಿತಿಗಳಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿ ಕೆಲವೊಂದು ಕಥೆಗಳು ಯುವಕರಿಗೆ ಕಿವಿ ಮಾತನ್ನ ಹೇಳಿರುವಂತಹ ಕಥೆಗಳಿವೆ. ಬನ್ನಿ ಓದೋಣ. ಮೊದಲ ಕಥೆ ಸೂಫಿ ಪಂಥದ ರಾಬಿಯಾ. ರಾಬಿಯಾ ಸೂಫಿ ಪಂಥದ ಶ್ರೇಷ್ಠ ಸಂತಳು. ಮೈಮೇಲೆ ಮಾಸಿದ ಬಟ್ಟೆ, ಕಣ್ಣಲ್ಲಿ ದೈವೀ ಕಳೆ, ಸಾತ್ವಿಕ ಸೌಂದರ್ಯ. 23-24 ವಯಸ್ಸಿರಬಹುದು ಆಕೆಗೆ. ಒಂದು ದಿನ ಆಕೆ ಗುಡಿಸಿಲಿನಲ್ಲಿ ಭಗವನ್ ನಾಮ ಸ್ಮರಣೆಯಲ್ಲಿ ಮಗ್ನಳಾಗಿದ್ಲಂತೆ. ಹೊರಗೆ ಭಕ್ತನೊಬ್ಬ ಆಕೆಯನ್ನು ಪ್ರಶಂಸಿಸುತ್ತಾ, ತಾಯಿ ನೀನೆಂಥ ಧರ್ಮವಂತೆ, ದೈವೀ ಭಕ್ತಿ ಸಂಪನ್ನೆ, ನಿನ್ನ ಸ್ಮರಿಸಿದರೆ ನಮ್ಮ ಜನ್ಮ ಪಾವನ ಎಂದೆಲ್ಲ ಕೊಂಡಾಡಿ ಆಕೆಯ ಪಾದಗಳಿಗೆ ನಮಿಸಿದನಂತೆ. ಕೆಲ ಹೊತ್ತಿನಲ್ಲಿ ಇನ್ನೊಬ್ಬ ಬಂದ, ದುಷ್ಟ ಆಗಿರ್ತಾನೆ, ರಾಬಿಯಾಳನ್ನು ಕಂಡು ಮನ ಬಂದಂತೆ ದೂಷಿಸಿದ್ನಂತೆ. ಆಗ ಅಲ್ಲಿಯೇ ಇದ್ದಂತಹ ರಾಬಿಯಾಳ ಗುರುಗಳು ಹೊರಗೆ ಬಂದರಂತೆ. ಅವರನ್ನು ನೋಡಿ ಆ ದುಷ್ಟ ಹೆದರಿ ಓಡಿಹೋದನಂತೆ. ಗುರುಗಳು ಎಚ್ಚೆತ್ತು ರಾಬಿಯಾಳಲ್ಲಿ, ನಿನಗವನು ಅಷ್ಟೊಂದು ಬೈದದ್ದು ಕೇಳಿಸಲಿಲ್ಲವೇ ಎಂದರಂತೆ. ಇಲ್ಲ ಎಂದಳು. ಕೆಲ ಹೊತ್ತಿನ ಮೊದಲೊಬ್ಬ ಬಾಯಿ ತುಂಬಾ ಹೊಗಳಿದನಲ್ಲ, ಅದೂ ಕೇಳಿಸಲಿಲ್ಲವೇ ಎಂದಾಗ ಇಲ್ಲ ಎಂದಳಂತೆ. ನಾನು ಭಗವಂತನ ಆನಂದದಲ್ಲಿ ಒಂದಾಗಿದ್ದೆ, ಲೌಕಿಕದ ಯಾವುದೂ ನನ್ನ ಅರಿವಿಗಾಗ ಬರುವುದೇ ಇಲ್ಲ, ಹಾಗಾಗಿ ಯಾರು ಹೊಗಳಿದರೂ ತೆಗಳಿದರೂ ನನಗೆ ಕೇಳಿಸುವುದಿಲ್ಲ ಎಂದು ಪ್ರತಿಕ್ರಿಯಿಸಿದಳಂತೆ ತನ್ನ ಗುರುವಿಗೆ. ಈ ಕಥೆಯ ನೀತಿ, ದೇವನಲ್ಲಿ ಒಂದಾದಾಗ ನೋವು ನಲಿವುಗಳಿರುವುದಿಲ್ಲ. ಇದರಲ್ಲಿ ಯುವ ಸಮೂಹಕ್ಕೆ ಕಿವಿ ಮಾತು ಏನು ಅಂತ ನಮ್ಮ ಸ್ನೇಹಿತರ ಮನಸ್ಸಿನಲ್ಲಿ ಪ್ರಶ್ನೆಯೊಂದು ಮೂಡಿದೆ. ನಮಗೆ ಏಕಾಗ್ರತೆ ಅಂತ ಬಂದಾಗ, ಉದಾಹರಣೆಗೆ ನಾವು ಓದ್ತಾ ಇರ್ತೀವಿ, ಮಗ್ನರಾಗ್ಬಿಟ್ಟಿರ್ತೀವಿ, ಓದಿನಲ್ಲಿ ಮಗ್ನರಾಗಿದ್ದಾಗ ಯಾರಾದರೂ ಏನಾದರೂ

ಮಾತನಾಡಿದಾಗ ನಮಗೆ ಸಡನ್ ಆಗಿ ಕೇಳಿಸಲ್ಲ. ನಾನು ಆಗಲೇ ಮಾತನಾಡಿದೆ, ನಿಮಗೆ ಕೇಳಿಸ್ಲಿಲ್ವಾ ಅಂದಾಗ, ನಾನು ಓದ್ತಾ ಇದ್ದೆ ಹಾಗಾಗಿ ಕೇಳಿಸ್ಲಿಲ್ಲ ಅಂತ. ಓದುವುದು ಒಳ್ಳೆಯ ಹವ್ಯಾಸ ಅಲ್ವಾ? ಈ ಒಳ್ಳೆಯ ಅಭ್ಯಾಸದಲ್ಲಿ ನಾವು ಕಲಿಯುವಂತಹದ್ದು ನಮ್ಮ ಮನಸ್ಸಿನ ಆಳವನ್ನು ಅರಿಯುವಂತಹ, ವ್ಯಕ್ತಿತ್ವ ವಿಕಸನವನ್ನು ನಾವೇ ಕಂಡುಕೊಳ್ಳುವಂತಹ ಒಂದು ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿಯೇ ಸಾಹಿತಿಗಳಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಒಂದು ಕಿವಿ ಮಾತು ಹೇಳಿರುವಂತಹ ಒಂದು ಕಥೆಯನ್ನು ಬರೆದಿದ್ದಾರೆ. ಸಣ್ಣ ಮಕ್ಕಳಿಗೆ ನಿಜವಾಗಿ ಕೂಡ ಈ ಕಥೆ ಅರ್ಥ ಆಗೋದಿಲ್ಲ. ಹಾಗಾಗಿಯೇ ಯುವವಾಣಿ ಕಾರ್ಯಕ್ರಮದಲ್ಲಿ ಬಳಸಿಕೊಂಡರೆ ನಮ್ಮ ಯುವ ಸ್ನೇಹಿತರಿಗೆ ಒಂದು ಕಿವಿ ಮಾತಾಗುತ್ತೆ ಅನ್ನೋದು ಒಂದು ಮಾತು. ಇನ್ನು ಎರಡನೆಯ ಕಥೆ, ಉಪ್ಪಿಲ್ಲದೆಯೂ ರುಚಿ ಇದೆ ಶೀರ್ಷಿಕೆ. ಉಪ್ಪಿಲ್ಲದೆಯೂ ರುಚಿ ಇದೆ. ಒಮ್ಮೆ ಕಸ್ತೂರ್ಬಾ ಕಾಯಿಲೆಯಿಂದ ಮಲಗಿದ್ದರು. ವೈದ್ಯರು ಮಾತ್ರೆ ಇತ್ಯಾದಿ ಔಷಧಿಗಳಿಂದ ಉಪಚರಿಸಿದರೂ ಗುಣಮುಖರಾಗಲಿಲ್ಲ. ಗಾಂಧೀಜಿಯವರಿಗೆ ಚಿಂತೆಯಾಯಿತು. ಪತ್ನಿಯಲ್ಲಿ, ಬಾ, ಔಷಧೋಪಚಾರದಿಂದ ಏನೇನೋ ಪ್ರಯೋಜನವಾಗಲಿಲ್ಲ, ನೀನು ಆಹಾರದಲ್ಲಿ ಸಂಯಮ ಸಾಧಿಸುವುದು ಒಳ್ಳೆಯದು, ಅದರಿಂದ ನಿನ್ನ ಆರೋಗ್ಯ ಶೀಘ್ರವಾಗಿ ಸುಧಾರಿಸಬಹುದು ಎಂದರು. ಆಗ ಕಸ್ತೂರ್ಬಾ, ನಾನು ಆಹಾರ ಸೇವನೆಯಲ್ಲಿ ಸಂಯಮದಿಂದಲೇ ಇರುವೆ, ಅಗತ್ಯಕ್ಕಿಂತ ಹೆಚ್ಚಿನದು ಏನೂ ಬಳಸುತ್ತಿಲ್ಲ ಎಂದರಂತೆ. ಆಗ ಗಾಂಧೀಜಿ, ಸಂಯಮದ ಆಹಾರ ಸೇವನೆಯಿಂದ ಆರೋಗ್ಯ ಕೆಡುವುದಾದರೂ ಹೇಗೆ? ಖಚಿತ ಆಹಾರ ಸೇವನೆಯಲ್ಲೇನೋ ವ್ಯತ್ಯಾಸವಾಗುತ್ತಿದೆ ಎಂದರಂತೆ. ಕಸ್ತೂರ್ಬಾ ಅವರು, ಖಾರ ಮೆಣಸು ಇತ್ಯಾದಿ ನಾನು ಸೇವಿಸುವುದಿಲ್ಲ, ಅಷ್ಟೋ ಇಷ್ಟೋ ರುಚಿಗೆ ಬೇಕಾಗಿ ಉಪ್ಪು ಮಾತ್ರ ಸೇವಿಸುತ್ತೇನೆ, ಅದು ಬಿಟ್ಟು ಇನ್ನೇನೂ ಇಲ್ಲ ಎಂದರಂತೆ. ತಕ್ಷಣ ಗಾಂಧೀಜಿ, ಹಾಗಾದರೆ ನೀನಿನ್ನು ಉಪ್ಪನ್ನು ಉಪಯೋಗಿಸಬೇಡ, ನಿನ್ನ ಆರೋಗ್ಯ ಹದಗೆಡಲು ಅದೊಂದೇ ಕಾರಣ ಎಂದರಂತೆ. ಗಾಂಧೀಜಿಯವರ ಮಾತು ಕೇಳಿ ಕಸ್ತೂರ್ಬಾ ಅವರಿಗೆ ಕೋಪ ಬಂತಂತೆ. ಅದೇ ಕೋಪದಿಂದ, ಇದೆಂಥ ವಿಚಿತ್ರ ತರ್ಕ, ಕೊಂಚ ಉಪ್ಪಿನ ಸೇವನೆಯಿಂದ ನನ್ನ ಆರೋಗ್ಯ ಹಾಳಾಗುತ್ತಿದೆ ಎಂದು ನಿಮಗೆ ಅನ್ನಿಸಿದ್ದಾದರೂ ಹೇಗೆ? ಉಪ್ಪಿಲ್ಲದೆ ಊಟ ಮಾಡುವುದೆಂತು? ನಿಮಗೇನು, ಹೇಳುವುದು ಸುಲಭ. ಉಪ್ಪಿಲ್ಲದೆ ಊಟ ಮಾಡಿದರೆ ಮಾತ್ರ ಅದರ ಅನಿವಾರ್ಯತೆ ಗೊತ್ತಾದೀತು ಎಂದರಂತೆ. ಪತ್ನಿಯ ಮಾತು ಗಾಂಧೀಜಿಯವರನ್ನ ಕೆಣಕಿದಂತಾಯ್ತಂತೆ. ಕ್ಷಣ ಮೌನದ ನಂತರ ಅವರು, ಸರಿ, ಇಂದಿನಿಂದ ನಿನ್ನ ಬದಲು ನಾನು ಉಪ್ಪು ಬಳಸುವುದನ್ನು ನಿಲ್ಲಿಸುತ್ತೇನೆ ಎಂದು ನಿರ್ವಿಕಾರದಿಂದ ನುಡಿದರಂತೆ. ಮಾಡಿ ಕೂಡ ತೋರಿಸಿದರು. ಉಪ್ಪು ಬಳಸುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿಯೇ ಬಿಟ್ಟರು ಗಾಂಧೀಜಿ. ಗಾಂಧಿಯವರನ್ನು ಕಂಡು ಕಸ್ತೂರ್ಬಾ ಅವರಿಗೆ ತಮ್ಮ ಹಠದ ಸ್ವಭಾವದ ಬಗ್ಗೆ ನಾಚಿಕೆ ಆಯಿತಂತೆ. ಅವರು ಕೂಡ ಉಪ್ಪು ಬಳಸುವುದನ್ನು ನಿಲ್ಲಿಸಿದರಂತೆ. ಅವರ ಆರೋಗ್ಯ ಕ್ರಮೇಣ ಸುಧಾರಿಸತೊಡಗಿತಂತೆ. ಈ ಕಥೆಯ ನೀತಿ, ಸ್ನೇಹಿತರೆ, ಹೇಳುವುದು ಮಾತ್ರವಲ್ಲ ಮಾಡಿಯೂ ಕೂಡ ತೋರಿಸಬೇಕು. ಸ್ನೇಹಿತರೆ, ನಾವು ಕಂಡಿದ್ದೇವೆ ಎಷ್ಟೋ ಸ್ನೇಹಿತರು, ನಾನು ಅದಾಗಬೇಕು, ಇದಾಗಬೇಕು, ಅದನ್ನು ಓದಬೇಕು, ಇದನ್ನು ಓದಬೇಕು ಅಂತ ಗೊಂದಲದ ಗೂಡಿನಲ್ಲಿ ಜೀವನ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಯಾವುದನ್ನು ಸಾಧಿಸ್ತೀವಿ ಅನ್ನೋದು ಕೂಡ ಮುಖ್ಯ. ಎಲ್ಲವನ್ನೂ ಕೂಡ ನಾನು ಆಫೀಸರ್ ಆಗ್ತೀನಿ, ಈ ಆಫೀಸರ್ ಆಗ್ತೀನಿ ಅಂತ ಹೇಳ್ತಾ ಹೇಳ್ತಾ ತಮ್ಮ ಅಮೂಲ್ಯ ಸಮಯವನ್ನು ಕಳೆದು ಒಮ್ಮೆ ತಿರುಗಿ ನೋಡಿದಾಗ ಟೈಮ್ ಪಾರ್ ಆಗಿರುತ್ತೆ. ಅಲ್ಲಿಗೆ ಜೀವನದ ಮತ್ತೊಂದು ತಿರುವು. ಈ ಮಾತಿನೊಂದಿಗೆ ಮತ್ತೊಂದು ಹಾಡನ್ನು ಕೇಳಿ ಬರೋಣ.

ಒಂದು ಅರ್ಥಪೂರ್ಣವಾದಂಥ ಹಾಡನ್ನ ಕೇಳಿದ್ದಾಯ್ತು. ಸ್ನೇಹಿತರೆ, ಉಪ್ಪಿಲ್ಲದೆಯೋ ರುಚಿ ಇದೆ ಅನ್ನುವಂತಹ ಕಥೆಯನ್ನ ಮತ್ತೊಮ್ಮೆ ನಾವು ನೆನಪು ಮಾಡಿಕೊಳ್ಬೇಕು. ಉಪ್ಪು ತಿಂದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ನಮ್ಮ ಶರೀರದ ಮೇಲೆ ಅಂತ. ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ತಿಂದು ಶರೀರದ ಅಂಗಗಳನ್ನ ಹಾಳು ಮಾಡಿಕೊಂಡು ವೈದ್ಯರ ಬಳಿ ಹೋಗುವಾಗ ಒಬ್ರೇ ಹೋಗಕ್ಕಾಗತ್ತಾ? ಖಂಡಿತ ಇಲ್ಲ. ಜೊತೆಯಲ್ಲಿ ಅಪ್ಪ ಅಥವಾ ಅಮ್ಮ ಬರಬೇಕು. ಅಕ್ಕ ಇದ್ರಂತೂ ಖಂಡಿತ ಬರ್ತಾಳೆ, ಯಾಕೆಂದ್ರೆ ನನ್ನ ತಮ್ಮನ ಆರೋಗ್ಯ ಚೆನ್ನಾಗಿರಬೇಕು ಅಂತ. ಅವರಿಗೆಲ್ಲ ತೊಂದರೆ ಕೊಡೋದು ಎಷ್ಟು ಚೆಂದ ಅಂತ ಯುವ ಸಮೂಹ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಹಾಗೆಯೇ ಹೇಳುವುದು ಮಾತ್ರವಲ್ಲ, ಮಾಡಿಯೂ ಕೂಡ ತೋರಿಸಬೇಕು. ಒಂದು ಗುರಿಯನ್ನ ಇಟ್ಕೊಂಡಾಗ, ಕನಸನ್ನ ಇಟ್ಕೊಂಡಾಗ ಅದನ್ನ ತಲುಪಲು ಅಥವಾ ಕನಸನ್ನ ನನಸು ಮಾಡಿಕೊಳ್ಳಲು ಹಗಲು ರಾತ್ರಿ ಶ್ರಮ ಪಟ್ಟರೆ ಮಾತ್ರ ಸಾಧನೆಯನ್ನ ಮಾಡೋದಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ಮೊಬೈಲ್ ಅಡ್ಡಿ ಮಾಡುತ್ತೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಈಗ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಾಗ ಹಗಲು ರಾತ್ರಿ ಓದುವಾಗ ಪಕ್ಕದಲ್ಲೇ ಮೊಬೈಲ್ ಇರುತ್ತೆ ಅಂತ ಚಿಂತೆ. ಮೊಬೈಲ್ನಲ್ಲೂ ಕೂಡ ಒಳ್ಳೆಯ ಸಂಗತಿಗಳು ಇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ನಾವು ಎಷ್ಟೋ ತಜ್ಞರನ್ನ ಮಾತನಾಡಿಸಿದಾಗ ಮೊಬೈಲ್ನಲ್ಲಿ ಓದಿ ಸಾಧನೆಯನ್ನು ಮಾಡಿರುವುದು ಕೂಡ ಉಂಟು. ಒಂದು ವಸ್ತುವನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಒಳ್ಳೇದಾಗತ್ತೆ, ಅದನ್ನು ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡ್ರೆ ಕೆಟ್ಟದಾಗತ್ತೆ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗಲ್ಲ, ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗಲ್ಲ. ಇದು ಯಾವುದು? ಗೀತೆಯ ಸಾರಾಂಶದ ನುಡಿ. ಕಾರ್ಯಕ್ರಮದ ಕಡೆಯಲ್ಲಿ ನಾವು

0: ಹೇಳಬಹುದಾದಂತಹ ಸಾಲುಗಳು ಯಾವುದು ಅಂತ ಅಂದ್ರೆ, ಈಗಿಂದೀಗಲೇ ನಾವು ಒಳ್ಳೆಯ ಹವ್ಯಾಸಗಳನ್ನ ನಮ್ಮದಾಗಿಸ್ಕೊಳ್ಬೇಕು, ಒಳ್ಳೆಯ ಅಭ್ಯಾಸಗಳನ್ನ ಆರಂಭ ಮಾಡಬೇಕು. ಒಳ್ಳೆಯ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಆರಂಭ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ಈ ಕ್ಷಣ ನನ್ನದು ಅಂತ ಹೇಳ್ತಾ ನಾವು ಒಳ್ಳೆಯ ಹವ್ಯಾಸ ಅಭ್ಯಾಸಗಳನ್ನ ನಮ್ಮದನ್ನಾಗಿಸ್ಕೊಂಡ್ರೆ, ಆರಂಭ ಮಾಡಿದ್ರೆ ಖಂಡಿತವಾಗಿ ಜೀವನ ಸುಂದರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಯುವ ಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ.
1: ಯುವ ವಾಣಿ ಪ್ರಸಾರವಾಯಿತು. ಯುವಲಹರಿ ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ.
2: ಈ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಲಾಗಿದ್ದ ಗೀತೆಗಳ ವಿವರ ಭೀಮಾ ಚಿತ್ರದ್ದು, ಧ್ವನಿ ಮತ್ತು ಸಂಗೀತ ಚರಣರಾಜ್, ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಕೋಟಿಗೊಬ್ಬ ಟು ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಧ್ವನಿ ಶ್ರೇಯ ಘೋಷಾಲ್ ಮತ್ತು ವಿಜಯಪ್ರಕಾಶ್, ಹಾಗೂ ಕೃಷ್ಣಂ ಪ್ರಣಯಸಖಿ ಅರ್ಜುನ್ ಜನ್ಯ ಸಂಗೀತ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ, ಧ್ವನಿ ಜಸ್ಕರಣ್ ಸಿಂಗ್.
1: ಇದು ಇಂದಿನ ಯುವವಾಣಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಸಮಯ 5:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ.
2: ಕಾವೇರಿ ಕಾವೇರಿ ಸಿರಿಗನ್ನಡನ.
0: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ನಿಮ್ಮೊಂದಿಗೆ ನಾನು ಅವಿನಾಶ್ ಕೆ ಎಲ್. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 0827222858. ಸಂಖ್ಯೆಯನ್ನ ಮತ್ತೊಮ್ಮೆ ಗಮನಿಸಿ: 0827222858.

0: ನಮ್ಮ ಮೊದಲ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ?
1: ನಾವು ಶಿವಶರಣ ಸೌದಿ ಅಂತ ಸರ್, ವಿಜಯಪುರದಿಂದ.
0: ವಿಜಯಪುರ, ಹೇಗಿದೆ ವಾತಾವರಣ ವಿಜಯಪುರ ಕಡೆ?
1: ಓ, ಮಾತಾಡ್ಬೇಡ್ರಿ ಸರ್ ಅದ್ರ ಬಗ್ಗೆ. ಈಗ ಏನು,
0: ನಮ್ಮಲ್ಲೂ
1: ಬಹಳ
0: ಹಾಗೆ ಆಗಿದೆ.
1: ಬೇಜಾರಿದೆ ಸರ್, ಅದ್ರ ಬಿಸಿಲು ಬಹಳ ಗರ್ಮಿ ಸರ್. ಇವಾಗ
0: ನಮ್ಮಲ್ಲೂ ಹಾಗೆ ಆಗಿದೆ. ಈಗ
1: ನಿಮ್ದು ಬಯಲು ಸೀಮೆ ಅಲ್ಲ ಸರ್ ಅದು.
0: ಏನ್ ಮಾಡಕ್ಕಾಗುತ್ತೆ, ಈ ವರ್ಷ ಹಾಗೆ ಆಗಿದೆ.
1: ಹೌದು ಸರ್, ಹೌದು ಸರ್. ಎಷ್ಟಿದೆ ಸರ್ ಇವಾಗ ಟೆಂಪರೇಚರ್?
0: ತುಂಬಾ ಇದೆ, ಒಂದಿನ ಮೋಡ ಇರುತ್ತೆ, ಒಂದಿನ ತುಂಬಾ
1: ಅಲ್ಲ ಸರ್,
0: ಬಿಸಿಲಿರುತ್ತೆ.
1: ನಮ್ಮಲ್ಲಿ 40 ಮ್ಯಾಲಿದೆ ಸರ್ ಇವಾಗ.
0: ಮಳೆ ಬಂದಿಲ್ಲ?
1: ಇಲ್ಲ ಇಲ್ಲ ಸರ್, ಮಳೆ ಇಲ್ಲ ಸರ್.
0: ಹೇಗಿದ್ದೀರಾ, ಆರಾಮ?
1: ಆರಾಮ್ ನೋಡ್ರಿ ಸರ್, ಆರಾಮ್ ಸರ್. ತಾವೇ ಆರಾಮ ಇದ್ದೀರಿ ಸರ್?
0: ಆರಾಮಾಗಿದ್ದೀವಿ. ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
1: ನಮಗ ಬಬ್ರು ಅಂತಿಂದ ಸರ್, ಈ ಸಮಯ ಆನಂದಮಯ ಅಂತ ಒಂದು ಹಾಡೈತಿ ನೋಡ್ರಿ ಅದ್ರಾಗ.
0: ಪ್ರಸಾರ ಮಾಡುವ. ನಿಮಗೆ
1: ಓಕೆ ಸರ್.
0: ಒಂದು ಪ್ರಶ್ನೆ.
1: ಹಾ ಹೇಳಿ ಸರ್, ಗೊತ್ತಿದ್ರೆ ಹೇಳೋನು.
0: ಹ್ಯೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ?
1: ಏನ್ ಹೇಳಿ ಸರ್?
0: ಹ್ಯೂಮನ್ ಪದವು ಯಾವ
1: ಹ್ಯೂಮನ್
0: ಭಾಷೆಯಿಂದ ಬಂದಿದೆ?
1: ಯಾವ ಪದದಿಂದ, ಯಾವ ಭಾಷೆಯಿಂದ ಬಂದದ ಅಂದ್ರೆ
0: ಹ್ಯೂಮನ್.
1: ಹ್ಯೂಮನ್ ಅದು ಸಂಸ್ಕೃತ ಇರ್ಬೇಕು ಸರ್.
0: ಅಲ್ಲ,
1: ಅದು ಅಲ್ಲ ಅಂದ್ರೆ ಹಿಂದಿದಿಂದ ಬರ್ಬೋದು ಸರ್. ಅವಾಗ
0: ಲ್ಯಾಟಿನ್ ಭಾಷೆ.
1: ಲ್ಯಾಟಿನ್? ಅದು ಆ ಭಾಷೆನ ಗೊತ್ತಿಲ್ಲ ಸರ್ ನಮಗೆ. ಲ್ಯಾಟಿನ್ ಭಾಷೆನ ಗೊತ್ತಿಲ್ಲ ಸರ್ ಮೊದಲೇ ನಮಗೆ.
0: ಇವತ್ತು ಯಾವೆಲ್ಲ ಕಾರ್ಯಕ್ರಮ ಕೇಳಿದ್ರಿ?
1: ನಿಮ್ದು ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಸರ್. ನಾವು ಹೆಚ್ಚು ಕೇಳುದು ಕೃಷಿರಂಗ ಬಹಳ ಸರ್. ಈಗೇನೈತಲ್ಲ, ಇದು ಒಂದು ಕೇಳ್ತಾ ಇರ್ತೀವಿ ಹೆಚ್ಚು ಕಡಿಮೆ ನಾವು.
0: ಇವತ್ತು ಇವತ್ತು ಯಾವ್ದು ಕೇಳಿದ್ರಿ?
1: ಈಗ ಇದೇ ಕೇಳಕತ್ತೀನಿ ನೋಡ್ರಿ ನಾ ಈಗ ಸದ್ದೆ.
0: ಚಿತ್ರಕಾವೇರಿ ಮಾತ್ರ?
1: ಹಾ, ಯಾಕಂದ್ರೆ ಮತ್ತೆ ಸಾಯಂಕಾಲ ಅದೊಂದು ಕೇಳ್ತೀನಿ ನಾ, 7 ಗಂಟೆಯಿಂದ ಇದು ಮಾಡ್ತದಲ್ಲ, ಬರ್ತದಲ್ಲ ಸರ್ ಕಿಸಾನವಾಣಿ ಅಂತ.
0: ಕೃಷಿರಂಗ
1: ಹಾ, ರೈತರಿಗೆ
0: ಕೇಳ್ತೀರ?
1: ಸಲಹೆಗಳು ಬರ್ತಾವಲ್ಲ ಸರ್ ಅದ್ರ.
0: ಅದೊಂದು ಮಿಸ್ ಇಲ್ಲ,
1: ಅದನ್ನು ಮಾತ್ರ ನಿತ್ಯ ಕೇಳ್ತಾ ಇದ್ದೀನಿ ಸರ್.
0: ಮಿಕ್ಕಿದ್ದು ಯಾಕೆ ಕೇಳಲ್ಲ
1: ಅಂದ್ರೆ ನಮಗೆ ಟೈಮ್ ಸಿಗಲ್ಲ ಸರ್. ನಾವು ರೈತರು ಇರ್ತೀವಿ, ಇವತ್ತು ಕೂಡ ನಮಗೆ ಕೇಳಕ್ ಆಗಲ್ಲ ಸರ್ ಹೆಚ್ಚು ಕಡಿಮೆ.
0: ಮೊಬೈಲಲ್ಲಿ ಹಾಕೊಂಡು ಕೇಳ್ಬೋದಲ್ಲ, ಕೆಲಸ ಮಾಡ್ತಾ.
1: ಅದೇ ಮೊಬೈಲ್ ಕೇಳ್ತೀವ್ರಿ ಈಗಾದ್ರು. ಅದ್ರ ಮನೆಯ ಒಳಗ ಏನಂತಾರ್ರಿ, ಇದೇನ್ ಕೇಳ್ತೀಯಪ್ಪ ಬಂದ್ ಮಾಡಂತ ಬೈತಾರ್ರಿ ಮನ್ಯಾಗ ಮಕ್ಳು.
0: ಹೋ, ಯಾರು ಮಕ್ಕಳು?
1: ಹಾ,
0: ಏನ್ ಮಾಡ್ತಾರೆ ಮಕ್ಕಳು?
1: ಏನ್ರಿ, ಒಬ್ಬ ಇಂಜಿನಿಯರ್ ಅಂದ್ರೆ ಒಬ್ಬ ಯಾವ್ದೋ ಒಂದ್ ಕಂಪನಿ ಹೋಗ್ಕನ್ರಿ ಸರ್. ಸತ್ಯ ಯಾವ್ದೋ ಒಂದ್ ಇದು ಮಾಡ್ಯಾನ್ರಿ, ಐಟಿ ಮಾಡ್ಯಾನ್ರಿ.
0: ಅಷ್ಟು ದೊಡ್ಡ ಮಕ್ಕಳಿದಾರೆ ನಿಮಗೆ?
1: ಹಾ ಸರ್.
0: ಮನೆಗೆ ಬಂದಾಗ ಬೈತಾರೆ, ಇದೇನು ಹಾಕೋತಿ ಬೆಳಿಗ್ಗೆಯಿಂದ ಅಂತ.
1: ಮಾಡ್ಬೇಡಪ್ಪ, ಅದನ್ನ ಏನ್ ಕೇಳ್ಕೊತಿರ್ತೀನಪ್ಪ ಅಂತ ಹಚ್ತೀನಿ ನಾ. ಈಗ ಅವರು ಅದಾರ್ರಿ ಈಗ ಇಲ್ಲೇ, ಆದ್ರೂ ನಾವು ವಿಚಾರ ಮಾಡಲ್ಲ ಸರ್. ಅವಾಗ
0: ಹೇಳ್ಬೇಕು ನೀವು, ನಿಮಗಾದ್ರೆ ಮೊಬೈಲ್ ಇದೆ, ನಾವೇನ್ ಮಾಡೋದು ಅಂತ.
1: ಅದ ಈಗ ಕೇಳ್ತೀವ್ರಿ ನಾವು, ಹೇಳ್ತಾರ ಮತ್ತೆ ಅದ ಈಗ ಮಾತಾಡಕತ್ತೀವಲ್ರಿ.

0: ಎಲ್ಲ ಮಕ್ಕಳಿಗೆ ಹೇಳ್ಬೇಕು.
1: ಇಲ್ಲ ಸರ್, ಹಂಗೆ ಹಂಗೇನು ಹೇಳಂಗಿಲ್ಲ ಸರ್ ಅವರು, ಏನೋ ನೀ ಕೇಳುವ ಏನ್ ಮಾಡ್ಕೊಂಡು ಅಂತ ಅವ್ರು ವಿಚಾರ ಮಾಡ್ತಾರ.
0: ಹಾಗೆ
1: ನಾ ಏನಪ್ಪ ಟಿವಿ ನೋಡುವ ಏನ್ರ ಆಗ್ಬೋದು, ರೇಡಿಯೋ ಕೇಳುವ ಏನು ಆಗುದಿಲ್ಲ ಅಂತ ನಾನು ಹೇಳ್ತೇನೆ ಅವ್ರಿಗೆ.
0: ಕೆಲಸ ಮಾಡ್ತಾ ಗಮನ ಜಾಸ್ತಿ ಆ ಕಡೆನೆ ಹೋಗುತ್ತೆ ಅಂತಾನ?
1: ಹಾ ಸರ್.
0: ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಸರ್, ಓಕೆ ಸರ್.

0827222858 ಸಂಖ್ಯೆ ಮತ್ತೊಮ್ಮೆ 0827222858.

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಜೋಳಿ ಅಂತೇಳಿ,
0: ಜೋಳಿ ಅಂತ.
1: ಪುತ್ತೂರು ತಾಲೂಕು ನೆಲ್ಯಾಡಿಯಿಂದ.
0: ಹೊಸ ಧ್ವನಿ.
1: ಹೌದು ಹೌದು, ಸುಮಾರು ವರ್ಷ ಆಯ್ತು ಸರ್. 9 ವರ್ಷ ಮುಂಚೆ ಎಲ್ಲ ಫೋನ್ ಮಾಡ್ತಾ ಇದ್ದೆ.
0: 9 ವರ್ಷದ ಬಳಿಕ ಈಗ ಸಿಕ್ಕಿದೆ ಕರೆ.
1: ಹೌದು ಸರ್, ಹೌದು ಸರ್. ಅಂದ್ರೆ ಎರಡು ಕಣ್ಣಿಗೆ ದೃಷ್ಟಿ ಇಲ್ಲದ ಕಾರಣ ಫೋನ್ ಮಾಡಕ್ ಆಗ್ತಾ ಇರ್ಲಿಲ್ಲ.
0: ಈ 9 ವರ್ಷದಲ್ಲಿ ರೇಡಿಯೋ ಕೇಳ್ತಿದ್ರ?
1: ಹಾ, ಕೇಳ್ತಾ ಇದ್ದೆ. ಟಿವಿ, ನಮ್ಗೆ ಟಿವಿ ಇಲ್ಲ. ಟಿವಿ ಇದ್ರು ಕರೆನ್ಸಿ ಹಾಕಲ್ಲ ನಾವು. ಮೊಬೈಲ್ ಅಲ್ಲೇ ವಾರ್ತೆ ಕೇಳೋದು, ಚಿತ್ರಕಾವೇರಿ, ಬೆಳಗಿನ ಚಿಂತನ ಎಲ್ಲ ಕೇಳಿಸ್ಕೊಳ್ತೀವಿ.
0: ಇವತ್ತು ಯಾವ ಕಾರ್ಯಕ್ರಮಗಳೆಲ್ಲ ಕೇಳಿದ್ರಿ?
1: ಇವತ್ತು ನಮಗೆ ಸಂಡೆ ಎಲ್ಲ ಚರ್ಚೆ ಹೋಗ್ಬೇಕಿತ್ತಲ್ಲ,
0: ಬಿಸಿ ಇದ್ರಿ ಒಂದು
1: ಹಂಗಾಗಿ
0: ಸ್ವಲ್ಪ.
1: ಯಾವುದು ಕೇಳಿಸ್ಕೊಂಡಿಲ್ಲ.
0: ಈಗ 5ವರೆಯಿಂದ
1: ಹೌದು ಹೌದು
0: ಚಿತ್ರಕಾವೇರಿಗೆ
1: ಹೌದು
0: ಭಾಗವಹಿಸಿದಿರಿ.
1: ಹೌದು ಸರ್,
0: ಆರಾಮಾಗಿದ್ದೀರಾ?
1: ಆರಾಮ.
0: ಸಂಜೆಯ ಕಾಫಿ ಟೀ?
1: ಸಂಜೆ ಕಡುಬು, ಬೆಲ್ಲ, ತೆಂಗಿನಕಾಯಿ ಇಟ್ಟು ಕಡುಬು ಮಾಡಿದೀವಿ. ಗಂಡ ಬರ್ಲಿಲ್ಲ, ಅದ ಕಾರಣ ಖಾಲಿ ಚಾಯ್ ಕೊಡಿ. ಗಂಡ ತೋಟದಲ್ಲಿ ಇದು ಕಾಡು ತೆಲಿಕ್ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಚಾಯ್ ಕುಡಿಯೋದಿನ್ನು.
0: ಅವ್ರು ಬರಗಂಟ ಕುಡಿಯಲ್ಲ.
1: ಚಾ ಮಾತ್ರ ಕುಡಿದೀನಿ, ತಿಂಡಿ ತಿಂದಿಲ್ಲ.
0: ಏನಾಗಿತ್ತು ಕಣ್ಣಿಗೆ?
1: ಕಣ್ಣಿಗೆ ಎಲ್ಲ KNC, ಮಂಗಳೂರು, ಕೇರಳ ಎಲ್ಲ ಕಡೆ ಹೋಗ್ಬೇಕಾದ್ರೆ ಎಲ್ಲಿ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ರು. ಏನ್ ಮಾಡಕ್ ಆಗಲ್ಲ ಅಂತ ಉಜ್ಜಿರೆ SDM ಹಾಸ್ಪಿಟಲ್ ಇಂದ ಸುಭಾಷ್ ಅಂತ ಹೇಳಿ ಒಬ್ರು ಡಾಕ್ಟರ್ ನನಗೆ ಮಂಗಳೂರು ಜ್ಯೋತಿಯಲ್ಲಿ ನೇತ್ರ ಕ್ಲಿನಿಕ್ ಇದೆ, ಅಲ್ಲಿ ಹೋಗಿ ನೋಡಿ ಅವರಂತ ಹೇಳ್ತಾರ. ಅದರಂತೆ ಇರ್ತದೆ, ಆಪರೇಷನ್ ಮಾಡಿಸ್ಬೋದು, ನಿಮ್ಮ ಒಂಚೂರು ಹೋಗಿ ನೋಡ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರು. ಹಂಗೆ ನಾನು ಹೋಗಿದ್ದೆ. ಅವರು 5 ವಾರದ ಔಷಧಿ ಕೊಟ್ರು. 5 ವಾರ ನಂತರ ಆಪರೇಷನ್ ಮಾಡಿಸಿದ್ರು. ಒಂದೇ ಕಣ್ಣಿಗೆ, ಎಡ ಕಣ್ಣು ಮಾತ್ರ, ಬಲ ಕಣ್ಣು ಇನ್ನು 6 ತಿಂಗಳ ನಂತರ.
0: ಈಗ ಸ್ವಲ್ಪವೂ ದೃಷ್ಟಿ ಇಲ್ವಾ?
1: ಇವಾಗ ಒಂದು ಎಡ ಕಣ್ಣಿದು ಒಂದ್ ಸ್ವಲ್ಪ ಬಂದಿದೆ, ಅಂದ್ರೆ ಲೆನ್ಸ್ ಇಟ್ಟಿದ್ದಾರೆ. ಇನ್ನು 6 ತಿಂಗಳು ಬೇಕಂತ ಹೇಳಿದ್ರು, ಸೆಟ್ಟಾಗ್ಬೇಕಂದ್ರೆ. ನರ ಎಲ್ಲ ಫುಲ್ ವೀಕ್ ಆಗಿದೆ.
0: ಈಗ ನೀವೇ ಡಯಲ್ ಮಾಡಿದ್ದು?
1: ಹೌದೌದು ಸರ್. ಅಂದ್ರೆ ಲೆನ್ಸ್ ಹಾಕಿದ ಕಣ್ಣಲ್ಲಿ ನೋಡಕ್ಕಿಲ್ಲ, ಅದನ್ನು ಕೈಯಲ್ಲಿ ಮುಚ್ಚಿಬಿಟ್ಟು ಬಲ ಕಣ್ಣಲ್ಲಿ ಒಂದು ಸ್ವಲ್ಪ ಕಾಣುತ್ತೆ.
0: ಅದರಲ್ಲಿ
1: ಅದನ್ನೇ
0: ಡಯಲ್
1: ಫೋನ್
0: ಮಾಡಿದ್ದು.
1: ಮಾಡಿದ್ರಿ?
0: ಅದು ತುಂಬಾ ಖುಷಿ ಆಯ್ತು. ನೀವು ಒಂಬತ್ತು
1: ತುಂಬಾ
0: ವರ್ಷದ
1: ಕೂಡ.
0: ಬಳಿಕ
1: ಹೌದು ಸರ್,
0: ನೀವೇ ಟ್ರೈ ಮಾಡಿದ್ದು.
1: ಹೌದು ಹೌದು ಹೌದು.
0: ಯಾವ ಚಿತ್ರದ
1: ನಾನು
0: ಗೀತೆ ಬೇಕು ನಿಮಗೆ?
1: ನಮ್ಗೆ ಚಂದ್ರ ಚಕೋರಿ, ಕುಹು ಕುಹು ಕೋಗಿಲೆ.
0: ಏನು ಹೇಳಕ್ ಬಂದ್ರಿ?
1: ಅದೇ ನಮ್ಮ ಒಬ್ಬ ಅಕ್ಕನ ಮಗ ಮಡಿಕೇರಿಲಿದ್ದ, ಕೆಲಸದಲ್ಲಿದ್ದಾನೆ. ನಾನು ಅವನಿಗೆ ಕೇಳಿದೆ, ಮಗ ಎಲ್ಲಾದ್ರೂ ಮಡಿಕೇರಿ ಆಕಾಶವಾಣಿ ನಂಬರ್ ಇದ್ರೆ ಕೊಡು ಅಂತ ಹೇಳಿ. ಅವನು ಒಂದ್ ನಂಬರ್ ಕೊಟ್ಟ, ಆ ನಂಬರ್ ಸಿಗ್ತಾನೆ ಇರ್ಲಿಲ್ಲ. ಇವಾಗ ನೀವು ಹೇಳ್ಬೇಕಾದ್ರೆ ಬೇಗ ಮೊಬೈಲಲ್ಲಿ ಓದಿ ತೆಗ್ದೆ.

0: ಅಲ್ಲ, ನಾವು ದಿನನಿತ್ಯ ಹೇಳ್ತಾ ಇರ್ತೀವಿ ನಂಬರು.
1: ಅಂದ್ರೆ
0: ಅಂದ್ರೆ
1: ನನಗೆ
0: ನೀವು,
1: ಆಪರೇಷನ್ ಆದ ಕಾರಣ ನಾನು ಮೊಬೈಲ್ ನೋಡ್ಲಿಕ್ಕೆ ಇಲ್ಲಲ್ಲ.
0: ಹೌದು, ನೀವು ಬರ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗ್ತಿತ್ತಲ್ಲ, ಹಾಗಾಗಿ.
1: ಹಾ ಹಾ ನಾನು ಬರಿತೀನಿ ನೀವು ಹೇಳೋದನ್ನ, ನನಗೆ ನೋಡಕ್ ಆಗ್ತಿಲ್ಲ.
0: ಹಂಗೆ ಹಂಗೆ, ಇವತ್ತು
1: ಹಾ
0: ಈಗ ಒಂದು
1: ಅದಕ್ಕೆ
0: ಸ್ವಲ್ಪ ದೃಷ್ಟಿ ಒಂದು ಸ್ವಲ್ಪ
1: ಹಾ
0: ಕಾಣೋದ್ರಿಂದ ನೀವು ಬರ್ಕೊಂಡು ಡಯಲ್ ಮಾಡಿದ್ರಿ
1: ಅಂದ್ರೆ ಇದು
0: ಇವತ್ತು.
1: ಸಣ್ಣ ಮೊಬೈಲ್ ಅಲ್ಲಿ ನಾವು ನಂಬರ್ ಒತ್ತಬೇಕಾದ್ರೆ ಅದು ನಂಬರ್ ಹೇಳುತ್ತೆ ಇಂಗ್ಲಿಷ್ ಅಲ್ಲಿ.
0: ಹೌದು ಹೌದು.
1: ಹಾ ಅವಾಗ ನನಗೆ ಗೊತ್ತಾಯ್ತು ಇಂತ ಇಂತ ನಂಬರ್ ನೀವು ಹೇಳೋದು. ಮತ್ತೆ ಈಗ ಎರಡು ಸಾರಿ ಹೇಳಿದ್ರಲ್ಲ, ಖುಷಿ ಆಯ್ತು.
0: ಈಗ ನಿಮಗೆ ಒಂದು ಪ್ರಶ್ನೆ, ಆಗಲೇ ಒಂದು ಪ್ರಶ್ನೆ ಕೇಳಿದೆ,
1: ಹೌದು ಸರ್.
0: ಕೇಳಿಸ್ಕೊಂಡ್ರ?
1: ಇಲ್ಲ ಇಲ್ಲ,
0: ಹಾಂ, ಹ್ಯೂಮನ್
1: ನಾನೀಗ
0: ಪದವು,
1: ಒತ್ತದರಲ್ಲಿ
0: ಹಾಂ
1: ಆಯ್ತಲ್ಲ.
0: ಹೌದು, ಹ್ಯೂಮನ್ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದೆ.
1: ಇಲ್ಲ ಸರ್, ಗೊತ್ತಿಲ್ಲ.
0: ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಈಗ ನಿಮಗೆ
1: ಹಾ
0: ಪ್ರಶ್ನೆ,
1: ಹಾ
0: ಹೋಮೋ ಪದದ ಅರ್ಥವೇನು ಅಂತ. ಹೋಮೋ,
1: ಗೊತ್ತಿಲ್ಲ.
0: ಹೋಮೋ ಅಂತ ಹೇಳಿದ್ರೆ ಮಾನವ ಅಂತ,
1: ಮಾನವ
0: ಅಥವಾ ಮನುಷ್ಯ ಅಂತ. ಹೀಗೆ ಕರೆ ಮಾಡ್ತಾ ಇರಿ,
1: ಆಯ್ತು ಸರ್.
0: ನಾಳೆಯಿಂದ ಟ್ರೈ ಮಾಡಿ.
1: ಓಕೆ
0: ಕರೆ
1: ಸರಿ ಸರ್.
0: ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಸರ್, ಥ್ಯಾಂಕ್ ಯು.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:50 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿಯನ್ನ ಕೇಳಲಿದ್ದೀರಿ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಕೊಂಡಕುಳಿ ಕೆಶಿರಾಜ, ಈ ಕುರಿತು ಮಾತನಾಡುತ್ತಾರೆ ರೇವಣ್ಣ ಸಿದ್ದಪ್ಪ ದುಕಾಲ್. ಇಂದು ರಾತ್ರಿ 8:00 ಸಿರಿಗಂಧ, ಕನ್ನಡ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿಯಲ್ಲಿ ಬೆಂಗಳೂರಿನಲ್ಲಿ ಮುಂದಿನ ಪೀಳಿಗೆಯ ಪ್ರಾಣಿ ಸಂರಕ್ಷಕರು, ಈ ಕುರಿತು ಸಂವಾದವನ್ನು ಕೇಳಬಹುದು. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ನೀರಜ್ ಮಿಶ್ರಾ ಇವರಿಂದ ಸಿತಾರ್ವಾದನ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಡಾಕ್ಟರ್ ಎಎಸ್ ಸುಬ್ರಹ್ಮಣ್ಯ ಅವರಿಂದ ಚಿಂತನ, 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ನಮ್ಮ ನಿಲಯದಿಂದ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿ ಕ್ರೀಡಾ ಹಾಗೂ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷಚೇತನ ಮಹಂತೇಶ ಕಿವಿಡಸಣ್ಣವರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಬಹುದು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಿಶೋರಿ ಅಮಣಾಕರ್ ಅವರ ಗಾಯನ. 10:30 ಗಾನ ಭಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನ ಡಂಗುರ, ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಕುರಿತು

ಮೈಸೂರಿನ ಶ್ರೀ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಒಂದು ಗಂಟೆಗೆ ಪ್ರಗತಿಪಥದಲ್ಲಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಬಹುದು. ಒಂದು ಗಂಟೆ 20 ನಿಮಿಷಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ, 1:30ಕ್ಕೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00ಗೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಿ ವಿವಿಧಭಾರತಿ ಕಾರ್ಯಕ್ರಮಗಳು, 4:00ಗೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಸಂಜೆ 5:00ಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ, ನಂತರ ಭಾಗಮಂಡಲ ಚಟ್ಟಿಮಾನಿಯ ಶಿವದೇವಿ ಅವನಿಶ್ಚಂದ್ರ ಅವರಿಂದ ಸ್ವರಚಿತ ಕವನಗಳ ವಾಚನ, ಅನಂತರ ಭಾವಗೀತೆಯನ್ನ ಕೇಳಬಹುದು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50ಕ್ಕೆ ಕೃಷಿರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಆಮ್ಲೀಯತೆ ಸಮಸ್ಯೆ ಮತ್ತು ಸುಣ್ಣ ಬಳಕೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8:00ಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Talking to Akashwani, Puducherry Chief Electoral Officer P. Jawahar said the entire process will be conducted in a transparent manner under the supervision of observers appointed by the Election Commission. In Keralam, senior officials reviewed the preparations at all the 140 counting centres in the state. An Indian space startup, Galaxy, today successfully launched the world's first Optosar satellite mission, Drishti, aboard SpaceX's Falcon 9 rocket from California in the United States. Weighing 190 kilograms, it is India's largest privately developed Earth observation satellite. Vice President C.P. Radhakrishnan and Prime Minister Narendra Modi lauded the successful launch of Mission Drishti satellite by Bengaluru-based space startup Galaxy. Nine people were killed in a massive fire that broke out in a four-story building at Vivek Vihar area of Shahdara in Delhi this morning. The blaze, believed to have been triggered by an air conditioner blast, spread rapidly through the upper floors, trapping residents as smoke filled the structure. 14 fire tenders were rushed to the spot to brought the blaze under control. Vice President C.P. Radhakrishnan and Prime Minister Narendra Modi have expressed grief at the loss of lives in the fire incident. Prime Minister Modi also announced an extra gratia of 2 lakh rupees from the PM's National Relief Fund to the next of the kin of each deceased. The injured would be given 50,000 rupees. Ministry of Electronics and IT today refuted news reports and social media posts saying Aadhaar's look may change by the end of this year to just a photo and a QR code alone. In a clarification, the ministry said there is no plan for any such changes. The WhatsApp channel of Akashwani News has successfully reached the milestone of 1 lakh followers. The WhatsApp channel provides daily news updates, breaking news and alerts. Iran has submitted a 14-point plan to the United States outlining a framework aimed at ending the war on all fronts, including Lebanon. However, U.S. President Donald Trump expressed his dissatisfaction with the offer. He also indicated that Washington is unlikely to accept any framework that does not include firm guarantees preventing Tehran from developing nuclear weapons. And in IPL cricket, host Sunrisers Hyderabad have set a target of 166 runs for Kolkata Knight Riders in Hyderabad. In reply, Kolkata Knight Riders were 92 for 1 in 8.4 overs when reports last came in. Earlier, opting to bat first, Sunrisers Hyderabad were bowled out for 165 runs in 19 overs. In another match, host Gujarat Titans will face Punjab Kings in Ahmedabad at 7:30 p.m. And with that, we end this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:08.
2: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
12: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್. 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ

0: ഗോൾഡ് ആൻഡ് ഡയമണ്ട്സ്, മടിക്കേരി, ഗോണിക്കപ്പൽ, പുത്തൂരു, ബെൽത്തങ്കടി.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
3: ನೀವು ಒಳ್ಳೆಯ ಬ್ರ್ಯಾಂಡ್ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.
0: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
5: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
1: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
6: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
1: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
6: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
1: ಮಾಹಿತಿಗೆ ಸಂಪರ್ಕಿಸಿ 9900955753.
7: ಮಡಿಕೇರಿ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಇದೇ 5ರಂದು ಮಂಗಳವಾರ ನಡೆಯಲಿದೆ. ಬೆಳಿಗ್ಗೆ 6:30 ಗಣಪತಿ ಹೋಮ, 7:30 ದೇವಿಗೆ ಅಭಿಷೇಕ, 9:20 ಕಲಶ ಪೂಜೆ, 11:45 ದೇವಾಲಯದ ಆವರಣದಲ್ಲಿ ದೇವಿಯ ರಥೋತ್ಸವ, ನಂತರ ತುಲಾಭಾರ, ತಲೆಮುಂಡಿ ತೆಗೆಯುವುದು, ತೀರ್ಥಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ, ಮಧ್ಯಾಹ್ನ 12:30 ತಾಯಿಯ ದರ್ಶನ, ಸಂಜೆ 6:00 ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ರಾತ್ರಿ ದೇವಿಯ ದರ್ಶನ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
8: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
9: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
8: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
10: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
7: ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನದ ಕಾಟಿ ಹಬ್ಬ ಇದೇ 5ರಂದು ಮಂಗಳವಾರ ನಡೆಯಲಿದೆ.
11: ಮಧ್ಯಾಹ್ನ 12:30 ಕೋಲು ಹೊಡೆಯುವುದು, 1:00 ಕಲಶ ಹೊತ್ತು ಬರುವುದು, 2:00 ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, 3:30 ಕಾಟಿ ಬರುವುದು, ಸಂಜೆ 5:15 ನಂತರ ದೇವರ ಹರಕೆ ಮುಂತಾದ ಕೈಂಕರ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋತೂರು ಶ್ರೀ ಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೇಳಿಕೊಂಡಿದ್ದಾರೆ.
12: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
12: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ

0: ಸ್ಕ್ಯಾನಿಂಗ್ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು

0: ಕ್ಲಬ್ ಹೌಸ್
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿರಾಮದ 9844 81919.

0: ಬಾಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಲ್ಲಿ ಹೆಲ್ತ್ ಇನ್ಸೂರೆನ್ಸ್, ಟೂ ವೀಲ್ ಅಂಡ್ ಫೋರ್ ವೀಲ್ ಇನ್ಸೂರೆನ್ಸ್, ಪಿಂಜ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ, ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9940853756.
7: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI & ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮಡಿಕೇರಿ ತಾಲೂಕು ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಶ್ರೀ ದೇವರ ಬಿಂಬ ಪುನಃ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ May 5-8 ತಾರೀಕಿನವರೆಗೆ ನೀಲೇಶ್ವರ ಉಚ್ಚಲತಾಯ ಶ್ರೀ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 8:00 PM ಆಶೀರ್ವಚನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೋರಿದ್ದಾರೆ.
9: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ

0: ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
1: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಮಾಪೋಕ್ಲು ನಾಡ್ರ ಬೇತು ಗ್ರಾಮತ್ರ ಕಳಿಪಟ್ಟ ಶ್ರೀ ಮಕ್ಕಿಶಾಸ್ತವು ದೇವನೆದರ ಎಡಮ್ಯಾರ ನಮ್ಮೆ ಮೇತಿಂಗತ್ರ ನಾಳಂಕೆ ದಂಡ ಮೂಂದ್ ಪಿಂಜ ನಾಲಂಗ್ ನಡಪ ನಾಳಂಕೆ ದಂಡಾಂಗ್ ಚಿನಿಯಾಚೆ ಬೈಟ್ ಪತ್ತಗಟ್ಟೆಗೆ ದೇವಳ ಕೊಟ್ಟಿ ಪಾಡುವು. ನಾಳಂಕೆ ಮೂಂದಾಂಗ್ ನಾರಾಚೆ ಪೊಲಾಕ ಪನ್ನೊಂದು ಗಂಟೆಗೆ ಹತ್ತು ಪೋರಾಟ ಅಂದೇ ಬೈಟ್ ಒಂಬತ್ತರ ಗಂಟೆಗೆ ಅಂದಿ ಬುಳಕ ನಡಪ. ನಾಳಂಕೆ ನಾಲಾಂಗ್ ತಿಂಗಳಾಚೆ ಪೊಲಾಕ ಪತ್ತು ಗಂಟೆಗೆ ಅಜ್ಜಪತರ ಮಜ್ಜನ ಓರ ಗಂಟೆಗೆ ವಿಷ್ಣುಮೂರ್ತಿ ತೆರೆ ನಡಪ. ನಾಡ ಭಕ್ತ ಮಾಜನ ಏರ ಕಣಕಲು ಬಂದಿತ್ತು ದೇವಳ ಆಶೀರ್ವಾದ ಪಡೆದು ಉಣ್ಣು ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಣಿತು.
10: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
11: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಅಕ್ಯುಪೇಷನ್ ಥೆರಪಿ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
12: ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನದ ಕಾಟಿ ಹಬ್ಬ ಇದೇ 5ರಂದು ಮಂಗಳವಾರ ನಡೆಯಲಿದೆ.
13: ಮಧ್ಯಾಹ್ನ 12:30 ಕೋಲು ಹೊಡೆಯುವುದು, 1 ಗಂಟೆಗೆ ಕಲಶ ಹೊತ್ತು ಬರುವುದು, 2 ಗಂಟೆಗೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, 3:30 ಕಾಟಿ ಬರುವುದು, ಸಂಜೆ 5:15 ನಂತರ ದೇವರ ಹರಕೆ ಮುಂತಾದ ಕೈಂಕರ್ಯ ನಡೆಯಲಿದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋತೂರು ಶ್ರೀ ಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೇಳಿಕೊಂಡಿದ್ದಾರೆ.
14: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
15: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಪುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಕಾಸರಗೋಡಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ ಸುದ್ದಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮನವ ಪ್ರತಿಫಲಿಸುವ ಕಡೆಗೆ.
1: ಸಾಮಾನ್ಯ ಮನುಷ್ಯರಾಗಿ ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ, ವಿಶೇಷವಾಗಿ ಮರ ಗಿಡಗಳ ಕುರಿತಾಗಿ ನಾವು ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಮ್ಮ ಬಟ್ಟೆ ಒಗೆದ ಪಾತ್ರೆ ತೊಳೆದ ನೀರುಗಳನ್ನ ನಮ್ಮ ಗಾರ್ಡನ್ ಏರಿಯಾಗೆ ಬಿಡೋದಾಗಿರ್ಬಹುದು, ಅಥವಾ ಮನೆಯಲ್ಲಿ ಮೊಸರು ಉಳಿತು ಸ್ವಲ್ಪ ಸಾರು ಉಳ್ಕೊಂತು ಅಂತ ಅಂದ್ರೆ ಕೆಲವರು ಹೋಗಿ ಅದನ್ನ ಗಿಡಕ್ಕೆ ಹಾಕ್ಬಿಡ್ತಾರೆ, ಓ ಕರ್ಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ. ಈ ತರ ಅಭ್ಯಾಸಗಳೆಲ್ಲ ಒಳ್ಳೇದಾ? ಮತ್ತೆ ಒಂದಷ್ಟು ಇಂಥ ಮಿಸ್ಟೇಕ್ಸ್ ನ ನೀವು ದಯವಿಟ್ಟು ಅಡ್ರೆಸ್
2: ಮಾಡಿ. ಸೆಕೆಂಡರಿ ವಾಟರ್ ತರ್ಷರಿ ವಾಟರ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಆ ನೀರನ್ನ ಮೆತ್ತಗೆ ಅದರಲ್ಲಿ ಕೆಮಿಕಲ್ ಸ್ವಲ್ಪ ಗೊತ್ತಲ್ಲ ಕಮ್ಮಿ ಇರುತ್ತೆ, ತಗೊಂಡು ಮರಕ್ಕೆ ಗಿಡಕ್ಕೆ ಬಿಡ್ತಾ ಇದ್ರು. ಬಿಡ್ತಾ ಇದ್ದಾಗ ಏನಾಯ್ತು, ಅದ್ರದ್ದು ಟ್ರೀ ಹೆಲ್ತ್ ಏನಿದೆಯೋ, ಟ್ರೀದು ಎಲೆ ಇದು ಎಲ್ಲ ಡಿಟೀರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಅವರು ಅದನ್ನ ಎಷ್ಟೊಂದು ಜನ ಟ್ರೈ ಮಾಡಿದ್ರು, ಕೇಳಿದ್ರು, ಎಲ್ಲಾದ್ರೂ ಅದು ಗೊತ್ತೇ ಆಗಲಿಲ್ಲ, ರೆಕ್ಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ ನನ್ನ ಮೆಂಟರ್ ಅವ್ರದ್ದು ಅಪಾರ್ಟ್ಮೆಂಟ್ ಅದು ಆಕ್ಚುಲಿ ನಮ್ಮ ಸರ್ಜಾಪುರದಲ್ಲಿ, ಅವ್ರು ವಿಜಯನ ಕರೆಸಿ ನೋಡ್ತೇನೆ ಅಂದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ ಅದು ಸೆಕೆಂಡರಿ ಟರ್ಷರಿ ವಾಟರ್ ಏನಾಗಿತ್ತು, ಅದು ಕಂಟ ಸ್ವಲ್ಪ ಇದಾಗಿ ಅದು ಓವರ್ ದ ಟೈಮ್ ಒಂದು 2-3 ಇಯರ್ಸ್ ಆಗಿ ಟ್ರೀ ಹೆಲ್ತ್ ಏನಾದ್ರು ಡಿಟೀರಿಯೇಟ್ ಆಗಿತ್ತು. ಆಕ್ಚುಲಿ ಇಮಿಡಿಯೇಟ್ ಆಗಿ ಆ ನೀರ್ನ ಚೇಂಜ್ ಮಾಡಿ ಫ್ರೆಶ್ ವಾಟರ್ ಕೊಟ್ಟು ನಾವು ಆಮೇಲೆ ಮೆನ್ಯೂರು ಆಮೇಲೆ ನ್ಯೂಟ್ರಿಷನ್ಸ್ ಎಲ್ಲ ಪಂಪ್ ಮಾಡಿದ್ಮೇಲೆ ಆ ಗಿಡ ಇವತ್ತು ತುಂಬಾ ಚೆನ್ನಾಗಾಗಿದೆ. ಆಕ್ಚುಲಿ ಹೂವು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಆಯ್ತು. ಸೊ ಪ್ರಾಕ್ಟೀಸಸ್ ಏನಾಗಿರಬೇಕು, ಫ್ಯಾಕ್ಟ್ ಬೇಸ್ ಆಗಿರ್ಬೇಕು. ಆಕ್ಚುಲಿ ಇಟ್ ಹ್ಯಾಸ್ ಟು ಹೆಲ್ಪ್ ದ ಹೋಲಿಸ್ಟಿಕಲಿ, ಈ ರಿಯೂಸಬಿಲಿಟಿನೂ ಬರೋ, ರೀಸೈಕಲ್ ಬರೋದ್ರಿಂದ ಅದನ್ನ ಮಾಡಬೇಕಾದ್ರೆ ಅದು ಕರೆಕ್ಟ್ ಪ್ರಾಕ್ಟೀಸ್ ಅಂತ ನಾವು ನೋಡ್ಬೇಕಾಗತ್ತೆ. ಆಕ್ಚುಲಿ ಅದನ್ನ ಮ್ಯಾಕ್ಸಿಮಮ್ ಬೆನಿಫಿಟ್ ಭೂಮಿ ಕೊಡ್ತೀರಾ ಎಲ್ಲದನ್ನು ಇನ್ಕ್ಲೂಡ್ ಮಾಡೋದಕ್ಕೆ. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ರಾಂಗ್ ಆಗಿ ನಾವು ಇದು ಮಾಡಿದ್ರೆ, ಇವಾಗ ಹೇಳದ್ನಲ್ಲ, ಕಾರ್ ಹತ್ತು ತಗೊಳ್ಳೋದು ಇಲ್ಲ 5 ತಗೊಳ್ಳೋದು, 2 ಮನೆ ಮಾಡೋದು, 3 ಮಾಡೋದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ದು ಈ ಎಂಟೈರ್ ಸಸ್ಟೈನಬಲ್ ಚಾಯ್ಸಸ್ ಅಲ್ಲಿ ನೀವು ಇದು ಇವಾಗ ಅರ್ತ್ ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಅಂತ ಹೇಳ್ತಾರೆ, ಮಿನಿಮೈಸ್ ದ ವೇಸ್ಟ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೆಲ್ಲ ಬರುತ್ತೆ. ನನ್ ಕೇಳಿದ್ರೆ ಯೂಸ್ ವಾಟ್ ಎವರ್ ಯು ವಾಂಟ್, ಡೋಂಟ್ ಅಬ್ಯೂಸ್.
1: ಬಹಳ ಚೆನ್ನಾಗಿ
2: ಹೇಳಿದ್ರು. ಈ ಪ್ರಾಕ್ಟೀಸ್ ನ ನೀವು ತಂದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಇದೆಯಲ್ಲ, ಅದೊಂದು ಸ್ಟೆಪ್ ಮೇಲೆ ಹೋಗ್ತೀರಾ. ಆಕ್ಚುಲಿ ನಾವು ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ, ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೆ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೆ ಇರೋ ನೀರ್ನ ನಾವು ಮುಟ್ಟೋದಿಲ್ಲ. ಆಮೇಲೆ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವ್ ಏನ್ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು. Then it becomes a, ನಿಮ್ದು ಅರ್ಥ್ ಡೇ ಆಗತ್ತೆ. ಆಕ್ಚುಲಿ
1: ಪರಿಪೂರ್ಣವಾದ ಭೂದಿನ.

0: ಬೂದಿನ ಆಗತ್ತೆ ಆಕ್ಚುಲಿ. ಯಾಕಂದ್ರೆ ಈ ಭೂದೇವಿ ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲೇ ಇರೋದು. ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ ಆಕ್ಚುಲಿ. ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಇಟ್ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಎಲ್ಲದಕ್ಕೂ ಏನಾಗ್ತಾ ಇದೆ ಅಂದ್ರೆ ಜನ ಡಿಸ್ಟ್ರಿಬ್ಯೂಷನ್ಸ್ ನೋಡ್ತಾ ಇಲ್ಲ, ಆಮೇಲಿಂದ ಕಂಟ್ರೋಲ್ ಇಲ್ಲ ಅದು ಯೂಸಬಿಲಿಟಿ. ಇದು ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ಥ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳಿದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ಥ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:11.
1: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 ರಿಂದ 6:00 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
0: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಮಾವಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ

0: ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ?

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ಇಎಸ್ಐ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಮೂಲಕ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿಸಲಾಗಿದೆ ಎಂದು ತಿಳಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದರು.

0: ಕಳೆದ ತಿಂಗಳ 9ರಂದು ಮತದಾನ ನಡೆದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದ ತೆರವಾದ ಸ್ಥಾನಗಳಿಗೆ ಉಪಚುನಾವಣೆ ನಡೆದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆಗಾಗಿ 14 ಟೇಬಲ್ಗಳನ್ನು ಸಿದ್ಧಪಡಿಸಲಾಗಿದ್ದು ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಈ ಕಾರ್ಯಕ್ಕೆ 63 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಿಸಲಾಗಿದ್ದು ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 900ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕಳೆದ ಏಪ್ರಿಲ್ 9ರಂದು ಮತದಾನದಲ್ಲಿ ಶೇಕಡ 65.59% ಮತದಾನ ದಾಖಲಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಒಟ್ಟು 21 ಸುತ್ತುಗಳಲ್ಲಿ ನಡೆಯಲಿದ್ದು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಫಲಿತಾಂಶದ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ ಎಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಿಗ್ಗೆ 8 ಗಂಟೆಗೆ ಅಂಚೆ ಮತಪತ್ರಗಳ ಎಣಿಕೆ ಆರಂಭವಾಗಲಿದೆ. ನಂತರ ಇವಿಎಂ ಯಂತ್ರಗಳ ಮತ ಎಣಿಕೆ ಆರಂಭವಾಗಲಿದೆ ಎಂದರು. ಮತ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಟೇಬಲ್ಗೆ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್, ಮೈಕ್ರೋ ಅಬ್ಸರ್ವರ್ಸ್, ಕೌಂಟಿಂಗ್ ಅಸಿಸ್ಟೆಂಟ್ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: 14 ಟೇಬಲ್ಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕೌಂಟಿಂಗ್ ಹಾಲ್ ಇದೆ, ಅಲ್ಲೆಲ್ಲೂ ಕೂಡ ಈಗ ಅರೇಂಜ್ಮೆಂಟ್ ಆಗಿದೆ. ಅದನ್ನು ಕೂಡ ಸಿಬ್ಬಂದಿಗಳು ಅಂದ್ರೆ ಆ ಪ್ರತಿ ಟೇಬಲ್ಗೆ ಕೌಂಟಿಂಗ್ ಸೂಪರ್ವೈಸರ್ಸ್, ಮೈಕ್ರೋ ಅಬ್ಸರ್ವರ್ಸ್, ಆಮೇಲೆ ಕೌಂಟಿಂಗ್ ಅಸಿಸ್ಟೆಂಟ್ಸ್, ಆಮೇಲೆ ಮಲ್ಟಿಕಾಸ್ಟಿಂಗ್ ಸ್ಟಾಫ್ ಎಂಟಿಎಸ್ ಅಂತ ಅಥವಾ ಗ್ರೂಪ್ ಡಿ ಸ್ಟಾಫ್ಗಳು ಏನಿದ್ದಾರೆ ಅದನ್ನು ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ನಾವು ಮಾಡ್ಕೊಂಡಿದ್ವಿ.
0: ಮತ ಎಣಿಕೆ ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಈಗಾಗಲೇ 2 ಹಂತದ ರ್ಯಾಂಡಮೈಸೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮತ ಎಣಿಕೆಯ ದಿನವಾದ ನಾಳೆ ಬೆಳಗ್ಗೆ 5 ಗಂಟೆಗೆ 3ನೇ ಹಾಗೂ ಅಂತಿಮ ಹಂತದ ರ್ಯಾಂಡಮೈಸೇಷನ್ ನಡೆಯಲಿದೆ. ಆ ಬಳಿಕವಷ್ಟೇ ಯಾವ ಸಿಬ್ಬಂದಿ ಯಾವ ಟೇಬಲ್ನಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದು ಅಂತಿಮವಾಗಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೊದಲ ಸೆಟ್ ಹೊಸ ಚೈನ್ಗಳು ಇದೇ 7ರಂದು ಆಗಮಿಸಲಿದ್ದು ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ದತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು.
5: ಸುಮಾರು 2.5 ಲಕ್ಷ ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಾ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. May 15 ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು.
0: ಗೇಟ್ಗಳ ದುರಸ್ತಿಗೆ ಸುಮಾರು 54 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದಲ್ಲದೆ ಕಾಲುವೆಗಳ ದುರಸ್ತಿ ಮತ್ತು ಇತರೆ ಕೆಳಹಂತದ ಕಾಮಗಾರಿಗಳಿಗೆ ಒಟ್ಟು 315 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾದಗಿರಿ ಜಿಲ್ಲೆ

0: ಜಿಲ್ಲೆಯಲ್ಲಿ ಇಂದಿನಿಂದ ಮಂಗಳವಾರದವರೆಗೆ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದೆ. ಮಧ್ಯಾಹ್ನ 12-4 ಬಿಸಿಲಿನಲ್ಲಿ ಅನಗತ್ಯವಾಗಿ ಹೊರಹೋಗಬಾರದು. ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಬೇಕು. ಹಗುರ ಹಾಗೂ ಹತ್ತಿ ಬಟ್ಟೆ ಧರಿಸಿ ಟೋಪಿ, ಛತ್ರಿ, ಚಪ್ಪಲಿ, ರಕ್ಷಣಾತ್ಮಕ ಕನ್ನಡಕಗಳನ್ನು ಬಳಸುವುದು ಅವಶ್ಯಕವಾಗಿದೆ. ಬಿಸಿಲಿನ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳನ್ನು ತಪ್ಪಿಸುವಂತೆ ಸಲಹೆ ನೀಡಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭವಾಗಲಿದೆ. ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 9 ದೇಶಗಳ ಕ್ರೀಡಾಪಟುಗಳು ಈ ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು.
1: ರಾಜ್ಯದ ಮತ್ತು ನಮ್ಮ ತುಮಕೂರಿನ ಪ್ಲೇಯರ್ಸ್ಗೆ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಇಲ್ಲಿ ಆಡಿದವ್ರನ್ನ ಹೇಳಿದೆ, ಬೋಪಣ್ಣ ಇಲ್ಲಿ ಆಡಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಬಹುದು. ಪ್ರಕಾಶ್ ಅಮೃತರಾಜ್ ಆಡಿದ್ರು, ಇಲ್ಲೇ ಆಡಿದ್ರು, ಅವರೆಲ್ಲ ದೇ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಯರ್ಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯಿತು ಅಂತ ಹೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಎಟಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಬಿಕಮ್ಸ್ ಎ ನೇಮ್.
0: ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:56. ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದು ಕೇಳಿ,
1: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾವಿನ ಮೌಲ್ಯವರ್ಧನೆ. ಈ ಕುರಿತು ಡಾಕ್ಟರ್ ಕಲ್ಪನಾ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ರೈತ ಬಾಂಧವರೇ ಹಾಗೂ ರೈತ ಮಹಿಳೆಯರೇ, ಮಾವಿನ ಹಣ್ಣು ನಮ್ಮ ಮುಖ್ಯವಾದಂಥ ಹಣ್ಣು ಅಂತ ಹೇಳ್ಬೋದು. ಮಾವಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಅಂತ ಕರಿತೇವೆ. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದ್ದಾವೆ. ಮಾವಿನ ಹಣ್ಣನ್ನು ನಾವು ಬಳಸ್ಕೊಂಡು ವಿವಿಧ ಪದಾರ್ಥಗಳನ್ನು ಮನೆ ಮಟ್ಟದಲ್ಲೇ ಕೂಡ ತಯಾರು ಮಾಡ್ಕೋಬಹುದು. ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಡಾಕ್ಟರ್ ಬಿ ಕಲ್ಪನಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಕಲ್ಪನಾ ಅವರೇ.
3: ನಮಸ್ಕಾರ.
2: ಈಗ ಪ್ರಾರಂಭದಲ್ಲಿ ಗ್ರಾಮೀಣ ಸೋದರಿಯರಿಗೆ ಈ ಮಾವಿನ ಹಣ್ಣಿನ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
3: ಅಗತ್ಯವಾಗಿ. ಮಾವಿನ ಹಣ್ಣು ಎಲ್ಲ ಹಣ್ಣುಗಳಿಗಿಂತಲೂ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಇದನ್ನು ಹಣ್ಣುಗಳ ರಾಜ ಎಂದೇ ಕರೆಯಲ್ಪಟ್ಟಿದೆ. ಇದು ಸ್ವಾದ ಮತ್ತು ರುಚಿಗೆ ಮಾರು ಹೋಗದವರೇ ಇಲ್ಲ. ಈ ಹಣ್ಣಿನ ಸೇವನೆಯಿಂದ ವಿವಿಧ ಪೋಷಕಾಂಶಗಳು ದೊರೆಯಲಿದ್ದು, ಮುಖ್ಯವಾಗಿ ಒಂದು ಸಾಮಾನ್ಯ ಗಾತ್ರದ ಹಣ್ಣಿನಲ್ಲಿ ಸಕ್ಕರೆ ಪಿಷ್ಟ 28 ಗ್ರಾಂ, ನಾರಿನಾಂಶ 3 ಗ್ರಾಂ,

0: ಸುಣ್ಣದಾಂಶ 20 ಗ್ರಾಂ, ವೈಟಮಿನ್ ಸಿ 45.7 ಮಿಲಿಗ್ರಾಂ, ಅನ್ನಾಂಗಾಯೆ 6425 IU ಇರಲಿದ್ದು ಇದರಲ್ಲಿ ಕೊಬ್ಬಿನಾಂಶ ಇರುವುದಿಲ್ಲ. ಅಲ್ಲದೆ 270 ಮಿಲಿಗ್ರಾಂ ಮೆಗ್ನೀಷಿಯಂ, 26 ಮಿಲಿಗ್ರಾಂ ಸೋಡಿಯಂ ಮತ್ತು 205 ಮಿಲಿಗ್ರಾಂ ಪೊಟ್ಯಾಸಿಯಂನಂತಹ ಲವಣಾಂಶಗಳನ್ನು ಕೂಡ ಇದು ಒಳಗೊಂಡಿದೆ.
1: ಪೊಟ್ಯಾಸಿಯಂನಂತಹ ಉತ್ತಮವಾದ ಅಂಶ ಕೂಡ ಇದರಲ್ಲಿ ಇದೆ ಅಂತ ಹೇಳಬಹುದು.
0: ಹೌದು,
1: ವಿಶೇಷವಾಗಿ ವಿಟಮಿನ್ ಎ ಅಂಶ,
0: ಅನ್ನಾಂಗ ಎ ಮತ್ತೆ ಅನ್ನಾಂಗ ಸಿ ಯಥೇಚ್ಛವಾಗಿರುತ್ತೆ.
1: ಯಥೇಚ್ಛವಾಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ
0: ತುಂಬಾ
1: ಒಳ್ಳೆಯದು ಅಂತ ನಾವು ಹೇಳಬಹುದು. ಇಷ್ಟೆಲ್ಲ ಪೌಷ್ಟಿಕಾಂಶಗಳನ್ನ ಹೊಂದಿರುವಂತ ಈ ಮಾವಿನ ಹಣ್ಣಿನ ಸೇವನೆಯಿಂದ ನಮಗೆ ಯಾವ ರೀತಿಯಾದಂತ ಅನುಕೂಲಗಳು, ಸಕಾರಾತ್ಮಕ ಪರಿಣಾಮ ನಮ್ಮ ದೇಹದ ಮೇಲೆ ಉಂಟಾಗುತ್ತೆ ಅಂತೀರ?
0: ಮಾವಿನ ಹಣ್ಣಿನಲ್ಲಿ ಹೆಚ್ಚಿನ ಕ್ಯಾಲ್ರಿ ಅಂದ್ರೆ 100 ಗ್ರಾಂ ಹಣ್ಣಿನಲ್ಲಿ 74 ಕಿಲೋ ಕ್ಯಾಲ್ರಿ ಅಷ್ಟು ಶಕ್ತಿ ಮತ್ತು ಕಾರ್ಬೋಹೈಡ್ರೇಟ್ ಇರುವುದರಿಂದ ದೇಹದ ತೂಕವನ್ನು ಹೆಚ್ಚಿಸಬಹುದು. ಆಂಟಿ ಆಕ್ಸಿಡೆಂಟ್ ಮತ್ತು ಕ್ಯಾನ್ಸರ್ ತಡೆಗಟ್ಟುವ ಗುಣಗಳನ್ನು ಇದು ಹೊಂದಿದೆ. ಕಬ್ಬಿಣಾಂಶ ಇರುವುದರಿಂದ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯದು ಮತ್ತು ರಕ್ತಹೀನತೆ ಇರುವವರು ಮಾವಿನ ಹಣ್ಣಿನ ಸೇವನೆಯಿಂದ ತೊಂದರೆಯನ್ನು ನಿವಾರಿಸಿಕೊಳ್ಬಹುದು. ಹೃದಯದ ಕಾಯಿಲೆ ಇರುವವರಿಗೆ ಮಾವಿನ ಹಣ್ಣಿನಲ್ಲಿರುವ ಅನ್ನಾಂಗ ಎ, ಬೀಟಾ ಕ್ಯಾರಟಿನ್ ಮತ್ತು ಅನ್ನಾಂಗ ಇ ತುಂಬ ಸಹಕಾರಿಯಾಗಿರುತ್ತೆ. ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಮತ್ತು ಅಸಿಡಿಟಿಯನ್ನು ದೂರವಿಡುತ್ತೆ. ಮಾವಿನ ಹಣ್ಣಿನಲ್ಲಿರುವ ಆಂಟಿ ಇಸ್ಟಮೈನ್ ಅಂಶವು ಆಸ್ತ್ಮಾದಂತಹ ತೊಂದರೆಯನ್ನು ತಡೆಗಟ್ಟುತ್ತದೆ. ಇದಲ್ಲದೆ ಮಲಬದ್ಧತೆ, ಕಣ್ಣಿನ ತೊಂದರೆ, ಚರ್ಮದ ರೋಗ, ತಲೆ ಕೂದಲುದುರುವಿಕೆ, ಸೈನಸ್ನಂತಹ ತೊಂದರೆಯನ್ನು ಬಹಳವಾಗಿ ತಡೆಯಬಹುದು. ಹಾಗೂ ಮುಖ್ಯವಾಗಿ ಮಹಿಳೆಯರ ಕಣ್ಣಿನ ಕಾಂತಿ ಮತ್ತು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ.
1: ಒಟ್ಟಾರೆ ದೇಹದ ಆರೋಗ್ಯಕ್ಕೆ ಇದು ಒಂದು ವರದಾನ ಅಂತಲೇ ಹೇಳ್ಬೋದು ನಾವು. ಇನ್ನು ಮುಖ್ಯವಾಗಿ ಈ ಮಾವು ಗೊತ್ತಾದ ಕಾಲದಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಮತ್ತೆ ಫಲ ಬಿಡೋದು ಕೂಡ ಇದು ಬೇಸಿಗೆ ಕಾಲದಲ್ಲಿ. ಆ ಕಾಲ ಆದಮೇಲೆ ಮತ್ತೆ ಮುಂದಿನ ಬೇಸಿಗೆವರೆಗೂ ನಾವು ಕಾಯಬೇಕಾಗತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲೂ ಕೂಡ ಲಭ್ಯವಾಗುತ್ತೆ. ಆದ್ರಿಂದ ನಾವು ಸಂಸ್ಕರಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈ ಮಾವಿನ ಸಂಸ್ಕರಣೆಯ ಮೂಲ ಉದ್ದೇಶದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
0: ಖಂಡಿತ. ಹವಾಮಾನಕ್ಕೆ ಅನುಗುಣವಾಗಿ ಹಲವಾರು ಹಣ್ಣುಗಳು ಆ ಕಾಲಗಳಲ್ಲಿ ಅಧಿಕವಾಗಿ ಬೆಳೆಯುತ್ತವೆ ಮತ್ತು ಆ ಕಾಲದಲ್ಲಿ ಅವು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಬೆಲೆಯಲ್ಲಿ ದೊರಕುತ್ತೆ. ಅವುಗಳನ್ನು ಸಕಾಲದಲ್ಲಿ ಉಪಯೋಗ ಮಾಡದಿದ್ದಲ್ಲಿ ಅವು ಕೆಟ್ಟು ಹೋಗುವ ಸಂಭವ ಜಾಸ್ತಿ. ಹೀಗೆ ವ್ಯರ್ಥವಾಗುವುದನ್ನು ತಡೆಗಟ್ಟಬೇಕಾದ್ರೆ ನಾವು ಈ ಹಣ್ಣುಗಳನ್ನು ಸಂಸ್ಕರಿಸಿ ಕೆಡದಂತೆ ಜೋಪಾನ ಮಾಡೋದು ನಮ್ಮ ಕರ್ತವ್ಯ.
1: ಇನ್ನು ಮುಖ್ಯವಾಗಿ ಈ ಒಂದು ಮಾವಿನ ಹಣ್ಣು ಕೆಡೋದಕ್ಕೆ ಏನು ಕಾರಣ ಅಂತೀರ?
0: ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸ್ವಾಭಾವಿಕವಾಗಿ ಒಂದಲ್ಲ ಒಂದು ವಿಧದ ಕಿಣ್ವಗಳು ಇರುತ್ತವೆ. ಇವುಗಳಿಂದ ಆಹಾರದಲ್ಲಿನ ಪೋಷಕಾಂಶಗಳು ಒಡೆಯಲ್ಪಟ್ಟು ಸರಳ ದ್ರವ್ಯಗಳಾಗಿ ಮಾರ್ಪಡುವುದರಿಂದ ಕಾಲಾನುಕ್ರಮದಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಮತ್ತು ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. ಹಾಗೆ ಕಿಣ್ವ ಕ್ರಿಯೆಯ ದೆಸೆಯಿಂದ ಆಹಾರ ವಸ್ತುಗಳು ಬದಲಾವಣೆ ಹೊಂದಿ ಅಣುಜೀವಿಗಳಿಂದ ಪೂರ್ತಿ ಹಾಳಾಗುವುದು. ಕೆಲವೊಮ್ಮೆ ಶಾಖ, ಘರ್ಷಣೆ, ಒತ್ತಡ ಮತ್ತು ಅತಿ ಶೀತದಿಂದಲೂ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತದೆ.
1: ಸಾಧಾರಣವಾಗಿ ಈ ಕಾರ್ಖಾನೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಮಾವಿನ ಹಣ್ಣನ್ನು ಸಂಸ್ಕರಣೆ ಮಾಡಿ ವಿವಿಧ ಪದಾರ್ಥಗಳನ್ನು ತಯಾರಿಸೋದನ್ನು ಕಾಣಬಹುದು. ಇನ್ನು ಮನೆ ಮಟ್ಟದಲ್ಲಿ ಮಹಿಳೆಯರು ಯಾವ ರೀತಿಯಲ್ಲಿ ಈ ಮಾವಿನ ಹಣ್ಣನ್ನು ಸಂಸ್ಕರಿಸಬಹುದು ಅಂತೀರಿ?
0: ಗೃಹ ಮಟ್ಟದಲ್ಲಿ ನಾವು ಹಲವಾರು ಸಂಸ್ಕರಣಾ ವಿಧಾನಗಳ ಬಳಕೆಯಿಂದ ಮಾವಿನ ಹಣ್ಣನ್ನು ಕೆಲವು ದಿನಗಳಿಂದ ವರ್ಷಗಳವರೆಗೂ ಶೇಖರಣೆ ಮಾಡಬಹುದು. ಈ ಸಂಸ್ಕರಣಾ ವಿಧಾನಗಳು ಯಾವುಗಳಂದ್ರೆ ಒಣಗಿಸೋದು ಅಥವಾ ಶುಷ್ಕೀಕರಣ, ಶೀತಲೀಕರಣ, ಸಕ್ಕರೆ, ಉಪ್ಪು ಮತ್ತು ಹುಳಿ ರಸ ಉಪಯೋಗಿಸೋದ್ರಿಂದ, ಸಂಬಾರ ಪದಾರ್ಥ ಮತ್ತು ಸಸ್ಯಜನ್ಯ ಎಣ್ಣೆಯ ಬಳಕೆಯಿಂದ, ಹಾಗೂ ಇತರೆ ರಾಸಾಯನಿಕ ರಕ್ಷಕ ವಸ್ತುಗಳು ಸಾಮಾನ್ಯವಾಗಿ ಸಿಟ್ರಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ನ ಉಪಯೋಗದಿಂದ ಸಂಸ್ಕರಣೆ ಮಾಡಬಹುದು.
1: ಮುಖ್ಯವಾಗಿ ಒಣಗಿಸೋದು ಅಥವಾ ಶುಷ್ಕೀಕರಣ ಅಂದ್ರೆ ನಾವು ಈ ಉಪ್ಪಿನಕಾಯಿ ಮಾಡ್ಕೊಳ್ಳೋದು,
0: ಒಣಗಿಸೋದು ಅಂದ್ರೆ ಮಾವಿನ ಹಣ್ಣಿನಲ್ಲಿರ ನೀರನ್ನ ಹೊರ ತೆಗಿತೀವಿ. ಅದು ಸೂರ್ಯನ ಕಿರಣಗಳಿಂದಾದ್ರೂ ಒಣಗಿಸ್ಬೋದು ಅಥವಾ ಯಂತ್ರಗಳ ಉಪಯೋಗದಿಂದ ಕೂಡ ನಾವು ಒಣಗಿಸ್ತೇವೆ.
1: ಮತ್ತೆ ಫ್ರಿಜ್ನಲ್ಲೂ ಇಟ್ಕೋಬಹುದು.
0: ಶೀತಲೀಕರಣ ಅಂತ ಹೇಳಿದ್ನಲ್ಲ, ಅದು ಫ್ರಿಜ್ಜಲ್ಲಿ ಶೀತಲೀಕರಣ 15 ಡಿಗ್ರಿ ಫ್ಯಾರ್

0: ನೆಟ್ಟಲ್ಲಿ ನಾವು ಸಂಸ್ಕರಣೆ ಮಾಡಬಹುದು.
1: ಮತ್ತೆ ಉಪ್ಪು ಸಕ್ಕರೆ ಇದನ್ನು ಕೂಡ,
0: ಇವಾಗ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ನೀವು ಉಪ್ಪನ್ನ ಬಳಸ್ತೀರಾ. ಇವಾಗ ಮಾವಿನ ಹಣ್ಣಿನ ಸ್ಕ್ವಾಶ್ ಅಥವಾ ರಸ ಮತ್ತೆ ಜಾಮ್ ಮಾಡ್ಬೇಕಾದ್ರೆ ನಾವು ಸಕ್ಕರೆಯನ್ನ ಉಪಯೋಗಿಸ್ಕೊಳ್ತೀವಿ. ಹುಳಿ ರಸ ಕೂಡ ನಾವು ಉಪ್ಪಿನಕಾಯಲ್ಲಿ ಬಳಸ್ಕೊಳ್ತೀವಿ.
1: ಮತ್ತೆ ಸಾಂಬಾರ ಪದಾರ್ಥಗಳು ಸಸ್ಯಜನ್ಯ ಎಣ್ಣೆಯನ್ನು ಕೂಡ ಬಳಸ್ಕೊಳ್ತೀವಿ.
0: ಸಸ್ಯಜನ್ಯ ಎಣ್ಣೆ ಕೂಡ ನಾವು ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಬಳಸ್ತೀವಿ.
1: ಕೆಲವೊಂದು ಸರಳ ಸಂಸ್ಕರಣಾ ವಿಧಾನಗಳ ಬಗ್ಗೆ ತಾವು ತಿಳಿಸಿದ್ರಿ. ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಮೌಲ್ಯವರ್ಧನೆಯ ಅಗತ್ಯ ಏನಿದೆ ಅಂತ?
0: ಭಾರತದಲ್ಲಿ ನಾವು ಮಾವಿನ ಹಣ್ಣಿನ ಉತ್ಪಾದನೆ ಪ್ರಥಮ ಸ್ಥಾನ ಪಡೆದಿದೆ. ಇದು ಸಂತೋಷ ಪಡುವ ವಿಷಯ. ಆದರೆ ಹಲವಾರು ಕಾರಣಗಳಿಂದ ಶೇಕಡ 30-40% ಹಣ್ಣುಗಳು ನಾಶವಾಗ್ತಿದೆ. ರೈತ ಮಹಿಳೆಯರು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ವೈಜ್ಞಾನಿಕ ತಿಳುವಳಿಕೆ ಮತ್ತು ತಾಂತ್ರಿಕತೆಗಳನ್ನು ಗೊತ್ತು ಮಾಡಿಕೊಳ್ಳುವುದರ ಮೂಲಕ ಈ ನಷ್ಟವನ್ನು ಬಹುಪಾಲು ತಡೆಯಬಹುದು.
1: ಮುಖ್ಯವಾಗಿ ತಾವು ಈಗ ಕೆಲವೊಂದು ಸಂಸ್ಕರಣಾ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ರಿ. ಇವುಗಳನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಮಾವಿನ ಹಣ್ಣಿನ ಉತ್ಪನ್ನಗಳನ್ನು ನಾವು ತಯಾರಿಸ್ಕೋಬಹುದು ಅಂತ?
0: ಸಂಸ್ಕರಣಾ ವಿಧಾನಗಳನ್ನ ಬಳಕೆಯಿಂದ ನಾವು ಹಲವಾರು ಮೌಲ್ಯವರ್ಧಿತ ಮಾವಿನ ಹಣ್ಣಿನ ಪದಾರ್ಥಗಳನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದು. ಅದು ಮಾವಿನ ಹಣ್ಣಿನ ಸ್ಕ್ವಾಶ್ ಆಗ್ಬೋದು, ಜ್ಯಾಮ್, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮಾವಿನ ಹಣ್ಣಿನ ಬಾರ ಅಥವಾ ಮಿಠಾಯಿ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ, ಮತ್ತು ಆಮ್ಚೂರ್ ಇತ್ಯಾದಿ.
1: ಬೇಸಿಗೆ ಕಾಲದಲ್ಲಿ ನಾವು ತಂಪಾದ ರಸವನ್ನು ಬಯಸ್ತೇವೆ. ಈ ಮಾವಿನ ಹಣ್ಣಿನ ಸ್ಕ್ವಾಶನ್ನು ತಯಾರಿಸೋದು ಹೇಗೆ ಅಂತ ಸ್ವಲ್ಪ ಹೇಳ್ತೀರ?
0: ಮಾವಿನ ಹಣ್ಣಿನ ಸ್ಕ್ವಾಶ್ ತಯಾರಿಕೆಗೆ ಬೇಕಾಗುವ ಪದಾರ್ಥಗಳು, ಮಾವಿನ ಹಣ್ಣಿನ ತಿರುಳು ಅದು ಸುಮಾರು 1 kg ಬೇಕಾಗತ್ತೆ, ಸಕ್ಕರೆ 1.5 kg, ನೀರು 1/2 liter, ನಿಂಬೆ ಉಪ್ಪು ಅಥವಾ ಸಿಟ್ರಿಕ್ ಆಮ್ಲ ಅಂತ ನಾವು ಏನು ಹೇಳ್ತೀವಿ ಅದು 30 g. ಇವಾಗ ಮಾವಿನ ಹಣ್ಣು ತುಂಬ ಹುಳಿ ಅಂಶದಿಂದ ಕೂಡಿದರೆ 20 g ಸಿಟ್ರಿಕ್ ಆಮ್ಲ ಸಾಕು. ಹುಳಿ ಅಂಶ ಕಡಿಮೆ ಇದ್ದಲ್ಲಿ 30 g ನೀವು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡ್ ಇದೊಂದು ರಕ್ಷಕ ವಸ್ತು, ಅದು 1 ಚಿಟಿಕೆ. ನೀವು 1 ವಾರ 1 ತಿಂಗಳು ನೀವು ಕೆಡದಂತೆ ಇಡಬೇಕಾದ್ರೆ ನಿಂಬೆ ಉಪ್ಪು ಹಾಕಿದ್ರೆ ಸಾಕು. 6 ತಿಂಗಳಿಂದ 1 ವರ್ಷದವರೆಗೆ ನಾವು ಸಂಸ್ಕರಣೆ ಮಾಡಬೇಕು ಅಂತ ಇದ್ರೆ ಅವಾಗ ಈ ರಕ್ಷಕ ವಸ್ತು ಪೊಟ್ಯಾಷಿಯಂ ಮೆಟಾಬೈಸಲ್ಫೈಡ್
1: ಬಳಸ್ಕೊಳ್ಬೇಕು.
0: 1 ಚಿಟಿಕೆ. ಆಮೇಲೆ ಬಣ್ಣ, ಕಿತ್ತಳೆ ಬಣ್ಣ 1 ಚಿಟಿಕೆ. ಬಣ್ಣ ನೀವು ಬೇಕಾದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಮಾವಿನ ಹಣ್ಣಿಗೆ ಅದರೇ ಆದ ಬಣ್ಣ ಇರತ್ತೆ.
1: ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಸ್ಕ್ವಾಶನ್ನ ಹೇಗೆ ತಯಾರಿಸ್ಕೋಬಹುದು ಅಂತೀರಿ?
0: ಇವಾಗ ಚೆನ್ನಾಗಿ ಮಾಗಿದ ರಸಭರಿತವಾದ ತಾಜಾ ಹಣ್ಣುಗಳನ್ನ ಆರಿಸ್ಕೊಳ್ಳಿ. ಹಣ್ಣುಗಳನ್ನು ತಣ್ಣೀರಿನಲ್ಲಿ ಚೆನ್ನಾಗಿ ತೊಳಿಬಿರಿ. ಸ್ವಚ್ಛವಾದ ಕೈಗಳಿಂದ ಹಣ್ಣಿನ ರಸವನ್ನು ತೆಗೆಯಿರಿ. ಶುದ್ಧವಾದ ಮಸ್ಲಿನ್ ಬಟ್ಟೆಯಲ್ಲಿ ಶೋಧಿಸಿ, ಇಲ್ಲಾಂದ್ರೆ ತೆಳು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ ನೀರು, ಸಕ್ಕರೆ ಮತ್ತು ನಿಂಬೆ ಉಪ್ಪನ್ನು ಸೇರಿಸಿ ಸಕ್ಕರೆ ಕರಗುವವರೆಗೂ ಕುದಿಸಿ.
1: ಅಂದ್ರೆ ಅದನ್ನ ಶಾಖ ಕೊಡಬೇಕು,
0: ಕುದಿಸ್ಬೇಕು. ಸಕ್ಕರೆ ಪಾಕವನ್ನು ಶೋಧಿಸಿ ತಂಪಾಗಲು ಬಿಡಿ. ಈ ಪಾತ್ರೆ ಅಂತ ನಾನು ಹೇಳಿದ್ನಲ್ಲ, ಇದು ದಪ್ಪ ತಳದ ಸ್ಟೀಲ್ ಪಾತ್ರೆ ಆದ್ರೆ ಒಳ್ಳೇದು. ಸ್ಟೇನ್ಲೆಸ್ ಸ್ಟೀಲ್ ಅಂತಿರಲ್ಲ ಆ ಪಾತ್ರೆ ಆದ್ರೆ ಒಳ್ಳೇದು.
1: ತಾಮ್ರದ್ದು ಇದೆಲ್ಲ
0: ಬೇಡ ಬೇಡ,
1: ಕಂಚು ಹಿತ್ತಾಳೆ
0: ಅದೆಲ್ಲ ಬೇಡ. ಆಮೇಲೆ ಈ ಕಾಪರ್ ಬಾಟಮ್ ಪಾತ್ರೆಗಳನ್ನು ಕೂಡ ಬಳಸಬಾರ್ದು. ಅದು ಕೂಡ ಬೇಡ,
1: ಹೆಚ್ಚು ಶಾಖ ಬರುತ್ತೆ.
0: ಹೆಚ್ಚು ಶಾಖ ಬರುತ್ತೆ, ಅದು ಪಾಕ ಸಿಯೋ ಅಂತ
1: ಸಾಧ್ಯತೆ
0: ಜಾಸ್ತಿ.
1: ಅದರಿಂದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬಳಸಿ ಸಾಕು.
0: ದಪ್ಪ ತಳದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬಳಸಿ ತಂಪಾದ ಸಕ್ಕರೆ ಪಾಕಕ್ಕೆ ಹಣ್ಣಿನ ರಸ, ರಕ್ಷಕ ವಸ್ತುವಾದ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಮತ್ತು ಬಣ್ಣ ಸೇರಿಸಿ ಒಂದು ಶುಭ್ರವಾದ ಸೀಸೆಯಲ್ಲಿ 1/2 inch ಜಾಗವನ್ನು ಬಿಟ್ಟು ತುಂಬಿ ಬಿರುಡೆಯನ್ನು ಹಾಕಿ ಇದನ್ನ ನೀವು ಶೀತಲೀಕರಣ ಮಾಡಿ ಇಟ್ಕೊಂಡ್ರೆ ಸುಮಾರು 6 ತಿಂಗಳಿಂದ 1 ವರ್ಷದವರೆಗೂ ಕೂಡ ಇಟ್ಕೊಳ್ಬೋದು. ಆಮೇಲೆ ಇದನ್ನ ಉಪಯೋಗಿಸ್ಬೇಕಾದ್ರೆ 1 ಭಾಗದಷ್ಟು ಸ್ಕ್ವಾಶ್ಗೆ 3/4 ಭಾಗದಷ್ಟು ನೀರು ಸೇರಿಸಿ ಪಾನೀಯ ತಯಾರಿಸಿ ಕೊಳ್ಳಬಹುದು.
1: ಇನ್ನು ಎರಡನೇದು ತಾವು ತಿಳಿಸಿದಂಥ ಪದಾರ್ಥ ಅಂದರೆ ಈ ಮಾವಿನ ಹಣ್ಣಿನ ಜಾಮ್. ಇದರ ತಯಾರಿಕೆಗೆ ಬೇಕಾದ

0: ಒಂದು ಪದಾರ್ಥಗಳು ಯಾವ್ಯಾವು ಅಂದರೆ,
1: ಇದಕ್ಕೆ ಹಣ್ಣಿನ ತಿರುಳು 1 ಕೆಜಿ, ಸಕ್ಕರೆ 3/4 ಕೆಜಿ. ಇವಾಗ ಮಾವಿನ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಬೇಕಾಗತ್ತೆ. ಮಾವಿನ ಹಣ್ಣು ತುಂಬ ಸಿಹಿ ಇದ್ದರೆ ನೀವು 1 ಕೆಜಿಗೆ 600 ಗ್ರಾಮ್ನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ನಿಂಬೆ ಉಪ್ಪು 2 ಗ್ರಾಮು, ಬಣ್ಣ ಮತ್ತು ಸುವಾಸನೆ ಇಚ್ಛೆಗೆ ತಕ್ಕಂತೆ.
0: ಹೇಗೆ ಮಾಡ್ಕೋಬೇಕಾಗತ್ತೆ?
1: ಇವಾಗ ಚೆನ್ನಾಗಿ ಮಾಗಿರುವ ಪರಿಮಳಯುಕ್ತ ಹಾಗೂ ಆಕರ್ಷಕ ಬಣ್ಣವಿರೋ ಹಣ್ಣುಗಳನ್ನ ಆರಿಸ್ಕೊಳ್ಳಿ. ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಣ್ಣಿನ ತಿರುಳನ್ನು ಬೇರ್ಪಡಿಸ್ಕೊಳ್ಳಿ. ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಣ್ಣಿನ ತಿರುಳಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ಮಂದ ಉರಿಯಲ್ಲಿ ಒಲೆಯ ಮೇಲಿಟ್ಟು ಬೇಯಿಸಬೇಕಾಗತ್ತೆ. ಬೇಯಿಸಿದ ಮಿಶ್ರಣವನ್ನು ಸ್ವಲ್ಪ ಸೌಟ್ನಲ್ಲಿ ತೆಗೆದು ಬೀಳಿಸಿದಾಗ ಒಂದು ಪದರೆಯಂತೆ ಬಿದ್ದರೆ ಅದು ಜಾಮ್ ಹದ ತಲುಪಿದಂತೆ.
0: ಅಂದ್ರೆ ಅದು ಒಂದು ರೀತಿ ತೆರೆ ರೀತಿಯಲ್ಲಿ,
1: ತೆರೆ ಶೀಟ್ ಕನ್ಸಿಸ್ಟೆನ್ಸಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅದು ಒಂದು ತೆರೆಯ ಮಾದರಿಯಲ್ಲಿ ಬೀಳತ್ತೆ. ಆದ್ರಿಂದ ನೀವು ಸೌಟ್ ಉಪಯೋಗಿಸ್ಬೇಕಾದ್ರೂ ಅಷ್ಟೇ, ನೀವು ಈ ಸ್ಟೇನ್ಲೆಸ್ ಸ್ಟೀಲ್ ಸೌಟ್ ಉಪಯೋಗಿಸೋದ್ಕಿಂತ ಈ ಮರದ ಸೌಟ್ ಬರುತ್ತೆ ನೋಡಿ, ಆ ಮರದ ಉಪಯೋಗಿಸಿದ್ರೆ ಒಳ್ಳೇದು, ಒಳ್ಳೇದು. ಅದು ಒಂದು ಪದರೆ ತರ ಬೀಳತ್ತೆ, ಅವಾಗ ನಿಮ್ಗೆ ಜಾಮು ರೆಡಿ
0: ಆಗುತ್ತೆ,
1: ಅದಕ್ಕೆ ಬಂದಿದೆ ಅಂತ ಖಚಿತವಾಗುತ್ತೆ. ನಂತರ ಅದಕ್ಕೆ ನಿಂಬೆ ಉಪ್ಪು, ಬಣ್ಣ ಮತ್ತು ಸುವಾಸನೆಯನ್ನು ಸೇರಿಸಿ ಆಮೇಲೆ ಅದನ್ನು ಸ್ವಚ್ಛ ಮಾಡಿದ ಸೀಸೆಯಲ್ಲಿ ಬಿಸಿ ಇರುವಾಗಲೇ ತುಂಬಿಡಿ. ಈ ಸೀಸೆ ಒಡೆದೋಗ್ಬಾರ್ದಂಗೆ ಮಾಡಲು ಅದನ್ನು ಮರದ ಹಲಗೆ ಮೇಲೆ ಇಟ್ಟು ತುಂಬಿಸ್ಬೇಕು. ನೀವು ಮರದ ಹಲಗೆ ಮೇಲೆ ಈ ಸೀಸೆಯನ್ನು ಇಟ್ಟು ಎಷ್ಟೇ ಬಿಸಿ ಜಾಮ್ ಒಳಗಡೆ ಹಾಕಿದ್ರು ಅದು ಒಡೆಯೋದಿಲ್ಲ,
0: ಅಂದ್ರೆ ನಿರೋಧಕ ಇರುತ್ತೆ.
1: ಉಷ್ಣ ನಿರೋಧಕ ಇರುತ್ತೆ
0: ಹಲಗೆ,
1: ಹಲಗೆ ಮರದ ಹಲಗೆ ಮೇಲಿಟ್ಟು ನೀವು ತುಂಬಿಸ್ಬೇಕಾಗತ್ತೆ. ಇದನ್ನು ಸೂಕ್ತವಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಇಡಬೇಕು, ತೇವಾಂಶ ತಾಕಬಾರ್ದಂಗೆ ಅದನ್ನ ನೀವು ಇಡಬೇಕಾಗತ್ತೆ.
0: ಈಗ ತಾವು ಈ ಆಮ್ಚೂರ್ ಅಂತ ಹೇಳಿದ್ರಿ, ಅದು ಯಾವ ರೀತಿಯಾದಂತ ಪದಾರ್ಥ ಅಂತ?
1: ಇದು ಆಮ್ಚೂರ್ ಅಂದ್ರೆ ಮಾವಿನ ಕಾಯಿನ ಒಣಗಿಸದಂತ ಚೂರುಗಳಿವು. ಇದು ಉತ್ತರ ಭಾರತದ ಅಡಿಗೆನಲ್ಲಿ ತುಂಬಾ ಉಪಯೋಗ ಮಾಡ್ತಾರೆ,
0: ಅಡಿಗೆನಲ್ಲೂ ಬಳಸ್ಕೊಳ್ತಾರೆ,
1: ತುಂಬಾ ಉಪಯೋಗ ಮಾಡ್ತಾರೆ. ಅದಕ್ಕೆ ಆದ ಒಂದು ಪರಿಮಳ ಇರುತ್ತೆ ಮತ್ತೆ ಸ್ವಾದ ಕೂಡ ಮಾವಿನ ಕಾಯಿಯ ಸ್ವಾದ ಚೆನ್ನಾಗಿ ಬರುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಇರುತ್ತೆ ತುಂಬಾ ಹುಳಿ, ಅದನ್ನ ಸೇವನೆ ಮಾಡೋಕ್ಕಾಗಲ್ಲ, ಅವಾಗ ಏನು ಮಾಡಬೇಕು, ಅದನ್ನು ಚೂರುಗಳಾಗಿ ಹೆಚ್ಚಿಸ್ಬಿಟ್ಟು ಅದನ್ನು 1 ಕೆಜಿ ಚೂರುಗಳಿಗೆ 1-2 ಗ್ರಾಮಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೈಟ್ ಮಿಶ್ರಣ ಮಾಡಿ ಅದನ್ನು ನೀವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಡಬ್ಬದಲ್ಲಿ ತುಂಬಿಟ್ಕೊಳ್ಳಿ. ಅದರದ್ದು ಪುಡಿ ರೂಪದಲ್ಲಾದರೂ ನೀವು ಬಳಸ್ಬೋದು, ಅಥವಾ ಈ ಚೂರುಗಳನ್ನಾದ್ರೂ ಕೂಡ ನೀವು ಪಲ್ಯ ಬೇರೆ ಏನು ಅಡುಗೆ ಮಾಡ್ತೀರಾ ಅದಕ್ಕೆ ಬಳಸ್ಕೊಳ್ಬೋದು. ಅವಾಗ ಒಳ್ಳೆ ಸುವಾಸನೆ ಮತ್ತು ಸ್ವಾದವನ್ನು ಕೊಡುತ್ತೆ ಅದು.
0: ಈಗ ಸಾಮಾನ್ಯವಾಗಿ ಮಾವಿನ ಕಾಯಿಯ ಉಪ್ಪಿನಕಾಯನ್ನು ನಮ್ಮ ಗೃಹಿಣಿಯರು ಮಾಡ್ತಾರೆ, ಇದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡೋದಕ್ಕೆ ಏನೇನು ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ ಅಂತೀರಾ?
1: ಉಪ್ಪಿನಕಾಯಿ ಮಾಡಿದಾಗ ಸ್ವಚ್ಛತೆ, ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು. ನಾವೇನು ಈ ಸೂಕ್ಷ್ಮಾಣು ಜೀವಿಗಳಿಂದ
0: ಚಟುವಟಿಕೆಯಿಂದ
1: ಹಾಳಾಗೋದನ್ನು ತಪ್ಪಿಸ್ಬೇಕು. ಆದಷ್ಟು ಬಿಸಿಲಿನಲ್ಲಿ ಚೆನ್ನಾಗಿ ಅದನ್ನು ಒಣಗಿಸ್ಬೇಕು
0: ಸಣ್ಣ
1: ಸಣ್ಣ. ಆಮೇಲೆ ನೀವು ಉಪ್ಪಿನಕಾಯಿ ಹಾಕಿ ಶೀಶೆನಲ್ಲಿ ತುಂಬಿದ ಮೇಲೆ 1 ಬಿಸಿ ಎಣ್ಣೆನ ಮೇಲೆ 1 ಪದರ ಹಾಕಿದಾಗ ಅದು ಬೇಗ ಕೆಡೋದಿಲ್ಲ. ಮತ್ತು ಈ ತೇವದ ಸ್ಪೂನ್ ಅದನ್ನು ಬಳಸಬಾರ್ದು, ಯಾವಾಗಲೂ ಒಣಗಿರೋ ಅಂಥ ಚಮಚವನ್ನು ನೀವು ಉಪ್ಪಿನಕಾಯಿ ಶೀಶನಿಂದ ತೆಗಿಬೇಕಾದ್ರೆ ಬಳಸಬೇಕು. ಮತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದು ಇನ್ನು ಉಳಿದಿದ್ದನ್ನ ಜಾಡಿನಲ್ಲಿ ಚೆನ್ನಾಗಿ ಕಟ್ಟಿ ಇಡಬೇಕು, ಇಲ್ಲ ಶೀಶೆಯನ್ನು ಬಿರುಡೆಯನ್ನು ಚೆನ್ನಾಗಿ ಹಾಕಿ ಇಡಬೇಕು. ಆದಷ್ಟು ತೇವಾಂಶವನ್ನು
0: ಅದರ ಸಂಪರ್ಕದಿಂದ ತಡಿಬೇಕು
1: ತಡಿಬೇಕು.
0: ಅಂದರೆ ಈಗ ಈ ಉಪ್ಪು ಖಾರ ಇದೆಲ್ಲ ಹಾಕ್ತಾರೆ, ಅದು ಹೊಂದ್ಕೊಂಡು ಚೆನ್ನಾಗಿ ಅದಕ್ಕೆ ಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ?
1: ಅದು 1 ವಾರ. ಮಾವಿನ ಚೂರುಗಳನ್ನ ಉಪ್ಪಿನ ನೀರಿನಲ್ಲಿ ಅಥವಾ ಉಪ್ಪಿನ ಜೊತೆ ಬೆರೆಸಿ ಬಿಸಿಲಿನಲ್ಲಿ 1 ವಾರ ಇಟ್ಟರೆ ಅದು ಚೆನ್ನಾಗಿ ಉಪ್ಪಿನ ಅಂಶವನ್ನು ಹೀರಿಕೊಳ್ಳುತ್ತೆ. ಮತ್ತು ಆ ಹೀರಿಕೊಳ್ಳೋದ್ರಿಂದ ಅದು ರಕ್ಷಕ ವಸ್ತುವಾಗಿ ಮತ್ತು ಬಿಸಿಲಿನಲ್ಲಿ ಇಡೋದ್ರಿಂದ ತೇವಾಂಶ ಕೂಡ ಕಡಿಮೆ ಆಗ್ತದೆ.

0: ಬರುತ್ತಲ್ವ, ಸೊ ಆವಾಗ ಹೆಚ್ಚು ದಿನ ನಾವು ಈ ಉಪ್ಪಿನಕಾಯಿ ಇಟ್ಕೊಳ್ಬಹುದು.
1: ಮತ್ತೆ ಈ ಪಿಂಗಾಣಿ ಬಳಸ್ತಾರೆ ಅದನ್ನ ಶೇಖರಣೆ ಮಾಡೋದಕ್ಕೆ, ಅದು ಒಳ್ಳೇದು ಅಂತಿದೆ.
0: ಹಾ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಮಾವಿನ ಹಣ್ಣಿನಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಈ ಗಾಜಿನ ಶೀಶೆ ಮತ್ತೆ ಈ ಪಿಂಗಾಣಿ ಇದು ಬಳಸೋ ಪಾತ್ರೆಗಳು ಬಳಸೋದು ಒಳ್ಳೇದು. ಈ ಸ್ಟೇನ್ಲೆಸ್ ಸ್ಟೀಲು ಮತ್ತೆ ತಾಮ್ರದ ಪಾತ್ರೆಗಳಲ್ಲಿ ಇಡಬಾರ್ದು.
1: ಕೆಲವರು ಚಮಚಗಳನ್ನ ಹಾಕಿ ಅದರಲ್ಲೇ ಬಿಟ್ಟಿರ್ತಾರೆ, ಚಮಚವನ್ನ ಹೆಚ್ಚಿ ತೆಗೆಯೋದು ಯಾಕೆ ಅಂತ, ಅದರಿಂದ ಏನಾದರೂ ತೊಂದರೆ ಆಗ್ಬೋದು.
0: ಹೌದು, ನೀವು ಪ್ರತಿ ಸಲ ಉಪ್ಪಿನಕಾಯಿ ತೆಗಿಬೇಕಾದ್ರೆ ಮಕ್ಕಳು ಯಾರು ಇದ್ರೆ ಕೈ ತೊಳೆದು ಶುದ್ಧ ಕೈಯಿಂದ ನೀವು ತೆಗಿದೆ ಇರ್ಬೋದು, ಆವಾಗ ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗಿ ಬೇಗ ಕೆಡುವಂತ
1: ಸಾಧ್ಯತೆ
0: ಇರುತ್ತೆ.
1: ಅಂದ್ರೆ ಕೆಲವು ಸಂದರ್ಭದಲ್ಲಿ ಬೂಸ್ಟ್ ರೀತಿ ಬರುತ್ತಲ್ಲ, ಅಂದ್ರೆ ನಾವು ಸರಿಯಾದ ತೇವಾಂಶ ತಗಲಿಲ್ಲ ಅಂದ್ರೆ ಹಂಗಾಗುತ್ತೆ.
0: ಹಾ, ತೇವಾಂಶ ಯಾವುದೇ ಒಂದು ಪದಾರ್ಥ ನೀವು ಹೆಚ್ಚಿನ ದಿವಸ ಇರಬೇಕು ಅಂದ್ರೆ ಅದರಲ್ಲಿರೋ ಅಂತ ತೇವಾಂಶನ ನೀವು ಕಡಿಮೆ ಮಾಡಬೇಕಾಗತ್ತೆ. ಅದು ಎಷ್ಟು ತೇವಾಂಶವನ್ನ ನೀವು ಕಡಿಮೆ ಮಾಡ್ತಿರೋ ಅಷ್ಟು ಕೂಡ ಒಳ್ಳೇದು.
1: ಕೊನೆಯದಾಗಿ ನಮ್ಮ ರೈತ ಮಹಿಳೆಯರಿಗೆ ಈ ಮಾವಿನ ಹಣ್ಣಿನ ಪೌಷ್ಟಿಕತೆ ಮತ್ತೆ ಮೌಲ್ಯವರ್ಧನೆ ಬಗ್ಗೆ ಏನು ಕಿವಿಮಾತು ಹೇಳೋದಕ್ಕೆ ತಾವು ಬಯಸ್ತೀರಿ?
0: ಮಾವಿನ ಹಣ್ಣು ಒಳ್ಳೆಯ ಪೌಷ್ಟಿಕ ಗುಣಗಳನ್ನು ಹೊಂದಿದೆ, ಆದಷ್ಟು ತಾಜಾ ರೂಪದಲ್ಲಿ ಇದನ್ನ ಸೇವಿಸಿ
1: ಸಿಗುವಾಗ
0: ಆದಷ್ಟು ಆ ಋತುಗಳಲ್ಲಿ ಹಣ್ಣುಗಳನ್ನ ತಾಜಾ ರೂಪದಲ್ಲಿ ಸೇವಿಸಿ.
1: ಸಾಧಾರಣವಾಗಿ ಏಪ್ರಿಲ್ ಇಂದ ಜುಲೈ ವರೆಗೂ ನಮಗೆ ಸಿಗ್ತಾ ಇರುತ್ತೆ ಮಾರುಕಟ್ಟೆಯಲ್ಲಿ.
0: ಇವಾಗ ನೀವು ಚಿತ್ರಾನ್ನ ಮಾಡ್ತೀರಾ, ಅದಕ್ಕೆ ಮಾವಿನಕಾಯಿ ತುರಿ ಹಾಕಿ ಪಲ್ಯ ಮಾಡ್ತೀರಾ, ಅಥವಾ ಈ ಗೊಜ್ಜುಗಳು ಮಾಡ್ತೀರಾ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಸ್ವಲ್ಪ ತಾಜಾ ರೂಪದಲ್ಲಿ ಸೇವಿಸಿದ್ರೆ ಒಳ್ಳೇದು. ಈ ಮಾವಿನಕಾಯಲ್ಲಿ ನಾನು ಮೊದಲೇ ಹೇಳಿದಾಗೆ ಅನ್ನಾಂಗ ಸಿ ತುಂಬಾ ಇರುತ್ತೆ, ಅದು ಈ ರೋಗ ರುಚಿಗಳಿಂದ ನಮ್ಮ
1: ದೇಹಕ್ಕೆ ನಿರೋಧಕ ಶಕ್ತಿ ಕೊಡುತ್ತೆ
0: ಜೊತೆಗೆ
1: ಮಕ್ಕಳಿಗೆ ಈ ಶ್ರೀಕರಣಿ ಅಂತ ಮಾಡ್ಕೊಡ್ತಾರೆ.
0: ಹೌದೌದು,
1: ಅದು ತುಂಬಾ ಒಳ್ಳೇದು.
0: ಹಾ, ಎಲ್ಲ ಒಳ್ಳೇದು. ಆದಷ್ಟು
1: ಅನ್ನಾಂಗ ಇರುತ್ತೆ,
0: ಸಿ ಅನ್ನಾಂಗ ಇರುತ್ತೆ, ಆದಷ್ಟು ತಾಜಾ ರೂಪದಲ್ಲಿ
1: ಸೇವಿಸೋದು
0: ಒಳ್ಳೇದು. ಆಮೇಲೆ ಕಡಿಮೆ ಖರ್ಚಿನಲ್ಲಿಯೇ ಉತ್ತಮ ಗುಣಮಟ್ಟದ ಹಣ್ಣಿನ ಸ್ಕ್ವಾಶ್ ಜ್ಯಾಮ್ ಈಗ ನಾನು ಹೇಳ್ಕೊಟ್ಟಂಗೆ ಮುಂತಾದ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮನೆಯಲ್ಲೇ ನೀವು ತಯಾರಿಸ್ಕೊಳ್ಳಿ. ಮತ್ತೆ ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳ ಶೇಖರಣೆ ಮಾಡಿ ಅಭಾವ ಕಾಲದಲ್ಲಿ ದೊರೆಯುವಂತೆ ಮಾಡಿ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಪಡೆಯುವ ಗುರಿ ಇರಿಸಿಕೊಳ್ಬೇಕು.
1: ಆದ್ದರಿಂದ ಈ ಮಾವಿನ ಹಣ್ಣಿನಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಇದರ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಕಲ್ಪನಾ ಅವರೇ, ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೆ ಮಾವಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಕಲ್ಪನಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕರಿಮೆಣಸಿನ ತೋಟವನ್ನು ಮಾಡುವುದು ಹೇಗೆ ಈ ಕುರಿತು ಕೃಷಿ ಮಾಹಿತಿ.
3: ಕರಿಮೆಣಸಿನ ತೋಟಗಳನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಸ್ಥಳದ ಆಯ್ಕೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಇಳಿಜಾರು ಪ್ರದೇಶದಲ್ಲಿ ಈ ಕರಿಮೆಣಸಿನ ಬೇಸಾಯ ಮಾಡುವಾಗ ದಕ್ಷಿಣಕ್ಕೆ ಎದುರಾಗಿರುವಂಥ ಜಾಗವನ್ನು ಬಿಟ್ಟು ಉತ್ತರಕ್ಕೆ ಅರ್ಧ ಮತ್ತು ಪೂರ್ವೋತ್ತರ ಭಾಗಕ್ಕೆ ಇಳಿಜಾರಾಗಿರುವಂಥ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಮಾಡೋದರಿಂದ ಬೇಸಿಗೆನಲ್ಲಿ ದಕ್ಷಿಣದಿಂದ ಬೀಳುವಂಥ ಬಿಸಿಲಿನಿಂದ ಈ ಬಳ್ಳಿಗಳನ್ನು ಕಾಪಾಡಬಹುದು. ಮೇ ಜೂನ್ ತಿಂಗಳಿನಲ್ಲಿ ಬೀಳುವಂಥ ಮೊದಲ ಮಳೆ ನಂತರ ಹಾಲ್ವಾಣ, ಸಿಲ್ವರ್ ಓಕು, ಗ್ಲಿರಿಸೀಡಿಯಾದಂತಹ ಮರಗಿಡಗಳನ್ನು 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ ಮತ್ತು 50 ಸೆಂಟಿಮೀಟರ್ ಆಳ ಇರುವಂಥ ಗುಂಡಿಗಳನ್ನು ಮಾಡಿ ಅದರಲ್ಲಿ ಈ ನೆರಳು ಗಿಡಗಳನ್ನು ನೆಡಬೇಕಾಗತ್ತೆ. ಈ ಗುಂಡಿಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕೋಬೇಕಾಗತ್ತೆ ಮತ್ತು ಮೇಲ್ಮಣ್ಣನ್ನು ಕೂಡ ಅದಕ್ಕೆ ಹಾಕಬೇಕಾಗತ್ತೆ. ಸಾಮಾನ್ಯವಾಗಿ ಸಾಲಿನಿಂದ ಸಾಲಿಗೆ 3 ಮೀಟ್ರು, ಸಾಲಿನಲ್ಲಿ 3 ಮೀಟ್ರು ಅಂತರ ಇರೋ ರೀತಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1110 ನೆರಳು ಗಿಡಗಳನ್ನು ನೆಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಹಾಲ್ವಾಣ ಮರದ ಪ್ರಾಥಮಿಕ ತುಂಡುಗಳನ್ನು ನಾಟಿ ಮಾಡುವಾಗ ಹರಳು ರೂಪದ ಕೀಟನಾಶಕಗಳನ್ನು ಆ ಮರದ ಬುಡಕ್ಕೆ ಹಾಕಬೇಕಾಗತ್ತೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ. ಈ ರೀತಿ ಮಾಡೋದರಿಂದ ಈ ಬೇರುಗಂಟು ಹುಳುವಿನ ಕಾಟ ಜೊತೆಗೆ ಈ ಕಾಂಡ ಮತ್ತು ಬೇರುಕೊರಕ ಹುಳುಗಳನ್ನು ತಡೆಗಟ್ಟಬಹುದು. ಹಾಲ್ವಾಣ ಮತ್ತು ಗ್ಲಿರಿಸೀಡಿಯಾಗಳನ್ನು ನೆಡೋದಾದರೆ ಈ ಪ್ರಾಥಮಿಕ ತುಂಡುಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ

ಕತ್ತರಿಸಿ ತೆಗೆದು ನೆರಳಿನಲ್ಲಿ ಶೇಖರಿಸಿಡಬೇಕಾಗತ್ತೆ. ಈ ರೀತಿ ಶೇಖರಿಸಿದಂಥ ತುಂಡುಗಳು ಮೇ ತಿಂಗಳಿನಲ್ಲಿ ಚಿಗುರೋದಕ್ಕೆ ಪ್ರಾರಂಭಿಸ್ತವೆ. ಮಳೆಗಾಲ ಪ್ರಾರಂಭವಾದಾಗ ಈ ಆಧಾರ ಮರದ ಉತ್ತರ ಭಾಗದಲ್ಲಿ ಆಧಾರ ಮರದಿಂದ 30 ಸೆಂಟಿಮೀಟರ್ ದೂರದಲ್ಲಿ 50 ಸೆಂಟಿಮೀಟರ್ ಉದ್ದ, 50 ಸೆಂಟಿಮೀಟರ್ ಅಗಲ ಮತ್ತು 50 ಸೆಂಟಿಮೀಟರ್ ಆಳ ಇರುವಂಥ ಗುಂಡಿಗಳನ್ನು ತೆಗೆದು ಇದಕ್ಕೆ ಮೇಲ್ಮಣ್ಣು, 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ, 150 ಗ್ರಾಂನಷ್ಟು ಶಿಲಾರಂಜಕ, 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಮತ್ತು 50 ಗ್ರಾಂನಷ್ಟು ಟ್ರೈಕೋಡರ್ಮವನ್ನು ಈ ಕರಿಮೆಣಸು ಸಸಿಗಳನ್ನು ನೆಡುವಾಗ ಹಾಕಿ ಮುಚ್ಚಬೇಕಾಗತ್ತೆ. ಮಳೆ ಪ್ರಾರಂಭವಾದ ಕೂಡಲೇ ಪ್ರತಿ ಗುಂಡಿಗೂ 2-3 ಈ ಕರಿಮೆಣಸಿನ ಬೇರು ಬಿಟ್ಟಂಥ ಗಿಡಗಳನ್ನು ಉತ್ತರ ದಿಕ್ಕಿಗೆ ಎದುರಾಗಿ ನಾಟಿ ಮಾಡಬೇಕಾಗತ್ತೆ. ಮೆಣಸಿನ ಬಳ್ಳಿ ಬೆಳೆದಂತೆಲ್ಲ ಅದನ್ನು ನೆರಳಿನ ಮರಕ್ಕೆ ನಾರಿನಿಂದ ಕಟ್ಟಬೇಕಾಗತ್ತೆ. ಹೊಸದಾಗಿ ನಾಟಿ ಮಾಡಿರುವಂಥ ಬಳ್ಳಿ ಒಣಗದೇ ಇರೋ ರೀತಿಯಲ್ಲಿ ಅದಕ್ಕೆ ಕೃತಕ ನೆರಳನ್ನು ಕೂಡ ಒರಗಿಸಬೇಕಾಗತ್ತೆ. ಮಳೆಗಾಲಕ್ಕಿಂತ ಮುಂಚೆ ಈ ಮರದ ನೆರಳನ್ನು ಕ್ರಮಗೊಳಿಸಬೇಕು. ಇದರಿಂದ ಮೆಣಸಿನ ಬಳ್ಳಿಗೆ ಬೇಕಾದಂಥ ಬಿಸಿಲು ದೊರೆಯುತ್ತೆ, ಬಳ್ಳಿ ಮರಕ್ಕೆ ನೇರವಾಗಿ ಹಬ್ಬೋದಕ್ಕೆ ಅನುಕೂಲವಾಗುತ್ತೆ. ಮುಂಗಾರು ಮಳೆಯ ಕೊನೆಯಲ್ಲಿ ಬಳ್ಳಿ ಸುತ್ತಲೂ ಈ ಹಸಿರಲೆ ಅಥವಾ ಸಾವಯವ ಪದಾರ್ಥಗಳ ಹೊದಿಕೆಯನ್ನು ಮಾಡಬೇಕಾಗತ್ತೆ. ಬೇರಿಗೆ ಹಾನಿಯಾಗುವಂಥ ಸಂಭವ ಇರೋದರಿಂದ ಬಳ್ಳಿಯ ಬುಡವನ್ನು ಅಗತ್ಯ ಮಾಡಬಾರದು. 2ನೇ ವರ್ಷನೂ ಕೂಡ ಈ ಮೊದಲು ತಿಳಿಸಿದಂಥ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ಆದರೂ 4ನೇ ವರ್ಷದಿಂದ ಮರದ ನೆರಳನ್ನು ನಿಯಂತ್ರಿಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ಏಕೆಂದರೆ ಮರದ ನೆರಳು ಬಳ್ಳಿಗೆ ಎಷ್ಟು ಅಗತ್ಯನೋ ಅಷ್ಟು ಮಾತ್ರ ಇಟ್ಕೋಬೇಕು. ವರ್ಷದಲ್ಲಿ 2 ಸಾರಿ ಈ ಮರದ ನೆರಳನ್ನು ನಿಯಂತ್ರಿಸಬೇಕಾಗತ್ತೆ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ. ನೆರಳು ಇದ್ದಂಥ ಪಕ್ಷದಲ್ಲಿ ಹೂಗಳು ಕಡಿಮೆ ಆಗ್ತವೆ, ಇಳುವರಿ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಬಳ್ಳಿ ಹೂ ಬಿಡುವಾಗ ಮತ್ತು ಕಾಳುಗಳು ಹಣ್ಣಾಗುವಾಗ ಕೀಟಗಳ ಬಾಧೆ ಕೂಡ ಜಾಸ್ತಿ ಆಗ್ಬೋದು. ಮಳೆಗಾಲದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟೋದಕ್ಕೆ ಈ ಮುಚ್ಚಿಗೆ ಬೆಳೆಗಳಾದಂಥ ಮೈಮೋಸಾದಂತಹ ಗಿಡಗಳನ್ನು ನಾವು ಬೆಳೆಯೋದು ಬಹಳ ಅಗತ್ಯ. ಇದು ಬೇಸಿಗೆನಲ್ಲಿ ಒಣಗೋದ್ರಿಂದ ಮೇಲ್ಮಣ್ಣಿಗೆ ದಪ್ಪ ಹೊರಕೆ ಕೂಡ ಆಗುತ್ತೆ. ಕರಿಮೆಣಸಿನ ಗಿಡದ ಬೆಳವಣಿಗೆಗೆ ಮತ್ತು ಉತ್ತಮ ಅಭಿವೃದ್ಧಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಆಮ್ಲ ಮಣ್ಣಿರುವಂಥ ಪ್ರದೇಶದಲ್ಲಿ ಸುಣ್ಣ ಅಥವಾ ಡೋಲೋಮೈಟನ್ನು ಪ್ರತಿ ಬಳ್ಳಿಗೆ 0.5 ಕಿಲೋಗ್ರಾಂನಂತೆ ವರ್ಷ ಬಿಟ್ಟು ವರ್ಷ ಏಪ್ರಿಲ್ ಮೇ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಈ ಸಾವಯವ ಗೊಬ್ಬರ ಆದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಬಳ್ಳಿಗೆ 10 ಕಿಲೋಗ್ರಾಂನಷ್ಟು ಮತ್ತು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೊಡಬೇಕಾಗತ್ತೆ. 3ನೇ ವರ್ಷದ ನಂತರ ಈ ಕರಿಮೆಣಸಿನ ಬೆಳೆಗೆ ಗೊಬ್ಬರವನ್ನು ಕೂಡ ಕೊಡಬೇಕಾಗತ್ತೆ. ಮುಖ್ಯವಾಗಿ ಪ್ರತಿ ಬಳ್ಳಿಗೆ 1 ವರ್ಷಕ್ಕೆ 50 ಗ್ರಾಂನಷ್ಟು ಸಾರಜನಕ, 50 ಗ್ರಾಂನಷ್ಟು ರಂಜಕ ಮತ್ತು 150 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಪ್ರಮಾಣದ ಗೊಬ್ಬರದಲ್ಲಿ 1/3 ಭಾಗವನ್ನು 1ನೇ ವರ್ಷ ಕೊಡಬೇಕು, 2/3 ಭಾಗವನ್ನು 2ನೇ ವರ್ಷ, ಪೂರ್ಣ ಪ್ರಮಾಣದ ಗೊಬ್ಬರವನ್ನು 3ನೇ ವರ್ಷದಿಂದ ಕೊಡಬೇಕಾಗತ್ತೆ. ಮಣ್ಣಿನ ಫಲವತ್ತತೆ ಈ ಕೃಷಿ ಪರಿಸರದ ಪರಿಸ್ಥಿತಿ ಮತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧರಿಸಿರುತ್ತೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ನಿರ್ದಿಷ್ಟ ಸ್ಥಳಕ್ಕೆ ಅನುಗುಣವಾಗುವ ರೀತಿಯಲ್ಲಿ ಕೊಡಬೇಕಾಗತ್ತೆ. ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಶಿಫಾರಸು ಮಾಡಲಾದಂಥ ಪೋಷಕಾಂಶಗಳು ಅಂದರೆ ಸಾರಜನಕ, ರಂಜಕ ಮತ್ತು ಪೊಟಾಷನ್ನು ಕೊಡಬೇಕಾಗತ್ತೆ. ಗೊಬ್ಬರವನ್ನು ವರ್ಷದಲ್ಲಿ 2 ಸಾರಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಡೋದು ಒಳ್ಳೆಯದು. ಮಣ್ಣಲ್ಲಿ ಆಗ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಗೊಬ್ಬರವನ್ನು ಮೆಣಸಿನ ಬಳ್ಳಿಯ ಬುಡದಿಂದ ಕನಿಷ್ಠ 30 ಸೆಂಟಿಮೀಟರ್ ದೂರದಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ತೆಳುವಾಗಿ ಮಣ್ಣಿಂದ ಮುಚ್ಚಬೇಕಾಗತ್ತೆ. ರಸಗೊಬ್ಬರ ಈ ಕರಿಮೆಣಸಿನ ಬಳ್ಳಿಯ ಬೇರುಗಳಿಗೆ ನೇರವಾಗಿ ಸಂಪರ್ಕಕ್ಕೆ ಬರದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇದಲ್ಲದೆ ಮೇ ಜೂನ್ ತಿಂಗಳಿನಲ್ಲಿ ಸಾವಯವ ಗೊಬ್ಬರವಾದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಪ್ರತಿ ಬಳ್ಳಿಗೆ 10 ಕಿಲೋಗ್ರಾಂನಂತೆ ಕೊಡಬೇಕಾಗತ್ತೆ. 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಕೊಡಬೇಕು. ಜೈವಿಕ ಗೊಬ್ಬರವಾದಂಥ ಅಜೋಸ್ಪಿರ್ಲಮನ್ನು ಪ್ರತಿ ಬಳ್ಳಿಗೆ 100 ಗ್ರಾಂ ರೀತಿಯಲ್ಲಿ ಹಾಕಬೇಕಾಗತ್ತೆ. ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ಇದನ್ನು ಹಾಕ್ಬೋದು. ಇದರಿಂದ 1/2 ಭಾಗದಷ್ಟು ಸಾರಜನಕವನ್ನು ಕೊಡೋದನ್ನು ಕಡಿಮೆ ಮಾಡ್ಕೋಬಹುದು. ಸತು ಮತ್ತು ಮೆಗ್ನೀಷಿಯಂ ಕೊರತೆ ಇರುವಂಥ ಮಣ್ಣಿಗೆ 0.25% ಸತುವಿನ ಸಲ್ಫೇಟ್ ದ್ರಾವಣವನ್ನು ವರ್ಷದಲ್ಲಿ 2 ಸಾರಿ ಅಂದರೆ ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಜೊತೆಗೆ 200 ಗ್ರಾಂನಷ್ಟು ಪ್ರತಿ ಬಳ್ಳಿಗೆ ಮೆಗ್ನೀಷಿಯಂ ಸಲ್ಫೇಟನ್ನು ಕೂಡ ಹಾಕಬೇಕಾಗತ್ತೆ. ಕಾಳುಮೆಣಸಿಗೆ ನಿರ್ದಿಷ್ಟವಾದಂಥ ಈ ಲಘು ಪೋಷಕಾಂಶ ಮಿಶ್ರಣವನ್ನು ಹೆಚ್ಚಿನ ಇಳುವರಿಗಾಗಿ ಸಿಂಪರಣೆ ಮಾಡಬಹುದು. ಹೂ ಬಿಡುವಂಥ ಪ್ರಾರಂಭದಲ್ಲಿ ಮತ್ತು ಈ ಕಾಳುಗಳು ದಪ್ಪವಾಗುವಂಥ ತಿಂಗಳಿನಲ್ಲಿ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಈ ಕಾಳುಮೆಣಸು ಲಘು ಪೋಷಕಾಂಶ ಮಿಶ್ರಣವನ್ನು ಬೆರೆಸ್ಕೊಂಡು ಈ ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. 2 ವರ್ಷಕ್ಕೊಮ್ಮೆ ಪ್ರತಿ ಬಳ್ಳಿಗೆ 600 ಗ್ರಾಂನಷ್ಟು ಸುಣ್ಣವನ್ನು ಕೂಡ ಕೊಡಬೇಕಾಗತ್ತೆ. ಸೂಕ್ಷ್ಮಾಣುಜೀವಿಗಳ

ಮಿಶ್ರಣವನ್ನು ಕೂಡ ಈ ಕರಿಮೆಣಸಿನ ಬೆಳೆಗೆ ನಾವು ಬಳಸ್ಕೋಬಹುದು. ಇದರಲ್ಲಿ ಈ ಸಸ್ಯ ಬೆಳವಣಿಗೆಗೆ ಸಹಕಾರಿಯಾದಂಥ ಹಲವಾರು ಬೇರಿನ ವಲಯದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಇರ್ತವೆ. ಇವುಗಳನ್ನು ಈ ಕಾಳುಮೆಣಸಿನ ಸಸಿಮಡಿನಲ್ಲಿ ಮತ್ತು ತೋಟದಲ್ಲಿ ಬಳಸ್ಕೋಬೋದು. ಇದರಿಂದ ಉತ್ತಮ ಬೆಳವಣಿಗೆಯನ್ನು ಪಡೆಯಬಹುದು, ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. 20 ಗ್ರಾಂನಷ್ಟು ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಈ ಕರಿಮೆಣಸಿನ ತೋಟದಲ್ಲಿ ಪ್ರತಿ ಬಳ್ಳಿಗೆ 250 ಮಿಲಿಲೀಟರ್ನಂತೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ 1 ಕಿಲೋಗ್ರಾಂನಷ್ಟು ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು 100 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಂನಂತೆ ಬಳ್ಳಿ ಸುತ್ತ ಹಾಕಬೇಕಾಗತ್ತೆ.

0: ಗಳ ಮಿಶ್ರಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಈ ಕರಿಮೆಣಸಿನ ತೋಟದಲ್ಲಿ ಪ್ರತಿ ಬಳ್ಳಿಗೆ 250 ಮಿಲಿಲೀಟರ್ನಂತೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ 1 ಕಿಲೋಗ್ರಾಂನಷ್ಟು ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು 100 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ಪ್ರತಿ ಬಳ್ಳಿಗೆ 1 ಕಿಲೋಗ್ರಾಂನಂತೆ ಬಳ್ಳಿ ಸುತ್ತ ಹಾಕಬೇಕಾಗತ್ತೆ. ವರ್ಷದಲ್ಲಿ 2 ಸಾರಿ ಈ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಅಂದರೆ ಮಳೆಗಾಲ ಪ್ರಾರಂಭವಾದಾಗ ಮತ್ತೆ ಮಳೆಗಾಲ ಇನ್ನೇನು ಮುಗಿತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಹಾಕಬೇಕಾಗತ್ತೆ.
1: ಇದುವರೆಗೆ ಕರಿಮೆಣಸಿನ ತೋಟವನ್ನು ಮಾಡುವುದು ಹೇಗೆ ಈ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,800 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,000 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 9,400 ರೂಪಾಯಿಯಿಂದ 10,100 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಆಮ್ಲೀಯತೆ ಸಮಸ್ಯೆ ಮತ್ತು ಸುಣ್ಣ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಕೃಷಿ ರಂಗ ಪ್ರಸರವಾಯಿತು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಆವಂಡಿ ಗ್ರಾಮತ್ರ ನಾಪಂಡ ಪಳಂಗಪ್ಪಂಡ ಪೊಣ್ಣು ಪೊನ್ನಮ್ಮ ಚಿನ್ನಮ್ಮ ಇಂದು ಮರಣಪಟ್ಟಿತು. 85 ಬಯತ್ರ ಪೊನ್ನಮ್ಮ ಚಿನ್ನಮ್ಮ ಐಂಗಡ ತಾಮನೆ ಪುದಿಯ ತಂಡ ಮುಟ್ಲು ಗ್ರಾಮ ಐಂಗಡ ಆಕಿರಿ ಕಾರ್ಯ ಆವಂಡಿ ಗ್ರಾಮತ್ರ ಕಬ್ಬಣಿಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ತಾಲೂಕ್ ಬೇಗೂರು ಕಾರಳನ ಚೇಂದಿರ ಪೌತಿ ಕುಶಾಲಪ್ಪಂಡ ಮೋವು ಕಟ್ಟಿ ಕಾರ್ಯಪ್ಪ ಇಂದು ಮರಣಪಟ್ಟಿತು. 87 ಬಯತ್ರ ಚೇಂದಿರ ಕಟ್ಟಿ ಕಾರ್ಯಪ್ಪ ಐಂಗಡ ಆಕೆರಿ ಕಾರ್ಯ ನಾಳೆ ಪುಲಾಕ 11 ಗಂಟೆಗೂ ಒಕ್ಕ ತೂಟಂಗಳತ್ತು ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಮುತ್ತಾರ್ಮುಡಿ ಗ್ರಾಮತ್ರ ಕೆಂಬಡ್ ತಂಡ ಪೌತಿ ಮೊಣ್ಣಪ್ಪ ಐಂಗಡ ಮೋವ ಮಹೇಶ್ ತಿಮ್ಮಯ್ಯ ಇಂದು ಮರಣಪಟ್ಟಿತು. 72 ಬಯತ್ರ ಕೆಂಬಡ್ ತಂಡ ಮಹೇಶ್ ತಿಮ್ಮಯ್ಯ ಐಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನ 12 ಗಂಟರ ಮೀದ ಮುತ್ತಾರ್ಮೋಡಿ ಗ್ರಾಮತ್ರ ಐಂಗಡ ಸ್ವಂತ ಮನೆಯಲ್ಲಿ ನಡಪ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
2: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ನಾಪೋಕುಲ್ನ ಜನರಲ್ ಕೆಎಸ್ ತಿಮ್ಮಯ್ಯ ಆಟದ ಬಾಣಿ ನಡೆದ ಕೊಡವ ಕುಟುಂಬಗಳ ನಡುವಿನ 26ನೇ ವರ್ಷದ ಹಾಕಿ ನಮ್ಮೆ ಚೇನಂಡ ಕಪ್ಲಿ ಕುಲ್ಲೇಟ್ರ ತಂಡ ಸುರುನ ಹಂಗೆ ಚೆಪ್ಪುಡಿರ ತಂಡ ಎರಡನೇ ಇನಾಮನ ಪಡ್ಕೊಂಡು ಭಾರಿ ಗೌಜಿ ನಡೆದ ಈ ಹಾಕಿ ಹಬ್ಬನ ಸಾವಿರಾರು ಜನ ಬಂದು ನೋಡಿ ಕುಸೀಲಿ ಕಣ್ ತುಂಬಿಸಿಕೊಂಡು ಬರುವ ವರ್ಷದ ಹಾಕಿ ಹಬ್ಬನ ಅಜ್ಜಿಕುಟ್ಟಿರ ಕುಟುಂಬದವು ನಡೆಸಿವೆ. ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಅಧಿನಿಯಮದಡಿಲಿ ಪ್ರವಾಸೋದ್ಯಮನ ನಡೆಸವು ಹೋಮ್ಸ್ಟೇ ಹಂಗೆ ಹೋಮ್ಸ್ಟೇನ ಹೆಸರಲಿ ಪ್ರವಾಸಿಗರಿಗೆ ವಸತಿ ಸೌಕರ್ಯನ ಕೊಡವು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕಡ್ಡಾಯಾಗಿ ನೋಂದಣಿನ ಮಾಡಿಸಿಕೊಳ್ಳಕುತ್ತ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ತಿಳಿಸೋಣ. ಕೊಡವ ಭಾಷಿಕ ಸಮುದಾಯಗಳ ಕೂಟದ ಕಡೆಯಿಂದ ಇದೇ ಸುರ್ಣ ಸಲ 21 ಭಾಷಿಕ ಜನಾಂಗಗಳ ಆಟೋಟ ಇದೇ ತಿಂಗಳ ತಾರೀಕು 15, 16, 17 ಮೂರು ದಿನ ಮೂರ್ನಾಡ್ನ ಪಾಂಡಾಣೆ ಕೋಲು ಮಂದು ಮತ್ತೆ ಸರ್ಕಾರಿ ಪ್ರೌಢ ಹೈಸ್ಕೂಲ್ನ ಆಟದ ಬಾಣಿಲಿ ಏರ್ಪಾಡಾಟು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಮೂರ್ನಾಡು ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಡ್ದು ತಾರೀಕು 5 ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಮೂರ್ನಾಡು ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲು ಕಬಡಕೇರಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಕೊಡಗು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಮಡಿಕೇರಿ ಇವರ ಕಡೆಯಿಂದ ನನ್ನ ಭಾರತಕ್ಕಾಗಿ ಯುವಜನತೆ ಡಿಜಿಟಲ್ ಸಾಕ್ಷರತೆಗಾಗಿ ಯುವಜನತೆ ಅಂತ ಹೇಳೋ ವಿಷಯದಡಿ

0: ಹಾಕತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲಿ ನಡೆಯುತ್ತಿರುವ ವಾರ್ಷಿಕ ವಿಶೇಷ ಶಿಬಿರದ ಆಖೀರಿ ಜಂಬರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಡೆದಿದೆ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿ ತಾಲೂಕಿನ ಕಡಂಗ ಅರಪಟ್ಟು ಗ್ರಾಮಲ್ಲಿರುವ ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲಿ ಮೇ ತಾರೀಕು 20ಕ್ಕೆ ಏರ್ಪಾಡಾಟು. ಕುಶಾಲನಗರ ಅರಣ್ಯ ವಲಯದ ವ್ಯಾಪ್ತಿಗೆ ಸೇರುವ ಅತ್ತೂರು ಶಾಖೆ ವ್ಯಾಪ್ತಿನ ಅಂದಗೋವೆ ಗ್ರಾಮಲ್ಲಿ ಉಪದ್ರವ ಕೊಡುತ್ತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕೆಲಸ ನಾಳೆ ತಾರೀಕು 4ಕ್ಕೆ ನಡೆದಿದೆ. ತೋಟದ ಮಾಲೀಕರು, ಕೆಲಸದವು, ಇಸ್ಕೂಲ್ ಮಕ್ಕ, ಸಾರ್ವಜನಿಕರು ತುಂಬ ಜಾಗೃತಿಯಿಂದ ಇರೋಕುತ ವಲಯ ಅರಣ್ಯ ಅಧಿಕಾರಿಗಳು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪೇಟಿನ ಗಾಂಧಿ ಭವನದಲ್ಲಿ ಶಿವಶರಣೆ, ಹೇಮರೆಡ್ಡಿ, ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. 2026-27ನೇ ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಾಡ್ದು ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿನ ಸಭಾಭವನದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಪಂಚಾಯಿತಿನ ಸಿಇಒವು ತಿಳಿಸಿದರು. ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2026-27ನೇ ಸಾಲಿನ ಸೇರಿಕೆ ಎಸ್ಎಸ್ಎಲ್ಸಿ ಪಾಸಾದವರಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಮೇ ತಾರೀಕು 8ಕ್ಕೆ ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ. ಆನ್ಲೈನ್ಲಿ ಅರ್ಜಿ ಹಾಕಿಕೆ ಕಷ್ಟ ಆದರೆ ಸಂಸ್ಥೆಗೆ ಬಂದು ಸರಿಯಾದ ದಾಖಲಾತಿಗಳಿಗೆ ಅರ್ಜಿ ಹಾಕಕ್ಕೆ. ಹೆಣ್ಮಕ್ಕಳಿಗೆ ಸೇರಿಕೆ ಪುಕ್ಸಟೆ ಅವಕಾಶ ಹುಟ್ಟುತ್ತ ಸಂಸ್ಥೆಯ ಪ್ರಿನ್ಸಿಪಾಲ್ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಅವರು ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ 2027-28ರ ಯೋಜನೆಯನ್ನು ಜನರ ಯೋಜನೆಯಾಗಿ ತಯಾರು ಮಾಡುವ ಕುರಿತು ಜಿಲ್ಲಾ ಮಟ್ಟದ ಸಭೆ ನಡೆಸಿವೆ. ಅಲ್ಲಿಂದ ಮಧ್ಯಾಹ್ನ 12:30 ಗಂಟೆಗೆ ಜಿಲ್ಲೆಯ ಜಿಲ್ಲಾ ಯೋಜನಾ ಸಮಿತಿ ಸಭೆಯಲ್ಲಿ ಕೂಡಿಯಾಡಿವೆ ಅಂತ ಅವರ ಆಪ್ತ ಕಾರ್ಯದರ್ಶಿಗಳು ತಿಳಿಸಿದರು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಡೆಯಿಂದ ಜಿಲ್ಲೆಯಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರನ ಶುರು ಮಾಡಿಕೆ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 1ನೇ ತಾರೀಕು ಮುಟ ಕಾಲಾವಕಾಶ ಉಂಟು. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯಿಂದ ಕೇಳಿ ತಿಳ್ಕೊಳಕುತ್ತ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿಗಳು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತ. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಆಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
8: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
9: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27ರಿಂದ ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ

0: ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ವಿರಾಜಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸುವಾಗ ವಿಶು ಹಬ್ಬದ ಬಂಪರ್ ಆಫರ್. 1,00,000 ರೂಪಾಯಿಗಳ ಖರೀದಿಗೆ 2-ಡೋರ್ ಅಲ್ಮೆರಾ ಫ್ರೀ, 50,000 ರೂಪಾಯಿಗಳ ಖರೀದಿಗೆ ಸ್ವಿಂಗ್ ಫ್ರೀ, ಕಾರ್ನರ್ ಸೋಫಾ ಸೆಟ್ ಗೆ ಟೀಪಾಯ್ ಫ್ರೀ. ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಂಡ್ ಫಿಮೇಲ್ ಹಾಗೂ ಲೋಡಿಂಗ್ ಅನ್ಲೋಡಿಂಗ್ ಮಾಡಲು ಸ್ಟಾಫ್ ಬೇಕಾಗಿದ್ದಾರೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
1: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
7: ಸುದ್ದಿ ಸಮಾಚಾರ ಓದಿನಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡವ ಹಾಕಿ ಅಕಾಡೆಮಿರ ಕೂಡಕೂಟತ್ ಕಾಲಕಾಲ ಒಕ್ಕಡೊಕ್ಕಡ ಹಾಕಿ ನಡ್ತವ. ಅಕಾಡೆಮಿಕ್ ಕೇಂದ್ರ ಸರ್ಕಾರ ತಂಜ ಆರ್ಥಿಕ ಸಹಕಾರತ್ನ ಮಿನ್ಯತ್ರ ದಿನತ್ಲ ಕೊಡಪ ಅಂದು ಕೇಂದ್ರ ಯುವ ಸಬಲೀಕರಣ ಪಿಂಜ ಕ್ರೀಡಾ ಸಚಿವಂಗಳಾನ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಹಿಂಗ ಭರವಸೆ ಕೊಡ್ತತ್. ಚೇನಂಡ ಕಪುರ ಫೈನಲ್ ಕಳಿಕೂಟತ್ ಕೂಡಿ ಅಡಿತ ತಕ್ಕ ಬಂದವು. ಕ್ರೀಡೆ ಅನ್ನೋದು ರಾಜಕೀಯ ಪರಂಬಲ್ಲ. ಸರ್ಕಾರ ಒಕ್ಕಚ ಕೂಡಿತು ಕ್ರೀಡೆಗೆ ಸಹಕಾರ ಕೊಡ್ಕೊಂಡು. ರಾಜ್ಯ ಕೇಂದ್ರ ಸರ್ಕಾರ ಬೋರೆ ಬೋರೆ ಆಚಂಗು ಕ್ರೀಡಾಕೋರ ಬೊಳಚಕ್ ಎಲ್ಲರೂ ಒಕ್ಕಚ ಕೂಡಿತು ಕೆಲಸ ಮಾಡೋಂಡು. ದೇಶತ್ರ ಬೋರೆ ಬೋರೆ ಜಾಗತ್ ನಡಪ ಕಳಿನ ಮೇಲೆ ಇಲ್ಲೆಂಗಿ ಕ್ರೀಡೆನ ಮಿನ್ಯಕ ಕೊಂಡವಪ್ಪ ಏದೇ ಕಾರ್ಯಕ್ರಮತ್ಲು ಕೇಂದ್ರ ಪಿಂಜ ರಾಜ್ಯ ಸರ್ಕಾರ ರಾಜ್ಯಕೇತನ ಬರ್ನಿತ್ತು ಒಕ್ಕ ಚಕಳಿಕು ಪುರುಡು ಕೊಡ್ಪನೆಕೆ ಹಿಂಗ ಆನೆಯರತ್ತು ಭರವಸೆ ಕೊಡ್ತತ್ತು. ಶಾಸಕ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಅಜ್ಜಿಕುಟ್ಟರ ಸ್ಪಂದನ ಹಿಂಗ ತಕ್ಕ ಬಂದಿತ್ತು. 18 ಅವರ ಒಲಿಂಪಿಯನ್ಸ ಕೊಡಗುಂಜ ಭಾರತ ತಂಡ ಪ್ರತಿನಿಧಿಸಿಟ್ಟಿತ್ತು. ಎಲ್ಲ ಕ್ರೀಡೆಲೂ ಸಾಧನೆ ಮಾಡಿತ್ತು. ಕೊಡಗು ಚೆರೆ ಜಿಲ್ಲೆ ಆಚಂಗು ಬಲ್ಯ ಸಾಧನೆ ಮಾಡಿತ್ತು. ಕ್ರೀಡಾಕೋವರ ಬಳಚಕ್ಕೆ ರಾಜ್ಯ ಸರ್ಕಾರ 35 ಕೋಟಿ ಪಣ ಕೊಡ್ತಿತ್ತು ಎಂದು ಅವಣಿಚಿ. ಸಂಸದ ಯದುವೀರ್ ಒಡೆಯರ ಹಿಂಗ ತಕ್ಕ ಬಂದಿತ್ತು. ಪುದಿಯ ಕ್ರೀಡಾ ಮಸೂದೆಯ ಮೂಲಕ ಭಾರತದಲ್ಲಿ ಕ್ರೀಡಾ ಕ್ರಾಂತಿ ಸೃಷ್ಟಿಯಾಯಿತು. ಕೊಡಗು ಬಲ್ಯೂರು ಕ್ರೀಡಾ ಚರಿತ್ರೆ ಉಳ್ಳನಂತ ಜಿಲ್ಲೆ. ಜಿಲ್ಲೆಯಲ್ಲಿ ಕ್ರೀಡಾಕೋವಕ್ಕೆ ಸರ್ಕಾರ ಬೋಂಡಿಯನ ಸಹಕಾರ ಕೊಡ್ಕೊಂಡು ಕಾಲಕಾಲ ನಡಪು ಕೊಡವ ಒಕ್ಕಡೊಕ್ಕಡ ಹಾಕಿ ನಮಗೆ ನಡೆತೋ ಶಾಶ್ವತ ಅನ್ನೋರು ಕಳಿಪರಂಬಾಂಡು. ಈ ನಿಟ್ಟಿನಲ್ಲಿ ಕೇಂದ್ರ ಕ್ರೀಡಾ ಇಲಾಖೆ ಹಿಂಗ ಮನವಿ ಮಾಡಿಸಿ. ಕೊಡವ ಹಾಕಿ ಅಕಾಡೆಮಿರ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಹಿಂಗ ತಕ್ಕ ಬಂದಿತ್ತು. ಕೊಡವ ಜನಾಂಗತರ ನಡುವೆ ಒಗ್ಗಟ್ಟು ಒತ್ತೋರ್ಮೆನ ಕೊಂಡವಪ್ಪ ನಿಟ್ಟಿಲು ಪಾಂಡಂಡ ಕುಟ್ಟಪ್ಪ ಹಿಂಗ ಕೊಡವ ಒಕ್ಕಡೊಕ್ಕಡ ಹಾಕಿ ಕಳಿನಮ್ಮೆನ ಶುರು ಮಾಡಿಸಿ. ಆದ್ಯತ್ಲು 60 ತಂಡ ಕೂಡಿ ಆಡ್ತೀನಿ ಜತ್ತು ಇದಕ್ಕ 309 ಎತ್ತಿತ್ತು. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಸ್ಥಾನ ಪಡೆದಿತ್ತು. ನಲ್ಲ ಕಳಿಕಾರ ಮಿನ್ಯಕ್ ಬಪ್ಪಕ್ಕೆ ಈ ಕಳಿಕೂಟ ಸಹಕಾರ ಅಪ್ಪ. ಕೈಂಜ ದಂಡು ಕಾಲ ತುಂಜ ಪೊಮ್ಮಕ್ಕಡ ಹಾಕಿ ನಡೆತದ ಇನ್ನೂರು ವಿಶೇಷ ಅಂದು ಅವು ಅಣ್ಣುಚಿ. ಕುಳ್ಳೆಟ್ರ ಒಕ್ಕಕಾರ 4 ಕುರಿ ಕೊಡವ ಒಕ್ಕಡೊಕ್ಕಡ ಹಾಕಿ ಚಾಂಪಿಯನ್ಸ್ ಆಚೆಂಗಿ. ಚೆಪ್ಪುಡಿರ ಒಕ್ಕಕಾರ ರನ್ನರ್ಸ್ ಆಯ್ತು ಪೊರಬಾತ್. ಅಂದನೆ ಪೊಮ್ಮಕ್ಕಡ ವಿಭಾಗತ್ ಕೇಚೆಟ್ಟಿರ ಒಕ್ಕಕಾರ ಗದ್ದಿತ್ತು ಆದ್ಯ ಇನಾಮ ಪಡೆದತೆಂಗಿ. ಕಂಬೀರಂಡ ಒಕ್ಕಕಾರ ದಂಡನೆ ಇನಾಮನ ಪಡೆದತ್. 33x11 KV ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜ ಪೊರಪಾಯುವ F3 30 ಫೀಡರ್ ಮತ್ತೆ ಅಂಜಾಂಗ್ ಪೊಲಕ 10 ಅಂಜ ವೈಪು 5 ಕತ್ತನೆ ಅವಶ್ಯ ರಿಪೇರಿ ಪಣಿ ಉಳ್ಳಾನಗೊಂಡು 30 ಟೌನ್ ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲು ಕಬಡಗೇರಿ ಪಿಂಜ ಸುತ್ತಮುತ್ತ ಜಾಗತ್ತು ಕರೆಂಟ್ ಇಪ್ಪಲೆ ಸಾರ್ವಜನಿಕ ಸಹಕಾರ ಚುಡೋಣಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಕೊಡವ ಭಾಷಿಕ ಸಮುದಾಯ ಕೂಟತ್ರ ಆದನೆಯಲ್ಲೂ ಇದೇ ಆದ್ಯ ಆಯಿತು. 21 ಭಾಷಿಕ ಜನಾಂಗತ್ರ ಒತ್ತೋರ್ಮೆರ ಆದ್ಯ ಕಳಿನಮ್ಮೆ ದಂಡಾಯಿರ್ತಿ 26. ಇದೇ ತಿಂಗಳ 15, 16, 14 ಮೂರ್ನಾಡ್ರ ಪಾಂಡಣೆ ಕೋಲ್ ಮಂದು ಪಿಂಜ ಸರ್ಕಾರಿ ಹೈಸ್ಕೂಲ್ ಪರಂಬಲ್ ನಡಪ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಮಕ್ಕ ಬೊಮ್ಮಕ್ಕ ಬೋರೆ ಬೋರೆ ಆಯಿತು. ಕೇರಬಲಿ ಮ್ಯಾರಥಾನ್ ಪೈಪೋಟಿ ಇಪ್ಪ. 3 ದಿವಸ ಜನಾಂಗತ್ರ ಸಂಸ್ಕೃತಿ ಕೊತ್ತ ಮಾಲುಮಠ ಪಳಿಯ ಜನಪದ ಪರಿಕರ ಕೂಡನಕ್ಕೆ ಇತಿಹಾಸ ಪುಸ್ತಕ ಮಾರಾಟ ಪ್ರದರ್ಶನ ಇಪ್ಪ. ಆಕೇರಿ ಸಮಾರಂಭಕ್ಕೆ ಸಂಸದಂಗ ಉಸ್ತುವಾರಿ ಸಚಿವಂಗ ಶಾಸಕಂಗ ಕೂಡನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ. ಈ ನೆರತು ಪಲತರತರ ಕೋವಲು ಸಾಧನೆ ಮಾಡಿದ ಜನಾಂಗತ್ರ ಸಾಧಕಂಕು ತಮ್ಮನ ಮಾಡಿತು ಗೌರವ ಒಪ್ಪಚಿಡುವ. ತಂಡರ್ತಿ 26-27 ಸಾಲರ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಹತ್ರ ಜಿಲ್ಲಾ ಮಟ್ಟತ್ರ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ಚೆರ್ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಎನ್ಎಸ್ ಬೋಸರಾಜು ಹೆಂಗಡ ಕೊರವು ಕಾರಿಕೆಯಲ್ಲಿ ಮತ್ತೆ ಅಂಜಾಂಗ ಪೊಲಕ 10 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಸಭಾ ಬಾಡಲ್ ನಡಪಂದು ಜಿಲ್ಲಾ ಪಂಚಾಯತ್ ಸಿಇಒ ಹೆಂಗ ಅರ್ಚಿಟ್ಟಿತು.

0: ಕುಶಾಲನಗರ ವಲಯ ಅತ್ತೂರು ಶಾಖೆ ವ್ಯಾಪ್ತಿರ ಅಂದುಗವೆ ಗ್ರಾಮತ್ಲ ಕಾಡಾನೇಳ ಕಾಡಕ್ಕೆ ಓಡಿಸಿಡೋ ಕಾರ್ಯಾಚರಣೆ ನಾಳೆ ನಡಪ. ತೋಟತ್ರ ಮಾಲೀಕಂಗ, ಕಾರ್ಮಿಕಂಗ, ಸ್ಕೂಲ್ ಮಕ್ಕ, ಸಾರ್ವಜನಿಕಂಗ ಎಚ್ಚರತೆ ಇಂಜಿತ್ ಕಾರ್ಯಾಚರಣೆಗೆ ಸಹಕಾರ ಕೊಡ್ಕೊಂಡು ಬಂದು ಕುಶಾಲನಗರ ವಲಯ ಅರಣ್ಯ ಅಧಿಕಾರಿ ಆರ್ ರಕ್ಷಿತ್ ಅರಚಿಡಿತ್. ಇಲ್ಲಿಕ್ ಸುದ್ದಿ ಸಮಾಚಾರ ತಂದತ್.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ನಾಲ್ಕು ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತದಾನ ನಡೆದಿರುವ ಕ್ಷೇತ್ರಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಟ್ರಾಂಗ್ ರೂಂಗಳ ಸುತ್ತಲೂ ಎಣಿಕೆ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದೆ. ಎಲ್ಲಾ ಎಣಿಕೆ ಕೇಂದ್ರಗಳಲ್ಲಿ ಮೇಲ್ವಿಚಾರಣೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವಿಎಂಗಳು ಮತ್ತು ವಿವಿಪಿಎಟಿಗಳನ್ನು ಸ್ಟ್ರಾಂಗ್ ರೂಂಗಳಿಂದ ಎಣಿಕೆ ಕೇಂದ್ರಗಳಿಗೆ ಸಂಪೂರ್ಣ ಭದ್ರತೆಯೊಂದಿಗೆ ಸ್ಥಳಾಂತರಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟಲು ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಸಂಚಾರ ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳು ನಾಳೆ ಬೆಳಿಗ್ಗೆ 6 ಗಂಟೆಯೊಳಗೆ ಎಣಿಕೆ ಕೇಂದ್ರಗಳನ್ನು ತಲುಪಲಿದ್ದು ಎಣಿಕೆ ಏಜೆಂಟ್ಗಳು ಎಣಿಕೆ ಪ್ರಾರಂಭವಾಗುವ ಕನಿಷ್ಠ 1 ಗಂಟೆ ಮೊದಲು ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗೆ ಹೊಸದಾಗಿ ಪರಿಚಯಿಸಲಾದ ಕ್ಯೂಆರ್ ಕೋಡೆಡ್ ಫೋಟೋ ಗುರುತಿನ ಚೀಟಿಗಳನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಎಣಿಕೆ ಕೇಂದ್ರಗಳಲ್ಲಿ ಪ್ರವೇಶಿಸಲು 3 ಹಂತಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧು ಎಂದು ಭಾರತ ಚುನಾವಣಾ ಆಯೋಗ ಘೋಷಿಸಿದೆ. ಫಾಲ್ಟಾ ವಿಧಾನಸಭೆಗೆ ಮೇ 21ರಂದು ಮರು ಮತದಾನ ನಡೆಯಲಿದ್ದು ಎಣಿಕೆ ಮೇ 24ರಂದು ನಡೆಯಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಜನನ ದೋಷಗಳು, ರೋಗಗಳು, ಕೊರತೆಗಳು ಮತ್ತು ಬೆಳವಣಿಗೆಯ ವಿಳಂಬಗಳಿಗೆ ಚೌಕಟ್ಟನ್ನು ಇದು ವಿಸ್ತರಿಸಿದೆ. ಅಂಟುರೋಗವಲ್ಲದ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸ್ಥಿತಿ ಮತ್ತು ನಡವಳಿಕೆ ಸಮಸ್ಯೆಗಳು ಸೇರಿದಂತೆ ಹೊಸ ಯುಗದ ಆರೋಗ್ಯ ಸವಾಲುಗಳನ್ನು ಸಹ ಈ ಚೌಕಟ್ಟು ಒಳಗೊಂಡಿದೆ. ಹೊಸ ಮಾರ್ಗಸೂಚಿಯು ಈಗ ಹೆಚ್ಚು ಸಮಗ್ರ ಜೀವನ ಚಕ್ರ ಆಧಾರಿತ ವಿಧಾನದೊಂದಿಗೆ ಜನನದಿಂದ 18 ವರ್ಷದ ಒಳಗೆ ಮಕ್ಕಳ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ನಿರಂತರ ಆರೈಕೆಗೆ ಒತ್ತು ನೀಡಲಿದೆ. ಮಕ್ಕಳು ಸರಿಯಾದ ಆರೈಕೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸದೃಢ ವ್ಯವಸ್ಥೆ ಹಾಗೂ ವ್ಯಾಪಕ ಸ್ಕ್ರೀನಿಂಗ್ ಕಾರ್ಯಕ್ರಮ ಮತ್ತು ಡಿಜಿಟಲ್

0: ಆರೋಗ್ಯ ಕಾರ್ಡ್ಗಳ ಪರಿಚಯ ಮೊದಲಾದ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವು ನೈಜ ಸಮಯದ ದತ್ತಾಂಶ ಜಾಡು, ಸಂಯೋಜಿತ ವೇದಿಕೆಗಳ ಉತ್ತಮ ಬಳಕೆ ಮತ್ತು ಬಹುವಲಯ ಸಮ್ಮಿಲನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಮಾರ್ಗಸೂಚಿಗಳ ಬಿಡುಗಡೆಯು ಪ್ರತಿ ಮಗುವಿಗೆ ಸಮಾನ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಖಾತರಿಸಿಕೊಳ್ಳಲು ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಾಳೆಯಿಂದ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯ ಕುರಿತು ಎರಡು ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಪಂಚಾಯತ್ ರಾಜ್ ಸಚಿವಾಲಯ ಆಯೋಜಿಸಿದೆ. ಎರಡು ದಿನಗಳ ಈ ಕಾರ್ಯಾಗಾರವು ದತ್ತಾಂಶ ಆಧಾರಿತ ಭಾಗವಹಿಸುವಿಕಾತ್ಮಕ ಯೋಜನೆಯನ್ನು ತಳಮಟ್ಟದಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. 2026-27 ಸಾಲಿನ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ 16 ಹಣಕಾಸು ಆಯೋಗದ ಷರತ್ತುಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಮಾಪನ ಸಾಧ್ಯ ಫಲಿತಾಂಶಗಳೊಂದಿಗೆ ಹೊಂದಿಕೆಯಾಗುವುದನ್ನು ಕಾರ್ಯಾಗಾರ ಖಚಿತಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಾಗಾರ ಉದ್ಘಾಟನೆಯಾಗಲಿದೆ. ಈ ವರ್ಷಾಂತ್ಯದ ವೇಳೆಗೆ ಆಧಾರ್ನ ನೋಟವು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ಗೆ ಬದಲಾಗಬಹುದು ಎಂಬ ಸಾಮಾಜಿಕ ಮಾಧ್ಯಮ ಪೋಸ್ಟ್ನ ಮಾಹಿತಿ ಸತ್ಯಕ್ಕೆ ದೂರ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂದು ತಿಳಿಸಿದೆ. ಅಂತಹ ಯಾವುದೇ ಬದಲಾವಣೆಯ ಪ್ರಸ್ತಾಪ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಜನರಿಗೆ ಮಾತ್ರ ಲಭ್ಯವಿದ್ದು ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು.
4: ಹಮ್ ಸಾರೆ ದೇಶ ಮೇ 40-48 ಸೇ ಅಧಿಕ ಏಜ್ ವಾಲೇ ಹೆಲ್ತ್ ಚೆಕಪ್ ಕರ್ನೆ ಕಾ ಪ್ರಾರಂಭ ಕರ್ನೆ ಜಾ ರಹೆ ಹೈ ತಾಕಿ ಹಮಾರೆ ಸಭಿ ಶ್ರಮಿಕ್ ಕಾ ಹೆಲ್ತ್ ಚೆಕಪ್ ಹೋ ಜಾಯೆ ಔರ್ ಉಸ್ಕೆ ಆಧಾರ ಪರ್ ಉಸ್ಕಾ ಇಲಾಜ್ ಇಲಾಜ್ ಹೋ ಜಾಯೆ. ಆಜ್ ಇಸ್ ಮಂಚ್ ಸೇ ಮೇ ಮೇರೆ ಸಭಿ ಶ್ರಮಿಕ್ ಕೋ ರಿಕ್ವೆಸ್ಟ್ ಕರ್ತಾ ಹೂ ಕಿ ESIC ಹಾಸ್ಪಿಟಲ್ ಮೇ 7 ತಾರೀಖ್ ಸೇ ಆಪ್ಕಾ ಹೆಲ್ತ್ ಚೆಕಪ್ ಕಾ ಕ್ಯಾಂಪ್ ಲಗೇಗಾ. ಆಪ್ ಅವಶ್ಯ ಜಾಯೆ, ಆಪ್ ಆಪ್ಕಾ ಸ್ವಾಸ್ಥ್ಯ ಕಿ ಜಾಂಚ್ ಕರ್ವಾ ಲೀಜಿಯೆ, ಆಪ್ಕಾ ಸ್ವಾಸ್ಥ್ಯ ಕೋ ಸುನಿಶ್ಚಿತ್ ಕರಿಯೆ.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸಾ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
5: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದನ್ನೇ ESIನ ನಾವು ಕೊಟ್ಟಿದ್ದ, ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನ್ ಇಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶಾದ್ಯಂತ ಆರೋಗ್ಯ ಸೌಲಭ್ಯಗಳಲ್ಲಿ ಬೆಂಕಿಯ ಅಪಾಯಗಳನ್ನು ತಡೆಗಟ್ಟುವ ಮತ್ತು ತಗ್ಗಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ನಾಳೆಯಿಂದ ಭಾರತಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸುಲೀಲಾ ಶ್ರೀವಾಸ್ತವ ಅವರು

0: ನವದೆಹಲಿಯ ಕರ್ತವ್ಯ ಭವನದಲ್ಲಿ ಅಗ್ನಿ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ವಿವಿಧ ಜಾಗೃತಿ ಅಭಿಯಾನಗಳು, ಅಣಕು ಅಭ್ಯಾಸಗಳು, ಅಗ್ನಿ ಸುರಕ್ಷತಾ ಪ್ರೋಟೋಕಾಲ್ಗಳ ಪ್ರಸಾರ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ 165 ರನ್ಗಳ ಗುರಿ ಬೆನ್ನತ್ತಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು 18.2 ಓವರ್ಗಳಲ್ಲಿಯೇ 3 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿ ಜಯ ಸಾಧಿಸಿತು. ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಉಕ್ರೇನಿನ ಮಾಟಾ ಕೊಸ್ಟ್ಯೂಕ್ ಮ್ಯಾಡ್ರಿಡ್ ಓಪನ್ ಟೆನ್ನಿಸ್ 2026 ಜಯಿಸಿದ್ದಾರೆ. ಇದು ಅವರ ವೃತ್ತಿ ಜೀವನದ ಅತಿದೊಡ್ಡ ಪ್ರಶಸ್ತಿಯಾಗಿದೆ. 23 ವರ್ಷದ ಉಕ್ರೇನ್ ಆಟಗಾರ್ತಿ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ಸ್ನಲ್ಲಿ ವಿಶ್ವದ 8ನೇ ಶ್ರೇಯಾಂಕಿತ ಮೀರಾ ಆಂಡ್ರಿವಾ ಅವರನ್ನು 6-3, 7-5 ಸೆಟ್ಗಳಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಲಬುರಗಿ. ಕಲಬುರಗಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್ ಅವರಿಂದ ಕೊಂಡಗೋಳಿ ಕೆಶಿರಾಜ್ ಅವರ ಕುರಿತು ಭಾಷಣ ಕೇಳುವರೆ.
3: ಇತಿಹಾಸ ಪುರಾಣಗಳಿಂದಲೂ ಭಾರತದ ಪುಣ್ಯಭೂಮಿಯಲ್ಲಿ ದೇವಾನುದೇವತೆಗಳು, ದಾರ್ಶನಿಕರು, ಶರಣರು, ಸಂತರು, ದಾಸರು ಜನಿಸಿ ತಮ್ಮದೇ ವಿಶಿಷ್ಟ ಕೊಡುಗೆ ಕೊಟ್ಟು ಸಮಾಜ ಸುಧಾರಣೆ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟನಷ್ಟಗಳಿಗೆ ಸ್ಪಂದಿಸಿ ಸನ್ಮಾರ್ಗ ತೋರಿ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ್ದಾರೆ. ಇಂತಹ ಪುಣ್ಯ ಕಾರ್ಯಕ್ಕೆ ಕರ್ನಾಟಕ ರಾಜ್ಯವು ಹೊರತಾಗಿಲ್ಲ. ಇಲ್ಲಿಯೂ ಅನೇಕ ಪುಣ್ಯ ಪುರುಷರು ಜನಿಸಿ ನಡೆದಾಡಿ ವಿಶಿಷ್ಟ ಕೊಡುಗೆ ನೀಡಿ ಜನರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಅಂತಹ ಪುಣ್ಯ ಪುರುಷರಲ್ಲಿ ಕೊಂಡಗುಳಿ ಕೇಶಿರಾಜನೂ ಒಬ್ಬ. ವಿಭೂತಿ ಪುರುಷನಾಗಿದ್ದಾರೆ. ಕೇಶಿರಾಜ ಎಂದರೆ ಕನ್ನಡ ಭಾಷಿಕರಿಗೆ ಮತ್ತು ಭಾಷಾ ತಜ್ಞರಿಗೆ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶಿರಾಜನೆಂದೇ ತಿಳಿಯುತ್ತಾರೆ. ಕನ್ನಡ ವೈಯಾಕರಣಿ ಕೇಶಿರಾಜ ಬೇರೆ, ಕೊಂಡಗುಳಿ ಕೇಶಿರಾಜನೇ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕು. ಕನ್ನಡದ ವೈಯಾಕರಣಿ 13ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಶಕ 1260 ಜನಿಸಿದ್ದ ಜೈನ ಕವಿಯಾಗಿದ್ದನು. ಆದರೆ ಕೊಂಡಗುಳಿ ಕೇಶಿರಾಜನು 11ನೇ ಶತಮಾನದ ಅಂತ್ಯಭಾಗ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದ ಶೈವ ವೀರಶೈವದ ಆದಿಕವಿ ಶರಣ ಶ್ರೇಷ್ಠನಾಗಿದ್ದನು. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಪೂರ್ವದಲ್ಲಿದ್ದ ವೀರಶೈವ ಕವಿ ಶರಣ ಕವಿ ವಿಭೂತಿ ಪುರುಷನಾಗಿದ್ದನು. ದೇವರ ದಾಸಿಮಯ್ಯ, ಕೆಂಬಾವಿ ಭೋಗಣ್ಣ, ಚಂದಿಮರಸ, ವಂಶವರ್ಧನ, ತೆಲುಗು ಬೊಮ್ಮಯ್ಯ, ಬಾಹೂರು ಬ್ರಹ್ಮಯ್ಯ, ಕೋವೂರು ಬೊಮ್ಮಯ್ಯ, ಶಂಕರ ದಾಸಿಮಯ್ಯ ಇಂತಹ ಪುಣ್ಯ ಪುರುಷರು ಕೊಂಡಗುಳಿ ಕೇಶಿರಾಜನ ಸಮಕಾಲೀನರಾಗಿದ್ದರು. ಕೊಂಡಗುಳಿ ಕೇಶಿರಾಜನ ಬಗ್ಗೆ ಅನೇಕ ಶಿಲಾಶಾಸನಗಳು ದೊರೆತಿವೆ. ಹರಿಹರ, ರಾಘವಾಂಕ, ಭೀಮಕವಿ ಮುಂತಾದ 12-13ನೇ ಶತಮಾನದ ಉದ್ದಾಮ ಕವಿಗಳು ತಮ್ಮ ತಮ್ಮ ಅನುಭೂತಿಯಲ್ಲಿ ಉಲ್ಲೇಖಿಸಿದ್ದಾರೆ. ರಗಳೆಯ ಕವಿಯೆಂದೇ ಖ್ಯಾತಿ ಪಡೆದ ಹರಿಹರ ಬಸವರಾಜ ದೇವರಗಳೇ ಬರೆದಂತೆ ಕೊಂಡಗುಳಿ ಕೇಶಿರಾಜ ಡಣಾಯಕರಗಳೇ ಬರೆದಿದ್ದು ಕೊಂಡಗುಳಿ ಕೇಶಿರಾಜನ ಸಂಪೂರ್ಣ ಚರಿತ್ರೆಯನ್ನೇ ಕಟ್ಟಿಕೊಟ್ಟಿದ್ದಾರೆ. ಕೊಂಡಗುಳಿ ಕೇಶಿರಾಜನು ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ ಈಗಿನ ಯಡ್ರಾಮಿ ತಾಲೂಕಿನ ಕೊಂಡಗುಳಿ ಎಂಬ ಗ್ರಾಮದಲ್ಲಿ ಜನಿಸಿದನು. ಒಂದೊಂದು ಪವಿತ್ರ ಸ್ಥಳಕ್ಕೆ ಸ್ಥಳ ಪುರಾಣ ಇರುವಂತೆ ಕೊಂಡಗುಳಿಗೂ ಇರುವುದು ಕಾಣಬರುತ್ತದೆ. ಕೊಂಡಗುಳಿಯು ಕೊಂಡ ಗುಳಿ ಎಂಬ ಎರಡು ಪದ ಸೇರಿ ಆಗಿದೆ. ಕೊಂಡ ಎಂದರೆ ಕೆಂಡ, ಬೆಂಕಿ, ಅಗ್ನಿ ಎಂದರ್ಥ. ಗುಳಿ ಎಂದರೆ ತಗ್ಗು, ಪ್ರದೇಶ ಎಂದರ್ಥ. ಅಂದರೆ ಕೆಂಡ ಹಾಕುವ ತಗ್ಗು ಅಂದರೆ ಯಜ್ಞ ಯಾಗಾದಿ ಮಾಡುವ ಪವಿತ್ರ ಗ್ರಾಮ ಎಂಬುದು ಸ್ಥಳ ಪುರಾಣ ಐತಿಹ್ಯವಿದೆ. ಯಜ್ಞಯಾಗಾದಿಗಳನ್ನ ಸತತವಾಗಿ ಮಾಡುವಂತಹ ವಿಶ್ವ ಬ್ರಾಹ್ಮಣ ಕುಲಕ್ಕೆ ಸೇರಿದ

ಕೊಂಡಗುಳಿ ಕೇಸಿರಾಜನ ತಂದೆ ಹೆಸರು ನಿಂಬಣ್ಣಯ್ಯ ಅಥವಾ ಹೊಳಲನರಸ, ತಾಯಿ ದುರ್ಗಾದೇವಿ ಎಂಬ ಸದ್ಗುಣ ಸಂಪನ್ನ ದೈವೀಶಕ್ತಿಯ ಶರಣ ದಂಪತಿಯ ಪವಿತ್ರ ಗರ್ಭದಲ್ಲಿ ಜನಿಸಿದನು. ಆರು ಜನ ಸಹೋದರರಲ್ಲಿ ಈತ ಐದನೆಯವನಾಗಿ ಜನಿಸಿದನು. ಆಗಿನ ಕಾಲದಲ್ಲಿ ಕೊಂಡಗುಳಿಯು ಅಗ್ರಹಾರ ಅಂದರೆ ವಿದ್ಯಾಕೇಂದ್ರವಾಗಿತ್ತು. ಮಹಾನ್ ಪಂಡಿತರಾದ ದೈವೀ ಪುರುಷರಾದ ವಿರೂಪಾಕ್ಷ ಗುರುಗಳಿಂದ ಶಾಸ್ತ್ರ ಆಗಮಗಳ ಜತೆ ಸಕಲ ವಿದ್ಯೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಪಾರಂಗತನಾದನು. ಬಾಲ್ಯದಿಂದಲೂ ಶಿವಾಗಮಗಳನ್ನು ಆಳವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ಅವುಗಳಲ್ಲಿ ನಿರೂಪಿತವಾದ ಸಿದ್ಧಾಂತವನ್ನೇ ದಿನನಿತ್ಯದ ಬದುಕಿನ ಆಚಾರ ವಿಚಾರಗಳಲ್ಲಿ ಶಕ್ತಿಯುತವಾಗಿ ಪಾಲಿಸುತ್ತಾ ಸಾಗಿದನು. ಶಿವಾಗಮಗಳು ಇಷ್ಟಲಿಂಗದ ಮಹತ್ವ ಸಾರಿದಲ್ಲದೆ ಅವುಗಳಲ್ಲಿ ಬರುವ ಅಷ್ಟಾವರಣಗಳು, ಷಟಸ್ಥಲಗಳು, ಪಂಚಾಚಾರಗಳನ್ನು ವಿವರವಾಗಿ ಹೇಳಲಾಗಿದೆ. ಅಷ್ಟಾವರಣಗಳು ವೀರಶೈವ ಧರ್ಮದ ಶರೀರವಾಗಿ, ಪಂಚಾಚಾರಗಳು ಪ್ರಾಣವಾಗಿ, ಷಟಸ್ಥಲಗಳು ಧರ್ಮದ ಆತ್ಮವಾಗಿ ಗುರುತಿಸಲ್ಪಟ್ಟಿದ್ದನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ಬಾಲ್ಯದಿಂದಲೇ ಅವುಗಳನ್ನು ಆಚಾರ ವಿಚಾರದಲ್ಲಿ ಅನುಷ್ಠಾನಕ್ಕೆ ತರಲು ತ್ರಿಕಾಲ ಪೂಜಾ ನಿಷ್ಠನಾಗಿ ಗುರು, ಲಿಂಗ, ಜಂಗಮ ಸೇವೆ ಪೂಜೆಯಲ್ಲಿ ತೊಡಗಿಸಿಕೊಂಡನು. ತನ್ನ ಆರಾಧ್ಯ ದೇವ ಸೋಮನಾಥ ಅಥವಾ ಸೋಮೇಶ್ವರನ ಭಕ್ತನಾಗಿ ವೀರಶೈವ ಶರಣನಾದನು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವಂತೆ ಸತಿಗೆ ತಕ್ಕ ಪತಿ ಅಥವಾ ಪತಿಗೆ ತಕ್ಕ ಸತಿಯಾದ ದೈವ ಭಕ್ತಳು ಸದ್ಗುಣಶೀಲಳೂ ಆದ ಗಂಗಾದೇವಿ ಎಂಬ ಸುಕನ್ಯೆಯನ್ನು ವರಿಸಿ ವೈವಾಹಿಕ ಜೀವಿಯಾದನು. ಇಂದಿನ ಬಸವ ಕಲ್ಯಾಣ, ಆಗಿನ ಕಲ್ಯಾಣದಲ್ಲಿ ಚಾಲುಕ್ಯ ದೊರೆ ಅಹವಮಲ್ಲ ಬಿರುದಾಂಕಿತ ಒಂದನೆಯ ಸೋಮೇಶ್ವರನು ಕೊಂಡಗುಳಿ ಕೇಸಿರಾಜನ ತಂದೆಯಾದ ನಿಂಬಣ್ಣಯ್ಯ ಅಥವಾ ಹೊಳಲನರಸನ ಸಾಹಸ, ಶೌರ್ಯ, ಧೈರ್ಯ, ರಾಜಕೀಯ ನಿಪುಣತೆಯನ್ನು ಮನಗಂಡು ದಂಡನಾಯಕನನ್ನಾಗಿ ನೇಮಿಸಿಕೊಂಡಾಗ ಇಡೀ ಸಂಸಾರ ಕೊಂಡಗುಳಿಯಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿತ್ತು. ಕೊಂಡಗುಳಿ ಕೇಸಿರಾಜನು ಕೂಡ ತಂದೆಯಂತೆ ಸಾಹಸಿ, ಶೌರ್ಯವಂತ, ಧೈರ್ಯವಂತ, ನಿಪುಣ ರಾಜಕೀಯ ಬಲ್ಲವನಾಗಿ ಶಿವಾಗಮಗಳ ಆಧಾರದ ಮೇಲೆ ತನ್ನ ಬದುಕು ಕಟ್ಟಿಕೊಂಡು ಭಕ್ತಿ ಭಂಡಾರಿ ಕಾಯಕನಿಷ್ಠೆ ಬೆಳೆಸಿಕೊಂಡು ಪ್ರಖ್ಯಾತಿ ಹೊಂದುತ್ತಿರುವಾಗ ಕಲ್ಯಾಣಿ ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ದೃಷ್ಟಿ ಇವರ ಮೇಲೆ ಬಿದ್ದಿತು. ತಾನು ವೀರ, ಶೂರ, ಪರಾಕ್ರಮ ಮೇಲಾಗಿ ದೈವಭಕ್ತನಾಗಿದ್ದು ತನಗೆ ಅನುಗುಣನಾಗುವಂತಹ ವ್ಯಕ್ತಿ ಕೇಸಿರಾಜನೇ ಎಂದರಿತು. ಕೇಸಿರಾಜನ ಸೇವೆ ಪಡೆಯಲಿಚ್ಛಿಸಿ ಮೊದಮೊದಲು ಮಹಾದಂಡನಾಯಕ, ಪ್ರಧಾನಮಂತ್ರಿ, ಸಂಧಿ ವಿಗ್ರಹಿ ಹೀಗೆ ವಿವಿಧ ಏಳು ಪದವಿಗಳನ್ನು ಕೊಟ್ಟು ಆರನೇ ವಿಕ್ರಮಾದಿತ್ಯನ ರಾಜಶಕ್ತಿ, ಕೇಸಿರಾಜನ ಭಕ್ತಿಶಕ್ತಿ ಸಮ್ಮಿಳಿತವಾಗಿ ಸಾಮ್ರಾಜ್ಯ ಸುಭಿಕ್ಷೆಯಾಗಿ ರಾಮರಾಜ್ಯ ಮತ್ತೊಮ್ಮೆ ಮರುಕಳಿಸುತ್ತೇನೋ ಎಂಬಂತೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿತ್ತೆಂದು ವಿದೇಶಿಗರು ಹೇಳಿರುವರು. ಕೇಸಿರಾಜನು ತನ್ನ ಶಿವಭಕ್ತಿಯಿಂದ ಆರನೇ ವಿಕ್ರಮಾದಿತ್ಯನ ಹೃದಯವನ್ನು ಗೆದ್ದುಕೊಂಡಿರುವುದರಿಂದಲೇ ಅರಸನ ಹೃದಯವು ಶಿವಭಕ್ತಿ ರಸದಿಂದ ತುಂಬಿ ಹೋಗಿತ್ತು. ಸಮಾನ ಗುಣೇಶು ಸಖ್ಯಂಭವತಿ ಎಂಬಂತೆ ಕೇಸಿರಾಜನಿಗೆ ಸಾಮ್ರಾಜ್ಯದ ಆಶ್ರಯಗಿಂತಲೂ ಶಿವಸಾಮ್ರಾಜ್ಯದ ಆಶ್ರಯವು ಹೆಚ್ಚಾಗಿ ದೊರೆಯಿತು. ವೀರಶೈವ ಧರ್ಮದ ಶಿವಾಗಮಗಳಲ್ಲಿ ಲಿಖಿತವಾಗಿ ದಾಖಲೆಗೊಂಡ ವೀರಶೈವ ಧರ್ಮವು ಕೇಸಿರಾಜನ ಕಾಲದವರೆಗೆ ಗುಪ್ತಗಾಮಿನಿಯಾಗಿತ್ತು. ಆದರೆ ಕೇಸಿರಾಜನ ಕಾಲದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯು ದೊಡ್ಡ ಪ್ರವಾಹವಾಗಿ ಭೋರ್ಗರೆಯುತ್ತ ಸಾಗುತ್ತಿತ್ತು. ಹೀಗಾಗಿ ಕಲ್ಯಾಣ ಸಾಮ್ರಾಜ್ಯದ ಮನೆ ಮನೆಯಲ್ಲಿ ಓಂ ನಮ ಶಿವಾಯ ಮಂತ್ರ ರಿಂಗಣಿಸುತ್ತಿತ್ತು. ಕೊಂಡಗುಳಿ ಕೇಸಿರಾಜನ ಯುಗದ ನಂತರ ಪ್ರಾರಂಭವಾದ ಬಸವಾದಿ ಶರಣರು ತಮ್ಮ ಇಷ್ಟದ ಆರಾಧ್ಯ ದೇವರ ನಾಮವನ್ನೇ ಅಂಕಿತ ನಾಮವಾಗಿ ಇಟ್ಟುಕೊಂಡು ವಚನಗಳೂ ಬರೆದಂತೆ ಇವರೆಲ್ಲರಿಗಿಂತ ಪೂರ್ವದಲ್ಲಿದ್ದ ಕೊಂಡಗುಳಿ ಕೇಸಿರಾಜನು ತಾನು ಉಸಿರೇ ಮಾಡಿಕೊಂಡ ಓಂ ನಮ ಶಿವಾಯ ಎಂಬ ಅಂಕಿತದಿಂದ ಕಂದ ಪದ್ಯಗಳು ರಚಿಸಿ ವೀರಶೈವ ಶರಣ ಕವಿಯಾಗಿ ವೀರಶೈವ ಶರಣ ಶರಣೀಯರಿಗೆ ನಾಂದಿ ಹಾಡಿದನು. ತನ್ನ ಆರಾಧ್ಯ ದೇವರಾದ ಸೋಮೇಶ್ವರ ಪೂಜೆಗಾಗಿ ಹೊಸ ಹೊಸ ಕಂದ ರಚಿಸಿ ಹಾಡುತ್ತಾ ಪೂಜೆಗೈಯುತ್ತಿದ್ದನು. ಹೀಗಾಗಿ ಶಿವಾಗಮವನ್ನೇ ಬದುಕಾಗಿ ಆಚಾರ ವಿಚಾರಗಳ ಭಕ್ತಿ ರಸವನ್ನು ಹಿಂಡಿ ಸಹಸ್ರಾರು ಸಂಖ್ಯೆಯಲ್ಲಿ ಕಂದ ಪದ್ಯಗಳಿಂದ ಕೂಡಿದ ಅನೇಕ ಗ್ರಂಥ ಬರೆದರು. ಆದರೆ ಇಲ್ಲಿಯವರೆಗೆ ಏಳು ಗ್ರಂಥಗಳು ಮಾತ್ರ ದೊರೆತಿವೆ. ಒಂದು ಮಂತ್ರಮುಗ್ಧ ಕಂದ, ಲಿಂಗಸ್ತೋತ್ರ ಕಂದ ಭಾಗ ಒಂದು, ಲಿಂಗಸ್ತೋತ್ರ ಕಂದ ಭಾಗ ಎರಡು, ಸೀಲ ಮಹತ್ವದ ಕಂದ, ಕೇಸಿರಾಜ ಡಣಾಯಕ ಕಂದ, ಅಳಲಾಷ್ಟಕ, ನವರತ್ನಮಾಲ ಇಂತಹ ಅದ್ಭುತ ಗ್ರಂಥ ರಚಿಸಲು ಅವರಿಗೆ ದೊರೆತ ಸಾಹಿತ್ಯ ರಚನೆಯ ಪರಿಸರ ಹಾಗೂ ರಚನಾಕಾರ ಬಳಗ ಎಂದು ಹೇಳಬಹುದು. ಆರನೇ ವಿಕ್ರಮಾದಿತ್ಯನು

ಸಾಹಿತ್ಯಾಭಿಮಾನಿಯಾಗಿದ್ದನು. ವಿಕ್ರಮಾಂಕದೇವ ಚರಿತಂ ಸಂಸ್ಕೃತ ಗ್ರಂಥಕರ್ತೃ ಕಾಶ್ಮೀರದ ಕವಿ ಬಿಲ್ಲಣ್ಣನು ಆಸ್ಥಾನ ಕವಿಯಾಗಿದ್ದನು. ಮಿತಾಕ್ಷರ ಸಂಹಿತೆ ಎಂಬ ಹಿಂದೂ ನ್ಯಾಯ ಗ್ರಂಥವನ್ನು ರಚಿಸಿದವರು ಕಲಬುರಗಿ ಜಿಲ್ಲೆಯ ವರ್ತೂರಿನ ವಿಜ್ಞಾನೇಶ್ವರ, ಇಲ್ಲಿಯೇ ಆಶ್ರಯ ಪಡೆದಿದ್ದರು. ವಿಕ್ರಮಾದಿತ್ಯನ ಸೋದರ ಕೀರ್ತಿವರ್ಮ ಗೋವೈದ್ಯ ಎಂಬ ಗ್ರಂಥ ಕನ್ನಡದಲ್ಲಿ ರಚಿಸಿದ್ದಾರೆ. ಜೈನ ಕವಿ ನಯಸೇನರು ಧರ್ಮಾಮೃತ ಎಂಬ ಗ್ರಂಥ ರಚಿಸಿರುವರು. ಇಂಥ ಘಟಾನುಘಟಿ ಕವಿ ಸಮಯದ ಜೊತೆ ಇರುವ ಕೊಂಡಗುಳಿ ಕೇಸಿರಾಜನು ನಯ ವಿನಯ ಅಹಂಕಾರವಿಲ್ಲದ ಹೃದಯ ಶ್ರೀಮಂತನಾಗಿದ್ದನು. ಆನು ಕವಿ ಯಾನು ಸದ್ಗುಣಿ ಯಾನು ಮಹಾದಾನಿ ಸಕಲಾವಿದ್ಯಚಾಣಂ ಆನೆಂಬುದಳಿದು ಪರಮ ಜ್ಞಾನಾತ್ಮಕಂ ಓಂ ನಮ ಶಿವಾಯ ಪದಂ ಎಂಬ ಕಂದ ಪದ್ಯದಲ್ಲಿ ಹೀಗೆ ನುಡಿದಿದ್ದಾರೆ. ಅಂದರೆ ನಾನು ಕವಿ, ಸದ್ಗುಣಿ, ಮಹಾದಾನಿ, ಸಕಲ ವಿದ್ಯಾ ಪಾರಂಗತನೆಂದು ಅಹಂಕಾರದಿಂದ ಮೆರೆಯದೆ ಪರಮ ಜ್ಞಾನದ ಮೂಲವಾದ ಓಂ ನಮ ಶಿವಾಯ ಪದವ ಸ್ಮರಿಸು ಎಂದು ಭಕ್ತಿಯಿಂದ ನುಡಿದಿದ್ದಾರೆ. ಕೊಂಡಗುಳಿ ಕೇಸಿರಾಜನ ಕಂದ ಪದ್ಯಗಳ ಪ್ರಭಾವ ನಂತರ ಬಂದ ವಚನಕಾರರ ಮೇಲೆ, ವೀರಶೈವ ಕವಿಗಳ ಮೇಲೆ ಗಾಢ ಪ್ರಭಾವ ಬೀರಿರುವುದನ್ನು ನೋಡಬಹುದು. ನೀನೇ ಗುರು, ನೀನೇ ತಂದೆಯು, ನೀನೇ ಅಣ್ಣಂದಂ, ನೀನೇ ಜನನಿ, ನೀನೇ ಸುಲಭ, ನೀನೇ ಜಗದಂಗಳ, ನೀನೇ ಸಖ, ನೀನೇ ಸಹಾಯಂ, ನೀನಲ್ಲದೆ ಪೆರತೆನ ಅರಿಯದ ಆಶ್ರಿತ ಸುಲಭ. ಇದು ಕೇಸಿರಾಜನ ಪದ್ಯವಾದರೆ ಇದನ್ನೇ ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವಾ ಎಂದು ಮುಂದಿನ ವೀರಶೈವ ಶರಣರಿಗೆ ಕವಿಗಳಿಗೆ ಮಾರ್ಗದರ್ಶಕವಾಗುವ ಶಿವಾಗಮ ಸಾರವನ್ನೇ ಸಾರಿದ್ದಾರೆ. ವೀರಶೈವ ಧರ್ಮವು ಗುರುವಿನ ಅನುಗ್ರಹಕ್ಕೆ ಅತ್ಯಂತ ಮಹತ್ವ ಕೊಟ್ಟಿದೆ. ಹರನಿಗಿಂತ ಗುರುಶ್ರೇಷ್ಠ ಎಂಬುದನ್ನು ಕೇಸಿರಾಜನು ಒತ್ತಿ ಹೇಳಿದ್ದಾರೆ. ದಯೆಯೇ ಧರ್ಮದ ವೀರಶೈವ ಧರ್ಮವು ಹಿಂಸೆಯನ್ನು ಒಪ್ಪುವುದಿಲ್ಲ, ಮಾನ್ಯ ಮಾಡುವುದಿಲ್ಲ. ದಾನಕ್ಕಿಂತ ದಾಸೋಹ ಶ್ರೇಷ್ಠವೆಂದು ಪ್ರತಿಪಾದಿಸಿದ್ದಾರೆ. ದಾಸೋಹ ಪದ್ಧತಿಯಲ್ಲಿ ಆರ್ಥಿಕ ಸಮಾನತೆ ಇದೆ, ಸಹಭೋಜನ ತತ್ವವಿದೆ, ಸಮಾನತೆ ಇದೆ. ಕಂದಾಚಾರ ಆಚರಣೆಗಳನ್ನು ತಿರಸ್ಕರಿಸಿದ್ದಾರೆ. ಕಾಯಕ ತತ್ವ ಪ್ರತಿಪಾದನೆಯನ್ನು ಸುಂದರವಾಗಿ ಮಾಡಿರುವರು. ಯಾವುದೇ ಕೆಲಸವನ್ನು ಮಾಡಲಿ ಅದರ ಫಲವನ್ನು ಮೊದಲು ಶಿವನ ಭಕ್ತಿಗೆ ವಿನಿಯೋಗವಾಗಬೇಕು. ಕಾಯಕದ ಫಲ ಮೊದಲು ಶಿವನಿಗೆ ಗುರುಲಿಂಗ ಜಂಗಮಕ್ಕೆ ಅರ್ಪಣೆಯಾಗಬೇಕೆಂದು ನುಡಿದಿದ್ದಾರೆ. ಕ್ರಿಸ್ತ ಶಕ 1050 ಕ್ರಿಸ್ತ ಶಕ 1150 ಅಂದರೆ ಸರಿಸುಮಾರು 100 ಬದುಕಿದ್ದ ಕೊಂಡಗುಳಿ ಕೇಸಿರಾಜನು ಆದ್ಯ ವೀರಶೈವ ಶರಣ ಮತ್ತು ಕವಿಯಾಗಿದ್ದನು. ದೇವರ ದಾಸಿಮಯ್ಯ ಆದ್ಯ ಶರಣನಾಗಿದ್ದರೆ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರಾಗಿದ್ದರು. ವೀರಶೈವ ಭಕ್ತನು ಶರಣರೂ ಆದ ಕೊಂಡಗುಳಿ ಕೇಸಿರಾಜನು ತನ್ನ ಆರಾಧ್ಯ ದೇವನಾದ ಶಿವದೇವಾಲಯ ನಿರ್ಮಿಸಿದ್ದಾನೆ. ಗದಗ ಜಿಲ್ಲೆಯ ಲಕ್ಕುಂಡಿ ವಿಶ್ವನಾಥ ದೇವಾಲಯ, ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇವಾಲಯ ಇವು ಜಗದ್ವಿಖ್ಯಾತಿ ಪಡೆದ ಶಿಲ್ಪಕಲಾ ವೈಭವ ಸಾರುತ್ತಿವೆ. ಇಂಥ ಅದ್ಭುತ ಕಾರ್ಯ ಕೈಗೊಳ್ಳುತ್ತಾ ವಿಕ್ರಮಾದಿತ್ಯನ ಆದಿಯಾಗಿ ಜನಮಾನಸರ ಹೃದಯ ಗೆಲ್ಲುತ್ತಾ ಉತ್ತುಂಗ ಶಿಖರಕ್ಕೆ ಏರುತ್ತಿರುವಾಗ ಈತನಿಗೆ ಆಗದೇ ಇರುವ ಕೆಲವು ಚಾಡಿಕೋರರು ವಿಕ್ರಮಾದಿತ್ಯನ ಕಿವಿ ಊದಿದ ಪರಿಣಾಮ ಕಲ್ಯಾಣ ಮತ್ತು ದೊರೆಯನ್ನು ಅಗಲಬೇಕಾಯಿತು. ದೊರೆ ನೀಡಿದ ಪದವಿ ತ್ಯಜಿಸಿ ಬಂದ ಕೇಸಿರಾಜನನ್ನು ಕಂಡ ಧರ್ಮಪತ್ನಿ ಶರಣನಿಗೆ ತಕ್ಕ ಶರಣಿಯಾದ ಗಂಗಾದೇವಿ ತುಂಬು ಸಂತೋಷವನ್ನು ಪಟ್ಟು, ಇಲ್ಲಿಯವರೆಗೆ ನರನ ಸೇವೆ ಮಾಡಿದ್ದು ಸಾಕು, ಈಗ ಹರನ ಸೇವೆ ಮಾಡುವ ನಡೆಯಿರಿ ಎಂದು ಕರ್ಮಸ್ಥಳದಿಂದ ಜನ್ಮಸ್ಥಳವಾದ ಕೊಂಡಗುಳಿಗೆ ಕರೆದುಕೊಂಡು ಬಂದು ತಮ್ಮ ಜೀವಿತದ ಕೊನೆಯ ಅವಧಿವರೆಗೆ ಇಷ್ಟಲಿಂಗ ಸ್ಥಾವರಲಿಂಗವನ್ನು ಅನನ್ಯ ಭಕ್ತಿಭಾವದಿಂದ ಪೂಜೆಗೈಯುತ್ತಾ ಲಿಂಗದಲ್ಲಿ ಐಕ್ಯರಾದರು. ಈಗಲೂ ಕೊಂಡಗುಳಿಯಲ್ಲಿ ವಿರೂಪಾಕ್ಷ ದೇವರ ಮಠ, ಸೋಮನಾಥ ದೇವಾಲಯ ಮತ್ತು ಕೇಸಿರಾಜನ ಸಮಾಧಿ ಸ್ಥಳದ ದೇವಾಲಯವೂ ಇದ್ದು ದಿನನಿತ್ಯ ಪೂಜಾ ಕೈಂಕರ್ಯ ಎಡೆಬಿಡದೆ ಸಾಗುತ್ತಲಿವೆ. ಅದಕ್ಕಾಗಿಯೇ ಗ್ರಾಮದಲ್ಲಿ ಹೂವಿನ ಹೊಲ, ಎಣ್ಣೆ ಹೊಲ, ಸಂಬಳ ಮಡ್ಡಿ, ಲದ್ದಿ ಠಿಕಣ ಹೀಗೆ ದತ್ತಿಕೊಟ್ಟ ಆಸ್ತಿಗಳಿವೆ. ಕೊಂಡಗುಳಿ ಕೇಸಿರಾಜನ ಸಮಕಾಲೀನರಾದ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಕೇಸಿರಾಜನ ಬಗ್ಗೆ ಪ್ರಸ್ತಾಪಗಳಿವೆ. ಹರಿಹರನಂತೂ ಎಲ್ಲ ಶಿವಶರಣರಿಗಾಗಿಯೇ ರಗಳೆ ಬರೆದು ಕೊಂಡಾಡಿದಂತೆ ಕೇಸಿರಾಜನಿಗಾಗಿ ಕೊಂಡಗುಳಿ ಕೇಸಿರಾಜ ಡಣಾಯಕ ರಗಳೆ ಬರೆದು ಸಂಪೂರ್ಣ ಚರಿತ್ರೆ ಕಟ್ಟಿಕೊಟ್ಟಿದ್ದಾನೆ. ತ್ರಿಕಾಲಲಿಂಗ ಪೂಜಾ ನಿಷ್ಠರಾದ ಕೇಸಿರಾಜ ಒಮ್ಮೆ ಕಲ್ಯಾಣದಿಂದ ಕೊಂಡಗುಳಿಗೆ ಬರುವಾಗ ಜೇವರ್ಗಿ ತಾಲೂಕಿನ ಕೋಳೂರು ಗ್ರಾಮದ ಹತ್ತಿರ ಹರಿವ ಭೀಮಾ ನದಿಯ ದಂಡೆಯ ಮೇಲೆ ಮಧ್ಯಾಹ್ನದ ಇಷ್ಟಲಿಂಗ ಪೂಜೆಗೆ ಲಿಂಗದ

0: ದಾಸವಾಳವು ಅರ್ಪಿಸಿ ಪೂಜಾ ಧ್ಯಾನದಲ್ಲಿ ತೊಡಗಿದಾಗ ಗರುಡ ಪಕ್ಷಿಗೆ ಮಾಂಸದಂತೆ ಕಂಡು ಕಿತ್ತಿಕೊಳ್ಳುವಾಗ ಲಿಂಗ ಜಾರಿ ನದಿಯಲ್ಲಿ ಬಿದ್ದಿತು. ಲಿಂಗ ಬಿಟ್ಟು ಅರಗಳಿಗೆ ಇರದ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲೆತ್ನಿಸಿದರು. ನುಡಿವಲ್ಲಿ ಸತ್ಯವಲ್ಲದೆ ಬೇರೆ ನುಡಿದೊಡಂ, ನಡೆವಲ್ಲಿ ನಾ ದುರಾಚಾರದಿಂ ನಡೆದೊಡಂ, ಇದು ದಿವ್ಯ ವೆಂದೆನುತ ಹರಿಗೋಲ ನೇರಿದಂ. ಅಲ್ಲಿ ನೆರೆದ ಶಿವಭಕ್ತರೆಲ್ಲರೂ ಹುಡುಕಿಕೊಡುವುದಾಗಿ ಹೇಳಿದಾಗ ಹರಿಹರನ ರಗಳೆಯ ಆ ಸಾಲುಗಳಂತೆ ಕೇಸಿರಾಜನು ಹಡಗು ಹತ್ತಿ ಹುಡುಕಲು ಪ್ರಾರಂಭಿಸಿದಾಗ ಲಿಂಗ ದೊರೆಯಿತೆಂಬ ಐತಿಹ್ಯವಿದೆ. ಜೇಡರ ದಾಸಿಮಯ್ಯನೂ ಸಹ ಈ ಘಟನೆಯನ್ನು ತಮ್ಮ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಶಾಸನಗಳು: ಕೊಂಡಗುಳಿಯಲ್ಲಿ ಎರಡು ಶಿಲಾಶಾಸನಗಳಿವೆ, ಶಿಕಾರಿಪುರದಲ್ಲಿ ಎರಡು ಶಿಲಾಶಾಸನಗಳಿವೆ, ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕ್ರಿಸ್ತ ಶಕ 1142ರಲ್ಲಿ ಕೆತ್ತಿದ ಶಾಸನದಲ್ಲಿ ಈತನ ಜಾತಿ ಮತ್ತು ವಂಶಾವಳಿ ಕೂಡ ಇದೆ. ಲೇಖನಗಳು: ಹರಿಹರನ ಕೊಂಡಗುಳಿ ಕೇಸಿರಾಜ ಡಣಾಯಕ ರಗಳೆ ಪೂರ್ಣ ಚರಿತ್ರೆಯನ್ನೇ ಸಾರುತ್ತದೆ. ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಪ್ರಸ್ತಾಪವಿದೆ. ಕೇಸಿರಾಜನ ಕಂದ ಪದ್ಯದ 7 ಕೃತಿಗಳು ದೊರೆತಿವೆ. ಡಾಕ್ಟರ್ ಎಂ ಕಲಬುರಗಿಯವರು ಇವರ ಬಗ್ಗೆ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಸಹ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಎಂ ಹಿರೇಮಠರ ಕೊಂಡಗುಳಿ ಕೇಸಿರಾಜ ಸಂಶೋಧನಾ ಗ್ರಂಥ ಲಭ್ಯವಿದೆ. ಡಾಕ್ಟರ್ ವಿಜಯಕುಮಾರ್ ಹಾಗೂ ಡಾಕ್ಟರ್ ವಿಜಯಾದೇವಿ ಅವರು ಬರೆದ ಪ್ರಧಾನಮಂತ್ರಿ ಕೊಂಡಗುಳಿ ಕೇಸಿರಾಜ ವೀರಶೈವ ದರ್ಶನ ಗ್ರಂಥಗಳ ಜೊತೆಗೆ ಜಾನಪದ ಹಾಡುಗಳು, ಪುರಾಣಗಳು ಲಭ್ಯವಿದ್ದು ಕೇಸಿರಾಜನ ಚರಿತ್ರೆಯನ್ನು ಸಾರುತ್ತವೆ.
1: ಇದುವರೆಗೆ ಕಲಬುರಗಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್ ಅವರಿಂದ ಕೊಂಡಗುಳಿ ಕೇಸಿರಾಜ್ ಅವರ ಕುರಿತು ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
3: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳೋಣ ಎಂಬಾಳ್ಮುರಳಿ ಕೃಷ್ಣ ಅವರ ದನಿಯಲ್ಲಿ ಸಂಧ್ಯಾರಾಗ ಚಿತ್ರದ ಗೀತೆ. ಜಿವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಹಾಗೂ ಎಂಬಾಳ್ಮುರಳಿ ಕೃಷ್ಣ ಅವರು ಸಂಗೀತ ನೀಡಿದ್ದಾರೆ.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಪರ್ವ ಚಿತ್ರದ ಗೀತೆ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನು, ನಂದಿತಾ ಹಾಗೂ ದಿವ್ಯಾ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ದನಿಯಲ್ಲಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆ, ಚಿ ಉದಯಶಂಕರ್ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದೆ.

ಚಿವುದೇಶಂಕರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಮಲಯ ಮಾರುತ ಚಿತ್ರದ ಗೀತೆ ಹಾಡಿದರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಇಲ್ಲಿಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ. 6:45 ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನ ಕೇಳುವಿರಿ. 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 8:30 ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಇಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಯ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವುಡ ಸಣ್ಣವರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. 11:00 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ ಇವರ ಬಗ್ಗೆ ಮಾತನಾಡುತ್ತಾರೆ ವಿದ್ಯಾ ಶಿರಹಟ್ಟಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್ ಮೈಸೂರು ಕೇಂದ್ರದ ಕೊಡುಗೆ. ಒಂದು 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತಾದ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನ ಕೇಳುವಿರಿ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ವಾಚನ ಹೆಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ ಪ್ರಸ್ತುತಿ ಡಾ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸಮೂರ್ತಿ.

ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಕೃಷಿ ರಂಗ ಕಾರ್ಯಕ್ರಮ, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಅರಳುಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುವಿರಿ. 8:00 ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ, ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 9:15 ಭಾವಗೀತೆಗಳನ್ನು ಕೇಳುವಿರಿ ಸಂಪದ ಭಟ್ ಅವರಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಿಪಂಚಿ ರಘುರಾಮ್ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ವಯಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. 10:00 ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ, ಈ ಕುರಿತು ಡಾ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ. 10:30 ಗೀತ

0: chasing the target of 166 runs set by Sunrisers Hyderabad. Kolkata Knight Riders scored 169 for 3 in 18.2 overs. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ